ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಜ್ಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ ನಿಲಯದ ಇಂದಿನ ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 20ನೇ ತಾರೀಕು ಭಾನುವಾರದ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಸಮಯ ಬೆಳಗಿನ 5:58:36. ಸರ್ವ ಶ್ರೋತೃ ಬಳಗಕ್ಕೆ ಶುಭ ಮುಂಜಾನೆಯೊಂದಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಿಲಯದ ಕಾರ್ಯಕ್ರಮಗಳಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ.

ಆಕಾಶವಾಣಿ ವಿಜಯಪುರ ಕಾರ್ಯಕ್ರಮಗಳ ಪರಿಚಯ. ಆತ್ಮೀಯರೇ, ಇನ್ನು ಮುಂದೆ ಈ ಬೆಳಿಗ್ಗೆ 6:10 ನಮ್ಮ ನಿಲಯದಿಂದ ವಂದನಾ ಭಕ್ತಿ ಗೀತೆಗಳ ಕಾರ್ಯಕ್ರಮ. ಆರು ಗಂಟೆ 30 ನಿಮಿಷಕ್ಕೆ ವೆಂಕನಗೌಡ ವಟಗಲ್ ಅವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನಾ ಕಾರ್ಯಕ್ರಮವಿದೆ. 6:35 ರೈತರಿಗೆ ಸಲಹೆ ನಮ್ಮ ನಿಲಯದಿಂದ. ನಂತರ ಜಾನಪದ ಸಂಗೀತ ಕಾರ್ಯಕ್ರಮ 6:40. ಇಂದು ಬೆಳಿಗ್ಗೆ ನಮ್ಮ ನಿಲಯದಿಂದ 7:15 ಉದ್ಯೋಗ ವಾರ್ತೆ, ನಂತರ ಭಾವಗೀತೆಗಳು. ಕೇಳುಗ ಬಾಂಧವರೇ, ಇಂದು ಬೆಳಿಗ್ಗೆ 7:45, 8:30 ಹಾಗೂ 9:30 ಕನ್ನಡ ಚಲನಚಿತ್ರ ಗೀತೆಗಳನ್ನು ಆಲಿಸಲಿದ್ದೀರಿ ನಮ್ಮ ಕೇಂದ್ರದಿಂದ. ಬೆಳಿಗ್ಗೆ 9:00 ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳನ್ನು ಕೇಳಲಿದ್ದೀರಿ ನಮ್ಮ ನಿಲಯದಿಂದ ಎಂದಿನಂತೆ. ಇಂದು ಬೆಳಿಗ್ಗೆ 10:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 111 ವಿಶೇಷ ಕಾರ್ಯಕ್ರಮ ಕೇಳಿಬರುವುದು. 12:05 ವನಿತಾ ವಿಹಾರ ಮಹಿಳಾ ಕಾರ್ಯಕ್ರಮದಲ್ಲಿ ಬದುಕಿನ ಬಂಡಿಗೆ ಭರವಸೆಯ ಚಕ್ರ ಸುನೀತಾ ಅವರೊಂದಿಗೆ ಸಂದರ್ಶನ ಕೇಳಿಬರುವುದು. ಸಂದರ್ಶಕರು ಆಶಾ. 12:30 ಆರೋಗ್ಯ ಸಂಚಿಕೆ ಕೇಳಿಬರುವುದು. 1:00 ಪ್ರಗತಿ ಪಥ. 1:20 ಹಾಗೂ 2:40 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮೂಡಿಬರುತ್ತವೆ. ಆತ್ಮೀಯರೇ, ಇನ್ನು ಸಂಜೆ 5:00 ನಮ್ಮ ನಿಲಯದಿಂದ ಉಲಿನಲ್ಲಿ ನೇರ ಫೋನಿನ್ ಕಾರ್ಯಕ್ರಮ. 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮವಿದೆ. ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಜನಪದ ನಾಟಕ ಕೇಳಿಬರುವುದು. ಆತ್ಮೀಯರೇ, ಇಂದು ರಾತ್ರಿ 7:45 ಕನ್ನಡದಲ್ಲಿ ಭಾಷಣ. ಶೇಕ್ಸ್ಪಿಯರ್ನ ನಿಗೂಢ ಲೋಕ, ಮನುಷ್ಯ ಸ್ವಭಾವದ ಮಹಾವಗಟ್ಟುಗಳು, ಈ ಕುರಿತು ಗೌತಮ್ ಜ್ಯೋತ್ಸ್ನ ಅವರಿಂದ ಭಾಷಣ. ಭಾಷಣ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು. ರಾತ್ರಿ 8:00 ಯುವವಾಣಿ ನಮ್ಮ ನಿಲಯದಿಂದ. 8:30 ಆಲಿಸಲಿದ್ದೀರಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ನಮ್ಮ ನಿಲಯದಿಂದ. 9:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪುತ್ತೂರು ನರಸಿಂಹ ನಾಯಕ್ ಅವರು ಹಾಡಿರುವ ಭಾವಗೀತೆಗಳು. ರಾತ್ರಿ 9:30 ರಾಷ್ಟ್ರೀಯ ನಾಟಕ ಕೇಳಿಬರುವುದು. 10:00 ಅಖಿಲ ಭಾರತೀಯ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದಿಂದ. ಆತ್ಮೀಯರೇ, ಇದುವರೆಗೆ ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇದುವರೆಗೆ ವಂದನ ಭಕ್ತಿಮಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿಯ ವಿಜಯಪುರ FM. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಮೂಡಿಬರುವುದು.

0: ಅವರಿಂದ.
1: ಮಕ್ಕಳ ಮನಸ್ಸು ನೀರಿನಂತೆ, ನಾವು ಯಾವ ಆಕಾರಕ್ಕೆ ಸುರಿದರೆ ಆ ರೀತಿ ನಿಲ್ಲುವುದು, ಇಲ್ಲವಾದಲ್ಲಿ ತನ್ನಿಚ್ಛೆಯಂತೆ ಹರಿದು ಹೋಗಿ ಪೋಲಾಗುವುದು. ಮಕ್ಕಳ ಪೂರ್ಣ ಬೆಳವಣಿಗೆ ಅವರ ಸುತ್ತಲಿನ ಪರಿಸರದ ಮೇಲೆ ಅವಲಂಬಿತವಾಗಿರುತ್ತದೆ. ಮಗುವಿನ ಮನಸ್ಸು ಮುಗ್ಧತೆ ಆಗರ, ಒಂದು ಹಂತದವರೆಗೂ ಅದೇ ಮಗುವಿನೊಳಗಿನ ಆಕರ್ಷಣೆ. ಈ ಮುಗ್ಧತೆ ಇಂದಿನ ಮಕ್ಕಳಲ್ಲಿ ಮಾಯವಾಗಿ ಹೋಗಿದೆ. ಇತ್ತೀಚೆಗೆ ಮಕ್ಕಳು ಯಾವ ಹಂತದಲ್ಲಿಯೂ ಏನೂ ತಿಳಿಯದ ಮುಗ್ಧರು ಎಂದು ಎನಿಸುವುದೇ ಇಲ್ಲ. ಇದಕ್ಕೆ ಕಾರಣ ಬದಲಾಗುತ್ತಿರುವ ಆಧುನಿಕತೆ ಹಾಗೂ ಮಗುವಿನ ಮೇಲೆ ಪ್ರಭಾವ ಬೀರುವ ವಾತಾವರಣ. ಮುಖ್ಯವಾಗಿ ಕುಟುಂಬ ಮಗುವಿನ ಬೆಳವಣಿಗೆಗೆ ಸಂಪೂರ್ಣ ಅನುಕರಣೀಯವಾದದ್ದು. ಅದು ಮೊದಲು ಅನುಸರಿಸುವುದು ತನ್ನ ಕುಟುಂಬವನ್ನು, ಅಂದರೆ ತನ್ನ ತಂದೆ ತಾಯಿ ಹಾಗೂ ಒಡಹುಟ್ಟಿದವರನ್ನು. ಮನೆಯವರಲ್ಲಿನ ನಡವಳಿಕೆಗಳು ಮಗುವಿನ ಮೇಲೆ ಹೇಗೆ ಪ್ರಭಾವ ಬೀರಬಲ್ಲದು ಎಂಬುದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಮಗು ಎಂದರೆ ಅದೊಂದು ಕುತೂಹಲದ ಬೀಡು. ಅದರಲ್ಲೂ 5 ರಿಂದ 13 ರವರೆಗಿನ ಮಕ್ಕಳಲ್ಲಿ ಈ ಕುತೂಹಲ ಅಪರಿಮಿತವಾದುದು. ಎಲ್ಲವನ್ನೂ ಕಲಿಯಬೇಕೆಂಬ ತಿಳಿಯಬೇಕೆಂಬ ವಯಸ್ಸು. ಇನ್ನು ಚುರುಕಾಗಿರುವ ಮಕ್ಕಳಲ್ಲಿ ಈ ಕುತೂಹಲ ತುಸು ಅತಿ ಎನಿಸುವಷ್ಟು ಹೆಚ್ಚಾಗಿರುತ್ತದೆ. ತಂದೆ ತಾಯಿಗಳು ಇದನ್ನು ಪ್ರೋತ್ಸಾಹಿಸಬೇಕು. ಮಕ್ಕಳ ಕುತೂಹಲ ತಣಿಸಬೇಕಾದರೂ ಅವರ ಕರ್ತವ್ಯ ಹಾಗೆಂದು ಅದನ್ನು ಇನ್ನೂ ಮುಂದೆ ಹೋಗಿ ನಮ್ಮ ಮಗು ಎಲ್ಲವನ್ನೂ ತಿಳಿಯಲಿ, ಅವರ ಮನಸ್ಸಿನಲ್ಲಿ ಕುತೂಹಲಗಳೇ ಉಳಿಯಬಾರದೆಂದು ಆ ವಯಸ್ಸಿಗೆ ಎಲ್ಲ ಸಂಪನ್ಮೂಲಗಳನ್ನು ನೀಡುವುದು ತಪ್ಪು. ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ಎಲ್ಲವನ್ನೂ ಕಲಿಯಲಿ, ಎಲ್ಲ ವಿಷಯಗಳು ತಿಳಿದಿರಲಿ ಎಂಬ ಆಸೆ. ಅದಕ್ಕಾಗಿ ಅವರಿಗೆ ಬೇಕಾದ ಎನ್ಸೈಕ್ಲೋಪೀಡಿಯಾಗಳು, ವಿಕಿಪೀಡಿಯಾ, ಇಂಟರ್ನೆಟ್ ಎಲ್ಲವನ್ನೂ ಒದಗಿಸಿಬಿಡುತ್ತಾರೆ. ಇದರಿಂದ ಆಗುವ ತೊಂದರೆಗಳು ಅವರ ಮನಸ್ಸಿಗೆ ಬಂದಿರುವುದಿಲ್ಲ. ಇಲ್ಲೊಂದು ಉದಾಹರಣೆಗೆ, 5ನೇ ತರಗತಿಯಲ್ಲಿನ ಒಬ್ಬ ಹುಡುಗನಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡಿದರು. ಆಗ ಆ ಮಗು ತನಗೆ ಬೇಕಾಗಿರುವ ವಿಷಯಗಳೊಂದಿಗೆ ಬೇಡವಾದ ವಿಷಯಗಳನ್ನು ತಿಳಿಯುವ ಪ್ರಯತ್ನ ಮಾಡಿತು. ಇದರಿಂದಾಗಿ ಮಗುವಿನ ಮುಗ್ಧತೆ ಮಾಯವಾಗಿ ತನಗೆ ಎಲ್ಲ ಗೊತ್ತು ಎಂಬ ಭಾವನೆ ಬೆಳೆಯಿತು. ಆ ಮಗು ಸೆಕ್ಸ್ ಎಂಬ ವಿಷಯವಾಗಲಿ, ಸೈಕಾಲಜಿ ಎಂಬಂತಹ ತರ್ಕವಾಗಲಿ ಸಾಮಾನ್ಯವಾಗತೊಡಗಿತು. ಇದೇ ವಿಷಯವನ್ನು ತನ್ನ ಸಹಪಾಠಿ ವಿದ್ಯಾರ್ಥಿಗಳೊಂದಿಗೆ ಮುಕ್ತವಾಗಿ ಹಂಚಿಕೊಂಡಿತು. ಒಮ್ಮೆ ತರಗತಿಯಲ್ಲಿ ಸೆಕ್ಸ್ ಎಂಬ ವಿಷಯದ ಬಗ್ಗೆ ಮಕ್ಕಳಲ್ಲಿ ಉಂಟಾದ ಚರ್ಚೆ ಶಿಕ್ಷಕಿಯವರೆಗೂ ಹೋಯಿತು. ಅದು ಆ ವಯಸ್ಸಿನ ಮಕ್ಕಳು ತಿಳಿಯುವಂತಹ ವಿಷಯವಲ್ಲ ಆಗಿದ್ದರಿಂದ ಆ ಶಿಕ್ಷಕಿ ಹುಡುಗನನ್ನು ಕರೆದು ಬೈದರು. ಇಂತಹ ವಿಷಯಗಳನ್ನು ಕ್ಲಾಸಿನಲ್ಲಿ ಚರ್ಚೆ ಮಾಡಬಾರದೆಂದು ತಿಳಿ ಹೇಳಲು ಪ್ರಯತ್ನಿಸಿದರು. ಇದರಿಂದ ಹುಡುಗನ ಮನಸ್ಸು ಇನ್ನೂ ಗೊಂದಲಕ್ಕೆ ಒಳಗಾಯಿತು. ಇದರಲ್ಲಿ ತಪ್ಪೇನು, ಇದನ್ನು ನಾನೇಕೆ ತಿಳಿಯಬಾರದು ಎಂಬ ಗೊಂದಲಕ್ಕೆ ಬಿದ್ದ ಹುಡುಗ ಅದೇ ವಿಷಯದ ಕಡೆಗೆ ಇನ್ನೂ ಹೆಚ್ಚು ಗಮನ ಕೊಡಲು ಶುರು ಮಾಡಿದ. ಇದರೊಂದಿಗೆ ಬೇರೆ ಮಕ್ಕಳ ಮನಸ್ಸು ಇದರಲ್ಲೇನೋ ಕೌತುಕವಿದೆ ಎಂದು ಇಡೀ ತರಗತಿಯ ಮಕ್ಕಳು ಆ ವಯಸ್ಸಿಗೆ ಬೇಡದ ವಿಷಯದ ಬಗ್ಗೆ ತರ್ಕಿಸಲು ಶುರು ಮಾಡಿದರು. ಇದರಲ್ಲಿ ತಪ್ಪು ಯಾರದು? ತಮ್ಮ ಮಗುವಿಗೆ ಎಲ್ಲವನ್ನೂ ಕಲಿಸಬೇಕೆಂಬ ಪೋಷಕರದೇ ತಪ್ಪು. ಹಾಗಾಗಿ ಮಕ್ಕಳ ಮುಗ್ಧತೆ ಕಾಪಾಡುವಲ್ಲಿ ಪೋಷಕರು ಹೆಚ್ಚು ಗಮನ ಕೊಡಬೇಕು. ಮಗುವಿಗೆ ಸಮಾಧಾನ ಎನಿಸುವಂತಹ ಪರಿಕಲ್ಪನೆ ಮಾತ್ರವೇ ನೀಡಬೇಕು.
0: ವೆಂಕನಗೌಡ ವಟಗಲ್ ಅವರಿಂದ ಚಿಂತನೆ ಕೇಳಿದಿರಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಂಗೀತಾ ಜಾಧವ್, ವಿಜ್ಞಾನಿ, ಪಶು ವಿಜ್ಞಾನ ವಿಭಾಗ, ಕೃಷಿ ವಿಜ್ಞಾನ ಕೇಂದ್ರ, ವಿಜಯಪುರ. ಇವತ್ತು ಅಜೋಲಾ ಮಹತ್ವದ ಕುರಿತು ಒಂದು ಮಾಹಿತಿ. ಅಜೋಲಾ ಎಂಬುದು ನೀರಿನ ಮೇಲೆ ತೇಲುವ ಪಾಚಿ ಜಾತಿಗೆ ಸೇರಿದಂತಹ ಒಂದು ಸಸಿ. ಇದನ್ನು ನಾವು ಉತ್ತಮ ಪಶು ಆಹಾರವಾಗಿ ಉಪಯೋಗಿಸಬಹುದು. ಅದು ಹೈನುಗಾರಿಕೆಯಲ್ಲಿ ಹಸುಗಳಿಗೆ ಆಗಲಿ, ಅಥವಾ ಆಡು ಕುರಿಗಳಲ್ಲಿ ಆಗಲಿ, ಅಥವಾ ಕೋಳಿಗೆ ಒಂದು ಉತ್ತಮ ಆಹಾರವಾಗಿ ನಾವು ಇದನ್ನು ಮನೆಯಲ್ಲಿ ಬೆಳೆಸಬಹುದು. ಇದು ಬೆಳೆಸಬೇಕಾದ್ರೆ ನಾವು ಏನು ಹೇಳ್ತೀವಿ ಅಂತಂದರೆ, ಇದರಲ್ಲಿ ಸುಮಾರು 35% ಪ್ರೋಟೀನ್ ಅಂಶ ಈ ಅಜೋಲಾದಲ್ಲಿ ಇದೆ. ಇದನ್ನು ಬೆಳೆಸಬೇಕಾದ್ರೆ ನಾವು ನೆರಳು ಇರುವಂತಹ ಪ್ರದೇಶವನ್ನು ಆಯ್ಕೆ ಮಾಡ್ಕೋಬೇಕು. ಅದು ಗಿಡದ ನೆರಳಿನಲ್ಲೇ ಆಗಲಿ, ಅಥವಾ ನಾವು ಮನೆಯ ಛಾವಣಿಯ ನೆರಳಿನಲ್ಲೇ ಆಗಲಿ, ನಾವು ಇದನ್ನ ಏನ್ ಮಾಡಬೇಕು ಅಂತಂದ್ರೆ, ಒಂದು ಅರೌಂಡ್ 2 ಫೂಟ್ನಷ್ಟು ಗುಂಡಿ ತೋಡಬೇಕು. 2 ಫೂಟ್ನಷ್ಟು ಗುಂಡಿ ತೋಡಬಿಟ್ಟು ಅದರಲ್ಲಿ ಏನಂತಂದ್ರೆ, ನಾವು ಪ್ಲಾಸ್ಟಿಕ್ ಹಾಳೆಯನ್ನು, ಈಗ ಹೆಂಗ್ ನೀವು ಕೃಷಿ ಹೊಂಡದಲ್ಲಿ ಹಾಳೆಯನ್ನು ಹಾಕ್ತೀವಲ್ಲ, ಆ ರೀತಿ ಪ್ಲಾಸ್ಟಿಕ್ ಹಾಳೆಯನ್ನು ಹಾಕಿ ಅದರ ಮೇಲೆ ಮಣ್ಣು ಮತ್ತು ಸಗಣಿಯ ಒಂದು ಮಿಶ್ರಣ. ಈ ಮಣ್ಣು ಮತ್ತು ಸಗಣಿಯ ಮಿಶ್ರಣ ಯಾವ ರೀತಿ ಆಗಬೇಕು ಅಂದ್ರೆ, ಮಣ್ಣು 3 ಭಾಗ, 1 ಭಾಗ ಸಗಣಿ, ಇವೆರಡು ಮಿಶ್ರಣ ಮಾಡಿ ಆ ರಾಡಿಯನ್ನು ನಾವು ಈ ಪ್ಲಾಸ್ಟಿಕ್ ಹಾಳೆ ಮೇಲೆ ಸುಮಾರು 1/4 ಇಂಚ್ ಅಷ್ಟು ನಾವು ಅದನ್ನ ಪ್ಲಾಸ್ಟಿಕ್ ಹಾಳೆ ಮೇಲೆ ಹಾಕಬೇಕು. ಅದರ ಮೇಲೆ 1 ಅಥವಾ 1.5 ಫೂಟ್ನಷ್ಟು ನಾವು ಏನಂದ್ರೆ ನೀರನ್ನು ನಿಲ್ಲಿಸಬೇಕು. ಇಲ್ಲಿ ಬಳಸಬೇಕಾದಂತಹ ನೀರಿನ ಒಂದು ಮಹತ್ವ ಜಾಸ್ತಿ ಇದೆ. ನೀರು ಯಾವ ರೀತಿ ಇರಬೇಕಂದ್ರೆ, ಮನುಷ್ಯರಿಗೆ ಕುಡಿಯಲು ಯೋಗ್ಯವಾದಂತಹ ನೀರು. ಅಂದ್ರೆ ಕೆಲವೊಂದು ನಾವು ಏನ್ ಹೇಳ್ತೀವಿ ಅಂದ್ರೆ ಸವಳ ನೀರು ಅಂತ ಹೇಳ್ತೀವಿ. ಬಹಳ ಸವಳ ನೀರು ಇತ್ತಂದ್ರೆ ಅದು ಅಜೋಲಾ ಬೆಳೆಯುವುದಿಲ್ಲ. ಹೀಗಾಗಿ ನಮಗ ಕುಡಿಯಕ್ಕೆ ಯೋಗ್ಯ ಆಗಿರುವಂತಹ ನೀರು ಇದ್ರೆ ಮಾತ್ರ ಈ ಅಜೋಲಾನ ನಾವು ಈ ನೀರಿನ ಮೇಲೆ ಬೆಳೆಸಬಹುದು. ಸೊ ಮನುಷ್ಯರಿಗೆ ಕುಡಿಯಲು ಯೋಗ್ಯವಾಗುವಂತಹ ನೀರನ್ನ ಸುಮಾರು 1 ಫೂಟ್ ಈ ರಾಡಿ ಮೇಲೆ ನಿಲ್ಲಿಸಿಬಿಟ್ಟು ಅದರ ಮೇಲೆ ಈ ಅಜೋಲಾ ಅನ್ನೋದನ್ನು ನಾವು 1 ಬೊಗಸೆಯಷ್ಟು ಅಥವಾ 1/2 ಕೆಜಿ ಅಥವಾ 1 ಕೆಜಿ ಅಂದ್ರೆ ನಮ್ಮ ಗುಂಡಿ ಎಷ್ಟು ಸೈಜ್ ಅಲ್ಲಿ ಇದೆನೋ ಅದ್ರ ಮೇಲೆ ನಾವು ಬಿಡಬೇಕಾಗತ್ತೆ. ಬಿಟ್ಟಾದ ನಂತರ 15 ದಿವಸದ ನಂತರ ನೀವು ನೋಡಿದಾಗ ಅದು ಕಂಪ್ಲೀಟ್ ನಿಮ್ಮ ಏನು ಗುಂಡಿ ಅಂತ ಅಥವಾ ತೊಟ್ಟೆ ಅಂತ ಹೇಳ್ತೀವಲ್ಲ, ಅದು ಕಂಪ್ಲೀಟ್ ಅದರ ಮೇಲೆ ಹಬ್ಬಿಕೊಂಡಿರುತ್ತೆ. ಸೊ ಅದನ್ನ ತೆಗೆದುಕೊಂಡು ನೀವು ಜಾನುವಾರುಗಳಿಗೆ ಅಥವಾ ಏನು ಹೈನು ರಾಸುಗಳಲ್ಲಿ ಹಾಕಬೇಕು ಅಂತಂದ್ರೆ ಅದನ್ನ ಸರಿಯಾಗಿ ನೀರಿನಲ್ಲಿ ತೊಳೆದು ಬಿಟ್ಟು ಅದನ್ನ ನಾವು ನೀವು ಏನು ಪಶು ಆಹಾರ ಬೇರೆ ಪಶು ಆಹಾರ ಕೊಡ್ತಿರ್ತಿರಲ್ಲ ಅದರಲ್ಲಿ ಮಿಕ್ಸ್ ಮಾಡಿ ಈ ಅಜೋಲಾವನ್ನು ತಿನ್ನಿಸಬಹುದು. ಇದರಿಂದ ಹಾಲಿನ ಇಳುವರಿನೂ ಜಾಸ್ತಿ ಆಗತ್ತೆ, ಹಾಲಿನ ಗುಣಮಟ್ಟ ಅಂದ್ರೆ ನಾವೀಗೇನು ಫ್ಯಾಟ್ SNF ಅಂತ ಹೇಳ್ತೀವಲ್ಲ ಅದು ಕೂಡ ಜಾಸ್ತಿ ಆಗತ್ತೆ. ಅದೇ ರೀತಿ ನೀವು ಆಡು ಕುರಿಗಳಲ್ಲಿನೂ ಕೊಡೋದ್ರಿಂದ ಆಡು ಕುರಿಗಳಲ್ಲಿ ತೂಕದ ಹೆಚ್ಚಳತೆ ಜಾಸ್ತಿ ಆಗತ್ತೆ. ಮತ್ತೆ ಕೋಳಿಗಳಲ್ಲಿ ಇದೊಂದು ಅದ್ಭುತವಾದ ಆಹಾರ ಅಂತಾನೆ ಹೇಳಬಹುದು. ನಾವು ಏನಂತಂದ್ರೆ ಕೋಳಿಗಳಲ್ಲಿ ನೀವು ಏನು ತೊಳೆಯೋದನ್ನು ಅವಶ್ಯಕತೆ ಇಲ್ಲ, ನೀವು ನೀರಿಂದ ಏನು ತಗೊಂಡ್ಬಿಡ್ತೀರಾ, ತಗೊಂಡ್ಬಿಟ್ಟು ಇದಕ್ಕೆ ಕೋಳಿಯಲ್ಲಿ ಕೊಟ್ಬಿಟ್ರೆ 15-20 ನಿಮಿಷದಲ್ಲೇ ಅವು ತಿಂದು ಖಾಲಿ ಮಾಡಿಬಿಡತ್ತೆ. ಅಂದ್ರೆ ಅದಕ್ಕೆ ಅಷ್ಟು ಇಷ್ಟ ಅದು ಅಜೋಲಾ ಅನ್ನೋದು. ಈಗ ನೀವು ಕೋಳಿಯಲ್ಲಿ ಹಾಕೋದ್ರಿಂದ ಏನಾಗತ್ತೆ ಅಂದ್ರೆ, ನಾವೇನು ಹೇಳ್ತೀವಿ, ಸುಮಾರು 30% ನಾವು ಅದಕ್ಕೆ ಹಾಕುವಂತ ಆಹಾರವನ್ನು, ಬೇರೆ ಆಹಾರ ನೀವೇನು ಕೊಂಡ್ಕೊಂಡ್ಬರ್ತಿರಲ್ಲ ಆ ಆಹಾರನ್ನು ನಾವು ಉಳಿತಾಯ ಮಾಡಬಹುದು. ಅಂದ್ರೆ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ, ಅಂದ್ರೆ ನಾವು ಅದಕ್ಕೆ ಬೆಳೆಸಬೇಕಾದ್ರೆ ಏನು ಆಹಾರ ಖರ್ಚಾಗತ್ತಲ್ಲ ಅದನ್ನ 30% ನಾವು ಉಳಿತಾಯ ಮಾಡಬಹುದು. ಹೀಗಾಗಿ ಕೋಳಿಗಳಲ್ಲಿಯೂ ಕೂಡ ಇದು ಅತ್ಯುತ್ತಮ ಆಹಾರ. ಅದಕ್ಕಾಗಿ ಏನಂತಂದ್ರೆ ನಾವು ಅಜೋಲಾವನ್ನು ಬೆಳೆಸಬೇಕು. ಇದು ಒಂದು ಪ್ರೋಟೀನ್ ಜಾಸ್ತಿ ಇರುವಂತಹ ಆಹಾರ, ಮನೆಯಲ್ಲೇ ಬೆಳೆಯಬಹುದಾದಂತಹ ಆಹಾರ. ಈ ಅಜೋಲಾ ನೀವು ಎಲ್ಲಿಂದ ಸಿಗಬಹುದು ಅಂತಂದ್ರೆ,

ಉಳಿತಾಯ ಮಾಡಬಹುದು. ಹೀಗಾಗಿ ಕೋಳಿಗಳಲ್ಲಿಯೂ ಕೂಡ ಇದು ಅತ್ಯುತ್ತಮ ಆಹಾರ. ಅದಕ್ಕಾಗಿ ಏನಂತಂದ್ರೆ ನಾವು ಅಜೋಲಾವನ್ನು ಬೆಳೆಸಬೇಕು. ಇದು ಒಂದು ಪ್ರೋಟೀನ್ ಜಾಸ್ತಿ ಇರುವಂತಹ ಆಹಾರ, ಮನೆಯಲ್ಲೇ ಬೆಳೆಯಬಹುದಾದಂತಹ ಆಹಾರ. ಈ ಅಜೋಲಾ ನೀವು ಎಲ್ಲಿಂದ ಸಿಗಬಹುದು ಅಂತಂದ್ರೆ, ನೀವು ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಅಂದ್ರೆ ನಮಗೆ ಸಂಪರ್ಕ ಮಾಡಿದ್ರು, ನಾನು ನಿಮಗೆ ಅದನ್ನ ಅಜೋಲಾದ ಕಲ್ಚರ್ ಅಂತ ಹೇಳ್ತೀವಿ ನಾವು, ಅಥವಾ ಸೀಡ್ಸ್ ಅಂತ ಹೇಳ್ತೀವಿ, ಅದನ್ನ ಕೊಡ್ತೀನಿ. ಅಥವಾ ಬೇರೆ ನಿಮ್ಮ ಆಜುಬಾಜು ಕೆಲವೊಂದು ಬಹಳಷ್ಟು ಜನ ರೈತರು ಈಗ ಆಲ್ರೆಡಿ ಇದನ್ನ ಬೆಳೀತಾ ಇದ್ದಾರೆ, ಸೊ ಅವ್ರ ಕಡೆಯಿಂದನು ನೀವು ಒಂದು ಅರ್ಧ ಕೆಜಿನೋ ಒಂದು ಕೆಜಿನೋ ತಗೊಂಡ್ಬಿಟ್ಟು ನೀವು ಬಿಟ್ಟಾಗ ಅದು ತಂತಾನೆ ಪ್ರತಿದಿನ ಅದು ಬೆಳೀತಾನೆ ಇರುತ್ತೆ. ನಾವು ಪ್ರತಿದಿನ ಅದನ್ನು ತೆಗೆದುಬಿಟ್ಟು ನಾವು ನಮ್ಮ ಜಾನುವಾರುಗಳಿಗೆ ಹಾಕಬಹುದು. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ 9481806777ಗೆ ಸಂಪರ್ಕ ಮಾಡಬಹುದು.

ರೈತರಿಗೆ ಸಲಹೆ ಕಾರ್ಯಕ್ರಮ ಇದುವರೆಗೆ ಮೂಡಿ ಬಂದಿತು. ಇದು ಆಕಾಶವಾಣಿಯ ವಿಜಯಪುರ FM. ಇದೀಗ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಿ ಅಶ್ವಥ್ ಅವರು ಹಾಡಿರುವ ಗೀತೆ

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿಯ ವಿಜಯಪುರ FM. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: 101.8 ಮೆಗಾಹರ್ಟ್ಜ್ಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ.
1: ಅಲ್ಲೇ ಕುಂಡಿರ್ತಾವನೋ ಇವ ಎಲ್ಲಿ ಈ ಕಡೆ ಹೊಂಟಿ ಮತ್ತೆ ಕೈಯಾಗ ಚರಗಿ ಹಿಡ್ಕೊಂಡು ನನ್ನ ಮಕ್ಕ ನೋಡ್ತೀವೋ? ಹೋಗಲ್ಲೇ ಪಾಯ್ಕಾನಿ ಕಟ್ಸ್ಯಾರ ಅಲ್ಲಿ ಕುಂಡ್ರ. ಏ ಹಗರ್ ಹೋಗು, ಅವಸರ ಮಾಡಬೇಡ.
2: ಹೌದು, ಸ್ವಚ್ಛತಾ ಆಂದೋಲನ ಇಲ್ಲಿಂದಲೇ ಆರಂಭವಾಗಲಿ. ಮನೆಗೊಂದು ಶೌಚಾಲಯ ಉತ್ತಮ ಆರೋಗ್ಯದ ಲಕ್ಷಣ. ಮನೆಗೊಂದು ಶೌಚಾಲಯ ಮಹಿಳೆಯರಿಗೆ ನೀಡುವ ಗೌರವ. ಸ್ವಚ್ಛ ಸುಂದರ ಸದೃಢ ಗ್ರಾಮ ದೇಶದ ಪ್ರಗತಿ ಹಾಗೂ ಚೈತನ್ಯದ ಸಂಗಮ.

0: ಇದು ಆಕಾಶವಾಣಿಯ ವಿಜಯಪುರ ಎಫ್ಎಂ. ಆತ್ಮೀಯರೇ, ಇನ್ನು ಮುಂದೆ ಮೊದಲಿಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಆಕಾಶವಾಣಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಇದೀಗ ಸಮಯ 7:02. ಇದೀಗ ಕೆಲವು ಪ್ರಕಟಣೆಗಳು. ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
4: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
5: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
3: ನಮ್ಮ ಕನ್ನಡ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನಾಳೆಯಿಂದ ರಾಜ್ಯ ವಿಧಾನಮಂಡಲದ ಮೂರು ದಿನಗಳ ವಿಶೇಷ ಅಧಿವೇಶನ, ಕಸ್ತೂರಿ ರಂಗನ್ ವರದಿ ಬಗ್ಗೆ ವಿಸ್ತೃತ ಚರ್ಚೆ. ಮೂರನೇ ರಾಷ್ಟೀಯ ಜನತಾ ನ್ಯಾಯಾಲಯ, ಧಾರವಾಡ ಉಚ್ಚ ನ್ಯಾಯಾಲಯದಲ್ಲಿ 201 ಪ್ರಕರಣಗಳು ಇತ್ಯರ್ಥ. ಭಾರತೀಯ ಕರಾವಳಿ ಕಾವಲು ಪಡೆಯ ಸಾವಿತ್ರಿ ಬಾಯಿ ಫುಲೆ ನೌಕೆಗೆ ಕಾರವಾರದಲ್ಲಿ ವಿದಾಯ. ಸೇವಾ ಸಂಕಲ್ಪ ಅಭಿಯಾನ, ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಒತ್ತು. ಈಗ ವಾರ್ತೆಗಳ ವಿವರ. ಪಶ್ಚಿಮ ಘಟ್ಟಗಳ ಕುರಿತ ಡಾ ಕೆ ಕಸ್ತೂರಿರಂಗನ್ ವರದಿ ಬಗ್ಗೆ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳಿಂದ ಅಭಿಪ್ರಾಯ ಸಂಗ್ರಹಿಸಿದ್ದು, ನಾಳೆಯಿಂದ ಮೂರು ದಿನಗಳ ಕಾಲ ನಡೆಯಲಿರುವ ವಿಧಾನಮಂಡಲದ ವಿಶೇಷ ಅಧಿವೇಶನದಲ್ಲಿ ಚರ್ಚಿಸಿ ಮಲೆನಾಡು ಭಾಗದ ಜನರ ಹಿತ ಕಾಯುವ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ನಿರ್ಣಯ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿ ಸಾರ್ವಜನಿಕರೊಂದಿಗೆ ಅವರು ಸಂವಾದ ನಡೆಸಿದರು. ಮಲೆನಾಡಿನ ಕಾಡಂಚಿನಲ್ಲಿ ವಾಸಿಸುವ ಜನರಿಗೆ ಯಾವುದೇ ತೊಂದರೆಯಾಗದಂತೆ ತಮ್ಮ ಸರ್ಕಾರ ಕೇಂದ್ರಕ್ಕೆ ವರದಿ ಸಲ್ಲಿಸಲಿದೆ ಎಂದು ಭರವಸೆ ನೀಡಿದರು. ರಾಜ್ಯದ ಕರಾವಳಿಯ 364 ಕಿಲೋಮೀಟರ್ನೊಂದಿಗೆ ಮಲೆನಾಡನ್ನೂ ಸೇರಿಸಿ ಹೊಸ ಪರಿಸರ ಪ್ರವಾಸೋದ್ಯಮ ನೀತಿ ಜಾರಿಗೆ ನಿರ್ಧರಿಸಿದ್ದಾಗಿ ಮುಖ್ಯಮಂತ್ರಿ ನುಡಿದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ಧಾರವಾಡ ಪೀಠದಲ್ಲಿ ರಾಷ್ಟೀಯ ಜನತಾ ನ್ಯಾಯಾಲಯದಡಿ ರಾಜಿ ಸಂಧಾನಕ್ಕೆ ಯೋಗ್ಯವಾದ ಪ್ರಕರಣಗಳ ವಿಚಾರಣೆ ನಡೆಯಿತು. ಮೂರನೇ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ನ್ಯಾಯಮೂರ್ತಿ ಟಿ ವೆಂಕಟೇಶ್ ನಾಯಕ್ ಮತ್ತು ಟಿಎಂ ನದಾಫ್ ಅವರ ಎರಡು ಪೀಠಗಳಲ್ಲಿ ಒಟ್ಟು 660 ಪ್ರಕರಣಗಳನ್ನು ವಿಚಾರಣೆಗೆ ಪಟ್ಟಿ ಮಾಡಲಾಗಿತ್ತು. ಆ ಪೈಕಿ ಒಟ್ಟು 201 ಪ್ರಕರಣಗಳನ್ನು 4,55,63,000 ರೂಪಾಯಿ ಪರಿಹಾರ ಆದೇಶದ ಮೂಲಕ ಇತ್ಯರ್ಥ ಪಡಿಸಲಾಗಿದೆ. ಭಾರತದ ಕರಾವಳಿ ರಕ್ಷಣೆಗೆ 2 ದಶಕಗಳ ಕಾಲ ಮಹತ್ವದ ಸೇವೆ ಸಲ್ಲಿಸಿದ ಭಾರತೀಯ ಕರಾವಳಿ ಕಾವಲು ಪಡೆಯ ಹೆಮ್ಮೆಯ ನೌಕೆ ಸಾವಿತ್ರಿ ಬಾಯಿ ಫುಲೆಗೆ ಕಾರವಾರ ಬಂದರಿನ ಧಕ್ಕೆಯಲ್ಲಿ ಗೌರವಯುತ ವಿದಾಯ ನೀಡಲಾಯಿತು. ಧ್ವಜಾವತರಣದ ಬಳಿಕ ಕೋಸ್ಟ್ಗಾರ್ಡ್ ಸಿಬ್ಬಂದಿ ಗೌರವ ವಂದನೆ ಸಲ್ಲಿಸಿದರು. ತಟರಕ್ಷಕ ಪಡೆಯ ಉಪಮಹಾನಿರ್ದೇಶಕ ಪ್ರವೀಣ್ ಕುಮಾರ್ ಮಿಶ್ರಾ ಕರಾವಳಿ ಕಾವಲು ಪಡೆಯ ಇತಿಹಾಸದಲ್ಲಿ ಸಾವಿತ್ರಿಬಾಯಿ ಫುಲೆ ನೌಕೆಯ ಕೊಡುಗೆ ಮತ್ತು ಪರಂಪರೆ ಸದಾ ಸ್ಮರಣೀಯವಾಗಿರಲಿದೆ ಎಂದರು. ವಿಜಯನಗರ ಜಿಲ್ಲೆ ಹೊಸಪೇಟೆಯ 31ನೇ ವಾರ್ಡ್ನ ಅಂಗನವಾಡಿ ಕೇಂದ್ರ 3ರಲ್ಲಿ ಬೇಟಿ ಬಚಾವೋ ಬೇಟಿ ಪಢಾವೋ ಹಾಗೂ ರಾಷ್ಟೀಯ ಪೋಷಣ ಮಾಸಾಚರಣೆ ಅಂಗವಾಗಿ ಗರ್ಭಿಣಿಯರಿಗೆ ಸೀಮಂತ ಹಾಗೂ ಮಕ್ಕಳಿಗೆ ಅನ್ನಪ್ರಾಶನ ಕಾರ್ಯಕ್ರಮ ನೆರವೇರಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ನಿರ್ದೇಶಕ ಡಾ ಎನ್ ಮಹೇಶ್ ಬಾಬು ಚಾಲನೆ ನೀಡಿದರು. ಗರ್ಭಿಣಿಯರು ಹಾಗೂ ಮಕ್ಕಳ ಆರೋಗ್ಯ ಮತ್ತು ಪೌಷ್ಟಿಕ ಆಹಾರದ ಬಗ್ಗೆ ಕುಟುಂಬಗಳು ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದರು. ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆ ಸ್ಥಳೀಯ ಉತ್ಪನ್ನ ಮತ್ತು ಸೇವೆಗಳಿಗೆ ಧ್ವನಿಯಾಗೋಣ, ಸ್ವಾವಲಂಬನೆಯ ಹೆಜ್ಜೆ.

0: ಜನರಿಗೆ ಜೊತೆಯಾಗೋಣ ಎಂಬ ಉದ್ದೇಶದಿಂದ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಸರ್ಕಾರ ಪ್ರೋತ್ಸಾಹ ನೀಡುತ್ತಿದೆ. ಕೇವಲ ಸ್ಥಳೀಯ ವಸ್ತುಗಳನ್ನು ಖರೀದಿಸುವುದಷ್ಟೇ ಅಲ್ಲ, ನಮ್ಮ ನೆಲದ ಜ್ಞಾನ, ಪರಂಪರೆ ಮತ್ತು ಪ್ರತಿಭೆಗೆ ಮೌಲ್ಯ ನೀಡುವ ಮನೋಭಾವ ಉದ್ದೀಪಿಸುವ ಮಹತ್ವಾಕಾಂಕ್ಷೆಯನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು, ಆಹಾರ ಸಂಸ್ಕರಣಾ ಉದ್ದಿಮೆಗಳ ಮೂಲಕ ಸ್ಥಳೀಯ ಕಲೆ, ಕೌಶಲ್ಯ, ರೈತರು, ಕುಶಲಕರ್ಮಿಗಳ ಸೇವೆ ಹಾಗೂ ಉತ್ಪನ್ನಗಳಿಗೆ ಆದ್ಯತೆ ನೀಡಿ ಪ್ರೋತ್ಸಾಹಿಸುವ ಚಿಂತನೆ ವೋಕಲ್ ಫಾರ್ ಲೋಕಲ್. ಆತ್ಮನಿರ್ಭರ ಭಾರತ ನಿರ್ಮಾಣದ ಗುರಿಯೊಂದಿಗೆ ಗ್ರಾಮೀಣ ಉದ್ಯಮಗಳಿಗೆ ಬೆಂಬಲ, ಕುಶಲಕರ್ಮಿಗಳ ಕೈಕೆಲಸಕ್ಕೆ ಗೌರವ ಹಾಗೂ ರೈತರ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸುವ ಗುರಿ ಹೊಂದಲಾಗಿದೆ. ಮೈಸೂರಿನ ಮಹಿಳಾ ನವೋದ್ಯಮಿ ಕೃಷಿಕ ಮಹಿಳೆ ಅನಿತಾ ಸದಾನಂದ ಅವರು ಮಮಾ ಮಿಲ್ಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಆರ್ಗ್ಯಾನಿಕ್ಸ್ ಮಂಡ್ಯದಿಂದ ಪೌಷ್ಟಿಕಾಂಶ ಖಾದ್ಯಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅನಿತಾ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಮಮಾ ಮಿಲ್ಸ್ ರೂರಲ್ ಮಾರ್ಕೆಟ್ ಅಲ್ಲೂ ಬೆಳೀತಿದೆ. ನಮ್ಮ ಪ್ರಾಡಕ್ಟ್ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಅಪೀಡಾ ಮೂಲಕ 4 ದೇಶದಲ್ಲಿ ತಗೊಂಡು ಹೋದ್ರು. US ಅಲ್ಲಿ ನಮ್ಗಾಗ್ಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕಾರ್ಪೊರೇಟ್ ಹಂಗ್ ಮಾಡಿದ್ರೇನೆ ಬೆಳೆಯಕ್ಕಾಗೋದು. ಈಗಲೂ ನಾವು ಓಪನ್ ಆರ್ಮ್ಸ್ ಅಲ್ಲಿ ವಿಡ್ ಇನ್ವೈಟ್ ಅಂಡ್ ಗಿವ್ ಆರ್ ಶೇರ್ಸ್. ನಾರ್ತ್ ಕರ್ನಾಟಕ ಜನರಿಗೆ ನನ್ನ ವಿಶೇಷ ಧನ್ಯವಾದಗಳು. ಮೈಸೂರಿನಿಂದ ಬಂದ ನಮಗೆ ನೀವು ನೀಡಿದ ಆತ್ಮೀಯತೆ, ಈಗ ನಾವು ಅನ್ಕೋತಿದೀವಿ ನಮ್ಮ ಪುಟ್ಟ ಸ್ಟಾರ್ಟ್ಅಪ್ ಎಲ್ಲ ಮಿಲ್ಗಳಿಗೆ ಹೋಗಿ ಅಲ್ಲಿ ಇಲ್ಲಿ ಮಿಲ್ ಮಾಡಿಸ್ತಿದ್ವಿ. ಈಗ ಅನ್ಕೋತಿದ್ವಿ ನಾವೇ ಯಾಕೊಂದು ಪುಟ್ಟ ಮಿಲ್ ಶುರು ಮಾಡಿ ಅದರಲ್ಲಿ ಒಂದಷ್ಟು ಹೆಣ್ಣು ಮಕ್ಕಳಿಗೂ ಕೆಲಸವನ್ನು ಕೊಟ್ಟು ಮುಂದೆ ಬರಬಾರ್ದು ಅಂತ ಇದು ನಮ್ಮ ವಿಷನ್. ಅಂಡ್ ಟು ಗೋ ಬಿಯಾಂಡ್ ಕರ್ನಾಟಕ ಅಂಡ್ ಬಿಯಾಂಡ್ ಇಂಡಿಯಾ ಅಂಡ್ ಮೇಕ್ ಇಟ್ ಇನ್ ಟು ಅ ವಂಡರ್ಫುಲ್ ಪ್ರಾಡಕ್ಟ್.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರೀಯ ರೇಷ್ಮೆ ಮಂಡಳಿಯ 77ನೇ ಸಂಸ್ಥಾಪನಾ ದಿನಾಚರಣೆ ಇಂದು. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಭಾ ಕೇಂದ್ರದಲ್ಲಿ ಇಂದು ಬೆಳಗ್ಗೆ 10 ವಿಶೇಷ ಕಾರ್ಯಕ್ರಮ ಆಯೋಜಿತವಾಗಿದೆ. ಕೇಂದ್ರದ ಜವಳಿ ಖಾತೆ ಸಚಿವ ಗಿರಿರಾಜ್ ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುವರು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಹರವು ಗ್ರಾಮದ ಪ್ರಾಚೀನ ಶ್ರೀರಾಮದೇವರ ದೇಗುಲದ ಆವರಣದಲ್ಲಿ ವೀರ್ಗಲ್ಲು ಉದ್ಯಾನ ನಿರ್ಮಾಣವಾಗುತ್ತಿದೆ. ರಾಜ್ಯ ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಹರವು ಗ್ರಾಮದೇಗುಲದ ಸಮಗ್ರ ಅಭಿವೃದ್ಧಿ ಹಾಗೂ 1.25 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ವೀರ್ಗಲ್ಲು ಉದ್ಯಾನ ನಿರ್ಮಿಸುತ್ತಿದೆ. ಹರವು ಗ್ರಾಮದ ಗದ್ದೆ ಬದುವಿನಲ್ಲಿದ್ದ 70 ವೀರ್ಗಲ್ಲುಗಳನ್ನು ಮಂಡ್ಯ ಜಿಲ್ಲೆ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಹರವು ದೇವೇಗೌಡ ಸಂರಕ್ಷಿಸಿದ್ದಾರೆ. ರಾಷ್ಟೀಯ ಶಿಕ್ಷಣ ನೀತಿ 2020 ಭಾರತದ ಶಿಕ್ಷಣ ವ್ಯವಸ್ಥೆಗೆ ಹೊಸ ರೂಪ ನೀಡಿದ ಮಹತ್ವದ ಹೆಜ್ಜೆ. ಕೇಂದ್ರ ಸಚಿವ ಸಂಪುಟ 2020 July 29 ಎನ್ಇಪಿ 2020 ಅನುಮೋದನೆ ನೀಡಿತು. ರಾಷ್ಟೀಯ ಶಿಕ್ಷಣ ನೀತಿ ಅಡಿ ಪ್ರಶಿಕ್ಷಣಾರ್ಥಿ ಶಿಕ್ಷಕರ ಕಲಿಕಾ ಕ್ರಮದಲ್ಲೂ ಮಹತ್ವದ ಬದಲಾವಣೆ ತರಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಶಿಕ್ಷಣ ನಿಕಾಯದ ವಿದ್ಯಾಧಿಕಾರಿ ಪ್ರೊಫೆಸರ್ ಜಿಆರ್ ಅಂಗಡಿ.
5: ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಈ ನೀತಿಯಲ್ಲಿ ಶಿಕ್ಷಕರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ 3 ಪ್ರಮುಖ ಬದಲಾವಣೆಗಳಿವೆ. ಮೊದಲನೆಯದು ಐಟೆಪ್ ಇಂಟಿಗ್ರೇಟೆಡ್ ಟೀಚರ್ ಎಜುಕೇಷನ್ ಪ್ರೋಗ್ರಾಂ. ಇನ್ನು ಮುಂದೆ ಶಿಕ್ಷಕರಾಗಲು ಪ್ರತ್ಯೇಕ ಪದವಿ ಅವಶ್ಯಕತೆ ಇಲ್ಲ. 12ನೆಯ ತರಗತಿಯ ನಂತರವೇ ನೇರವಾಗಿ ಶಿಕ್ಷಕರಾಗಲು ಅವರನ್ನು ಆಹ್ವಾನಿಸುವುದು. ಎರಡನೆಯದು ನ್ಯಾಷನಲ್ ಮಿಷನ್ ಫಾರ್ ಮೆಂಟರಿಂಗ್ ಮಾರ್ಗದರ್ಶನಕ್ಕಾಗಿ ರಾಷ್ಟ್ರೀಯ ಮಿಷನ್. ಇಲ್ಲಿ ಹಿರಿಯ ಅನುಭವಿ ಶಿಕ್ಷಕರು ಯುವ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುತ್ತಾರೆ.

0: ಹೇಳಬಹುದು. ಪಠ್ಯಕ್ಕಿಂತ ಅನುಭವದ ಹಂಚಿಕೆ ಮುಖ್ಯ. ಮೂರನೇದು ನ್ಯಾಷನಲ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಟೀಚರ್ಸ್, ಶಿಕ್ಷಕರಿಗಾಗಿ ರಾಷ್ಟ್ರೀಯ ವೃತ್ತಿಪರ ಮಾನದಂಡಗಳು. ಶಿಕ್ಷಕರು ಮೌಲ್ಯಮಾಪನ ವರ್ಷಗಳ ಸೇವೆಯಿಂದಲ್ಲ, ಅವರ ಕೌಶಲ್ಯ, ನಾವೀನ್ಯತೆ ಹಾಗೂ ವಿದ್ಯಾರ್ಥಿಗಳ ಸಾಧನೆಯಿಂದ. ಈ ರೀತಿಯಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಶಿಕ್ಷಕರ ಶಿಕ್ಷಣ ಕ್ಷೇತ್ರಕ್ಕೆ ಪ್ರಮುಖವಾಗಿ ಈ ಮೂರು ಅಂಶಗಳನ್ನು ಒಳಗೊಂಡಿದೆ. ಒಂದು ಐಟೆಪ್, ಎರಡನೇದು ಎನ್ಎಂಎಂ, ಮೂರನೇದು ಎನ್ಪಿಎಸ್ಟಿ.
1: ಸಂಕ್ಷಿಪ್ತ ಸುದ್ದಿಗಳು. ಸುದೃಢ ಪ್ರಜಾಪ್ರಭುತ್ವಕ್ಕಾಗಿ ಓಟ ಎಂಬ ಧ್ಯೇಯದೊಂದಿಗೆ ಸ್ವೀಪ್ ಮತದಾರರ ಜಾಗೃತಿ ಅಭಿಯಾನದ ಅಂಗವಾಗಿ ಇಂದು ಬಳ್ಳಾರಿ ನಗರದಲ್ಲಿ ಮ್ಯಾರಥಾನ್ ನಡೆಯಲಿದೆ. ಕೊಡಗು ಜಿಲ್ಲೆಯ ದುಬಾರೆ ಆನೆ ಶಿಬಿರ ಇಂದಿನಿಂದ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಲಿದೆ. ಬೆಳಗ್ಗೆ 9:30 11:30 ಮಾತ್ರ ಶಿಬಿರ ನಡೆಯಲಿದೆ. ಕೋಲಾರ ಸೇರಿದಂತೆ ರಾಜ್ಯದ ಗ್ರಾಮೀಣ ಸಮುದಾಯಗಳಲ್ಲಿ ಶುಚಿತ್ವ ಹಾಗೂ ನೈರ್ಮಲ್ಯ ಅಭ್ಯಾಸಗಳನ್ನು ರೂಢಿಸುವ ನಿಟ್ಟಿನಲ್ಲಿ 2 ಅಕ್ಟೋಬರ್ವರೆಗೆ 31 ಜಿಲ್ಲೆಗಳಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನ ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ರಾಜ್ಯ ವಿಧಾನಮಂಡಲದ 3 ದಿನಗಳ ವಿಶೇಷ ಅಧಿವೇಶನ, ಕಸ್ತೂರಿ ರಂಗನ್ ವರದಿ ಬಗ್ಗೆ ವಿಸ್ತೃತ ಚರ್ಚೆ. 3ನೇ ರಾಷ್ಟೀಯ ಜನತಾ ನ್ಯಾಯಾಲಯ, ಧಾರವಾಡ ಉಚ್ಚ ನ್ಯಾಯಾಲಯದಲ್ಲಿ 201 ಪ್ರಕರಣಗಳು ಇತ್ಯರ್ಥ. ಭಾರತೀಯ ಕರಾವಳಿ ಕಾವಲು ಪಡೆಯ ಸಾವಿತ್ರಿಬಾಯಿ ಫುಲೆ ನೌಕೆಗೆ ಕಾರವಾರದಲ್ಲಿ ವಿದಾಯ. ಸೇವಾ ಸಂಕಲ್ಪ ಅಭಿಯಾನ, ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಒತ್ತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿಯ ವಿಜಯಪುರ ಕೇಂದ್ರವಿದು. ಇನ್ನು ಮುಂದೆ ಉದ್ಯೋಗ ವಾರ್ತೆ ಕೇಳಿ ಬರುವುದು.
3: ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಾಂತೇಶ್ ಕೋತಿನ್. ಇಂಡಿಯನ್ ಪೋಸ್ಟ್ನಲ್ಲಿ ಖಾಲಿ ಇರುವ 23,757 ಗ್ರಾಮೀಣ್ ಢಾಕಾ ಸೇವಕ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 23,757. ವಿದ್ಯಾರ್ಥಿ ಎಸ್ಎಸ್ಎಲ್ಸಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ ₹100 ನಿಗದಿ ಮಾಡಲಾಗಿದ್ದು, ಮಹಿಳೆಯರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ PWBD ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21 ಸೆಪ್ಟೆಂಬರ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ indianpost.gov.in ಅನ್ನು ನೋಡಬಹುದು. ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ IBPS ಖಾಲಿ ಇರುವ ಆಫೀಸರ್ ಮತ್ತು ಆಫೀಸರ್ ಅಸಿಸ್ಟೆಂಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 13,706. ವಿದ್ಯಾರ್ಥಿ ಯಾವುದೇ ಡಿಗ್ರಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 28 ವರ್ಷ. ಇನ್ನು ಆಫೀಸರ್ ಸ್ಕೇಲ್ 1 ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಕನಿಷ್ಠ 18 ವರ್ಷ, ಗರಿಷ್ಠ 28 ವರ್ಷ. ಇನ್ನು ಆಫೀಸರ್ ಸ್ಕೇಲ್ 2 ಮ್ಯಾನೇಜರ್ ಹುದ್ದೆಗಳಿಗೆ ಕನಿಷ್ಠ 21 ವರ್ಷ, ಗರಿಷ್ಠ 32 ವರ್ಷ. ಮತ್ತು ಆಫೀಸರ್ ಸ್ಕೇಲ್ 3 ಸೀನಿಯರ್ ಮ್ಯಾನೇಜರ್ ಹುದ್ದೆಗಳಿಗೆ ಕನಿಷ್ಠ 21 ವರ್ಷ, ಗರಿಷ್ಠ 40 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ PWBD ಅಭ್ಯರ್ಥಿಗಳಿಗೆ ₹175 ಮತ್ತು ಇತರ ಅಭ್ಯರ್ಥಿಗಳಿಗೆ ₹850 ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21/9/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.ibps.in ಅನ್ನು ನೋಡಬಹುದು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC ಖಾಲಿ ಇರುವ 1,748 JEE ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 1,748. ವಿದ್ಯಾರ್ಥಿ ಡಿಪ್ಲೊಮಾದಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಟೆಲಿಕಾಂ, ಸೈಂಟಿಫಿಕ್ ಅಸಿಸ್ಟೆಂಟ್ IMD ಮುಗಿಸಿರಬೇಕು. ವಯೋಮಿತಿ ಗರಿಷ್ಠ 32 ವರ್ಷ ನಿಗದಿ ಮಾಡಲಾಗಿದ್ದು, ವಿವಿಧ ಹುದ್ದೆಗಳಿಗೆ ವಿವಿಧ ರೀತಿಯ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ ಮತ್ತು ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಒಬಿಸಿ, EWS ಪುರುಷ ಅಭ್ಯರ್ಥಿಗಳಿಗೆ ₹100, ಮಹಿಳೆಯರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ PWBD ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕರಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22 ಸೆಪ್ಟೆಂಬರ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ SSC.gov.in ಅನ್ನು ನೋಡಬಹುದು. ಕರ್ನಾಟಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ 15,000 ಶಿಕ್ಷಕರನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 15,000. ವಿದ್ಯಾರ್ಥಿ ವಿವಿಧ ಶಿಕ್ಷಕರ ಹುದ್ದೆಗೆ ವಿವಿಧ ರೀತಿಯ ವಿದ್ಯಾರ್ಥಿಯನ್ನು ನಿಗದಿ ಮಾಡಲಾಗಿದೆ. ವಯೋಮಿತಿ ಕನಿಷ್ಠ 21

0: ವರ್ಷ, ಗರಿಷ್ಠ 40 ವರ್ಷ. ಆದರೆ ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 3 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ OBC ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು PWBD ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/9/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ schooleducation.karnataka.gov.in ಅನ್ನು ನೋಡಬಹುದು. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSCಯಲ್ಲಿ ಖಾಲಿ ಇರುವ ಅಸಿಸ್ಟೆಂಟ್ ಕಂಟ್ರೋಲರ್ ಗ್ರೂಪ್ ಎ ಮತ್ತು ಆಡಿಟ್ ಆಫೀಸರ್ ಗ್ರೂಪ್ ಬಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 68. ವಿದ್ಯಾರ್ಹತೆ ಮಾಸ್ಟರ್ಸ್ ಡಿಗ್ರಿ ಇನ್ ಕಾಮರ್ಸ್, MBA ಫೈನಾನ್ಸ್ ಅಥವಾ ICAI ಅಥವಾ ICMAI ಅನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 21 ವರ್ಷ, ಗರಿಷ್ಠ 40 ವರ್ಷ. ಆದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 5 ವರ್ಷ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕರಿಗೆ 50 ರೂಪಾಯಿ, ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ವಿಕಲಚೇತನರಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26 ಸೆಪ್ಟೆಂಬರ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ kpscionline.karnataka.gov.in ಅನ್ನು ನೋಡಬಹುದು. SSCಯಲ್ಲಿ ಖಾಲಿ ಇರುವ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಮತ್ತು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ನಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 1871. ವಿದ್ಯಾರ್ಹತೆ ಸಂಬಂಧಪಟ್ಟ ವಿಷಯದಲ್ಲಿ ಡಿಗ್ರಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 30 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ, ಮಾಜಿ ಸೈನಿಕರಿಗೆ 3 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ನಿಗದಿ ಮಾಡಲಾಗಿದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳೆಯರಿಗೆ ಮತ್ತು ಮಾಜಿ ಸೈನಿಕರಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/3/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ SSC.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.
1: ಇದು ಆಕಾಶವಾಣಿ ವಿಜಯಪುರ ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಗೀತೆ

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮವನ್ನ ಕೇಳಿದಿರಿ. ಕಾರ್ಯಕ್ರಮ ಪ್ರಸಾರಗೊಂಡದ್ದು ಆಕಾಶವಾಣಿಯ ವಿಜಯಪುರ FM. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, STD ಕೋಡ್ ಸಂಖ್ಯೆ 08352.
3: ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಆಕಾಶವಾಣಿ,
7: ಆಕಾಶವಾಣಿ,
8: ಆಕಾಶವಾಣಿ,
9: ಆಕಾಶವಾಣಿ,
10: ಆಕಾಶವಾಣಿ,
11: ಆಕಾಶವಾಣಿ,
12: ಆಕಾಶವಾಣಿ,
13: ಆಕಾಶವಾಣಿ,
14: ಆಕಾಶವಾಣಿ,
15: ಆಕಾಶವಾಣಿ,
16: ಆಕಾಶವಾಣಿ,
17: ಆಕಾಶವಾಣಿ,
18: ಆಕಾಶವಾಣಿ,
19: ಆಕಾಶವಾಣಿ,
12: ಆಕಾಶವಾಣಿ,
2: ಆಕಾಶವಾಣಿ,
4: ಆಕಾಶವಾಣಿ,
5: ಆಕಾಶವಾಣಿ,
6: ಆಕಾಶವಾಣಿ,
16: ಆಕಾಶವಾಣಿ,
18: ಆಕಾಶವಾಣಿ,
0: ಆಕಾಶವಾಣಿ.
3: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

0: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
1: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
0: ಅನ್ನ ಚೆಲ್ಲಲು ನಿಮಿಷ ಸಾಕು,
1: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
0: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
1: ಅನ್ನ ಪರಬ್ರಹ್ಮನ ಸ್ವರೂಪ,
0: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
1: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
0: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
1: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
0: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು. ಸೈಬರ್ ದಾಳಿ ಬಗ್ಗೆ ಸೆಮಿಕಂಡಕ್ಟರ್ ಉದ್ಯಮ ಎಚ್ಚರಿಕೆ ವಹಿಸಬೇಕಿದೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ನಶಾ ಮುಕ್ತ ಯುವ ಅಭಿಯಾನದ ಅಂಗವಾಗಿ ಇಂದು ದೇಶಾದ್ಯಂತ ರಾಷ್ಟೀಯ ಸಂಕಲ್ಪ ಸಮಾರಂಭ. ಚೆಸ್ ಒಲಿಂಪಿಯಾಡ್, ಭಾರತದ ಪುರುಷ ಮಹಿಳಾ ತಂಡಕ್ಕೆ ಗೆಲುವು. ಹಾಗೂ ಏಷ್ಯನ್ ಕ್ರೀಡಾಕೂಟ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿಂದು ಭಾರತ ಬಾಂಗ್ಲಾದೇಶ ಮುಖಾಮುಖಿ. ವಾರ್ತೆಗಳ ವಿವರ. ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ಭಾರತ ಮೇಲ್ಮಟ್ಟಕ್ಕೇರುವುದನ್ನು ಬಯಸದ ದೇಶಗಳಿಂದ ಎದುರಾಗಬಹುದಾದ ಸೈಬರ್ ದಾಳಿಗಳು ಮತ್ತು ಯಾವುದೇ ರೀತಿಯ ಅಡಚಣೆಗಳಿಗೆ ಸೆಮಿಕಂಡಕ್ಟರ್ ಉದ್ಯಮ ಸಿದ್ದವಾಗಿರಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಎಚ್ಚರಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಚಿಪ್ಗಳನ್ನು ವಿನ್ಯಾಸಗೊಳಿಸುವ ಮತ್ತು ಉತ್ಪಾದಿಸುವ ಸಾಮರ್ಥ್ಯವಿರುವ ದೇಶವಾಗಿ ಭಾರತ ಹೊರಹೊಮ್ಮುತ್ತಿರುವುದರಿಂದ ಉಂಟಾಗಬಹುದಾದ ಭೌಗೋಳಿಕ ರಾಜಕೀಯ ಅಪಾಯಗಳ ಬಗ್ಗೆ ನಿರಂತರವಾಗಿ ಜಾಗರೂಕರಾಗಿರಬೇಕು ಎಂದು ಹೇಳಿದರು. ಈ ಬೆಳವಣಿಗೆಯನ್ನು ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಈಗಾಗಲೇ ನೆಲೆಗೊಂಡಿರುವ ಅನೇಕರು ತಮ್ಮ ಅಸ್ತಿತ್ವಕ್ಕೆ ಬೆದರಿಕೆ ಎಂದು ಪರಿಗಣಿಸಬಹುದು. ಇದು ಪ್ರತಿಯೊಂದು ಹಂತದಲ್ಲೂ ಅಪಾರ ಪ್ರಯತ್ನದ ಅಗತ್ಯವಿರುವ ಉದ್ಯಮವಾಗಿದೆ. ಈ ನಿಟ್ಟಿನಲ್ಲಿ ಉದ್ಯಮ ವಲಯ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಗ್ಗೂಡಿ ಕಾರ್ಯನಿರ್ವಹಿಸಬೇಕಾದ ಅಗತ್ಯವಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಪ್ರತಿಪಾದಿಸಿದರು. ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವ ಜನತೆ ಅಂದರೆ 100 ವಾರಗಳ ನಶಾಮುಕ್ತ ಯುವ ಅಭಿಯಾನದ ಅಂಗವಾಗಿ ಇಂದು ದೇಶಾದ್ಯಂತ ಯುವಜನರನ್ನು ಒಗ್ಗೂಡಿಸುವ ಬೃಹತ್ ಕಾರ್ಯಕ್ರಮ ನಡೆಯಲಿದೆ. ದೇಶಾದ್ಯಂತ 1067 ಸ್ಥಳಗಳಲ್ಲಿ ರಾಷ್ಟೀಯ ಸಂಕಲ್ಪ ಸಮಾರಂಭವನ್ನು ಆಯೋಜಿಸಲಾಗುತ್ತಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮವನ್ನು 471 ಜಿಲ್ಲಾ ಮೈ ಭಾರತ್ ಕಚೇರಿಗಳು ಹಾಗೂ ಪಾಲುದಾರ ಸಂಸ್ಥೆಗಳು 596 ಸ್ಥಳಗಳಲ್ಲಿ ಆಯೋಜಿಸಲಾಗುತ್ತಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ಮಾದಕ ವ್ಯಸನದ ವಿರುದ್ಧ ಪ್ರತಿಜ್ಞೆ, ಸಹಿ ಸಂಗ್ರಹ ಅಭಿಯಾನ, ವಿಷಯಾಧಾರಿತ ಬೀದಿ ನಾಟಕಗಳು, ಘೋಷವಾಕ್ಯ ರಚನೆ ಮತ್ತು ಯುವಜನರ ನೇತೃತ್ವದ ಚರ್ಚೆಗಳ ಮೂಲಕ ಈ ಅಭಿಯಾನದ ಸಂದೇಶವನ್ನು ನೇರವಾಗಿ ಯುವಜನರಿಗೆ ತಲುಪಿಸುವ ಕಾರ್ಯವನ್ನು ಈ ಸಮಾರಂಭ ನಿರ್ವಹಿಸಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಒಂದು ವರದಿ ಈಗ ಮೂಡಿಬರಲಿದೆ. 2016 ಪ್ರಾರಂಭವಾದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಭಾರತದ ಉದ್ಯಮಶೀಲ ಸಂಸ್ಕೃತಿಯನ್ನು ಉದ್ಯೋಗಾಕ್ಷಿಗಳ ರಾಷ್ಟದಿಂದ ಉದ್ಯೋಗ ಸೃಷ್ಟಿಕರ್ತರ, ನಾವೀನ್ಯಕಾರರ ಮತ್ತು ಸಮಸ್ಯೆ ಪರಿಹಾರಕರ ರಾಷ್ಟವಾಗಿ ಬದಲಾಯಿಸಲು ಹೊರಟಿದೆ. ಕೇವಲ 400 ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳೊಂದಿಗೆ ಪ್ರಾರಂಭವಾದದ್ದು 2026 ಮಾರ್ಚ್ ವೇಳೆಗೆ 2 ಲಕ್ಷಕ್ಕೂ ಹೆಚ್ಚು ಡಿಪಿ

ಐಐಟಿ ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳಿಗೆ ಬೆಳೆದು 23 ಲಕ್ಷಕ್ಕೂ ಹೆಚ್ಚು ನೇರ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಈ ಮೂಲಕ ಭಾರತವನ್ನು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನಾಗಿ ಮಾಡಿದೆ. ಈ ರೂಪಾಂತರವು ಕೇವಲ ಬೆಂಗಳೂರು, ಮುಂಬೈ ಅಥವಾ ದೆಹಲಿಗೆ ಸೀಮಿತವಾಗಿಲ್ಲ. ಸುಮಾರು 50%ರಷ್ಟು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಈಗ ಶ್ರೇಣಿ 2 ಮತ್ತು ಶ್ರೇಣಿ 3 ನಗರಗಳಲ್ಲಿ ಆರಂಭವಾಗಿದೆ. ಇದು ಉದ್ಯಮಶೀಲತೆಯ ನಿಜವಾದ ವಿಕೇಂದ್ರೀಕರಣವನ್ನು ಸೂಚಿಸುತ್ತದೆ. 10,000ಕ್ಕೂ ಹೆಚ್ಚು ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳನ್ನು ಶಾಲೆಗಳಲ್ಲಿ ಸ್ಥಾಪಿಸಲಾಗಿದೆ. ಭಾರತಾದ್ಯಂತ 1.1 ಕೋಟಿಗೂ ಹೆಚ್ಚು ವಿದ್ಯಾರ್ಥಿಗಳು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಮಕ್ಕಳು ಉದ್ಯಮಿಗಳಾಗುವ ಮೊದಲು ಪ್ರಯೋಗ ಮಾಡಲು, ಮೂಲ ಮಾದರಿಗಳನ್ನು ನಿರ್ಮಿಸಲು ಮತ್ತು ಸ್ಥಳೀಯ ಸಮಸ್ಯೆಗಳನ್ನು ಪರಿಹರಿಸಲು ಪ್ರೋತ್ಸಾಹಿಸುತ್ತಿದ್ದಾರೆ. ಮಹಿಳೆಯರು ಈ ರೂಪಾಂತರವನ್ನು ಹೆಚ್ಚಾಗಿ ಮುನ್ನಡೆಸುತ್ತಿದ್ದಾರೆ. 2026ರ ಮಾರ್ಚ್ ವೇಳೆಗೆ 1 ಲಕ್ಷಕ್ಕೂ ಹೆಚ್ಚು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿ ಅಥವಾ ಪಾಲುದಾರರನ್ನು ಹೊಂದಿದೆ. 2026ರ ಜುಲೈ 18ರಂದು ಹೈದರಾಬಾದ್ ಮೂಲದ ಸ್ಟಾರ್ಟ್ಅಪ್ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್ 1

0: ಸ್ಥಳೀಯ ಸಮಸ್ಯೆಗಳನ್ನು ಪರಿಹರಿಸಲು ಪ್ರೋತ್ಸಾಹಿಸುತ್ತಿದ್ದಾರೆ. ಮಹಿಳೆಯರು ಈ ರೂಪಾಂತರವನ್ನು ಹೆಚ್ಚಾಗಿ ಮುನ್ನಡೆಸುತ್ತಿದ್ದಾರೆ. 2026 ಮಾರ್ಚ್ ವೇಳೆಗೆ 100,000 ಹೆಚ್ಚು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿ ಅಥವಾ ಪಾಲುದಾರರನ್ನು ಹೊಂದಿದೆ. 2026 ಜುಲೈ 18 ಹೈದರಾಬಾದ್ ಮೂಲದ ಸ್ಟಾರ್ಟ್ಅಪ್ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್ 1 ಅನ್ನು ಉಡಾವಣೆ ಮಾಡಿತು. ಇದು ಖಾಸಗಿಯಾಗಿ ಅಭಿವೃದ್ಧಿಪಡಿಸಿದ ಮೊದಲ ಭಾರತೀಯ ಕಕ್ಷೀಯ ರಾಕೆಟ್. ಈ ಮೂಲಕ ಭಾರತವನ್ನು ಖಾಸಗಿ ಕಕ್ಷೀಯ ಉಡಾವಣಾ ಸಾಮರ್ಥ್ಯ ಹೊಂದಿರುವ 3ನೇ ದೇಶವನ್ನಾಗಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಬ್ಸಿಡಿ ದರದಲ್ಲಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಮರುಭರ್ತಿಗೆ 1 ಅಕ್ಟೋಬರ್ ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಕಡ್ಡಾಯ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅನ್ವಯವಾಗುವ ಸಬ್ಸಿಡಿಯೊಂದಿಗೆ ನಿಯಂತ್ರಿತ ಚಿಲ್ಲರೆ ಮಾರಾಟ ದರದಲ್ಲಿ ಸಿಲಿಂಡರ್ ಬುಕ್ ಮಾಡಲು ಗೃಹ ಬಳಕೆದಾರರು ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಪೂರ್ಣಗೊಳಿಸಿರಬೇಕು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಇದರಿಂದ ಸಬ್ಸಿಡಿ ಸಿಲಿಂಡರ್ಗಳು ಅರ್ಹ ಕುಟುಂಬಗಳಿಗೆ ಮಾತ್ರ ತಲುಪುವುದನ್ನು ಖಚಿತಪಡಿಸಿಕೊಳ್ಳಬಹುದು. ಆಧಾರ್ ದೃಢೀಕೃತ ಗ್ರಾಹಕರೊಂದಿಗೆ ಸಂಪರ್ಕವನ್ನು ಜೋಡಿಸುವುದರಿಂದ ಸಬ್ಸಿಡಿ ಸಿಲಿಂಡರ್ಗಳನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಬಳಕೆಗೆ ಅಕ್ರಮವಾಗಿ ವರ್ಗಾಯಿಸುವುದನ್ನು ತಡೆಯಲು ಸಾಧ್ಯವಾಗಲಿದೆ. ನಕಲಿ ಹಾಗೂ ಅನರ್ಹ ಸಂಪರ್ಕಗಳನ್ನು ತೆಗೆದುಹಾಕಿ ಸಬ್ಸಿಡಿ ವಿತರಣೆಯನ್ನು ಪಾರದರ್ಶಕ ಮತ್ತು ಉದ್ಯಮಶೀಲವಾಗಿಸಲು ಇದು ಸಹಕಾರಿಯಾಗಲಿದೆ. ಯಾವುದೇ ಅರ್ಹ ಕುಟುಂಬಕ್ಕೆ ಎಲ್ಪಿಜಿ ನಿರಾಕರಿಸುವ ಉದ್ದೇಶ ಇದರ ಹಿಂದೆ ಇಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಅರ್ಹ ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಲು ಹಲವು ಸುಲಭ ಮಾರ್ಗಗಳಿವೆ. ಈಗಾಗಲೇ 27.43 ಕೋಟಿ ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಿದ್ದು ಅವರು ಪುನಃ ಆಧಾರ್ ದೃಢೀಕರಣ ಮಾಡುವ ಅಗತ್ಯವಿಲ್ಲ. ಎಲ್ಪಿಜಿ ಸಿಲಿಂಡರ್ ವಿತರಣೆ ಸಂದರ್ಭದಲ್ಲಿ ವಿತರಕರ ಕೇಂದ್ರಗಳಲ್ಲಿ ಅಥವಾ ತೈಲ ಮಾರುಕಟ್ಟೆ ಕಂಪನಿಗಳ ಮೂಲಕ ಮೊಬೈಲ್ ಆಪ್ಗಳ ಮೂಲಕ ಬಯೋಮೆಟ್ರಿಕ್ ದೃಢೀಕರಣ ಪೂರ್ಣಗೊಳಿಸಬಹುದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಮಾಹಿತಿ ನೀಡಿದೆ. ದೆಹಲಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಸಂಘದ ಚುನಾವಣೆಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ABVP 3 ಪ್ರಮುಖ ಸ್ಥಾನಗಳನ್ನು ಗೆದ್ದಿದೆ. ABVP ಯಶ್ ದಬಾಸ್ ಅಧ್ಯಕ್ಷರಾಗಿ ಆಯ್ಕೆಯಾದರೆ ರಿಯಾ ಚಾವ್ಡಿ ಕಾರ್ಯದರ್ಶಿಯಾಗಿ ಮತ್ತು ಲಕ್ಷ್ಯ ರಾಜ್ ಸಿಂಗ್ ಜಂಟಿ ಕಾರ್ಯದರ್ಶಿಯಾಗಿ ಜಯಗಳಿಸಿದರು. ಇದೇ ವೇಳೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ವತಂತ್ರ ಅಭ್ಯರ್ಥಿ ದೀಪಾಂಶು ಶೋಕಿನ್ ವಿಜಯಿಯಾದರು. ಚುನಾವಣೆಯಲ್ಲಿನ ಯಶಸ್ಸಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ABVPಯನ್ನು ಅಭಿನಂದಿಸಿದ್ದಾರೆ. ಈ ಗೆಲುವು ಯುವ ಜನತೆಗೆ ರಾಷ್ಟವೇ ಮೊದಲು ಎಂಬ ನೀತಿಯ ಮೇಲಿರುವ ದೃಢವಾದ ನಂಬಿಕೆಯ ಸಂಕೇತವಾಗಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತದ ಪುರುಷರ ತಂಡ ಸ್ಪೇನ್ ವಿರುದ್ದ 3-1 ಅಂತರದ ಜಯ ಸಾಧಿಸಿತು. ಸಮರ್ಕಂಡ್ನಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಅವರು ಮಾಜಿ ವಿಶ್ವ ಚಾಂಪಿಯನ್ ಅಲೆಕ್ಸಿ ಶಿರೋವಾ ವಿರುದ್ಧ ಸ್ಪಷ್ಟ ಗೆಲುವು ದಾಖಲಿಸಿ ತಂಡವನ್ನು ಮುನ್ನಡೆಸಿದರು. ಇದೇ ವೇಳೆ ಆರ್ ಪ್ರಜ್ಞಾನಂದ ಅವರು ಡೇವಿಡ್ ಆಂಟಿನ್ ಗಿಜಾರೋ ವಿರುದ್ಧ ಪಂದ್ಯವನ್ನು ಡ್ರಾನಲ್ಲಿ ಅಂತ್ಯಗೊಳಿಸಿದರೆ ನಿಹಾಲ್ ಸರೀನ್ ಕೂಡ ಜೈಮ್ ಸ್ಯಾಂಟೋಸ್ ಲಟಾಸ್ ವಿರುದ್ಧ ಡ್ರಾಗೆ ತೃಪ್ತಿಪಡಬೇಕಾಯಿತು. ಮಹಿಳೆಯರ ವಿಭಾಗದಲ್ಲಿ ಭಾರತ ಮಂಗೋಲಿಯಾ ವಿರುದ್ಧ 3-1 ಅಂತರದ ಗೆಲುವು ದಾಖಲಿಸಿತು. ಬಿ ಸವಿತಾಶ್ರೀ ಅವರು ಅನುಭವಿ ಆಟಗಾರ್ತಿ ಮೊಂಗತುಲ್ ಬಾಟ್ಕುಯಾಗ್ ಅವರನ್ನು ಸೋಲಿಸುವ ಮೂಲಕ ಸತತ 4ನೇ ಗೆಲುವನ್ನು ಸಾಧಿಸಿದರು. ವಿಶ್ವಕಪ್ ವಿಜೇತೆ ದಿವ್ಯಾ ದೇಶ್ಮುಖ್ ಕೂಡ ಬಾಯಸ್ ಗಲಾನ್ ಕಿಗಿಶಿಕ್ ಬಾಟರ್ ವಿರುದ್ಧ ಜಯಗಳಿಸಿ ಭಾರತಕ್ಕೆ ನಿರ್ಣಾಯಕ ಮುನ್ನಡೆ ಒದಗಿಸಿದರು. 20ನೇ ಏಷ್ಯನ್ ಕ್ರೀಡಾಕೂಟದಲ್ಲಿ ಇಂದು ಭಾರತದ ಟೆಕ್ಬಾಲ್ ಆಟಗಾರ್ತಿ ಕ್ವಿನ್ಸಿ ಡಿಸೋಜಾ ಅವರು ಜಪಾನ್ನ ಯುಯಿನಾ ಸಕಮೋಟೋ ವಿರುದ್ಧ ಕಂಚಿನ ಪದಕದ ಪಂದ್ಯದಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಮೂಲಕ ಈ ಕ್ರೀಡಾಕೂಟದಲ್ಲಿ ಭಾರತದ ಪದಕದ ಖಾತೆಯನ್ನು ತೆರೆಯುವ ಮೊದಲ ಅವಕಾಶ ಪಡೆಯಲಿದ್ದಾರೆ. ಭಾರತೀಯ ಶೂಟರ್ಗಳಾದ ಎಲೆವೆನಿಲ್ ವೆಲರಿನ್, ಸೋನಂ ಮಾಸ್ಕರ್ ಮತ್ತು ವಿದಾರ್ಶ ವಿನೋದ್ ಅವರು ಮಹಿಳೆಯರ 10 ಮೀಟರ್ ಏರ್ ರೈಫಲ್ ವಿಭಾಗದಲ್ಲಿ ಪದಕ ಗೆಲ್ಲುವ ಗುರಿ ಹೊಂದಿದ್ದಾರೆ. ಈ ಮೂವರು ವೈಯಕ್ತಿಕ ಮತ್ತು ತಂಡದ ಪದಕಗಳಿಗಾಗಿ ಸ್ಪರ್ಧಿಸಲಿದ್ದಾರೆ. ಇಂದಿನ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಈ ನಾಕೌಟ್ ಪಂದ್ಯ ಜಪಾನ್ನ

0: ನಿಶಿನ್ನಲ್ಲಿರುವ ಐಚಿ ಪ್ರಿಫೆಕ್ಚರ್ ಕೊರೋಗಿ ಸ್ಪೋರ್ಟ್ಸ್ ಕ್ರೀಡಾಂಗಣದಲ್ಲಿ ಭಾರತೀಯ ಕಾಲಮಾನ ಬೆಳಗ್ಗೆ 10:30ಕ್ಕೆ ಪ್ರಾರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೈಬರ್ ದಾಳಿ ಬಗ್ಗೆ ಸೆಮಿಕಂಡಕ್ಟರ್ ಉದ್ಯಮ ಎಚ್ಚರಿಕೆ ವಹಿಸಬೇಕಿದೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ನಶಾ ಮುಕ್ತ ಯುವ ಅಭಿಯಾನದ ಅಂಗವಾಗಿ ಇಂದು ದೇಶಾದ್ಯಂತ ರಾಷ್ಟೀಯ ಸಂಕಲ್ಪ ಸಮಾರಂಭ. ಚೆಸ್ ಒಲಿಂಪಿಯಾಡ್ ಭಾರತದ ಪುರುಷ ಮಹಿಳಾ ತಂಡಕ್ಕೆ ಗೆಲುವು. ಏಷ್ಯನ್ ಕ್ರೀಡಾಕೂಟ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿಂದು ಭಾರತ ಬಾಂಗ್ಲಾದೇಶ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ವಿಜಯಪುರ, ಸಮಯ 7:45:33. ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಇದೀಗ. ಮೊದಲಿಗೆ ಪ್ರಕಟಣೆಗಳು.
2: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
3: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
2: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ನೀನೆಲ್ಲೋ ನಾನಲ್ಲಿ ರಾಜೇಶ್ ಕೃಷ್ಣನ್ ರವರ ಗಾಯನದಲ್ಲಿನ ಚಿತ್ರಗೀತೆ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಇದುವರೆಗೆ ಆಕಾಶವಾಣಿಯ ವಿಜಯಪುರ ಎಫ್ಎಂನಿಂದ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್

0: Abhiyan. Election Commission to hold special camps in all polling stations in Delhi today to assist citizens regarding inclusion and deletion of names in electoral rolls. IMD forecast heavy rainfall in coastal Andhra, Telangana, Tamil Nadu, Keralam, Karnataka and Andaman Nicobar. And Indian men score resounding 3-1 victory over Spain at Chess Olympiad in Samarkand. Women's team beat Mongolia 3-1. And with that, we end the morning news. Have a great day.
1: ಆಕಾಶವಾಣಿಯ ವಿಜಯಪುರ ಎಫ್ಎಂ ಸಮಯ ಮುಂಜಾನೆಯ 8:30:28. ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಇದೀಗ ಪ್ರಸಾರ ಮಾಡುತ್ತಿದ್ದೇವೆ.
2: ದಿನನಿತ್ಯದ ಊಟದಲ್ಲಿ ನಾವು ಹಲವಾರು ವಿಷಯಗಳನ್ನು ಮರೆತು ಬಿಡುತ್ತೇವೆ, ಆದ್ರೆ ಯಾರಾದರೂ ನಿಮ್ಮ ಕಾಳಜಿ ತೆಗೆದುಕೊಳ್ತಾರೆ ಎಂದಾಗ ಚೆನ್ನಾಗಿ ಅನಿಸ್ತದೆ. ಹಾಗೆಯೇ RBI ಕೂಡ ನಿಮ್ಮ ಅನ್ಕ್ಲೇಮ್ ಡೆಪಾಸಿಟ್ಗಳ ಬಗ್ಗೆ ಕಾಳಜಿ ವಹಿಸುತ್ತದೆ.
3: ಅನ್ಕ್ಲೇಮ್ ಡೆಪಾಸಿಟ್ ಅಂದ್ರೆ 10 ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಯಾವುದೇ ವ್ಯವಹಾರ ನಡೆಯದ ಬ್ಯಾಂಕ್ ಖಾತೆಗಳು. ಅಂತಹ ಖಾತೆಗಳನ್ನು RBIನ DEAಗೆ ವರ್ಗಾಯಿಸಲಾಗುತ್ತದೆ. ನಿಮ್ಮ ಬ್ಯಾಂಕ್ನ ಯಾವುದೇ ಶಾಖೆಗೆ ಹೋಗಿ ನಿಮ್ಮ KYC ನವೀಕರಿಸಿ ಮತ್ತು ನಿಮ್ಮ ಅನ್ಕ್ಲೇಮ್ ಡೆಪಾಸಿಟ್ ಅನ್ನು ಮತ್ತೆ ಪಡೆಯಿರಿ.
2: ಜಾಣರಾಗಿರಿ,
3: ಜಾಗೃತರಾಗಿರಿ.
1: ಆರಂಭದಲ್ಲಿ ಕೇಳೋಣ ಮಿಡಿದ ಶ್ರುತಿ ಚಿತ್ರದಿಂದ ಇದೆ 2 ಗೀತೆಗಳನ್ನು.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಚಂದ್ರಚಕ್ಕೋರೆ ಚಿತ್ರದಿಂದ ಆಯ್ದ ಗೀತೆಯನ್ನು ಹರಿಹರನ್ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಆಲಿಸಿದಿರಿ. ಇದೇ ಚಿತ್ರದ ಇನ್ನೊಂದು ಹಾಡು ಪ್ರಸಾರವಾಗಲಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಿ ಬಂದ ಗೀತೆ ಚೈತ್ರದ ಪ್ರೇಮಾಂಜಲಿ ಚಿತ್ರದ್ದು. ಹಾಡಿದ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಪುನಃ ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 9:30 ಪ್ರಸಾರ ಮಾಡಲಿದ್ದೇವೆ. ಇದು ಆಕಾಶವಾಣಿ ವಿಜಯಪುರ FM.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 083352.

0: ಆಕಾಶವಾಣಿ ವಿಜಯಪುರ. ಇದೀಗ ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ.
1: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.
2: ಹಲೋ ಸಾಗರ್, ಕಂಗ್ರಾಚ್ಯುಲೇಷನ್ ಪಾ, ಏನು ಪ್ರಮೋಷನ್ ಆಯಿತು, ಇನ್ನೇನು ದುಡ್ಡು ಎಣಿಸೋದು ಎಣಿಸು.
3: ಏ ಥ್ಯಾಂಕ್ ಯು ರೀ, ಥ್ಯಾಂಕ್ಸ್. ಏನು ಮಾಡೋದು, ಎಷ್ಟು ದುಡ್ಡಿದ್ರು ಏನು ನಮಗೆ ಸಾಲಂಗಿಲ್ಲ ರೀ.
2: ಏ ಹಂಗ್ಯಾಕತ್ತೀರಿ, ನಮ್ಮ ಪಗಾರ ಕಡಿಮೆ, ನಾವು ಅನ್ಬೇಕು ಅದನ್ನು, ನೀವು ಯಾಕೆ ಅಂತೀರಿ?
3: ಏ ಪ್ರಮೋಷನ್ ಆಯಿತು, ಪೇಮೆಂಟು ಜಾಸ್ತಿ ಆಯ್ತು ಕರೆ, ಅದರಿಂದ ಖರ್ಚುಗಳು ಹೆಚ್ಚಾದಲ್ಲ.
2: ಖರ್ಚು ಹೆಚ್ಚಾಗ್ಯಾವ ಅಂದ್ರೂ ನಿಮ್ಮ ಪಗಾರ ಜಾಸ್ತಿ ಅದಲ್ಲ, ಎಷ್ಟು ಖರ್ಚಿನಕ್ಕಿಂತ ಹೆಚ್ಚಿಗೆ ಬರ್ತೈತಿ, ನಿಮಗೆ ಉಳಿತದೆ. ನಮ್ಮಂಥವ್ರು ಅಳಬೇಕು
3: ಇಲ್ರಿ,
2: ಉಪ್ಪಿನವ್ರು ಹೇಳ್ತಾರೆ ಅಂದ್ರೆ ತೆಂಗಿನವರು ಅಳುದೇ.
3: ಏ ಹಂಗಿಲ್ರಿ, ಅದು ಈಗ ನಾವು ಪೇಮೆಂಟ್ ಜಾಸ್ತಿ ಆದಂಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಯಾವಲ್ಲ, ಅದ್ರದಿಂದ ಏನು ಉಳಿತಾನೆ ಇಲ್ಲ. ಅದು
2: ಎಷ್ಟು ಪಗಾರ ಬಂದದ ಅಂದ್ರೂ ಹಿಂಗೆ ಮಾತಾಡ್ತೀರಿ, ನಮ್ಮಂಥವ್ರು ಅದನ್ನು ಮಾತಾಡಬೇಕು, ಪಗಾರ ಕಮ್ಮಿ ಇದ್ದವರು. ಯಾಕ್ರಿ ಬರ್ತಿ ಮೇಡಮ್ ಅವ್ರ ಬರೋಬರಿ ಇಲ್ರಿ ನಾ ಹೇಳೋದು.
4: ಹೌದು ಬಿಡ್ರಿ ಸಿದ್ದು ಸರ ಮತ್ತು ಸಾಗರ್ ಸರ, ನೀವು ಮಾತಾಡೋದು ನಾನು ಕೇಳ್ಕೋತ ಪೈಲ್ ಬರ್ಕೊಳಕತ್ತೀನಿ. ಇಲ್ಲಿ ನೋಡಿದ್ರೆ ನಮ್ಕ ಕಡಿಮೆ ಐತಿ ಮುತ್ತುರಾಜಂದು ಪಗಾರ, ಅದು ಹೆಂಗ್ರೆ ಸೇವ್ ಮಾಡ್ತಾನ, ಹೆಂಗ್ ಉಳಿಸ್ತಾನ, ಒಟ್ಟ ಗೊತ್ತಾಗಲಾಗಿತ್ತು.
2: ಹೌದು ನೋಡ್ರಿ ಸಾಗರ, ಅವ್ನ ಪಗಾರ ನಮ್ಕ ಕಮ್ಮಿ ಐತಿ ಅಂದ್ರು ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡ್ತಾನ ನೋಡ್ರಿ. ಅವ್ನು ನಮ್ಕಿಂತಲೂ ಹೆಚ್ಚು ಕೈಯಾಗ ರಾಕಿರ್ತಾವ, ಒಳ್ಳೆ ಒಳ್ಳೆ ಆಸ್ತಿನೂ ಮಾಡ್ಯಾನ, ಮತ್ತು ಹೆಂಗೆ ಮಾಡ್ತಾನೋ ಏನೋ.
3: ಅದು ಅವನ್ನ ಯಾವ ಥರ ಇದು ಮಾಡ್ಕೊತಾನೋ ಗೊತ್ತಾಗಲಾಗೈತಿ ರೀ. ನಾವು ಅಷ್ಟು ತಿಂಗಳ ಮಂತ್ಲಿ ನಮಗೆಷ್ಟು ಸ್ಯಾಲ್ರಿ ಬರ್ತೈತೆ ಅಂದ್ರೂ ಅದ್ರೊಳಗೆ ನಾನು ಉಳಿತಾಯ ಮಾಡೋಕ್ಕಾಗಲ್ದು. ಅದ್ರ ಸಂಬಂಧ ಅವನಿಗೆ ಕಡೆ ಸಲಹೆ ತಗೊಳ್ಳಿ, ಏನು ಅನ್ಸತೈತೆ ನನಗೆ
2: ಕೇಳೋನಲ್ರಿ. ಅದ್ರಾಗ ಜ್ಞಾನ ಎಲ್ಲಿಂದ ಬಂದ್ರಿ ಏನು? ಬರ್ರಿ ಹೋಗೋನು,
3: ಬರ್ರಿ ನಡ್ರಿ ಕೇಳೋಣ ಅವ್ರನ್ನ.
4: ಮುತ್ತುರಾಜ
5: ಏ ಬರ್ರಿ, ನಮಸ್ಕಾರ ಸರ್. ಏನ್ರಿ ಮೂರು ಮಂದಿ ಈ ಕಡೆ ಬಂದಿರಿ, ನಾನೇ ನಿಮ್ ಕಡೆ ಬರ್ಬೇಕು, ನೀವು ನನ್ನ ಕಡೆ ಬಂದಿರಿ?
3: ಇಲ್ಲಪ್ಪ ನಮಗೆ ಈಗ ಕೆಲಸ ಆಗ್ಬೇಕಲ್ಲ, ಅದನ್ನ ನಾವು ನಿಮ್ ಕಡೆ ಬರ್ಬೇಕಾಗಿತ್ತು.
5: ನನ್ನಿಂದ ಏನ್ ಕೆಲಸ ಬೇಕ್ರಿ ನಿಮಗ?
4: ಯಾರ ಕಡೆ ಬಂದ್ರೆ ಏನೈತಿ ಬಿಡ್ರಿ ಮುತ್ತುರಾಜ್ ಅವ್ರ, ಮಲ್ ಕುಂದ್ರ ಕುಂದ್ರಿ.
5: ಬರ್ರಿ ಬರ್ರಿ ಕೊಡ್ರಿ ಕೊಡ್ರಿ.
2: ಏನಿಲ್ಲಪ್ಪ ಮುತ್ತುರಾಜ, ಈಗ ನೋಡು ನಮ್ಕ ಪಗಾರ ಇವ್ರ ಸಾಗರಿಗೆ ಹೆಚ್ಚೈತಿ. ನಿಮ್ಕಿಂತಲೂ ನಮ್ಮ ಇಬ್ಬರಿಗೂ ಹೆಚ್ಚೇ ಐತಿ. ಆದರೂ ಕೂಡ ನಮ್ಗೆ ಕಷ್ಟ ತಪ್ಪಿದ್ದಲ್ಲ, ನಮ್ಮ ಕೈಯಾಗ ಏನು ಮಾಡಿದ್ರು ರಾಕ ನಿಲ್ಲೋಲ್ಲ. ಇವರು ಸರ್ ಪ್ರಮೋಷನ್ ಆಗ್ಯದ, ಪಗಾರ ಹೆಚ್ಚಾಗ್ಯದ ಅಂದ್ರೂ ಅವರು ಇದೇ ಹೇಳ್ತಾರೆ ನಮ್ಕ ಪಗಾರ ಹೆಚ್ಚದ ಅಂದರು. ನಿಂದು ನಮ್ಕ ಪಗಾರ ಕಮ್ಮಿ ಐತಿ, ಆದರೂ ನಮ್ಕ ಚಲೋ ಹೆಂಗೆ ಮ್ಯಾನೇಜ್ ಮಾಡಿದಿ, ನಮ್ಕ ಆಸ್ತಿ ಹೆಚ್ಚು ಮಾಡ್ಲಿಕ್ಕತ್ತಿದಿ, ಎಲ್ಲ ಒಂದು ರೀತಿ ನಮ್ಮಂಗೆ ಟೆನ್ಷನ್ದಾಗ ಇರುವುದಿಲ್ಲ. ನೀನು ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ ನಮ್ಗಿಟ್ಟು ಹೇಳಲ್ಲ ನಾವು.
3: ಮುತ್ತುರಾಜರ ಅದು ಹೆಂಗಾಗೈತೆ ಅಂದ್ರೆ ನಂದು ಈಗ ಮಂತ್ಲಿ ಸ್ಯಾಲ್ರಿ ಹಾಕತ್ಲ, ಸ್ಯಾಲ್ರಿ ಆಗೋಣ ನಾ ಇಷ್ಟು ಉಳಿತಾಯ ಮಾಡ್ಬೇಕನ್ನೋ ಅನ್ಕೊಂಡಿರ್ತೀನಿ ಕರೆ, ಆದ್ರೆ ಒಂದೂ ಉಳಿತಾಯ ಮಾಡೋಕ್ಕಾಗಲ್ಲ. ಇನ್ನು ಒಂದೊಂದು ಟೈಮ್ದಾಗ ಸಿದ್ದು ಸರ್ ಅಂತ ಅಮೌಂಟಿಸ್ಕೋತೀನ.
4: ಅದು ಬಿಡ್ರಿ ಮುತ್ತುರಾಜ್ ಅವ್ರ, ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಮತ್ತು ಹೊಲದು ಎಲ್ಲ ಬೆಳೆ ಕಾಳು ಬರ್ತೈತಿ ಅಂದರೂ ಒಟ್ಟು ಇಡಾಗಲ್ಲ ರೊಕ್ಕರಿ. ಅದಕ್ಕೆ ತಲೆ ಚಿಟ್ಟ ಹಿಡ್ದೈತ, ಇವರು ಇಬ್ಬರು ಹೆಂಗೆ ಮಾತಾಡಕತ್ತಿದ್ರು ಸಾಗರ್ ಸರ್ ಮತ್ತು ಸಿದ್ದು ಸರ್, ಅದಕ್ಕೆ ಬಂದೇವು ನೋಡ್ರಿ.
5: ಅಲ್ಲ ಸರ್ ಈಗ ನೀವೆಲ್ಲ ದೊಡ್ಡ ದೊಡ್ಡವ್ರು ಅದೇ ರೀ, ನಾವೆಲ್ಲ ಸಣ್ಣ ಪಗಾರದವ್ರಿ, ನಾವು ಒಂದು ಸ್ವಲ್ಪ ಉಳಿತಾಯ ಮಾಡ್ತೀವಿ ಅಷ್ಟೇ. ಈಗ ನೀವು ಉಳಿತಾಯ ಅಂತ ಏನೇನು ಮಾಡ್ತೀರಿ ಭಾರತಿ ಮೇಡಮ್ ಅವ್ರು, ಏನು ಮಾಡ್ತೀರಿ ನೀವು?
4: ನಾನು ನೋಡ್ರಿ ಮುತ್ತುರಾಜ್ ಅವ್ರ ಕರೆಕ್ಟ್ ವಿಷಯ ಕೇಳಿದ್ರು ನೋಡ್ರಿ, ನಾ ರೀ ಒಂದಿಷ್ಟು ಹುಡುಗರು ಸಾಲಿ ಸಂಬಂಧ ಇರ್ತಾವೆ, ಕೈಯಾಗ ರೊಕ್ಕ ಇರಲಿ ಅಂತೇಳಿ ಉಪ್ಪಿನ ಬರಣ್ಯಾಗ ಮತ್ತು ಸಕ್ಕರೆ ಡಬ್ಬ್ಯಾಗ ಮತ್ತು ಒಂದು ಗಡಿಗೆ ಮಾಡೀನಿ ರೀ, ಅದ್ರ ದಿನ 100 ರೂಪಾಯಿ ಹಾಕ್ತೀನಿ ರೀ. ಅದು ಅಟ್ಟೆ ಅಲ್ಲದ ಮತ್ತು ಮನ್ಯಾಗ ನಿಂತ್ರೆ ಸಾಲಂಗಿಲ್ಲ, ಕೈಯಾಗ ರೊಕ್ಕ ಉಳಿಯಂಗಿಲ್ಲ ಅಂತೇಳಿ ಆ ಶೇಖವನ್ನ ಹತ್ರ ಕೊಟ್ಟಿರ್ತೀನಿ ರೀ, ಆವಾಗ ಹೋಗಿ ಇಸ್ಕೊಂಬಂದು ಖರ್ಚು ಮಾಡ್ತಿರ್ತೀನಿ ರೀ, ಅಂದ್ರೂ ರೊಕ್ಕ ಉಳಿಯಂಗಿಲ್ಲ ರೀ.
5: ಚಲೋ ಮಾಡ್ತೀರಿ, ಮತ್ತೆ ಉಳಿಬೇಕಾದ್ದೆ ನಿಂಬಲ್ಲಿ. ಸರ್ ನೀವೇನು ಮಾಡ್ತೀರಿ?
3: ನಾ ಉಳಿತಾಯ ಅಂತೇಳಿ ಯಾವುದು ಇಲ್ರಿ, ನಾನಂತೆ ಇಟ್ಕೊಂಡಿರ್ತೇನೆ ನಾನು, ಆದರೂ ಉಳಿಯಂಗಿಲ್ಲ ನಂತೆ. ಹಾಂ
5: ಹಾಂ, ಸಿದ್ದು ಸರ್ ನಿಮ್ದು ರೀ?
2: ನಂದು ಏನು ಕೇಳ್ತೀರಿ ಓ ಮುತ್ತುರಾಜ, ನಂದು ಇನ್ನೂ ಪಗಾರ ಬರೋದ್ರಾಗ ಏನಂದ ಅಡ್ ಸಾಲ ಹಾಕಿ ಕೂತಿರ್ತದ, ಪಗಾರ ಬಂದು

0: ಕೂಡಲೇ ಎಲ್ಲರಿಗೆ ಅದು ಹರಿದು ಹಂಚೋದ್ರಾಗ ನಂದು ಆಗಿ ಹೋಗ್ತದೆ.
1: ಓಹೋ, ಮತ್ತು ಇಡೀ ದಿನ ನನ್ನ ಜೋಡಿನೇ ಇದೆ ರೀ. ಮತ್ತು ಇವಾಗ ಈಸ್ಟ್ ಲೇಟ್ ಆಗಿ ಬಂದಿರಲ್ಲ ರೀ. ನೋಡ್ರಿ, ರೊಕ್ಕದ ಹೆಂಗೆ ಅದ ಅಂದ್ರಿ ಸರ, ರೊಕ್ಕ ನಾವು ಗಳಿಸೋದಕ್ಕಿನ ಉಳಿಸೋದು ಭಾಳ ಮುಖ್ಯ ಅದ ರೀ.
2: ಅದು ಹೆಂಗೆ ರೀ?
1: ಈಗ ನೋಡ್ರಿ, ಭಾರತಿ ಮೇಡಮ್ ಅವ್ರು ಹೇಳಿದ್ರು, ಅವ್ರು ಏನು ಮಾಡಿದ್ರು, ಡೆಬ್ಯಾಗ ಇಡ್ತೀನಿ, ಭರಣ್ಯಾಗ ಇಡ್ತೀನಿ, ಅಕ್ಕಿನ ಬಲ್ ಕೊಡ್ತೀನಿ, ಅಕ್ಕಿನ ಬಲ್ ಕೊಡ್ತೀನಿ ಅಂತ ಕೊಟ್ರೆ ರೊಕ್ಕನ ಗಳಿಸೋದು ಎಷ್ಟು ಇಂಪಾರ್ಟೆಂಟು ಅದನ್ನು ಬೆಳೆಸೋದು ಭಾಳ ಇಂಪಾರ್ಟೆಂಟ್ ಅದ ರೀ.
2: ಓಹೋಹೋ,
1: ಹೀಗಾಗಿ ನಾವು ರೊಕ್ಕ ಉಳಿದಿದ್ದ ರೊಕ್ಕನ ಉಳಿತಾಯ ಮಾಡ್ಬೇಕು, ಮೊದಲು ಉಳಿತಾಯ ಮಾಡಿ ಅದನ್ನು ಇನ್ವೆಸ್ಟ್ ಮಾಡ್ಬೇಕು ರೀ.
2: ಅದೇ ರೀ, ಅಲ್ಲಿಗೆ ಬಂದೇವು ನಾವು. ಹೇಳ್ರಿ ಹೇಳ್ರಿ, ಹೆಂಗೆ
0: ಅಲ್ಲ ಉಳಿತಾಯ ಮಾಡೋದು ಎಲ್ಲಿ, ನಮ್ಮ ಖರ್ಚಿಗೆ ಸಾಲದ ಪಗಾರ.
1: ಈಗ ನೋಡ್ರಿ, ನಮ್ಮ ಪಗಾರನಾಗ ಏನು ಮಾಡ್ಬೇಕು, ನಾವು ನಾವೇ ಒಂದು ರೂಲ್ಸ್ ಹಾಕೋಬೇಕು ರೀ, 50-30-20 ಅಂತೇಳಿ. 50 ಅಂತಂದ್ರೆ ನಮ್ಮ ಬಂದ ಪಗಾರನಾಗ ಒಂದು 50% ತೆಗೆದ್ಬಿಡ್ಬೇಕು. ಎದಕ್ಕೆ ತೆಗಿಬೇಕಂತಂದ್ರೆ, ನಮ್ಮ ಮನೆ ಬಾಡಿಗೆ ಅಂತಿರ್ತಾವ, ಕರೆಂಟ್ ಬಿಲ್ ಅಂತಿರ್ತಾವ, ಹುಡುಗರ ಖರ್ಚು ಅಂತಿರ್ತಾವ, ಕಾಯಿಪಲ್ಲೆ ಅದು ಇದು ಅಂತಿರ್ತದಲ್ಲ, 50% ತೆಗೆದ್ಬಿಡ್ಬೇಕ್ರಿ. ಅದಕ್ಕೆ ಇನ್ನು 30% ಏನು ಮಾಡ್ಬೇಕ್ರಿ, ಮತ್ತು ನಮ್ಮ ತಿಂಗಳಿಗೊಮ್ಮೆ ಖರ್ಚು ಬರ್ತಾವಲ್ಲ, ಹಬ್ಬ ಹರಿದಿನ ಬಟ್ಟೆ ತೊಗೊಳೋದಾಗಿರ್ಬೋದು, ಹುಡುಗರಿಗೆ ಬಟ್ಟೆ ಕೊಡಿಸೋದಾಗಿರ್ಬೋದು, ಇಂಥದ್ದು ಖರ್ಚು ಮಾಡ್ಬೇಕು. ಅದು ಅದಕ್ಕಂತ ಇಡ್ಬೇಕು. ಇನ್ನು 20% ಪ್ಯೂರ್ ಉಳಿತಾಯ ಆಗ್ಬೇಕು. ಆ 30%ನಾಗ ತುರ್ತುನಿದೆ ಅಂತ ಒಂದಿಟ್ಟು ಇಟ್ಕೋಬೇಕು ನಾವು. ಹಿಂಗೆ ಒಂದಿಷ್ಟು ನಾವು ವ್ಯವಸ್ಥಿತವಾಗಿ ಉಳಿತಾಯ ಮಾಡಿದ್ವಿಪ್ಪ ಅಂತಂದ್ರೆ ನಮಗೆ ಹಣ ಉಳಿತೈತಿ, ಉಳಿದಿದ್ದ ಹಣ ಇನ್ವೆಸ್ಟ್ ಮಾಡ್ಬೇಕ್ರಿ ನಾವು.
2: ಅದನ್ನು ಸ್ವಲ್ಪ ಹೆಂಗೆ ಉಳಿಸ್ಬೇಕು ಅನ್ನೋದು ನಾನು ಸ್ವಲ್ಪ ತಿಳಿಸ್ಕೊಡ್ಲೆ.
1: ಇನ್ನೂ ನಿಮಗೆ ಅರ್ಥ ಆಗಂಗೆ ಹೇಳ್ತೀನಿ ಕೇಳ್ರಿ ನಾನು. ಈಗ ಮೊದಲ ನಾವು ನಮ್ಮದು ಸರ್ಕಾರಗಳು ಬಜೆಟ್ ಮಾಡ್ತಾವಲ್ಲ ರೀ, ಹಂಗೆ ನಮ್ಮದು ಒಂದು ಬಜೆಟ್ ಮಾಡ್ಕೋಬೇಕು ನಾವು. ಈ ವರ್ಷ ಈ ತಿಂಗಳ ನಂದು ಎಷ್ಟು ಬರ್ತದೆ, ಎಷ್ಟು ಖರ್ಚಾಗ್ತದೆ, ಎಷ್ಟು ಉಳಿಸ್ಬೇಕು ಇದ್ರಾಗ ಅಂತೇಳಿ ಅದನ್ನು ಮಾಡಿಕೊಂಡು, ಅದೇ ಹೇಳಿದ್ನಲ್ಲ 50-30-20 ನಿಯಮ. ನಿಮ್ಮ ಆದಾಯ 50%ನ ಅಗತ್ಯತೆ ಬಾಡಿಗೆ ಆಹಾರ ಖರ್ಚು ಮಾಡ್ಬೇಕು, 30% ಶಾಪಿಂಗ ಮನರಂಜನೆ ಅದಕ್ಕೆ ಮಾಡ್ಬೇಕು, ಇನ್ನು 20% ಪ್ಯೂರ್ ಉಳಿತಾಯ ಮಾಡ್ಬೇಕು. ಇದನ್ನ
2: ಅಂದ್ರೆ ಮೊದಲು 20% ನೀವು ಉಳಿತಾಯ ಇಟ್ಟ ಇದನ್ನೆಲ್ಲ ಖರ್ಚು ಮಾಡ್ತೀರಿ.
1: ಮಾಡ್ಬೇಕು ಮಾಡ್ಬೇಕು. ಇನ್ನು ತುರ್ತು ನಿಧಿ ಅಂತ ಒಂದು ಇಡಬೇಕ್ರಿ. ಈಗ ನೋಡ್ರಿ, ನಾವು ಒಂದಿಷ್ಟು ಉಳಿತಾಯ ಮಾಡಿದೇವೆ ಅಂತಂದ್ರೆ ನಮಗೆ ಏನ್ರಿ ಎಮರ್ಜೆನ್ಸಿ ಅಂತ ಬತ್ತಂದ್ರೆ ದವಾಖಾನಿ ಯಾರಿಗಾರೆ ತಂದಿಗೆ ತಾಯಿಗೆ ಅಣ್ಣ ತಮ್ಮಗ ಮಕ್ಕಳಿಗೆ ಏನಾರು ಪಟ್ಟನೆ ದವಾಖಾನೆ ಬಂತಂದ್ರೆ ನಾವು ಉಳಿಸಿದ್ದೆಲ್ಲ ಖಾಲಿ ಬಿಡ್ತದೆ ಅಲ್ಲಿ. ಅದಕ್ಕೆ ಇದನ್ನು ನಾವು ಮುಂದಾಲೋಚನೆ ಮಾಡಿ ತುರ್ತು ನಿಧಿ ಅಂತೇಳಿ ಇಟ್ಕೋಬೇಕ್ರಿ. ಇಟ್ಕೊಂಡು ಅದನ್ನ ಏನ್ ಮಾಡ್ಬೇಕು, ಆರೋಗ್ಯ ವಿಮೆ ಗೊತ್ತೇ ನಿಮಗೆ?
2: ಗೊತ್ತಿಲ್ಲ ಬಿಡ್ರಿ, ಅದು ಎಲ್ಲಿ ಮಾಡ್ಬೇಕ್ರಿ?
1: ಹಾ, ಈಗ ನೋಡ್ರಿ, ಒಮ್ಮೆ ನಾವು ದವಾಖಾನೆಗೆ ಅಡ್ಮಿಟ್ ಆದಿವಿ ಅಂತಂದ್ರೆ ಲಕ್ಷಾನ್ ಗಟ್ಟಲೆ ಹೋಗ್ತಾವ ಈಗಿನ ಕಾಲದಾಗ. ಅದಕ್ಕೆ ನಾವು ಆರೋಗ್ಯ ವಿಮೆ ಮಾಡಿಸ್ಬೇಕು. ಆರೋಗ್ಯ ವಿಮೆ ಮಾಡಿಸಿದ್ವಿ ಅಂದ್ರೆ ನನ್ನ ಕುಟುಂಬ ಪೂರ್ತಿ ಸುರಕ್ಷಿದ್ದಂಗೆ. ನಾ ಕಟ್ಟು ಒಂದು 3-4 ಸಾವಿರ ಪ್ರೀಮಿಯಂ ಅಮೌಂಟ್ ನನ್ನ ಲಕ್ಷಾಂತರ ರೂಪಾಯಿ ಏನು ಮಾಡ್ತದೋ ದವಾಖಾನೆ ಖರ್ಚನ್ನು ಭರಿಸ್ಕೊಡ್ತದೆ.
0: ಏನು ಮಾಡೋದ್ರಿ, 10-20 ಸಾವಿರ ರೂಪಾಯಿ ಪ್ರೀಮಿಯಂ ಇರ್ತೈತಿ, ಅದು ದುಡ್ಡು ಆ ಕಡೆ ಇರ್ತದೆ, ಅವರಿಗೆ ಹೊಳಕ್ಕೆ ಬರ್ಕೊಡೋದಿಲ್ಲ ಏನೂ ಇಲ್ಲ ಅವರು.
1: ಅದೇಪ್ಪ ಸಿದ್ದು, ಈಗ ಬರಲ್ಲದು. ಈಗ ನೀವು ಒಂದು ವರ್ಷಕ್ಕೆ 10,000 ರೂಪಾಯಿ ಕಟ್ಟಿ ಎತ್ತಿಟ್ಕೋ, ನೀವು ವರ್ಷದಾಗ ನಿಮ್ಮ ಮನೆಗೆ ಯಾರಿಗೆ ಆರಾಮೇ ತಪ್ಪಲ್ಲ, ತಪ್ತದಿಲ್ಲ
2: ತಪ್ತದ.
1: ತಂದೆ ತಾಯಿ ಅಷ್ಟು ಕವರ್ ಆತರ ಅದ್ರಾಗ, ಅವ್ರಿಗೆ ಏನ್ರಿ ಆರಾಮ್ ತಪ್ಪಂದ್ರೆ ಒಂದ್ಸಲ ಅಡ್ಮಿಟ್ ಆದ್ವಿ ಅಂದ್ರೆ ಸುಮ್ ಏನು ಖರ್ಚಾಗಿಲ್ಲ ಅಂದ್ರೆ 2-3 ಲಕ್ಷ ಖರ್ಚಾತಾವ. ಅದಕ್ಕೆ ನೀವು 10,000 ರೂಪಾಯಿ ಕಟ್ಟಿದೆ ಅಂದ್ರೆ ಒಂದ್ ಸರಿ ಅದನ್ನ ಬಳಸಿದೆ ಅಂದ್ರೆ ನೀವು ಲಾಭನೇಗೆ ಇಲ್ಲ. 5 ವರ್ಷ ಬಿಡು, 10 ವರ್ಷನೇ ನೀವು ಒಂದ್ ಸರ ಹೋಗಿ ಅಡ್ಮಿಟ್ ಆದ್ರೂ ನಮಗದು ಲಾಭ ಇದ್ದಂಗೆ.
2: ಅದು ನಮ್ಮ ಒಬ್ಬರದೇ ನೋಡ್ಕೋತೈತೆ, ನಮ್ಮ ಕುಟುಂಬನ ನೋಡ್ಕೋತೈತೆ.
1: ಒಂದು ವಿಮೆ ಮಾಡಿಸ್ತೀವಿ ಅಂದ್ರೆ ಮನೆ ಮುಖ್ಯಸ್ಥ ಯಾರಿರ್ತಾನಲ್ಲ, ಅವನ ಹೆಂಡತಿ ತಂದೆ ತಾಯಿ ಮಕ್ಕಳು ಇದರ ಕವರ್ ಆಗ್ತಾರ. ಹಿಂಗೆ ನಾವು ಮಾಡಿಸ್ದೀವಪ್ಪ ಅಂತಂದ್ರೆ ಆರೋಗ್ಯ ವಿಮೆ, ಈ ಗಾಡಿಗೆಲ್ಲ ವಿಮೆ ಮಾಡಿಸ್ತೀವಿ ನಾವು. ಮುಗೇಟ್ಗೆ ಪಟ್ನೆ ಹೋಗಿ ಗಾಡಿ ಮಾಡ್ತೀವಿ, ಪೊಲೀಸ್ ಹಿಡಿತಾರಂತೇಳಿ.
0: ಅದು ಕಂಪಲ್ಸರಿ ಇರ್ತದೆ, ಮಾಡಿಸ್ತೀವಿ. ಇದು ಕಂಪಲ್ಸರಿ ಮಾಡಿಲ್ಲಲ್ಲ.
1: ನೋಡು, ಗಾಡಿಗೆ ಮಾಡಿಸ್ತೀವಿ, ನಮ್ಮ ಬಾಡಿಗೆ ಮಾಡಿಸ್ಕೊಳ್ಳೋದೆ ನೆನಪಾರಿ ಬಿಡ್ತೀವಿ ನಾವು. ನಾವು ಬಾಡಿ ಇದ್ರೆ ನಮ್ಮ ಗಾಡಿ ಇಲ್ಲ. ಮತ್ತು ಗಾಡಿ ಓಡಿಸೋರು ನಾವು ಮೊದಲು ನಾವು ಇನ್ಸೂರೆನ್ಸ್ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಹಣಕಾಸು ಸ್ಥಿತಿಯನ್ನು ನಿರ್ವಹಣೆ ಮಾಡ್ಬೇಕಂದ್ರೆ ಇನ್ಸೂರೆನ್ಸ್ ಭಾಳ ಮುಖ್ಯ ಅದ. ಒಮ್ಮೆ ನಾವು ಗಳಿಸಿ ಕೂಡಿಟ್ಟು ಕೂಡಿಟ್ಟು ನೀವು ಬರಣ್ಯಾಗ ಇಡ್ತೀಯವ, ಬರಣ್ಯಾಗ 8 ವರ್ಷ ಅಂತ ಇರ್ತಿ, ಬೆಳೆಲ್ಲ ಬಿಡಲ್ಲದು.
2: ಏನು ಇಲ್ಲಿ ಬಿಡ್ರಿ,
1: ಅದನ್ನೇ ಏನು ಮಾಡ್ಬೇಕು, ಬ್ಯಾಂಕ್ನಾಗ ಇಡ್ಬೇಕು. ಬ್ಯಾಂಕ್ನಾಗ FD ಅಂತ ಮಾಡಿದೆ ಅಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಹಾಕೊಡ್ತಾರ, ಬಡ್ಡಿ ಹಾಕೊಡ್ತಾರ, ಮತ್ತದು ಸುರಕ್ಷಿತವಾಗಿರ್ತದ. ಅದಕ್ಕೆ ಅಕೌಂಟ್ ಎಲ್ಲರಿಗೂ ಅಕೌಂಟ್ ಮಾಡೋದು ಕೇಂದ್ರ ಸರ್ಕಾರ. ನಾವು ಬರಣ್ಯಾಗ ಇಡದೆ ಅಲ್ಲಿ ಇಟ್ಟಿವಂತಂದ್ರೆ ನಮ್ಮ ಎಕಾನಮಿನೂ ಬೆಳೀತದ, ನಮ್ಮ ಎಕಾನಮಿನೂ ಬೆಳೀತದ, ದೇಶದ್ದು ಬೆಳೀತದ, ನಮ್ದು ಬೆಳೀತದ. ಬಡ್ಡಿ ಹಾಕೊಡ್ತಾರ ಅವ್ರು, ಮತ್ತು ಸುರಕ್ಷಿತವಾಗಿರ್ತದ ಅದು, ಎಲ್ಲಿ ಹೋಗಲ್ಲ ಅದು. ಮತ್ತೆ ನೀ ಯಾಕೆ ಕೊಟ್ಟಿಲ್ಲ, ಆಕಿನ ಕೈಯಾಗ ಹಾಕಿ ಓಡೋದ್ಲ ಅಂದ್ರೆ ಏನ್ ಮಾಡ್ತಿ?
2: ಏ ಹಂಗೆ ಆಗೈತ್ರಿ, ವಿಶ್ವಾಸ ಇಲ್ಲಾರ್ದಂಗ ಆಗಿತ್ತು ಬರ್ರಿ ಈಗ ಯಾರ ಮೇಗೂ.
1: ಅದಕ್ಕೆ ರೀ ಭಾರತಿ ಮೇಡಮ್, ಇದನ್ನೆಲ್ಲ ತಿಳ್ಕೋಬೇಕು. ಮತ್ತು ಪೋಸ್ಟ್ ಆಫೀಸ್ನಾಗ ಚಲೋ ಚಲೋವು ಯೋಜನೆಗಳದಾವ, ಚಲೋ ಚಲೋ ಬಡ್ಡಿ ಹಾಕೊಡ್ತಾರ. ನಾವೇನಿಲ್ಲ, 100, 200, 500 ನಮ್ಮ ಕೈಲಿ ಎಷ್ಟು ಹತ್ತು ಅಟ್ಟು ಕಟ್ಟಿದೀವಿ ಅಂದ್ರೆ ಮುಂದೆ ಒಂದು ದಿನ ನಮಗೇನು ವಯಸ್ಸಾಗ್ತದಲ್ಲ, ಈಗೆಲ್ಲ ಕೈಕಾಲು ಗಟ್ಟಿದಾವ ದುಡಿತೀವಿ, ಮುಂದೆ ಒಂದು ದಿನ ನಮಗೆ ವಯಸ್ಸಾದಾಗ ಚಲೋ ಅಮೌಂಟ್ ಬರ್ತದ್ರಿಂದ, ಚಲೋ ರೊಕ್ಕ ಬರ್ತದೆ, ಒಮ್ಮೆ ರೊಕ್ಕ ಬರ್ತದೆ. ಅದಕ್ಕೆ ನಾ ಹಿಂಗೆ ನನ್ನ ಪಗಾರನಾಗ ಏನದಲ್ಲ ರೀ, ಇಂತಿಷ್ಟು % ಅಂತೇಳಿ ಅವಕ್ಕೆಲ್ಲ ಹಾಕೋತ ಹೋತೀನಿ. ಮತ್ತು ಇನ್ನು ಉಳ್ದಂಗೆ ಏನು ಮಾಡ್ತೀನಿ ರೀ, ಸ್ವಲ್ಪ ಸ್ವಲ್ಪ SIP ಅಂತ ಮಾಡ್ತೀನಿ ರೀ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ ಪ್ಲ್ಯಾನ್ ಅಂತಾರೆ ಅದಕ್ಕೆ. ಈಗ ಕೆಲವೊಂದು ಫಂಡ್ಗಳು ಇರ್ತಾವೆ ರೀ, ಆ ಫಂಡ್ನಾಗ ತಿಂಗಳ ಇಂತಿಷ್ಟು 500, 1,000 ಅಂತ ಹಾಕ್ತಿರ್ತೀನಿ ರೀ. ಅದು ಹೆಂಗೆ ಮಾರ್ಕೆಟ್ ಬೆಳೆದಂಗೆ ಅದನ್ನು ಬೆಳೀತದೆ ರೀ, ಮುಂದೆ ಅವು ಚಲೋ ಅಮೌಂಟ್ ಬರ್ತಾವೆ ರೀ, ಸುಮಾರು 15-20 ವರ್ಷಗಟ್ಟಲೆ ಮಾಡ್ಬೇಕ್ರಿ ಅದನ್ನು. ಮತ್ತು ಒಂದು ಸ್ವಲ್ಪ ನಾವು ಮನೆಯವ್ರಿಗೆ ಒಂದಿಟ್ಟು ಬಂಗಾರ ಅಂತ ಕೊಡ್ಸೀನಿ ರೀ, ಅದು ಬಂಗಾರ ಅದ, ಆ ಬಂಗಾರನ ಇಟ್ಟು ಅದಕ್ಕೂ ತೊಗೋತೀನಿ, ಲೋನ್ ತೊಗೋತೀನಿ, ಆ ಲೋನ್ ಮತ್ತೆ ಬೇರೆ ಕಡೆ ಹಾಕ್ತೀನಿ. ಇವೆಲ್ಲ ಮಾಡಿರಿ. ನಾನು ಭಾಳ ಈ ಸದ್ಯದಷ್ಟೇ ನೋಡತ್ತಿಲ್ರಿ, ದೀರ್ಘಾವಧಿ ಪ್ಲ್ಯಾನ್ಗಳದ ನಾನು. ಹೀಗಾಗಿ ಈ ಏನು 50-30-20 ಹೇಳಿದ್ನಲ್ಲ, ಅದನ್ನು ಸಿಸ್ಟಮೆಟಿಕ್ ಮಾಡ್ಕೋತೀನಿ ರೀ, ಖರ್ಚು ಕಡಿಮೆ ಮಾಡ್ತೀನಿ.

0: ಅದಕ್ಕೆ ಖರ್ಚು ಮಾಡಲ್ಲ, ಸುಮ್ ಸುಮ್ನೆ ವೇಸ್ಟ್ ಮಾಡಲ್ಲ, ಸ್ವಲ್ಪ ಏನೋ ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಉಳ್ದಾವ್ ನೋಡ್ರಿ, ನಾವು ಇಟ್ಟೆ ನೋಡ್ರಿ, ನಾ ಬಾಳ ಏನು ಇದು ಮಾಡಿಲ್ಲ, ಇಷ್ಟೇ ಮಾಡ್ಕೊಂಡು ಹೊಂಟಿರಿ, ಸುಮ್ ಸಣ್ಣ ನಡ್ದದ್ರಿ ನಮ್ದು.
1: ಆಯ್ತು ಅಡ್ರಿ ಸರ್.
2: ಆಯ್ತಾಯ್ತು, ಈಗ ನಾವು ರೊಕ್ಕದ ಒಂದು ಶಿಸ್ತಿರ್ಲಾರ್ದಕ್ಕೆ ನಾವು ಪಗಾರ ಬರೋದ್ರಾಗೆ ಸಾಲ ಮಾಡ್ಕೊಂಡು ಕುಂತಿರ್ತಿದ್ವಿ. ನಮ್ಮ ಅಪ್ಪ ಹೇಳ್ತಿದ್ದ ಹಾಸಿಗೆ ಇದ್ದಟ್ ಕಾಲು ಚಾಚಬೇಕಂತೇಳಿ. ನಮ್ಮ ಪಗಾರ ಬರ್ತದ ಅಂದ್ರೂ ಅದೆಷ್ಟದ ಪಗಾರ ಅಷ್ಟರೊಳಗೇ ಖರ್ಚು ಮಾಡಬೇಕು, ಅಷ್ಟರೊಳಗೇ ಮಾಡಬೇಕು ನಮ್ಮ ಜೀವನ, ಖರ್ಚು ವೆಚ್ಚಗಳನ್ನು ಹೊಂದಾಣಿಕೆ ಮಾಡ್ಕೋಬೇಕಂತ ಹೇಳ್ತಿದ್ರು. ನಮ್ಮ ಅಪ್ಪ ಹೇಳಿದ ತಲೆಗೆ ಹೋಗಿದ್ದಿಲ್ಲ, ನೀ ಹೇಳಿದ ತಲೆಗೆ ಹೋಯ್ತು ನೋಡು. ಮತ್ತು ಇನ್ನು ಮ್ಯಾಗ ಏನದ, ನೀ ಹೇಳಿದ್ದು ಚಾಚು ತಪ್ಪದೆ ಪಾಲಿಸ್ತೀವಪ್ಪ, ಇನ್ನು ಮ್ಯಾಗ ನಿನ್ನಂಗೆ ನಮಗೂ ಒಂದಿಟ್ಟು ಅನುಕೂಲ ಆಗಲಿ.
0: ಏ ಅಲ್ರಿ ಸರ್, ಎಲ್ಲರಿಗೆ ಅಲ್ರಿ,
1: ಮುಗಿಸ್ತೀರಿ ಏನೋ, ಚಲೋ ಮಾಹಿತಿ ಕೊಟ್ಟಾರ, ಚಾ ಕುಡ್ಕೊಂಡು ಹೋಗಿ ನೋಡಿ ಸರ್.
0: ಇಲ್ಲೇ ತರಿಸ್ಬಿಡ್ರಿ.
3: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮುತ್ತುರಾಜ್ ಯಲಗಟ್ಟಿ, ಸಿದ್ದರಾಯ್ ಸಾಳೊಂಕೆ, ರೇವಣಸಿದ್ದ ಚಾಂದಕೌಟೆ ಹಾಗೂ ಭಾರತಿ ಸುನ್ಗಾರ್.

ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರವನ್ನ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ.

ಆಕಾಶವಾಣಿಯ ವಿಜಯಪುರ ಎಫ್ಎಂ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಇದೀಗ ಆರಂಭದಲ್ಲಿ ಇಂದಿನಂತೆ ಭಕ್ತಿ ಗೀತೆ ಮೂಡಿ ಬರಲಿದೆ. ಇಂದಿನ ಭಕ್ತಿ ಗೀತೆಯನ್ನು ಹಾಡಲಿದ್ದಾರೆ ಪುತ್ತೂರು ನರಸಿಂಹ ನಾಯಕ್ ಅವರು.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
8: ಆಕಾಶವಾಣಿ
2: ಆಕಾಶವಾಣಿ
0: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ ಭಾವಗೀತೆಯನ್ನು ಹಾಡಿದ ಕಲಾವಿದೆ ಅರ್ಚನಾ ಉಡುಪ ಅವರು.

0: ಮೊದಲಿಗೊಂದು ಪ್ರಕಟಣೆ ಕೇಳೋಣ.
1: ಪ್ರಾರಂಭಿಸಿ ಸರಿಯಾಗಿ ಫೈನಾನ್ಶಿಯಲಿ ಸ್ಮಾರ್ಟ್ ಆಗಿ.

0: ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನದಲ್ಲಿ ಇದುವರೆಗೆ ಚಲಿಸುವ ಮೋಡಗಳು ಚಿತ್ರದಿಂದ ಇದ್ದ ಗೀತೆ ಬಿತ್ತರವಾಯಿತು.
1: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

ಚಕ್ರವರ್ತಿ ಚಿತ್ರದ ಗೀತೆ ಪ್ರಸಾರವಾಗಲಿದೆ. ಅರ್ಜುನ್ ಜನ್ಯರವರ ರಾಗ ಸಂಯೋಜನೆ, ಅರ್ಮನ್ ಮಲಿಕ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿಗೆ ಧ್ವನಿಯಾಗಿದ್ದಾರೆ.

ಆತ್ಮೀಯರೇ, ಇಂದು ಬೆಳಿಗ್ಗೆ 10 ಗಂಟೆಗೆ ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026 ಆಟಗಳ ಮುಖ್ಯಾಂಶಗಳ ಧ್ವನಿ ಮುದ್ರಣದ ಪ್ರಸಾರವಾಗುವುದು. ಚಕ್ರವರ್ತಿ ಚಿತ್ರದ ಇನ್ನೊಂದು ಗೀತೆ ಇದೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ರವರ ಗಾಯನದಲ್ಲಿ.

0: ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಮುನಿಯ ಚಿತ್ರದಿಂದ ಇದ್ದ ಗೀತೆಯನ್ನ ಕೇಳ್ತಾ ಇದ್ರಿ. ಕನ್ನಡ ಚಲನಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ವಿಜಯಪುರ FM. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

0: ಇದೀಗ ಕೇಳೋಣ, ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026 ಆಟದ ಮುಖ್ಯಾಂಶಗಳ ಧ್ವನಿ ಮುದ್ರಣ.
1: ಏಷ್ಯನ್ ಗೇಮ್ಸ್ 2026 ಆಯ್ಚಿ ನಗೋಯಾ.
2: ಹಮಾರಿ ಸಂಸ್ಕೃತಿ ಹಮಾರಿ ಪರಂಪರಾಓ ಮೇ ಹಮೇಶಾ ಪೂರಿ ದುನಿಯಾ ಕೋ ಏಕ್ ಸಾಥ್ ಲಾನೆ ಕಿ ಬಾತ್ ಕಹಿ ಗಯಿ ಹೈ ಔರ್ ಸ್ಪೋರ್ಟ್ಸ್ ಯಾನಿ ಖೇಲ್ ಶಾಯದ್ ಉಸ್ಕಾ ಸಬ್ಸೆ ಬೆಹತರೀನ್ ಜರಿಯಾ ಹೈ.
3: ಏಕ್ ಗೇಂದ್ ಹವಾ ಮೇ ಉಠತಿ ಹೈ, ಏಕ್ ದೌಡ್ ಶುರೂ ಹೋತಿ ಹೈ ಔರ್ ಶುರೂ ಹೋತಿ ಹೈ ಖಿಲಾಡಿಯೋ ಕಿ ಜದೋಜಹದ್. ದರ್ಶಕೋ ಕಿ ನಜರೇ ಗೇಂದ್ ಪರ್ ಟಿಕ್ತಿ ಹೈ, ಸಾಂಸೆ ಥಮ್ ಜಾತಿ ಹೈ ಔರ್ ಫಿರ್ ಏಕ್ ಪಲ್ ಆತಾ ಹೈ, ಜಾನೆ ಕಿತನಿ ಧಡಕನೆ ಏಕ್ ಲಯ ಪಕಡ ಲೇತಿ ಹೈ ಔರ್ ಜೀತ್ ಕಿ ಖುಷಿ ಮೇ ಜಾನೆ ಕಿತನೆ ಚೆಹರೆ ಏಕ್ ಸಾಥ್ ಖಿಲ್ ಉಠತೆ ಹೈ. ಶಾಯದ್ ಖೇಲ್ ಕಿ ಸಬ್ಸೆ ಬಡಿ ಖೂಬ್ಸೂರತಿ ಯಹಿ ಹೈ. ದುನಿಯಾ ಮೇ ಕಿತನಿ ಹಿ ದೂರಿಯಾ ಹೈ, ಕಿತನೆ ಮತಭೇದ ಹೈ, ಕಿತನಿ ದೀವಾರೆ ಹೈ, ಲೇಕಿನ್ ಖೇಲ್

ಇದುವರೆಗೂ ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026 ಆಟದ ಮುಖ್ಯಾಂಶಗಳ ಧ್ವನಿ ಮುದ್ರಣ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಇದೀಗ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುವುದು.

ಮೈನಾ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ರವರ ಧ್ವನಿಯಲ್ಲಿ ಕವಿರಾಜ್ ರವರ ಸಾಹಿತ್ಯ, ಜಸ್ಸಿ ಗಿಫ್ಟ್ ಅವರ ಸಂಗೀತವಿತ್ತು. ಆಕಾಶವಾಣಿ ಬೆಂಗಳೂರು, ಇದೀಗ ಸಮಯ 10:30. ಕಾರ್ಯಕ್ರಮ ಸುನಹರೆ ಪಲ್. ಸುನಹರೆ ಪಲ್ನಲ್ಲಿ ಹಳೆಯ ಹಿಂದಿ ಗೀತೆಗಳನ್ನು ಕೇಳೋಣ.

ಬ್ಲ್ಯಾಕ್ಮೇಲ್ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ರಾಜೇಂದ್ರ ಕೃಷ್ಣ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿ ರವರ ಸಂಗೀತವಿದೆ ಈ ಗೀತೆಗೆ.

ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಗೀತ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಆನಂದ್ ಭಕ್ಷೀರವರ ಸಾಹಿತ್ಯ, ಕಲ್ಯಾಣ್ಜಿ ಆನಂದ್ಜೀರವರ ಸಂಗೀತವಿತ್ತು.

ಅಂಜನಾ ಚಿತ್ರದ ಗೀತೆಯನ್ನ ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕೇಳುತ್ತಿರುವಿರಿ. ಗೀತೆಯನ್ನ ಬರೆದಿದ್ದವರು ಆನಂದ್ ಬಕ್ಷಿ, ಗೀತೆಗೆ ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್.

0: ಏನ್ ಕಮ್ಲಿ, ಸಪ್ ಮೊರ ಹಾಕೊಂಡಿದೀಯಾ? ಡಾಕ್ಟರ್ ಏನ್ ಹೇಳಿದ್ರು? ಏನಾಯ್ತು?
1: ಏನು ಇಲ್ಲ ಬಿಡತ್ತೆ.
0: ಪರವಾಗಿಲ್ಲ ಹೇಳೆ.
1: ಈ ಸಾರಿನು ಹೆಣ್ಣೆ.
0: ಅಯ್ಯ ಇಷ್ಟೇ ನೀನ್ ಅಣೆ ಬರ.
2: ಯಾಕವ ಹಂಗಂತೀಯ?
0: ಇನ್ನೇನು ಆರ್ತಿ ಬೆಳಗಿ ಮನೆ ಕರ್ಕೋಬೇಕಿತ್ತ? ನಿಂಗೆ ಇನ್ನೊಂದ್ ಮದ್ವೆ ಮಾಡದೇಯ.
2: ಅವ ನಿಂಗೆ ಬುದ್ಗಿದ್ದಿ ನೆಟ್ಕೈತಾ ಹೆಂಗೆ? ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದೀಯ? ಹೆಣ್ಣು ನಮ್ ಜೀವ, ನಮ್ ಮುಸುರು, ನಮ್ ದೈವ ಕಣವ. ಅದಕ್ಕೆ ನಮ್ ಹಿರಿಯರು ಮನುಷ್ಯನಿಗೆ ಅಗತ್ಯ ಇರೋದಕ್ಕೆಲ್ಲ ಹೆಣ್ಣನ ಹೆಸರಿಟ್ ಕರೆಯೋದು. ಭೂಮಿಗೆ ಭೂಮ್ ತಾಯಿ ಅಂತ, ಹಣಕ್ಕೆ ಲಕ್ಷ್ಮವ್ವ, ವಿದ್ಯೆಗೆ ಸರಸ್ವತಿ, ನೀರ್ಗೆ ಗಂಗೆ ಅಂತ ಕರೆಯೋದು ಅವುಗಳು ನಮಗೆ ಮಾಡಿರೋ ಉಪಕಾರದ ಕೃತಜ್ಞತೆಗೋಸ್ಕರ. ಅವ್ವ ನಿಮ್ಮವ್ವ ಹೆಣ್ಣಲ್ವಾ?
0: ಹೌದು.
2: ನೀ ಹೆಣ್ಣಲ್ವಾ?
0: ಹೌದು.
2: ನಿಮ್ ಸೊಸೆನೂ ಹೆಣ್ಣಲ್ವಾ? ನಿಮ್ಮವ್ವ ಹೆಣ್ಬೇಡ ಅಂತ ಯೋಚಿಸಿದ್ರೆ ನೀನ್ ಇವತ್ತು ಭೂಮಿ ಮೇಲೆ ಬರ್ತಿದ್ದ? ಇವರೆಲ್ಲ ಬೇಕು, ಪ್ರಪಂಚನೇ ನೋಡ್ದಿರೋ. ನನ್ನ ಮಗಳು ಬೇಡವನವ್ವ.
0: ನೀನು ಹೇಳ್ತಿದ್ರೆ ನನ್ ಕರುಳು ಕಿತ್ತು ಬರ್ತೈತೆ. ನಾನು ಅನ್ಕೊಂಡಿದ್ದು ತಪ್ಪಾಯ್ತು ಮಗ, ಕ್ಷಮಿಸ್ಬಿಡು.
2: ಅವ ಇದ್ರಾಗೆ ಕ್ಷಮಿಸೋದು ಏನು ಇಲ್ಲ. ಪ್ರತಿಯೊಬ್ರು ತಿಳ್ಕೊಳ್ರಿ, ಯಾರು ಹೆಣ್ಣನ್ನ ಕೀಳಕ್ ಕಾಣ್ತಾರೋ ಅವರು ಉದ್ಧಾರ ಆಗಕ್ಕಿಲ್ಲ, ಅವ್ರ ಮನೆ ಬೆಳಗಕ್ಕಿಲ್ಲ.
3: ಹೌದು, ಮನೆಗೆ ಬಂದರೆ ಹೆಣ್ಣು ಅದೇ ಮನುಕುಲದ ಕಣ್ಣು.
4: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.
5: ಆಕಾಶವಾಣಿ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಸರ್ಕಾರ ಪ್ರೋತ್ಸಾಹ ಹಾಗೂ ಉತ್ತೇಜನ ನೀಡುತ್ತಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮದಾರರು ಹಾಗೂ ಕುಶಲಕರ್ಮಿಗಳು ಈ ಅಭಿಯಾನದ ಹಿನ್ನೆಲೆ ತಮ್ಮ ಮಾರುಕಟ್ಟೆ ವಿಸ್ತರಣೆಯ ಅವಕಾಶ ಪಡೆದಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ತಲೆಮಾರುಗಳಿಂದ ಸ್ಥಳೀಯ ಕುಶಲಕರ್ಮಿಗಳು ತಯಾರಿಸುತ್ತಿರುವ ಕರಕುಶಲ ವಸ್ತುಗಳು, ಕೈಮಗ್ಗ ಉತ್ಪನ್ನಗಳಿಗೆ ಮೌಲ್ಯ, ಘನತೆ ಹಾಗೂ ಬೆಂಬಲ ನೀಡುವುದು ಈ ಅಭಿಯಾನದ ಉದ್ದೇಶವಾಗಿದೆ. ರಾಜ್ಯದ ಬರ ಪರಿಸ್ಥಿತಿ ನಿಭಾಯಿಸಿ ಜನರಿಗೆ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಪೂರೈಸಲು ಸರ್ಕಾರ ಕ್ರಮ ಕೈಗೊಂಡಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಹಾಗೂ ಜಿಲ್ಲೆಗಳಿಗೆ 3-4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕುಡಿಯುವ ನೀರು ಹಾಗೂ ಮೇವಿನ ಸಮಸ್ಯೆ ಇರುವ ಕಡೆ ಹಣವನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಅವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕಿಷ್ಕಿಂಧೆ ಭಾಗದಲ್ಲಿ ಸಚಿವ ಸಂಪುಟ ಸಭೆ ಆಯೋಜಿಸಲು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಪ್ರಜಾಸೇವಾ ಆಂದೋಲನ ಸಭೆಯಲ್ಲಿ ಅವರು ಮಾತನಾಡಿದರು. ಸಿಂಧನೂರು ಹಾಗೂ ರಾಯಚೂರು ಭಾಗಕ್ಕೆ ರೈತರ ಅಪೇಕ್ಷೆಯಂತೆ 4-6 ದಿನಗಳ ಕಾಲ 2,000 ಕ್ಯೂಸೆಕ್ ನೀರು ಹರಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾಗಿ ಸಚಿವ ತಂಗಡಗಿ ನುಡಿದರು. ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು ಸರ್ಕಾರದಿಂದ ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಣೆಯಾಗಿದೆ. ಸಂಬಂಧಿತ ಪರಿಹಾರ ಕಾರ್ಯಗಳು ಹಾಗೂ ಬೆಳೆ ಕಟಾವು ಪ್ರಯೋಗಗಳು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಡೆಯುತ್ತಿವೆ ಎಂದು ಜಿಲ್ಲಾಧಿಕಾರಿ ಎಸ್ ಪೂವಿತಾ ತಿಳಿಸಿದ್ದಾರೆ. ಲಿಂಗಸೂಗೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಆಯೋಜಿತ ಪ್ರಜಾಸೇವೆ ಆಂದೋಲನ ಸಭೆಗೆ ಚಾಲನೆ ನೀಡಿ ಮಾತನಾಡಿದರು. ಜಲಧಾರೆ ಯೋಜನೆಯಡಿ ಲಿಂಗಸೂಗೂರು ನೀರು ಶುದ್ಧೀಕರಣ ಘಟಕದಿಂದ ಜಿಲ್ಲೆಯ 1,400ಕ್ಕೂ ಹೆಚ್ಚು ವಸತಿ ಪ್ರದೇಶಗಳಿಗೆ ಹಾಗೂ 7 ಸ್ಥಳೀಯ ಸಂಸ್ಥೆಗಳಿಗೆ ಕುಡಿಯುವ ನೀರು ಪೂರೈಸಲಾಗುತ್ತಿದೆ ಎಂದರು. ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ಚೀಟಿ

0: ಇರುವ ಅಭಿಯಾನದಡಿ ಬಳ್ಳಾರಿ ಜಿಲ್ಲೆಯ 5 ತಾಲೂಕುಗಳ 100 ಗ್ರಾಮ ಪಂಚಾಯಿತಿಗಳಲ್ಲಿ ಜಾಬ್ ಕಾರ್ಡ್ ಸರ್ವೆ ಜಿಲ್ಲಾ ಪಂಚಾಯಿತಿ ಕೈಗೊಂಡಿತ್ತು. 731 ಕುಟುಂಬಗಳಿಗೆ ಜಾಬ್ ಕಾರ್ಡ್ ನೀಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಮೊಹಮ್ಮದ್ ಹ್ಯಾರಿಸ್ ಸುಮೇರ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಆಯೋಜಿತ ರಾಷ್ಟ್ರೀಯ ಲೋಕ್ ಅದಾಲತ್ ಕಾರ್ಯಕ್ರಮದಲ್ಲಿ ಒಟ್ಟು 34,542 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಭು ಎನ್ ಬಡಿಗೇರ್ ತಿಳಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ವಿವಿಧೆಡೆಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ಭಾರತೀಯ ರಾಷ್ಟೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರದ ಸಹಯೋಗದಲ್ಲಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಧ್ಯೇಯದಡಿ ಸ್ವಚ್ಛತಾ ಶ್ರಮದಾನ ಜರುಗಿತು. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಪ್ರಜಾಸೇವಾ ಆಂದೋಲನ ಸಭೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಬಸವಂತಪ್ಪ ಚಾಲನೆ ನೀಡಿದರು. ತಾಲೂಕಿನ 32 ಗ್ರಾಮ ಪಂಚಾಯಿತಿಗಳಿಂದ ಸಾರ್ವಜನಿಕರ ಅಹವಾಲು ದೂರು ಸಮಸ್ಯೆ ಕುರಿತು ಅರ್ಜಿ ಸ್ವೀಕರಿಸಲು ಪ್ರತ್ಯೇಕ ಕೇಂದ್ರಗಳನ್ನು ತೆರೆಯಲಾಗಿತ್ತು. ಲಿಂಗಸೂಗೂರು ಪಟ್ಟಣದಲ್ಲಿ ಆಯೋಜಿತ ಪ್ರಜಾಸೇವೆ ಆಂದೋಲನ ಸಭೆಯಲ್ಲಿ ಒಟ್ಟು 89 ಅಹವಾಲುಗಳನ್ನು ಸ್ವೀಕರಿಸಲಾಗಿದೆ ಎಂದು ತೆಹಸೀಲ್ದಾರ್ ಸತ್ಯಮ್ಮ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಒಟ್ಟು 8,80,00,000 ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಹಾಗೂ ಶಾಸಕ ಹಂಪಯ್ಯ ನಾಯಕ್ ಜಂಟಿಯಾಗಿ ಭೂಮಿ ಪೂಜೆ ನೆರವೇರಿಸಿದರು. ಜನಪದರನ್ನು ಜಾನಪದ ಲೋಕದೊಂದಿಗೆ ಬೆಸೆದಿಡುವ ಎಚ್ಎಲ್ ನಾಗೇಗೌಡರ ಆಶಯದ ಮುಂದುವರಿದ ಭಾಗ ಲೋಕಸಿರಿ ಕಾರ್ಯಕ್ರಮ ಎಂದು ರಾಜ್ಯ ಜಾನಪದ ಪರಿಷತ್ತಿನ ಅಧ್ಯಕ್ಷ ಪ್ರೊಫೆಸರ್ ಹೀಚಿ ಬೋರಲಿಂಗಯ್ಯ ಹೇಳಿದ್ದಾರೆ. ರಾಮನಗರದ ಜಾನಪದ ಲೋಕದಲ್ಲಿ ಲೋಕಸಿರಿ ತಿಂಗಳ ಅತಿಥಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಖ್ಯಾತ ಜಾನಪದ ಕಲಾವಿದ ಜೋಗಿಲ ಸಿದ್ದರಾಜು ಪಾಲ್ಗೊಂಡಿದ್ದರು. ಕೇಂದ್ರ ಭೂವಿಜ್ಞಾನ ಸಚಿವಾಲಯದ ನೇತೃತ್ವದಲ್ಲಿ ರಾಷ್ಟ್ರವ್ಯಾಪಿ ಅಭಿಯಾನದ ಭಾಗವಾಗಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದಲ್ಲಿ 5ನೇ ಆವೃತ್ತಿಯ ಕಡಲ ತೀರ ಸ್ವಚ್ಛತಾ ಅಭಿಯಾನ ನಡೆಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೊಮ್ಮೆ ಬದುಕು ನಮ್ಮ ಮುಂದೆ ಇಡೋ ಸವಾಲುಗಳು ತುಂಬಾ ದೊಡ್ಡದಾಗಿರುತ್ತೆ ಅಂತ ನಾವು ಅನ್ಕೋತೀವಿ. ಆದ್ರೆ ಆ ಸವಾಲುಗಳಿಗಿಂತ ದೊಡ್ಡದು ನಮ್ಮೊಳಗಿನ ಧೈರ್ಯ, ಆತ್ಮವಿಶ್ವಾಸ, ಹಾಗೆ ಬದುಕಬೇಕು ಅನ್ನೋ ಛಲ. ಇವತ್ತಿನ ನಮ್ಮ ಅತಿಥಿ ಸುನೀತಾ ಅವರು ಅಂತಹದ್ದೇ ಅಸಾಮಾನ್ಯ ಬದುಕಿನ ಪಯಣದ ಪ್ರತಿನಿಧಿ. ಇವರು ದೈಹಿಕ ಸವಾಲುಗಳನ್ನು ಎದುರಿಸ್ತಾ ಇದ್ರು, ಅವುಗಳನ್ನು ತಮ್ಮ ಬದುಕಿನ ಮಿತಿಗಳನ್ನ ಆಗಿ ಮಾಡಿಕೊಳ್ಳದೆ ಮೂರು ಚಕ್ರದ ವಾಹನವನ್ನ ಚಲಾಯಿಸ್ತಾ ಆಹಾರವನ್ನ ವಿತರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುನೀತಾ ಅವರು ತಮ್ಮ ಕುಟುಂಬದ ಜವಾಬ್ದಾರಿಯನ್ನ ಹೊತ್ತು ಸ್ವಾವಲಂಬನೆಯ ಬದುಕನ್ನ ಕಟ್ಟಿಕೊಳ್ತಾ ಇರೋ ಸುನೀತಾ ಅವರ ಪಯಣ ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿದಾಯಕ. ಅವರ ಬದುಕಿನಲ್ಲಿ ಎದುರಾದ ಸವಾಲುಗಳು ಯಾವುವು, ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲಲು ಅವರಿಗೆ ಶಕ್ತಿ ನೀಡಿದ್ದು ಏನು, ಈ ಕೆಲಸ ಅವರ ಜೀವನದಲ್ಲಿ ಏನೇನು ಬದಲಾವಣೆಗಳನ್ನು ತಂದಿದೆ, ಇವೆಲ್ಲ ಅವರ ಮಾತುಗಳಲ್ಲೇ ಕೇಳೋಣ. ನಮ್ಮೊಂದಿಗಿದ್ದಾರೆ ಸುನೀತಾ ಅವರು. ಸುನೀತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮ್ಯಾಮ್.
0: ನಿಮ್ದೊಂದು ಪುಟ್ಟ ಪರಿಚಯ ಮಾಡ್ಕೊಳ್ಳೋದಾದ್ರೆ.
1: ನಾನು ಫುಡ್ ಸರ್ವ್ ಮಾಡ್ತೀನಿ.
0: ನಿಮ್ ಬಗ್ಗೆ ಮತ್ತೆ ನಿಮ್ಮ ಕುಟುಂಬದ ಬಗ್ಗೆ ನಮ್ಮ ಕೇಳುಗರಿಗೆ ಏನ್ ಹೇಳಬೇಕು ಅಂತ ಅನ್ಕೊಂಡಿದ್ದೀರಾ?
1: ನಮ್ಮ ಮನೇಲಿ ನಾನು, ನಮ್ಮ ಇಬ್ಬರು ಮಕ್ಕಳು, ನಮ್ಮ ತಾಯಿ ಇದಾರೆ. ಸೊ ತಾಯಿ ಜೊತೆ ನಾವಿದ್ದೀವಿ, ತಾಯಿ ನನ್ನ ಜೊತೆ ಇದಾರೆ ಅಂತ ಹೇಳಕ್ಕಾಗಲ್ಲ. ಸೊ ನಮ್ಮ ಮಕ್ಕಳು ಇವಾಗ SLC ಓದ್ತಾ ಇದ್ದಾರೆ. ನಮ್ಮ ಹಸ್ಬೆಂಡ್ ಇಲ್ಲ, ಹಿ ಇಸ್ ನೋ ಮೋರ್. 10 ವರ್ಷ ಆಯ್ತು ಹೋಗಿ. ಸೊ ಕಷ್ಟ ಪಡ್ತಾ ಇದ್ದೀನಿ. ಸೊ ಇವಾಗ ನನ್ಗೆ ಅಷ್ಟೇನ್ ಗೊತ್ತಾಗ್ತಾ ಇಲ್ಲ ಕಷ್ಟ ಅನ್ನೋದು. ಫುಡ್ ಸರ್ವ್ ಮಾಡ್ತಾ ಇದ್ದೀನಿ, ಜನರದ ಆಶೀರ್ವಾದ ಇದೆ, ಜನರು ನಂಗೆ ಬ್ಲೆಸ್ ಮಾಡ್ತಾರೆ, ಒಬ್ಬೊಬ್ರು ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ, ಅವರಿಂದ ನಾನ್ ಖುಷಿ ಖುಷಿಯಾಗಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಮ್ಯಾಮ್.
0: ಓಕೆ, ನಿಮ್ಮ ಬಾಲ್ಯ, ಶಾಲಾ ದಿನಗಳು, ಬಾಲ್ಯದಿಂದಲೇ ನಿಮ್ಮ ಜೀವನದಲ್ಲಿ ಎದುರಾದ ಸವಾಲುಗಳ ಬಗ್ಗೆ ಒಂಚೂರು ಹೇಳೋದಾದ್ರೆ.
1: ಆ ತರ ಅಂದ್ರೆ ನನ್ಗೆ ಬಾಲ್ಯದಲ್ಲಿ ನಮ್ ತಂದೆ ತಾಯಿ ಬಿಟ್ರೆ ನನ್ಗೆ ಯಾರು ನೋಡ್ತಾ ಇರ್ಲಿಲ್ಲ. ಎಲ್ಲ ಚಿಕ್ಕ ಚಿಕ್ಕವರೇ ಅವಾಗ, ಅಕ್ಕ ತಂಗಿರು ಎಲ್ಲ.

0: ಸೊ ಅವಾಗಿಂದ ನಾನು ಆರ್ ಜನ ನಾವು ಮಕ್ಕಳು, ಆರ್ ಮಕ್ಕಳಲ್ಲಿ ನನ್ಗೆ ಈ ತರ ಆಗಿರೋದು, ಪೋಲಿಯೋ ಅಟ್ಯಾಕ್ ಆಗಿರೋದು. ಸೊ ನನ್ ಬಗ್ಗೆ ತುಂಬಾನೇ ಕೇರ್ ತಗೋತಾ ಇದ್ರು ಅವಾಗ ನಮ್ ತಂದೆ ತಾಯಿ. ನಮ್ ತಂದೆ ಅಂತೂ ತುಂಬಾ ಕಷ್ಟ ಪಟ್ಟಿದ್ದಾರೆ ಮ್ಯಾಮ್. ನಾನು ಲಿಂಗರಾಜಪುರಂ ಅಲ್ಲಿ ಓದ್ತಾ ಇದ್ದೆ, ಶ್ರದ್ಧಾಂಜಲಿ ಇಂಟಿಗ್ರೇಟೆಡ್ ಸ್ಕೂಲ್ ಅಂತ. ಆ ಸ್ಕೂಲ್ ಅಲ್ಲಿ ಓದ್ತಾ ಇರುವಾಗ ಒಂದೊಂದ್ಸತಿ ಬಸ್ ಮಿಸ್ ಆಗ್ಬಿಟ್ರೇನು, ನಮ್ ತಂದೆ ನನ್ಗೆ ಸೈಕಲ್ ಅಲ್ಲಿ ಕರ್ಕೊಂಡು ಹೋಗಿ ಬಿಡ್ತಾ ಇದ್ರು ಮ್ಯಾಮ್. ಅಷ್ಟು ಇದಾಗಿ ಕರ್ಕೊಂಡು ಹೋಗಿ ಬಿಡೋದು, ಕರ್ಕೊಂಡ್ ಬರೋದು ಎಲ್ಲಾ ಮಾಡ್ತಾ ಇದ್ರು ಮ್ಯಾಮ್. ನನ್ಗೆ ಈ ತರ ಹ್ಯಾಂಡಿಕ್ಯಾಪ್ ಇದ್ದಾಳೆ ನನ್ನ ಹುಡುಗಿ ಅಂತಾನು ಅವ್ರು ನನ್ಗೆ ಇದ್ ಮಾಡ್ತಾ ಇರ್ಲಿಲ್ಲ,
1: ಮಾಡಿಸ್ತಾ
0: ಇರ್ಲಿಲ್ಲ, ತುಂಬಾ ಚೆನ್ನಾಗಿ ನೋಡ್ತಾ ಇದ್ರು ಮ್ಯಾಮ್.
1: ಅಂದ್ರೆ ಬಾಲ್ಯದಲ್ಲಿ ನಿಮ್ಗೆ ಕಷ್ಟ ಅಂತ ಫೀಲ್ ಮಾಡಕ್ಕೆ ನಿಮ್ಮ ತಂದೆ ಬಿಟ್ಟಿಲ್ಲ ಅಂತ?
0: ಬಿಟ್ಟಿಲ್ಲ ಮ್ಯಾಮ್, ಖಂಡಿತ ಬಿಟ್ಟಿಲ್ಲ.
1: ಆಮೇಲೆ ನಿಮ್ಗೆ ಕೆಲಸ ಮಾಡ್ಬೇಕು ಅಂತ ಅನಿಸ್ತು, ಸೊ ನಾನು ಯಾರ ಮೇಲೂ ಅವಲಂಬಿತವಾಗಬಾರ್ದು, ನನ್ ಕಾಲ್ ಮೇಲೆ ನಿಲ್ಬೇಕು ಅನ್ನೋ ಆಲೋಚನೆ ಹೇಗ್ ಬಂತು ಸುನೀತಾ ಅವರೇ?
0: ನಾನು ತುಂಬಾ ಕಷ್ಟ ಪಟ್ಟಿದ್ದೀನಿ ಮ್ಯಾಮ್. ಎಲ್ಲರೂ ನಮ್ಮ ಅಕ್ಕ ತಂಗಿರೆಲ್ಲ ಬೆಳೆದ್ರು, ದೊಡ್ಡವರಾದ್ರು, ಎಲ್ಲ ಅವ್ರವ್ರದ್ದು ಇದು ಅವ್ರು ಮಾಡ್ಕೊಂಡ್ರು, ಅವ್ರು ಹೇಗೆ ಹೇಗೆ ದುಡಿಬೇಕು, ಹೇಗಿರ್ಬೇಕು ಅನ್ನೋದನ್ನೆಲ್ಲ ಮಾಡಿದ್ರು. ಸೊ ನನ್ನ ಹ್ಯಾಂಡಿಕ್ಯಾಪ್ ಇದ್ನಲ್ಲ, ನನ್ಗೆ ನನ್ಗೆ ಯಾರು ಡ್ಯೂಟಿನೇ ಕೊಡ್ತಾ ಇರ್ಲಿಲ್ಲ ಅಮ್ಮ, ವರ್ಕೇ ಕೊಡ್ತಾ ಇರ್ಲಿಲ್ಲ, ನೀನ್ ಹೇಗ್ ಮಾಡ್ತೀಯಾ ಅನ್ಬಿಟ್ಟು ತುಂಬಾನೇ ಇದು ಮಾಡೋರು ಮ್ಯಾಮ್. ಅವಾಗ ಹೇಳ್ಬೇಕು ಅಂದ್ರೆ ಒಂದೊಂದ್ ಶಾಂಪಗುನು ನಮ್ ತಂದೆ ತಾಯಿ ಹತ್ರ ಬೇಡಿದೀನಿ ಮ್ಯಾಮ್, ಅಂತ ಕಷ್ಟ ನನ್ ಬಂದಿದೆ ಇಲ್ಲ ಅಂತಿಲ್ಲ. ಸೊ ಇವಾಗ ಮಕ್ಳು ಆಗದ ಮುಂಚೆ ತುಂಬಾನೇ ಫೀಲ್ ಮಾಡಿದೀನಿ, ನನ್ ಲೈಫ್ ತುಂಬಾನೇ ಇದು ಮಾಡಿದೀನಿ, ಇದು ಒಂದ್ ಲೈಫ್ ಏನಪ್ಪ ನಮ್ಗೆ ಅನ್ಸೋ ತರ ನನ್ಗೆ ಆಗಿತ್ತು ಮ್ಯಾಮ್. ಅದೇ ತಂದೆ ತಾಯಿ ಪ್ರೀತಿ ಬಿಟ್ರೆ ಅಲ್ಲಿ ಯಾರ್ದು ಅಕ್ಕ ತಂಗಿರ್ದಾಗ್ಲಿ ಅಣ್ಣ ತಮ್ಮಂದ್ರಾಗ್ಲಿ ಯಾರ್ದು ಪ್ರೀತಿ ಇರ್ಲಿಲ್ಲ ಮ್ಯಾಮ್. ಸೊ ಅದರಿಂದ ಏನಪ್ಪ ಮಾಡೋದು ಏನ್ ಮಾಡೋದು ಅಂದ್ಮೇಲೆ ಆಮೇಲೆ ಸದ್ಯಕ್ಕೆ ನಾನೇ ಒಂದು ಎಸ್ಟಿಡಿ ಬೂತ್ ತುಡ್ಕೊಂಡು ಅದಕ್ಕೆ ಸೇರಿ ತಿಂಗಳು 1,500 ಕೊಡ್ತೀನಿ ಅಂದ್ರು ಮ್ಯಾಮ್. ಅದಕ್ಕೆ ಸೇರಿ 1 ವರ್ಷ ಮಾಡಿದ್ದೀನಿ ಮ್ಯಾಮ್. ಆಮೇಲೆ ಬರ್ತಾ ಬರ್ತಾ ಬರ್ತಾ ನನ್ಗೆ ಈ ತರ ಸರ್ ಒಬ್ರು ಮುನಿ ಸರ್ ಅಂತ ಇದ್ದಾರೆ ಸುಲ್ತಾನ್ ಪಳ್ಯದಲ್ಲಿ, ಅವರು ನಮ್ಮನ್ನ ಮೀಟಿಂಗ್ ಇದೆ ನಿಮ್ ತರಾನೇ ಕರೆಸಿ ಮೀಟಿಂಗ್ ಅಲ್ಲೆಲ್ಲ ಕೂರಿಸಿ ಇಂಟರ್ವ್ಯೂ ಮಾಡಿಸಿ ಅವರು ನಮ್ಮನ್ನ ನಿನ್ಗೆ ನಾನು ಕೆಲಸ ಕೊಡಿಸ್ತೀನಿ, ನಿನ್ಗೊಂದ್ ಗಾಡಿ ಕೊಡಿಸ್ತೀನಿ, ನೀನು ರೆಡಿ ಇದೇನಮ್ಮ ನೀನ್ ವರ್ಕ್ ಮಾಡಕ್ಕೆ ಅನ್ಬಿಟ್ಟು ಅವ್ರು ಹೇಳ್ದಂಗಿಂದ ನನ್ಗೆ ನಾನು ಹೋಗ್ಬಿಟ್ಟು ಇದೇ ತರ ಮೀಟ್ ಮಾಡಿ ಅವ್ರನ್ನ ಅವ್ರಾಗ ಅವರೇ ನನ್ನ ಗಾಡಿ ಕೊಡಿಸಿ 2-3 ದಿವಸ ಟ್ರೈನಿಂಗು ಕೊಟ್ರು ಮ್ಯಾಮ್. ಅವ್ರೆ ಎಲ್ಲ ಕೊಡಿಸಿ ಆಮೇಲೆ ನನಗ್ ಬಿಟ್ರು ಮ್ಯಾಮ್. 1 ವೀಕ್ ಅಲ್ಲಿ ನಾನು ರೆಡಿ ಆದೆ ಮ್ಯಾಮ್.
1: ವೆರಿ ಗುಡ್. ಅಂದ್ರೆ 3-wheeler ಓಡಿಸ್ಕೊಂಡು ಇವಾಗ ನೀವು ಫುಡ್ ಡೆಲಿವರಿ ಕೆಲಸ ಮಾಡ್ತಿದ್ದೀರಾ?
0: ಹೌದು.
1: ಈ 3-wheeler ಓಡಿಸಿ ಆಹಾರ ವಿತರಿಸೋ ಕೆಲಸದ ಬಗ್ಗೆ ನಿಮ್ಗೆ ಏನಾದ್ರು ಐಡಿಯಾ ಇತ್ತಾ ಅಥವಾ ಸರೇ ಗೈಡ್ ಮಾಡಿದ್ರ?
0: ನೋ ಮ್ಯಾಮ್, ನನ್ಗೆ ಆ ತರ ಏನು ಐಡಿಯಾ ಇರ್ಲಿಲ್ಲ ಮ್ಯಾಮ್. ಸರಾಗ ಸರೇ ನನ್ಗೆ ಗೈಡ್ ಮಾಡಿದ್ದು.
1: ಓಕೆ.
0: ಅವ್ರಾಗ ಅವರೇ ಬೇರೆಯವ್ರು ನಾವು ಇದ್ರ ಮೇಲೆ ಇರಬಾರ್ದು, ಭಾರ ಇರಬಾರ್ದು, ನಮ್ ಕಾಲ್ ಮೇಲೆ ನಾವು ನಿಂತ್ಕೊಬೇಕು ಅನ್ಬಿಟ್ಟು ಅವ್ರದೊಂದ್ ಛಲದಿಂದ ನನ್ಗೆ ಇದು ಮಾಡ್ಕೊಟ್ರು ಮ್ಯಾಮ್. ಪಾಪ ಅವರೆಲ್ಲೇ ಇರ್ಲಿ, ಖುಷಿಯಾಗಿರ್ಲಿ ಮ್ಯಾಮ್.
1: ನೀವು ಮುನಿಸ್ವಾಮಿ ಸರ್ ಬಗ್ಗೆ ನೆನ್ಸ್ಕೊತಾ ಇದ್ದೀರಾ ಈ ದಿನ, ಅವ್ರ ಪಾತ್ರ ನಿಮ್ಮ ಜೀವನದಲ್ಲಿ?
0: ತುಂಬಾ ನೆನ್ಸ್ಕೋತೀನಿ ಮ್ಯಾಮ್. 3-wheeler ಅಲ್ಲಿ ಕೂತ್ಕೊಂಡ್ರೆ ಸಾಕು ಮ್ಯಾಮ್, ಅವ್ರದೇ ಗ್ಯಾಪ್ ನ ಇರುತ್ತೆ. ಪಾಪ ಸರ್ ತುಂಬಾ ಒಳ್ಳೆಯವರು ಮ್ಯಾಮ್, ನನ್ಗೆ ಅಂತಲ್ಲ ತುಂಬಾ ಜನಕ್ ಬ್ಲೆಸ್ ಮಾಡಿದ್ದಾರೆ ಮ್ಯಾಮ್.
1: ಓಕೆ.
0: ಅವ್ರ ಲೈಫ್ ಯಾವಾಗ್ಲೂ ಖುಷಿಯಾಗಿರ್ಲಿ ಮ್ಯಾಮ್.
1: ಓಕೆ. ನೀವು ಇನ್ನೊಂದು ಹೇಳಿದ್ರಿ, ಅವರು ಸ್ವತಃ ಅವರು ಹ್ಯಾಂಡಿಕ್ಯಾಪ್ಡ್ ಪರ್ಸನ್ ಅಂತ ಹೇಳಿ.
0: ಅವರು ಹ್ಯಾಂಡಿಕ್ಯಾಪೇ, ಮ್ಯಾರಿಡ್ ಆಗಿದೆ, ಅವ್ರಿಗೆ 2 ಗಂಡ್ಮಕ್ಳಿದ್ದಾರೆ, ಅವ್ರು ಇವಾಗ ದೊಡ್ಡವರಾಗಿದ್ದಾರೆ, ಕೆಲ್ಸಕ್ಕೆಲ್ಲ ಹೋಗ್ತವ್ರೆ. ಅವ್ರ ವೈಫ್ ಇದಾರೆ, ವೈಫ್ ಅವ್ರನ್ನ ನೋಡ್ಕೋತಾರೆ ಮ್ಯಾಮ್. ಅವರು ಡ್ಯೂಟಿಗೆ ಹೋಗ್ತಾರೆ, ವೈಫು ಹೋಗ್ತಾರೆ ಡ್ಯೂಟಿಗೆ.
1: ಓಕೆ. ಸೊ ಅಂದ್ರೆ ಒಂದು ಪ್ರಾಬ್ಲಮ್ ಯಾರಿಗೆ ಅರ್ಥ ಆಗತ್ತೆ ಅಂದ್ರೆ ಆ ಪ್ರಾಬ್ಲಮ್ ಯಾರು ಫೇಸ್ ಮಾಡಿರ್ತಾರೆ ಅವರಿಗೆ ಅದನ್ನ ಅರ್ಥ ಮಾಡಕ್ಕೆ ಸಾಧ್ಯ ಅನ್ನೋದು ನಿಮ್ ಮಾತಿಂದ ಸ್ಪಷ್ಟ ಆಗತ್ತೆ. ಈ ಕೆಲಸನ ನೀವು ಆರಂಭಿಸ್ತೀನಿ ಅಂದಾಗ ನಿಮ್ ಕುಟುಂಬದವರು ಮತ್ತೆ ಸುತ್ತಮುತ್ತಲಿನವರು ಅಂದ್ರೆ ರಿಲೇಟಿವ್ಸ್ ಇರ್ಬೋದು ಹೇಗೆ ಪ್ರತಿಕ್ರಿಯಿಸಿದ್ರು?
0: ಫಸ್ಟ್ ಅಂಡ್ ಫಸ್ಟ್ ನಮ್ ತಾಯೇ ಒಂದ್ ಮಾತು ಹೇಳಿದ್ರು ಮ್ಯಾಮ್, ನೀನು ಈ ಗಾಡಿಲಿ ಕುತ್ಕೊಂಡು ಫುಡ್ ಸರ್ವ್ ಮಾಡ್ತೀಯಾ ಅನ್ಬಿಟ್ಟು ನನ್ನನ್ನ ಡಿಮ್ಯಾಂಡ್ ಮಾಡಿದ್ರು ಮ್ಯಾಮ್. ಅವರು ನಮ್ಮ ಅಕ್ಕ ತಂಗಿರೆಲ್ಲ ರೋಡ್ ಎಲ್ಲ ಹಂಗಿದೆ, ಹೇಗ್ ಮಾಡ್ತೀಯಾ ನೀನು, ಹೆಂಗ್ ಇದ್ ಮಾಡ್ತೀಯಾ, ಅದು ಟ್ರಾಫಿಕ್, ಆ ಜನ, ಹೆಂಗ್ ನೀನ್ ನುಗ್ತೀಯಾ ಇದ್ರಲ್ಲಿ ಅನ್ಬಿಟ್ಟು ನನ್ಗೆ ತುಂಬಾನೇ ಇದು ಮಾಡ್ತಾ ಇದ್ರು ಮ್ಯಾಮ್. ಅವ್ರಿಗೆಲ್ಲ ಚಾಲೆಂಜಿಂಗ್ ಆಗಿ ನಾನು ಇವಾಗ ಈ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಮ್ ತಾಯಿ ಅಂತಾರೆ, ಓ ಪರವಾಗಿಲ್ಲ, ಎಲ್ ಬಿಟ್ರೆ ನಿನ್ ಮನೆಗೆ ಬಂದ್ ಸೇರ್ತೀಯ ಅನ್ಬಿಟ್ಟು ಅಂತಾರೆ ಮ್ಯಾಮ್. ತುಂಬಾ ಖುಷಿ ಪಡ್ತಾರೆ ಮ್ಯಾಮ್ ಇವಾಗ. ಸೊ ನಾನು 1 ರೂಪಾಯಿ ಅಷ್ಟಾದ್ರೂ ನನ್ ತನ್ ಮನೆಗೆ ಹಾಕೋ ಅಂತವಳು ಆಗಿದ್ದೀನಿ, ನನ್ಗೆ ಖುಷಿ ಆಗುತ್ತೆ. ನನ್ ಮಕ್ಳಿಗೆ ನನ್ ಮಕ್ಳು ಏನ್ ಕೇಳ್ತಾರೆ ಅದನ್ನೆಲ್ಲ ಕೊಡ್ತೀನಿ ತಂದಿ. ಅವರು ಅಂತಾರೆ, ಮಮ್ಮಿ ನೀನ್ ತುಂಬಾ ಗ್ರೇಟ್ ಮಮ್ಮಿ, ನಾವ್ ಕೇಳಿದ್ನ ನೀನ್ ನಂಗೆ ತಂದು ಕೊಡ್ತೀಯ ಅನ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ ಮ್ಯಾಮ್. ಚಾಲೆಂಜಿಂಗ್ ಆಗಿ ಈ ಕೆಲಸ ಮಾಡೇ ಮಾಡ್ತಾ ಇದ್ದೀನಿ ಮ್ಯಾಮ್ ನಾನು.
1: ಸುನೀತಾ ಅವರೇ, ನೀವಿವಾಗ ಫುಡ್ ಡೆಲಿವರಿ ಕೆಲಸಕ್ಕೆ ಕೆಲಸ ಹುಡ್ಕೊಂಡು ಹೋದಾಗ ಕೆಲಸ ಹುಡುಕೋ ಕೆಲಸ ಎಷ್ಟು ಸವಾಲಿಂದದಾಗಿತ್ತು? ಯಾಕಂದ್ರೆ ಒಂದೇ ಸಲಕ್ಕೆ ನಿಮ್ಗೆ ಕೆಲಸ ಕೊಡೋರು ನಿನ್ ಕೈಯಲ್ಲಿ ಮಾಡ್ತೀಯೇನಮ್ಮ, ಮಾಡಕ್ಕಾಗತ್ತಾ ಅಂತ ಹೇಳಿದ್ರ, ಅಂಡ್ ಎಷ್ಟು ಕಷ್ಟಪಟ್ರಿ ಒಂದು ಕೆಲಸ ಹುಡ್ಕಕ್ಕೆ?
0: ಮ್ಯಾಮ್ ಖಂಡಿತ ಹೇಳ್ಬೇಕು ಅಂದ್ರೆ ಅವರು ಸಹ ನಂತರನೇ ಅಂಗವಿಕಲರು. ಸೊ ಅವ್ರಿಗೆ ಗೊತ್ತು ಅಂಗವಿಕಲರದ ಕಷ್ಟ ಹೇಗಿರುತ್ತೆ ಏನು ಅನ್ಬಿಟ್ಟು ಅವ್ರಿಗೂ ಗೊತ್ತಿದೆ ಮ್ಯಾಮ್. ಅವರು ನಂಗೆ ಹಾಗೂ ಕೇಳೋರು, ನೀನ್ ಡ್ರೈವ್ ಮಾಡಕ್

0: ಆಗುತ್ತಾ, ಮೊದಲು ಅವರು ಕೈಗಳೆಲ್ಲ ನೋಡ್ತಾರೆ, ಬ್ರೇಕ್ ಎಲ್ಲ ಹಿಡಿಯೋದು ಹೇಗಾಗುತ್ತಾ, ಕಾಲಲ್ಲಿ ಇದು ಮಾಡೋಕ್ಕಾಗುತ್ತಾ, ಎಲ್ಲ ಇದು ಮಾಡಿದ್ದಾರೆ ಮ್ಯಾಮ್. ಮಾಡಿಬಿಟ್ಟು ಅವರನ್ನ ಅವರು ನಮ್ಮನ್ನ ಗಾಡಿ ಕೊಟ್ಟು ಕೂರಿಸಿ ಅವರಾಗ ಅವರು ನಮ್ಮನ್ನ ಚೆಕ್ ಮಾಡಿಬಿಟ್ಟು, ಹೌದಮ್ಮ ನೀನು ಮಾಡ್ತೀಯಾ, ಖಂಡಿತ ನಿನ್ನ ಕೈಲಿ ಆಗುತ್ತೆ ಅಂದ್ಬಿಟ್ಟು ಅವ್ರು ಹೇಳಿದ ಮೇಲೇ ನಾವು ಸ್ವಲ್ಪ ಧೈರ್ಯವಾಗಿ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದು ಮ್ಯಾಮ್.
1: ಓಕೆ, ಫುಡ್ ಡೆಲಿವರಿ ಕೆಲಸ ಮಾಡೋದು ಬಿಟ್ಟು ಅದಕ್ಕಿಂತ ಮುಂಚೆ ಬೇರೆ ಯಾವುದಾದ್ರು ಕೆಲಸ ಹುಡ್ಕೋಕ್ಕೆ ಪ್ರಯತ್ನ ಮಾಡಿದ್ದೀರಾ?
0: ಖಂಡಿತ ಇಲ್ಲ ಮ್ಯಾಮ್, ಮಾಡಿದ್ದೆ ಒಂದು ಎಸ್ಟಿಡಿ ಬೂತಲ್ಲಿ, ಅದು 1,500 rupees ಕೊಡ್ತಾ ಇದ್ರು. ಅದನ್ನ ಬಿಟ್ರೆ ಯಾವ ಬೂತಲ್ಲೂ ನಾನು ಯಾವ ಇದ್ರಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ. ಸೊ ನಾನು ಹೀಗಿದ್ದೀನಲ್ಲ ಅನ್ಬಿಟ್ಟು ನಾನು ಯಾರಿಗೋ ಕೇಳೋದು ಅನ್ಬಿಟ್ಟು ನನ್ಗೆ ಭಯ ಆಗ್ತಾ ಇತ್ತು. ಅಂತ ಟೈಮಲ್ಲಿ ನಾನು ಯಾರಿಗೂ ಕೇಳಿಲ್ಲ ಮ್ಯಾಮ್. ಇದೊಂದು ವರ್ಷ ಮಾಡಿದೆ, ಅದಾದ್ಮೇಲೆ ನನಗೆ ಈ ತರ ನನಗೆ ಒಬ್ರು ಸರ್ ಸಿಕ್ಕಿದ್ರು.
1: ಈ ಫುಡ್ ಡೆಲಿವರಿ ಕೆಲಸ ಹುಡ್ಕೊಂಡು ಹೋಗ್ತಾ ಇರುವಾಗ ನಿಮ್ಗೆ ಒಂದು ಕೆಲಸ ಕೊಡೋರು ಇದ್ದಾರಲ್ಲ, ಅವ್ರು ನಿಮ್ಮನ್ನ ಇಂಟರ್ವ್ಯೂ ಏನಾದ್ರು ಮಾಡಿದ್ರ, ಇಂಟರ್ವ್ಯೂ ಮಾಡಿ ಕೆಲ್ಸಕ್ಕೆ ತಗೊಂಡ್ರ, ಅಥವಾ ಹೇಗೆ ಸೆಲೆಕ್ಷನ್ ಆಯ್ತು ನಿಮ್ದು?
0: ಇಂಟರ್ವ್ಯೂ ಅಂದ್ರೆ ನಾನು ಒಬ್ಳೇ ಇರ್ಲಿಲ್ಲ ಮ್ಯಾಮ್, ಅಂತ ಜಾಗದಾಗ 10-15 ಜನ ಇದ್ರು. ನಮ್ ತರಾನೇ ಇದ್ರು ಅವರು, ಎಲ್ರಿಗೂ ಅವ್ರಾಗ ಅವರೇ ಈ ತರ ಧೈರ್ಯ ಕೊಟ್ಟು ನೀವು ಮಾಡ್ಲೇಬೇಕು, ನಾನು ನಿಮ್ಮನ್ನ ಗಾಡಿ ಇಸ್ಕೊಡ್ತೀನಿ ಅಂದಿದ್ದಕ್ಕೇನೆ ನಾವುಗಳೆಲ್ಲ ಧೈರ್ಯ ಮಾಡಿ ಅವರಿಂದ ನಾವು ಇದ್ ಮಾಡ್ಕೊಂಡಿದ್ದು ಮ್ಯಾಮ್.
1: ವಾಹನ ಚಲಾಯಿಸಿಕೊಂಡು ಕೆಲಸಕ್ಕೆ ಹೊರಟ ಮೊದಲ ದಿನದ ಅನುಭವ ಹೇಗಿತ್ತು?
0: ಮ್ಯಾಮ್ ಮೊದಲ ದಿನ ಅಂದ್ರೆ ಫಸ್ಟ್ ಅಂಡ್ ಫಸ್ಟ್ ನಂಗೆ ಟ್ರಾಫಿಕ್ ಭಯ ಇತ್ತು. ಇನ್ನೊಂದು ಸ್ವಲ್ಪ ಗಾಡಿ ಬ್ರೇಕ್ ಗೀಕೂ ಸ್ವಲ್ಪ ಹಿಡಿಯಕ್ಕಿದ್ದಿತ್ತು. ಸೊ 10 minutes ಅಲ್ಲಿ ಕೊಡೋ ಫುಡ್ 15-20 minutes ತಗೊಂಡಿದ್ದೀನಿ ಮ್ಯಾಮ್. ಕಸ್ಟಮರ್ಗಳು ಕೇಳೋರು ಯಾಕಮ್ಮ ಇಷ್ಟು ಲೇಟು ಅನ್ನೋರು, ನಾನು ಅವ್ರಿಗೆ ಹೇಳ್ತಾ ಇದ್ದೆ ಮ್ಯಾಮ್ ಇದೇ ಫಸ್ಟ್ ಟೈಮ್ ನಂದು ಜಾಬ್ ನಾನು ಮಾಡ್ತಾ ಇರೋದು, ಸ್ವಲ್ಪ ದಿವಸ ಆಮೇಲೆ ಇದೇ ತರ ಮಾಡಿ ನಿಮ್ಗೆ 10 ನಿಮಿಷದಲ್ಲ 5 ನಿಮಿಷದಲ್ಲೇ ತಂದು ಕೊಡ್ತೀನಿ ಅನ್ಬಿಟ್ಟು ಇದು ಮಾಡ್ತೀನಿ ಮ್ಯಾಮ್.
1: ಮಾತುಗಾರಿಕೆ ಚೆನ್ನಾಗಿದೆ ಸುನೀತಾ. ಸ್ಟಾರ್ಟಿಂಗ್ ದಿನಗಳಲ್ಲಿ ಎದುರಿಸಿದ ಅತಿ ದೊಡ್ಡ ಸವಾಲು ಅಥವಾ ಕಷ್ಟ ಅಂತ ಯಾವ್ದಾದ್ರು ಇದೆಯಾ?
0: ಒಂದು ಆರ್ಡರ್ಗೆ 25-30 rupees ಕೊಡ್ತಾ ಇದ್ರು ಮ್ಯಾಮ್. ಅವಾಗ ಇಲ್ಲಿಂದ ಇವಾಗ ತಿಳ್ಕೊಳ್ಳಿ ಸದಾಶಿವನಗರ್ ತನಕ ಹೋಗ್ಬೇಕು, ಬರೀ 25 rupees ಕೊಡ್ತಾ ಇದ್ರು. ನಾನು ಏನಿದು ಇಷ್ಟಿಷ್ಟೇ ಕೊಡ್ತಾವ್ರಲ್ಲ ಅನ್ಬಿಟ್ಟು ಅದಿಂದ ಸ್ವಲ್ಪ ಕಷ್ಟಪಟ್ಟು ಹಂಗೂ ಹೋಗಿ ಇದೇ ಫಸ್ಟ್ ಟೈಮ್ ಅಲ್ಲ ಜಾಬ್ ಮಾಡ್ತಾರೆ ಅನ್ಬಿಟ್ಟು ಸೀದಾ ಹೋಗ್ತಾ ಇದ್ದೆ ಮ್ಯಾಮ್. ನಾನು ದುಡ್ಡು ನೋಡ್ತಾ ಇರ್ಲಿಲ್ಲ. ಸೊ ನಾನು ದುಡ್ಮೆ ನಾನು ಹೇಗ್ ಮಾಡ್ತೀನಿ ಅನ್ನೋದನ್ನ ನನ್ಗೊಂದು ಛಲ ಇತ್ತು. ಇವತ್ತಿನ ದಿವಸ ನಾನು ಎಷ್ಟು ಮಾಡ್ತೀನಿ, ನನ್ನ ಕೈಯಲ್ಲಿ ಎಷ್ಟು ಬರುತ್ತೆ ಅನ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೆ ಮ್ಯಾಮ್. ಅವಾಗ ಬರ್ತಾ ಬರ್ತಾ ಬರ್ತಾ ಬರ್ತಾ ಇಂಪ್ರೂವ್ ಆಯ್ತು ಮ್ಯಾಮ್. ಈಗ ನನಗೆ ಪರ್ ಡೇ 80 rupees ಬೀಳುತ್ತೆ ಮ್ಯಾಮ್ ಒಂದು ಆರ್ಡ್ರಿಗೆ.
1: ಸುನೀತಾ ಅವರೇ, ನೀವು ಈ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬೇರೆ ಯಾವ್ದಾದ್ರು ನಾನು ಈ ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ಏನಾದ್ರು ಗಮನ ಹರಿಸಿದ್ರ?
0: ಇಲ್ಲ ಮ್ಯಾಮ್, ಖಂಡಿತ ಇಲ್ಲ. ನನಗೆ ಇಷ್ಟು ನಾನು ಇಂಪ್ರೂವ್ ಆಗ್ತೀನಿ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಮ್ಯಾಮ್.
1: ಓಕೆ, ಕೆಲವರಿಗೆ ಇರುತ್ತೆ ನಾನು ಮನೆಯಲ್ಲೇ ಕುತ್ಕೊಂಡು ಏನಾದ್ರು ಮಾಡೋಣ, ಟೈಲರಿಂಗ್ ಮಾಡೋಣ ಅಥವಾ ಏನಾದ್ರು ಅಡಿಗೆ ಕೆಲಸ ಮಾಡ್ಬೋದು, ಆತರ ಎಲ್ಲ ಇರುತ್ತಲ್ವಾ? ಸೊ ಆತರ ಏನು ಥಿಂಕ್ ಮಾಡಿಲ್ಲ?
0: ಆತರ ಏನು ಥಿಂಕ್ ಮಾಡಿಲ್ಲ ಮ್ಯಾಮ್. ಸೊ ಮನೇಲೇ ಇದ್ರೇನು, ಮನೇಲಿ ಮಾಮೂಲಿ ಮನೇಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ ಮ್ಯಾಮ್. ಬರೋರ್ಗೆ ನೋಡೋದು ಅಡಿಗೆ ಪಡಗೆ,
1: ಸಣ್ಣ ಪುಟ್ಟ ಕೆಲಸಗಳಂತ ಹೇಳಬಾರ್ದು, ಹೌಸ್ ವೈಫ್ಸ್ ದು ಕೆಲಸನೇ ದೊಡ್ಡ ಕೆಲಸ.
0: ದೊಡ್ಡ ಕೆಲಸ ಅಲ್ವಾ? ಕರೆಕ್ಟ್ ಮ್ಯಾಮ್.
1: ಅವರೇ ಆಕ್ಚುಲಿ ಮನೆಯ ಸಾರಥಿ ಅಂತ ಹೇಳ್ಬೋದು. ಓಕೆ, ಫುಡ್ ಡೆಲಿವರಿ ಕೆಲಸ ಅಂದ್ರೆ ನೀವು ಹೇಳ್ದಂಗೆ ಆವಾಗ್ಲೇ ಹೇಳಿದ್ರಲ್ಲ, ಒಂದು ಆರ್ಡರ್ಗೆ ನಾನು 15-20 minutes ತಗೋತಾ ಇದ್ದೆ ಅಂತ ಹೇಳಿ. ವಾಹನ ಚಲಾಯಿಸ್ಬೇಕು, ಫುಡ್ ಪಿಕ್ ಮಾಡ್ಬೇಕು ರೆಸ್ಟೋರೆಂಟ್ ಇಂದ, ಮತ್ತೆ ಡೆಸ್ಟಿನೇಷನ್ ತಲುಪಬೇಕು, ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸ್ಬೇಕು, ಸ್ವಲ್ಪ ಡಿಲೇ ಆದ್ರೂ ಕಸ್ಟಮರ್ಸ್ ಸ್ವಲ್ಪ ಇರಿಟೇಟ್ ಆಗ್ತಾರೆ. ಸೊ ಇವೆಲ್ಲವನ್ನ ಹೇಗೆ ಪ್ಲಾನ್ ಮಾಡ್ಕೊಂಡು ನಿರ್ವಹಿಸ್ತೀರಿ? ಅಂಡ್ ಟ್ರಾಫಿಕ್ ಅಂತ ಸಿಟಿ ಬ್ಯಾಂಗ್ಳೂರಲ್ಲಿ ಹೆಂಗ್ ಮಾಡ್ತೀರಾ ಅಂತ?
0: ಮ್ಯಾಮ್ ಟ್ರಾಫಿಕ್ ಇರುತ್ತೆ. ಸೊ ಟ್ರಾಫಿಕ್ ಇದ್ರೆ ನನಗೆ ಪೊಲೀಸ್ ಅವರು ಟ್ರಾಫಿಕ್ ಅಲ್ಲಿ ನಿಲ್ಕೊ ಅಂತ ಹೇಳಲ್ಲ ಮ್ಯಾಮ್. ಸೊ ಅವ್ರು ಪಾಪ ಹೋಗಮ್ಮ ಅಂತಾರೆ. ಹಾಗೂ ನಾವು ಒಬ್ರಿಗೆ ಇದ್ ಮಾಡ್ಮೇಲೆ ನಾವು ಮನ್ಸಲೇ ತಾನೆ, ನಾವು ಅದನ್ನ ಇದ್ ಮಾಡ್ಕೊಂಡು ಹೋಗ್ಬೇಕು ಮ್ಯಾಮ್. ಖಂಡಿತ ಫಾಲೋ ಮಾಡ್ಬೇಕು.
1: ಟ್ರಾಫಿಕ್ ರೂಲ್ಸ್ ಎಲ್ಲ ಫಾಲೋ ಮಾಡ್ತೀರಾ ನೀವು?
0: ಇಲ್ಲ ಇಲ್ಲ, ಮಾಡ್ತೀನಿ ಮ್ಯಾಮ್, ಖಂಡಿತ ಮಾಡ್ತೀನಿ. ಸಂಧಿಯಿಂದ ನುಕ್ಕೊಂಡು ಹೋಗ್ಬಿಡ್ತೀನಿ ಮ್ಯಾಮ್. ಯಾವ್ದೇ ಟ್ರಾಫಿಕ್ ಗಳು ಬಂದ್ರಿ, ಯಾರಾದ್ರೂ ಆರ್ಡರ್ ಗಳು ಸ್ವಲ್ಪ ಇದು ಮಾಡಿದ್ರೆ, ಇಲ್ಲ ಅಂದ್ರೆ ಆರಾಮಾಗಿ ಫಾಲೋ ಮಾಡ್ಕೊಂಡೇ ಹೋಗ್ತೀನಿ ಮ್ಯಾಮ್ ಟ್ರಾಫಿಕ್ ಗಳನ್ನ.
1: ಓಕೆ ಓಕೆ, ಈ ಕೆಲಸ ಆರಂಭ ಮಾಡಿದ್ಮೇಲೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ಬಂದಿದೆ?
0: ಮ್ಯಾಮ್ ಈ ಕೆಲಸ ಮಾಡಿದ್ಮೇಲೆ ಅಂದ್ರೆ ನಾನು 4 ಗೋಡೆ ಮುಂದೆ ಕೂತ್ಕೋತಾ ಇದ್ದೆ ಮ್ಯಾಮ್. ಮನೆಯವ್ರು ಬರೋವರ್ಗೆ ನೋಡ್ತಾ ಇದ್ದೆ ಹೊರತು ಆಚೆ ಹೋಗಿ ಯಾರು ಹೆಂಗಿದ್ದಾರೆ, ಪ್ರಪಂಚ ಹೆಂಗಿದೆ ಅಂತ ನಾನು ನೋಡ್ತಾ ಇರ್ಲಿಲ್ಲ. ಸೊ ಇವಾಗ ನಾನು ಜೊಮ್ಯಾಟೊ ಸ್ಟಾರ್ಟ್ ಮಾಡಿದ್ಮೇಲೆ, ಫುಡ್ ಸರ್ವ್ ಮಾಡಿದ್ಮೇಲೆ, ಒಂದೊಂದು ತರ ರೆಸ್ಟೋರೆಂಟ್ ಗಳು, ಒಂದೊಂದ್ ತರ ಮನೆಗಳು, ಒಂದೊಂದ್ ತರ ಏರಿಯಾಗಳು, ಮಾನ್ಯ ಟೆಕ್ ಪಾರ್ಕ್ ಹೆಂಗಿದೆ, ಥಿಯೇಟರ್ಗಳು ಹೆಂಗಿದೆ, ಮನೆಗಳು ಹೆಂಗಿದೆ, ಅಪಾರ್ಟ್ಮೆಂಟ್ಗಳು ಹೆಂಗಿದೆ ಅಂತ ಎಲ್ಲ ಇವಾಗ ನನಗೆ ಇದಾಗ್ತಾ ಐತೆ ಮ್ಯಾಮ್, ಫೀಲ್ ಆಗ್ತಾ ಐತೆ ಮ್ಯಾಮ್. ಇವಾಗ ನೋಡಿ, ಇವಾಗ ನಿಮ್ ಇದ್ರಲ್ಲೇ ಬಂದೆ, ನನಗೆ ಒಂಥರ ಫೀಲ್ ಆಗೋಯ್ತು, ಅಯ್ಯೋ ನಾನು ಇದೊಳಗಡೆ ಬಂದಿದ್ದೀನ ಅಂತ ನನಗೆ ಒಂಥರ ಇದಾಗೋಯ್ತು ಮ್ಯಾಮ್. ಆತರ ಆಗುತ್ತೆ ಮ್ಯಾಮ್.
1: ಹೌದು ಸುನೀತಾ ಅವರೇ, ನಿಮ್ಮ ಇಮೋಷನ್ಸ್ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ ಅದನ್ನ ಪ್ರಿಸರ್ವ್ ಮಾಡಿ ಇಡಬೇಕು ಅಂತ ಅನ್ಸುತ್ತೆ ಸುನೀತಾ ಅವರೇ.
0: ನನಗೆ ತುಂಬಾ ಖುಷಿ ಆಯ್ತು ಮ್ಯಾಮ್, ಒಳಗಡೆ ಇಲ್ಲಿ ಬಂದಿದ್ದೀನಲ್ಲ, ಇಲ್ಲಿ ಬಂದು ರೀಚ್ ಆಗಿದ್ದೀನಲ್ಲ ಅಂದ್ಬಿಟ್ಟು.
1: ನೀವು ಆಹಾರ

0: ತಲುಪಿಸಕ್ಕೆ ಹೋಗ್ತಿರಲ್ಲ, ಜನರ ಪ್ರತಿಕ್ರಿಯೆ ಹೇಗಿರುತ್ತೆ?
1: ಮ್ಯಾಮ್ ಒಬ್ರೊಬ್ರು ಬ್ಲೆಸ್ ಮಾಡ್ತಾರೆ, ಒಬ್ರೊಬ್ರು ತುಂಬಾ ಕಷ್ಟ ಪಡ್ತೀಯಮ್ಮ ನೀನು, ಆರ್ಡರ್ಗಳು ಚೆನ್ನಾಗಿ ಕೊಡ್ತೀಯ ಅನ್ಬಿಟ್ಟು 120 ರುಪೀಸ್ ಅವ್ರ ಕೈಯಲ್ಲಿ ಏನಿರುತ್ತೋ ಅದನ್ನ ಕೊಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತೀಯಮ್ಮ, ತುಂಬಾ ಕಷ್ಟ ಪಡ್ತೀಯ, ಇದೇ ತರ ಕೇಳ್ತಾರೆ. ಮಕ್ಳಿದಾರ, ಗಂಡ ಇದಾರ, ತಾಯಿ ಇದಾರ, ಎಲ್ಲ ಈ ತರ ಕೇಳ್ತಾರೆ. ಅವ್ರಿಗೆ ಏನು ಬೇಕೋ ಒಂದ್ 5 ನಿಮಿಷ ಕ್ವಶನ್ ಮಾಡೋದು. ಸೊ ಆರ್ಡರ್ ಕೊಟ್ಬಿಟ್ಟು ಆರ್ಡರ್ ಬಂತು ಅನ್ಬಿಟ್ಟು ಬಂದ್ಬಿಡ್ತೀನಿ ಮ್ಯಾಮ್. ಅಂದ್ರೆ ಒಬ್ರೊಬ್ರು ಬ್ರೆಸ್ ಬ್ಲೆಸಿಂಗ್ ಮಾಡೋದು, ಖುಷಿ ಪಡೋದು, ಅವರು ನಿಮ್ ತರಾನೇ ಚೆನ್ನಾಗಿ ಚೆನ್ನಾಗಿ ಮಾತಾಡೋದು ಎಲ್ಲ ಮಾಡ್ತಾರೆ. ಒಬ್ರೊಬ್ರು ಒಂದೊಂದ್ ತರ ಮುಸುಂಡಿಗಳ ತರ ಇರ್ತಾರೆ ಮ್ಯಾಮ್, ಈಸ್ಕೊಂಡ್ ಸೀದಾ ಹೋಗ್ಬಿಡ್ತಾರೆ ಒಳಗಡೆ, ಹೋಗ್ಲಿ ಬಿಡು ಅನ್ಬಿಟ್ಟು ನಾವು ಸುಮ್ನೆ ಆಗ್ಬಿಡ್ತೀವಿ ಮ್ಯಾಮ್. ನಾವು ಅವ್ರಿಗೆ ಬೈಕೊಳ್ಳಲ್ಲ, ಸೊ ಅವ್ರಿಷ್ಟ.
0: ಈಗ ಸುನೀತಾ ಅವರು ಮುಂಚೆಯಿಂದಲೂ ಈ ತರನೇ ಮಾತಾಡ್ತಿದ್ರ ಅಥವಾ ರಿಸರ್ವ್ಡ್ ಆಗಿರ್ತಿದ್ರ? ನೀವು ಪ್ರಪಂಚ ನೋಡಿದ್ಮೇಲೆ ಈ ಮಾತು ಕಲ್ತಿರೋದು?
1: ಹಾ ಮ್ಯಾಮ್, ಪ್ರಪಂಚ ನೋಡಿದ್ಮೇಲೆ ಮ್ಯಾಮ್ ಈ ಮಾತುಗಳು ಕಲ್ತಿರೋದು. ಮೊದಲು ತುಂಬಾ ಸೈಲೆಂಟ್ ಮ್ಯಾಮ್ ನನ್ನ ಮನೇಲಿ.
0: ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಮರೆಯಲಾಗದ ಘಟನೆ ಏನಾದ್ರೂ ನೆನಪಲ್ಲಿ ಉಳಿದಿದ್ಯಾ?
1: ಆ ತರ ಏನು ಇಲ್ಲ ಮ್ಯಾಮ್, ಪೀಪಲ್ಸ್ ಗಳನ್ನ ನೋಡ್ತೀನಿ, ರೋಡ್ ಗಳನ್ನ ನೋಡ್ತೀನಿ, ನಂದು ಆ ತರ ಆದ್ರೆ ಏನು ಎದ್ ಮಾಡಲ್ಲ. ಏನಿದ್ರು ನಂದು ಬ್ರೇನ್ ಎಲ್ಲ ನಂದು ವರ್ಕ್ ಮೇಲೆ ಇರುತ್ತೆ, ಅದನ್ನೇನು ನಾನು ಯೋಚನೆ ಮಾಡಲ್ಲ ಮ್ಯಾಮ್.
0: ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಕೆಲಸ ಆರಂಭಿಸ್ತೀನಿ
1: ಮ್ಯಾಮ್? 12-6 ತನಕ ಮಾಡ್ತೀನಿ ಮ್ಯಾಮ್.
0: 12-6, ಒಂದಿನಕ್ಕೆ ಎಷ್ಟು ಆರ್ಡರ್ ಸಿಗುತ್ತೆ?
1: ನಾನು ಹತ್ರ ಹತ್ರ ಇದ್ರೆ ಒಂದು 10-11 ಮಾಡ್ತೀನಿ ಮ್ಯಾಮ್. ಸ್ವಲ್ಪ ದೂರ ದೂರ ಬಿದ್ರೆ 8-7 ಮಾಡ್ತೀನಿ ಮ್ಯಾಮ್. ದೂರ ಅಂದ್ರೆ ಮಾನ್ಯತ ಟೆಕ್ ಪಾರ್ಕ್, ಕಮ್ನಳ್ಳಿ ಆ ತರ ಬಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಮ್ಯಾಮ್. ನಾನು 3-wheeler ಅಲ್ವಾ, ಸ್ವಲ್ಪ ನಾನು ಹೋಗೋದಕ್ಕೆ ತೊಂದರೆ ಆಗುತ್ತೆ ಮ್ಯಾಮ್. ಹತ್ರ ಹತ್ರ ಬಿದ್ರೆ 11-12 ಆತರ ಮಾಡಿ.
0: ಈ ಕೆಲ್ಸಕ್ಕೆ ಬಂದಾಗ ನಿಮ್ ಮಕ್ಕಳದ್ದು ರಿಯಾಕ್ಷನ್ ಹೇಗಿತ್ತು?
1: ಮ್ಯಾಮ್ ತುಂಬಾ ಖುಷಿ ಆಯ್ತು ಮ್ಯಾಮ್. ಮಕ್ಕಳೇ ಹೇಳ್ತಾರೆ, ಮಮ್ಮಿ ನೀನು ಕೆಲ್ಸಕ್ಕೆ ಸೇರಿದ್ದು ತುಂಬಾ ಸಾರ್ಥಕ ಆಯ್ತು ಮಮ್ಮಿ, ನಿನಗ್ ಕೇಳಿ ಏನಾದ್ರೂ ಇಸ್ಕೊಂಬೋದು. ಯಾಕಂದ್ರೆ ತಂದೆ ಇಲ್ವಲ್ಲ ಮ್ಯಾಮ್, ಅವ್ರು ಯಾರಿಗೂ ಕೇಳಕ್ಕೆ ಅಷ್ಟು ಇದು ಮಾಡೋದಿಲ್ಲ. ನಮ್ ತಾಯಿನೂ ಏಜ್ ಆಯ್ತು, ತಾಯಿ ಹತ್ರನು ಏನು ಇರಲ್ಲ, ನಮ್ಮ ಅಕ್ಕ ತಂಗಿರೆ ನೋಡ್ಬೇಕು ಅವ್ರಿಗೂನು. ಸೊ ಅದಕ್ಕೋಸ್ಕರ ನಮ್ ತಾಯಿಗೇನು ಕೇಳಲ್ಲ. ನನ್ನ ಹತ್ರ ಏನಾದಿದ್ರೆ ಮಮ್ಮಿ ಇದು ತಂದ್ಕೊಡ್ತೀಯ, ಆಗುತ್ತಾ ಆದ್ರೆ ತಂದ್ಕೊಡು, ಇಲ್ವಾ ಬಿಟ್ಬಿಡು ಅಂತಾರೆ ಮ್ಯಾಮ್. ಅಂದ್ರೆ ಅವ್ರಿಗೋಸ್ಕರನೇ ನಾನು ಕಷ್ಟ ಪಡ್ತಾ ಇದ್ದೀನಿ ಮ್ಯಾಮ್.
0: ದೈಹಿಕ ಸವಾಲಿನ ಜೊತೆ ನೀವು ಕೆಲಸ ಮಾಡ್ತಿರುವಾಗ ಸಮಾಜದಿಂದ ಏನಾದ್ರು ಅಡೆತಡೆಗಳು, ಮಾತುಗಳು ಬಂದಿರೋದೇನಾದ್ರೂ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ?
1: ಈ ಫುಡ್ ಸರ್ವರ್ಲ ಮ್ಯಾಮ್?
0: ಎಸ್
1: ಮ್ಯಾಮ್, ಮಾಡಿದ್ದಾರೆ ಮ್ಯಾಮ್. ಒಬ್ರೊಬ್ರು ಅಪಾರ್ಟ್ಮೆಂಟ್ ಗಳು ಇರ್ತಾರಲ್ವಾ, ಅವ್ರುಗಳು ನಾನು ಈ ತರ ಫೋನ್ ಮಾಡಿ ಕರೆಸ್ತೀನಿ, ಅವರು ನನ್ಗೆ ಅಲ್ಲೇ ಬೈದ್ ಬಿಡ್ತಾರೆ ಒಂದೊಂದ್ ಸತಿ, ಏನ್ ಇಷ್ಟ ಲೇಟು, ನಾವೇನ್ ಕಾಯ್ಕೊಂಡಿರ್ಬೇಕಾ ಅನ್ಬಿಟ್ಟು ತುಂಬಾ ಸತಿ ಹೇಳಿದ್ದಾರೆ. ನಾನು ಅವಾಗ ಈ ತರ ಹ್ಯಾಂಡಿಕ್ಯಾಪ್ ಇದೀವಿ, ನಾವು ಬರಕ್ಕಾಗಲ್ಲ, ನೀವು ಬಂದು ತಗೊಂಡೋಗಿ ಅಂದ್ರೆ ಅವರು ನಮ್ಮನ್ನೇ ಈ ತರ ಇದ್ದೀರಲ್ಲ, ಏನಕ್ಕೆ ನೀವು ವರ್ಕ್ ಮಾಡ್ತಾ ಇದೀರಾ ಅನ್ಬಿಟ್ಟು ನಮ್ಮನ್ನೇ ಉಲ್ಟಾ ಕೇಳ್ತಾರೆ ಮ್ಯಾಮ್. ಅವಾಗ ನಾನು ಒಂದೇ ಮಾತು ಹೇಳಿದ್ದೆ ಮ್ಯಾಮ್, ಇದು ನನ್ನ ವರ್ಕ್, ನಾನು ಹೇಗಿದ್ದೀನೋ ಹೇಗಿಲ್ವೋ ಅದು ನನಗ್ ಬಿಟ್ಟಿರೋದು, ನಾನು ವರ್ಕ್ ಮಾಡ್ತಾ ಇದ್ದೀನಿ, ಏನು ನಿಮ್ಮನ್ನ ಫುಡ್ ಸರ್ವ್ ಮಾಡ್ತಾ ಇದೀನಿ ಅಷ್ಟೇ, ಬಂದ್ ನೀವು ಫುಡ್ ತಗೊಂಡೋಗ್ಬೇಕು, ಇಲ್ವಾ ಕ್ಯಾನ್ಸಲ್ ಮಾಡಿ, ತಗೊಂಡೋಗಿ ವಾಪಸ್ ಕೊಟ್ಟು ಮನೆಗೆ ಹೋಗ್ತೀನಿ ಅಂತೀನಿ ಮ್ಯಾಮ್.
0: ನಿಮ್ಗೆ ಆ ಟೈಮಲ್ಲಿ ಏನು ಫೀಲ್ ಆಗುತ್ತೆ?
1: ಫೀಲ್ ಅಂದ್ರೆ ಏನ್ ಮಾಡೋದು ಮ್ಯಾಮ್, ಅವಾಗ ಅವ್ರ ಆತರ ಹೇಳೋದ್ರಲ್ಲಿ ಸ್ವಲ್ಪ ಮುಜುಗರ ಆಗುತ್ತೆ, ಇನ್ನೊಂದು ಸ್ವಲ್ಪ ಬೇಜಾರಾಗುತ್ತೆ, ನಾವು ಹಿಂಗ್ ಇದೀವಲ್ವಾ ಹಿಂಗ್ ಇತ್ಕೊಂಡು, ಅಯ್ಯೋ ಹೇಳ್ಕೊಂಡ್ರೆ ಬಿಡು, ನಮ್ ಪಾಡಗ್ ನಮ್ ಡ್ಯೂಟಿ ನಾವ್ ಮಾಡ್ಬೇಕು ಅನ್ಬಿಟ್ಟು ನಾನು ಮಾಡ್ತಾ ಇರ್ತೀನಿ ಮ್ಯಾಮ್. ಯಾಕಂದ್ರೆ ನಾನು ಈ ತರ ಇದ್ದೀನಿ ಅನ್ಬಿಟ್ಟು ನಾನು ಮೂಲೆಯಲ್ಲಿ ಕೂತಿ ತುಂಬಾ ಸತಿ ಕಣ್ಣೀರ್ ಹಾಕಿದೀನಿ ಮ್ಯಾಮ್. ಇವಾಗ ಕಣ್ಣೀರ್ ಹಾಕಕ್ ಹೋಗಲ್ಲ ಮ್ಯಾಮ್,
0: ಅದೇ
1: ನಮ್ ಧೈರ್ಯನೇ ನಮ್ಗೆ.
0: ಮುಂಚೆ ಇದ್ದ ಸವಾಲುಗಳು ಯಾವ್ದು ಇವಾಗ ಸವಾಲುಗಳಾಗಿ ಉಳಿದಿಲ್ಲ ನಿಮ್ಗೆ.
1: ಹೌದು ಮ್ಯಾಮ್,
0: ಕರೆಕ್ಟ್ ತಾನೆ. ಈಗ ನಿಮ್ಮಂತೆ ಸ್ವಾವಲಂಬಿಯಾಗಲು ಅನೇಕ ಜನ ಮಹಿಳೆಯರು ಬಯಸ್ತಾ ಇರ್ತಾರೆ, ಅವರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸುನೀತಾ ಅವರೇ?
1: ಮ್ಯಾಮ್ ಸದ್ಯಕ್ಕೆ ಅವರೆಲ್ಲ ನನ್ಕಿಂತ ಅದು ಧೈರ್ಯಶಾಲಿಗಳು ಮ್ಯಾಮ್, ನಾನೇ ಅವ್ರಕ್ಕಿಂತ ಚಿಕ್ಕವಳು ಅನ್ಸ್ಬೇಕು. ನಾನು ಅವ್ರಿಗೆ ಹೇಳೋದಿಷ್ಟೇ, ಖುಷಿಯಾಗಿರಿ, ಹೆಂಗೆ ಇರಿ, ಎಲ್ಲೇ ಇರಿ, ಖುಷಿಯಾಗಿರಿ, ನಿಮ್ ಧೈರ್ಯ ನಿಮ್ ಕೈಯಲ್ಲಿ ಇರ್ಲಿ ಅಂತೀನಿ ಮ್ಯಾಮ್.
0: ನಿಮ್ ಹತ್ರ ನಿಮ್ ಫ್ರೆಂಡ್ಸ್, ನಿಮ್ ರಿಲೇಟಿವ್ಸ್ ಯಾರಾದ್ರೂ ಸಲಹೆಗಳನ್ನ ಪಡಿತಾರ ಸುನೀತಾ ಅವರೇ?
1: ಫ್ರೆಂಡ್ಸ್ ಗಳು ಇದು ಮಾಡ್ತಾರೆ ಮ್ಯಾಮ್, ರಿಲೇಷನ್ ಗಳಲ್ಲಿ ಯಾರು ಬರಲ್ಲ ಅಷ್ಟು. ಫ್ರೆಂಡ್ಸ್ ಗಳಲ್ಲಿ ತಮಾಷೆಯಾಗಿ ಅವ್ರು ಮಾತಾಡೋ ರೀತಿಲಿ ಮಾತಾಡ್ತಾರೆ, ಅದು ಅವ್ರ ಕಷ್ಟ ಸುಖ ಅವ್ರು ಏನಾದ್ರು ಹೇಳ್ಕೊತಾರೆ, ನನ್ ಕಷ್ಟ. ಇವಾಗ ನಾನು ಆರ್ಡರ್ ಗಳು ಮಾಡ್ತಾ ಮಾಡ್ತಾರೆ, ನನ್ನ ಫ್ರೆಂಡ್ಸ್ ಗಳ ಜೊತೆ ಮಾತಾಡ್ಕೊಂಡೇ ತಿರುಗ್ತೀನಿ. ಅವ್ರು ಹೇಳ್ತಾರೆ ರೋಡ್ ಗಳು ಹಿಂಗೈತೆ, ರೋಡ್ ಗಳು ಹಂಗಿದೆ, ಕಷ್ಟ ಆಗ್ತಾ ಐತೆ ಮಾಡೋದಕ್ಕೆ, ಏನ್ ಮಾಡೋದು ನಮ್ ಜೀವನ ಅಲ್ವಾ, ನಾವು ನೋಡ್ಕೊಂಬೇಕು, ಹಿಂಗೆ ಹಂಗೆ ಅನ್ಬಿಟ್ಟು ಅವರು ಮಾತಾಡ್ಕೊಂಡಿರ್ತಾರೆ, ನಾನು ಅವ್ರ ಜೊತೆ ಇದು ಮಾಡ್ತೀನಿ.
0: ಸುನೀತಾ ಅವರ ಜೀವನದಲ್ಲಿ ಫ್ರೆಂಡ್ಸ್ ಗಳು ಗೆಳೆಯರು ಕೆಲಸ ಶುರು ಮಾಡಿದ್ಮೇಲೆ ಜಾಸ್ತಿ ಆಗಿದಾರ, ಅಥವಾ ಮುಂಚೆ ನೀವು ಹೇಳಿದ್ರೆ ನಾನು 4 ಗೋಡೆಗಳ ಮಧ್ಯನೇ ಇರ್ತಿದ್ದೆ?
1: ಹೌದು ಮ್ಯಾಮ್, ಕೆಲಸ ಶುರು ಮಾಡಿದ್ಮೇಲೆ ನನಗೆ ಫ್ರೆಂಡ್ಸ್ ಗಳು ಜಾಸ್ತಿ ಆಗಿದ್ ಮ್ಯಾಮ್. ಸೊ ಆಚೆ ಬಂದಲ್ಲ ಆಚೆ ತಿರುಗ್ತಾ ಇದೀನಿ ಅನ್ಬಿಟ್ಟು ನನಗೆ ಫ್ರೆಂಡ್ಸ್ ಗಳು ಜಾಸ್ತಿ ಆದ್ರು. ನೋಡಿ ಇವಾಗ ಕೆಲಸ ಮಾಡ್ಕೊಂಡೆ ನನಗೆ ದೇವ್ರ ತರ ಒಂದು ಮನುಷ್ಯರು ಸಿಕ್ಕಿದ್ರು, ಅವರಿಂದ ಇವಾಗ ನೀವು ಸಿಕ್ಕಿದ್ದೀರಾ.
0: ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಬಗ್ಗೆನೆ ಹೆಮ್ಮೆ ಪಡುವಂತ ಯಾವ್ದಾದ್ರು ಕ್ಷಣ ಇದೆಯಾ?
1: ಹೆಮ್ಮೆ ಅಂದ್ರೆ ನನ್ಗೆ ಇದೊಂದ್ ಕೆಲಸ ಸಿಕ್ಕಿದೆ, ಅದೇ ಒಂದ್ ದೊಡ್ಡ ಹೆಮ್ಮೆ ಮ್ಯಾಮ್. ಇನ್ನೊಂದೇನಂದ್ರೆ ನಾನು ನನ್ ಮಕ್ಳಿಗೆ ನಂದಿದಿಂದ ನಾನ್ ಸಾಕ್ತಾ ಇದೀನಿ ಹೊರ್ತು ಯಾರ್ದಿಂದನು ನಾನು ಇದು ಮಾಡ್ತಾ ಇಲ್ಲ ಮ್ಯಾಮ್. ಯಾರಿಗೂ ನಾನು ಬ್ಲೇಮ್ ಮಾಡಲ್ಲ ಲೈಫಲ್ಲಿ. ಸೊ ನನ್ನ ಕೈಯಲ್ಲಿ ಏನಾಗುತ್ತೆ, ನಾನು ಇರೋ ತನಕ, ನನ್ನ ಉಸಿರಿರೋ ತನಕ ನನ್ನ ಮಕ್ಳಿಗೆ ನಾನು ಎಷ್ಟು ನೋಡ್ಬೇಕು ನಾನು ಅಷ್ಟು ನೋಡ್ತೀನಿ ಮ್ಯಾಮ್.
0: ಈಗ ನಿಮ್ಮ

0: ಅಪ್ಪ ಅಮ್ಮ ನಿಮ್ಮನ್ನ ಮದುವೆ ಮಾಡೋ ಟೈಮ್ ಅಲ್ಲಿ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಲೈಕ್ ಒಪ್ಕೊಂಡ್ರ ಅದಕ್ಕೆಲ್ಲ?
1: ಮ್ಯಾಮ್, ತಂದೆ ತಾಯಿ ಮದುವೆ ಮಾಡಿದಕ್ಕಿಂತ ನನ್ ಮಾಡ್ಕೊಂಡಿದ್ ಲವ್ ಮ್ಯಾರೇಜ್ ಮ್ಯಾಮ್.
2: ಓಕೆ ಓಕೆ ಫೈನ್.
1: ಅವರು ನಾನು ಹೀಗೆ ಎಸ್ಟಿಡಿ ಕೆಲಸ ಮಾಡ್ತಾ ಇರುವಾಗ ನನಗೆ ಅವರು ಇಷ್ಟಪಟ್ಟು ಅವರಾಗ ಅವ್ರ ಮನೆಗೆ ಬಂದು ನನಗೆ ಮದುವೆ ಮಾಡ್ಕೊಂಡಿದ್ ಮ್ಯಾಮ್. ತಂದೆ ತಾಯಿ ಯಾರು ಮಾಡ್ಕೊಟ್ಟಿಲ್ಲ ಮ್ಯಾಮ್. ಅವರೆಲ್ಲ ನನ್ ಮಗಳ ಕಾಲಿಲ್ಲ, ನೋಡ್ಕೊಳ್ಳೋರು ಹೆಂಗ್ ನೋಡ್ಕೋತಾರೋ ಏನ್ ಮಾಡ್ತಾರೋ ಅನ್ಬಿಟ್ಟು ಅವ್ರಿಗೊಂದ್ ಯೋಚನೆ ಇತ್ತು. ಸೊ ನಾನ್ ಯಾವಾಗ ನನ್ಗೊಬ್ರು ಇಷ್ಟಪಟ್ಟು ಮಾಡ್ಕೊಂಡ್ರು ಅವಾಗ ಅವರೆಲ್ಲ ಸ್ವಲ್ಪ ಖುಷಿಯಾಗಿ ಮುಂದಕ್ ಬಂದು ಮದ್ವೆ ಮಾಡ್ಕೊಟ್ರು ಮ್ಯಾಮ್. ಅವರು ಆಟೆ ಓಡಿಸ್ತಾ ಇದ್ರು ಮ್ಯಾಮ್, ಸ್ವಲ್ಪ ಡ್ರಂಕಡ್ ಇದ್ರು. ಸೊ ಅವರು ಹೆಲ್ತ್ ಇಶ್ಯೂಸ್ ನ ನೋಡ್ಕೊಂಡಿಲ್ಲ. ಸೊ ಲಾಸ್ಟ್ ಇದ್ರಲ್ಲಿ ಹೋಗ್ಬಿಟ್ಟು ನೋಡಿದ್ರಿ. ಸೊ ಏನು ಮಾಡಕ್ ಆಗಿಲ್ಲ ಮ್ಯಾಮ್.
0: ಅವರ ಸಪೋರ್ಟ್ ನಿಮ್ಗಿತ್ತ ನಿಮ್ ಲೈಫ್?
1: ಖಂಡಿತ ಇತ್ತು ಮ್ಯಾಮ್. ತಂದೆ ತಾಯಿನೂ ಮಾಡಿಲ್ಲ, ಅಷ್ಟು ಸಪೋರ್ಟ್ ಇತ್ತು ಮ್ಯಾಮ್ ಅವ್ರದ್ದು. ಪಾಪ ಸುಳ್ಳು ಹೇಳ್ಬಾರ್ದು.
0: ನಿಮ್ಮನ್ನ ನೋಡಿ ಇವಾಗ ಯಾರಾದ್ರೂ ವ್ಯಕ್ತಿ, ಓ ಈ ಹುಡುಗಿ ನನ್ ಕೆಲಸ ಮಾಡ್ತಿದ್ದಾಳೆ ನನ್ನಿಂದನೂ ಸಾಧ್ಯ ಅನ್ನೋ ಭಾವಿಸೋ ವ್ಯಕ್ತಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ಅವ್ರವ್ರದ್ದು ಲೈಫ್ ಅವರೇ ಹೇಗಿದ್ರು ಏನೋ ಗೊತ್ತಿಲ್ಲ ಮ್ಯಾಮ್, ಅವ್ರ ಕಷ್ಟ ಏನೋ ಗೊತ್ತಿಲ್ಲ. ಸೊ ನನ್ಗಾದ್ರೂ ಬಂದ್ ತುಂಬಾ ಜನ ಆತರ ಹೇಳಿದ್ದಾರೆ, ಅಯ್ಯೋ ಕಾಲ್ ಕೈ ಇರೋ ದಂಡಪಿಂಡಗಳೇ ಕೆಲಸ ಮಾಡಲ್ಲ, ನೀವು ಕಾಲ್ ಇಲ್ಲ ಅಂದ್ರೂ ನೀವ್ ಈ ತರ ಇದ್ರೇನು ಕಷ್ಟ ಪಡ್ತಾ ಇದ್ದೀರಲ್ಲ, ಅದು ಒಂದ್ ಹೆಮ್ಮೆ ಅಮ್ಮ ನಿಮ್ಗೆ ಅನ್ಬಿಟ್ಟು ತುಂಬಾ ಜನ ನನ್ಗೆ ಇದ್ ಮಾಡಿದಾರೆ. ಅದೇ ನಾನು ಅವ್ರಿಗೆ ಏನು ಹೇಳಕ್ ಆಗಲ್ಲ ಮ್ಯಾಮ್.
0: ಓಕೆ, ಈಗ ನಿಮ್ಮ ಮಕ್ಳ ಬಗ್ಗೆ ನೀವ್ ಏನೇನ್ ಕನಸುಗಳನ್ನ ಇಟ್ಕೊಂಡಿದ್ದೀರಾ?
1: ಮ್ಯಾಮ್, ಮಕ್ಳ ಬಗ್ಗೆ ಮಕ್ಳು ಮೊದ್ಲು ಫುಲ್ ಚೆನ್ನಾಗ್ ಓದ್ಬೇಕು ಮ್ಯಾಮ್. ಅವ್ರ ಚೆನ್ನಾಗ್ ಓದ್ಬೇಕು, ಅವ್ರ ಕಾಲ್ ಮೇಲೆ ಅವ್ರ ನಿನ್ಕೊಬೇಕು, ಆಮೇಲೆ ಮುಂದಕ್ಕೆ.
0: ಓಕೆ, ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀರಲ್ಲ.
1: ಖಂಡಿತ ಮ್ಯಾಮ್.
0: ಓಕೆ, ಸುನೀತಾ ಅವ್ರೆ, ನೀವೊಂದ್ ಮಾತು ಹೇಳಿದ್ರಿ ಅವಾಗ್ಲೇ, ಕೆಲಸ ಮಾಡುವಾಗ ಫುಡ್ ಡೆಲಿವರಿ ಮಾಡಕ್ಕೆ ಹೋದಾಗ ನೀವ್ ಯಾಕಮ್ಮ ಕೆಲ್ಸಕ್ ಬರ್ತೀರಾ ಅಂತ ಕೆಲವರು ಮಾತಾಡಿರೋದಿದೆ ಅಂತ ಹೇಳಿ. ದೈಹಿಕ ಸವಾಲು ಹೊಂದಿರೋ ವ್ಯಕ್ತಿಗೆ ಸಹಾಯ ಮಾಡೋದ್ಕಿಂತ ಅವರಿಗೆ ಅವಕಾಶ ನೀಡೋದು ಎಷ್ಟು ಮುಖ್ಯ ಅಂತ ನೀವು ಭಾವಿಸ್ತೀರಿ? ಈಗ ನಿಮ್ಗೆ ಒಬ್ರು ಅವಕಾಶ ನೀಡಿದ್ರು, ತ್ರೀ ವೀಲರ್ ಕೊಟ್ಟು. ಸೊ ನಿಮ್ಮ ಅವಾಗ ನಿಮ್ಮ ಜೀವನ ಕಟ್ಕೊಳಕ್ ಒಂದ್ ಸಹಾಯ ಆಯ್ತು. ಅದು ಒಂದು 500 ರೂಪಾಯಿ ಕೊಟ್ಟು ಸಹಾಯ ಮಾಡೋ ಬದ್ಲು ಒಂದು ಜೀವನಕ್ಕೆ ಒಂದು ಜೀವನ ನಡ್ಸಕ್ ಒಂದು ಅವಕಾಶ ಕೊಡೋದು ಎಷ್ಟು ಮುಖ್ಯ ಅಂತ ಹೇಳ್ತೀರಿ ನೀವು?
1: ಹೌದು ಮ್ಯಾಮ್, ಖಂಡಿತ ಮ್ಯಾಮ್. ನನ್ಗೆ ಆ ತರ ಬಂದ್ ಯಾರಾದ್ರೂ ಮಾತಾಡ್ಸ್ತಾರಲ್ಲ ಮ್ಯಾಮ್, ನಾನ್ ಈ ತರ ರೋಡ್ ತಿರ್ಕೊಂಡ್ ಕೆಲಸ ಮಾಡೋದಕ್ಕಿಂತ ನನ್ಗೆ ಯಾರಾದ್ರೂ ಒಬ್ರು ಒಳ್ಳೆಯವ್ರು ಸಿಕ್ಕಿ ಎಲ್ಲೋ ಒಂದ್ ಕಡೆ ಒಂದು ಅಂಗಡಿ ಹಾಕೊಟ್ರೆ ಹೇಗಿರುತ್ತೆ, ನಾನ್ ಅದ್ರಲ್ಲಿ ಕುತ್ಕೊಂಡ್ ಮಾಡ್ಬೋದಲ್ವಾ ಅನ್ಬಿಟ್ಟು ಅದೊಂದು ಆಸೆ ಇದೆ ಮ್ಯಾಮ್. ಅಂದ್ರೆ ಆಸೆ ಯಾವಾಗ ಗೊತ್ತಿಲ್ಲ, ಅದೊಂದು ಇಷ್ಟಪಡ್ತೀನಿ ಮ್ಯಾಮ್.
0: ಈಗ ನೀವು ಈಗ ಬರ್ತಾ ಇರೋ ಸಂಬಳನ ಹೇಗ್ ಮ್ಯಾನೇಜ್ ಮಾಡ್ತಿದ್ದೀರಾ? ಮಕ್ಳಿಗೋಸ್ಕರ ಎಜುಕೇಶನ್ಗೆ ಎಲ್ಲಾನು ಸಾಕಾಗ್ತಾ ಇದೆಯಾ?
1: ಮ್ಯಾಮ್, ಅಂದ್ರೆ ನಾನು ನನ್ ಫ್ಯಾಮಿಲಿಗೆ ನಾನು ಫುಲ್ ಇದ್ ಮಾಡ್ತಾ ಇಲ್ಲ. ಮನೆಗೆ ಏನ್ ಬೇಕೋ ನಾನು ತಂದಾಕೋತೀನಿ. ಮಕ್ಳಿಗೆ ಬುಕ್ಸ್ ಗಿಕ್ಸು ಅವ್ರದ್ದೇನಿದ್ರು ಮಕ್ಳದೇನಿದೆ ಎಲ್ಲ ನೋಡ್ತಾ ಇದ್ದೀನಿ. ಸೊ ಮನೆಗೆ ಸಣ್ಣ ಪುಟ್ಟ ಐಟಮ್ಗಳೆಲ್ಲ ತಂದಾಕೋದು ಮಾಡ್ಕೊಳ್ಳೋದು ಎಲ್ಲ ಮಾಡ್ತೀನಿ ಮ್ಯಾಮ್. ಅಂದ್ರೆ ಇದಾರೆ ನಮ್ಮ ಮಮ್ಮಿಗೆ, ಇನ್ನು ಅಕ್ಕ ತಂಗಿರ್ ಇನ್ನು 3 ಜನ ಇದಾರೆ, ಅವರು ನೋಡ್ತಾವ್ರೆ. ಸೊ ನನ್ ಕೈಲಿ ಏನಾಗಿದೆ ನಾನ್ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ ಮ್ಯಾಮ್.
0: ಓಕೆ, ಇವತ್ತು ನೀವು ನಿಮ್ಮನ್ ನೋಡ್ಕೊಂಡಾಗ ಹಳೆಯ ಸುನೀತಾ ಇದ್ರಲ್ಲ, ಒಂದು 2 ವರ್ಷ ಆಯ್ತು ನೀವು ಕೆಲಸ ಸ್ಟಾರ್ಟ್ ಮಾಡಿ, ಒಂದು 5 ವರ್ಷ ಹಳೆಯ ಸುನೀತಾಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ,
0: ಅವಾಗ್ಲೇ ಧೈರ್ಯ ಬರ್ಬೇಕಿತ್ತು ಅಂತ ಅನ್ಸತ್ತಲ್ಲ?
1: ಖಂಡಿತ ಮ್ಯಾಮ್, ಅವಾಗ ಬಂದಿದ್ದ ಧೈರ್ಯ ಇಷ್ಟೊತ್ತಿಗೆ ಎಲ್ಲೋ ಹೆಂಗೋ ಇರ್ತಾ ಇದ್ದೆ ಮ್ಯಾಮ್ ನನ್ ಲೈಫ್ ಅಲ್ಲಿ ನಾನು.
0: ಸೊ ಈ ವೃತ್ತಿಗೆ ಬರಕ್ಕೆ ಧೈರ್ಯ ಮಾಡಿದ್ರ ನೀವು?
1: ಖಂಡಿತ,
0: ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ.
1: ಏನು ಇರ್ಲಿಲ್ಲ ಮ್ಯಾಮ್, ವಿತಿನ್ 1 ವೀಕ್ ಅಲ್ಲಿ ರೆಡಿ ಆಗಿದ್ದೀನಿ ಮ್ಯಾಮ್. ಡ್ರೈವಿಂಗ್ ಕಲ್ತಿದ್ದೀನಿ, ಫುಡ್ ಸರ್ವ್ ಮಾಡೋದು ಕಲ್ತಿದ್ದೀನಿ. 1 ವೀಕ್ ಅಲ್ಲೇ ಇದಾಗಿದ್ದೀನಿ.
0: ಈಗ ಬೇರೆ ವಾಹನ ಚಲಾಯಿಸೋದೆಲ್ಲ ಕಲ್ತಿದ್ದೀರಾ?
1: ನೋ ಮ್ಯಾಮ್, ಕಲ್ತಿಲ್ಲ.
0: ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಮುಂದೆ ಸಾಗ್ಬೇಕು ಅನ್ನೋ ಮಾತನ್ನ ಹೇಳ್ಬೇಕು ನಮ್ಮ ಕೇಳುಗರಿಗೆ, ಇದನ್ನ ನೀವು ಹೇಗೆ ನಿಮ್ಮದೇ ಭಾಷೆಯಲ್ಲಿ ಹೇಗೆ ಹೇಳ್ಬೋದು ಸುನೀತಾ ಅವರೇ?
1: ಜೀವನ ಇವಾಗ್ಲೇ ಇಷ್ಟು ಇದಾಗಿದ್ದೀನಿ ಮ್ಯಾಮ್, ಇಂಪ್ರೂವ್ ಆಗಿದ್ದೀನಿ. ಮುಂದಕ್ಕೂ ದೇವರು ಅದೇ ರೀತಿ ಬಲ ಶಕ್ತಿ ಎಲ್ಲ ಕೊಟ್ರೆ ಅದೇ ರೀತಿ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಮ್ಯಾಮ್. ಕಷ್ಟ ಅನ್ನೋದು ಏನು ಬರೋದಿಲ್ಲ. ಸೊ ನಾವು ಕಷ್ಟ ಅನ್ನೋದನ್ನ ನಾವು ಇದು ಮಾಡ್ಕೊಬಾರ್ದು,
0: ಕಷ್ಟ ಅಂತ ಅನ್ಕೋಬಾರ್ದು
1: ಅನ್ಕೊಬಾರ್ದು. ಯಾವತ್ತೈತ್ರಿ, ನಾವು
0: ಅದನ್ನ ಎದುರಿಸೋ ಛಲ ಧೈರ್ಯ ನಮ್ಮಲ್ಲೇ ಇರುತ್ತೆ. ಸೊ ಕಷ್ಟನ ಕಷ್ಟ ಅಂತ ಅನ್ಕೊಂಡ್ರೆ ಅದು ಕಷ್ಟನೇ
1: ಉಳಿಯುತ್ತೆ ಮ್ಯಾಮ್. ಕರೆಕ್ಟ್.
0: ಸೊ ದೇವರು ಕಷ್ಟ ಕೊಟ್ಟಾಗ ಅದನ್ನ ಎದುರಿಸೋ ಧೈರ್ಯನೂ ನಮ್ಮಲ್ಲಿ ಕೊಟ್ಟಿರ್ತಾನೆ.
1: ಹೌದು
0: ಅಲ್ವಾ? ನಮ್ಮ ಮನ್ಸು ಯಾವಾಗ ಕುಗ್ಗತ್ತೆ ಅವಾಗ ನಾವು ಅದನ್ನ ಕಷ್ಟನ ಎದುರಿಸೋ ಶಕ್ತಿ ನಮ್ಮಲ್ಲಿ
1: ಕಡಿಮೆ ಆಗುತ್ತೆ.
0: ಓಕೆ, ಸುನೀತಾ ಅವರೇ, ನಿಮ್ಮ ಕಥೆ ಇವಾಗ ಕೇವಲ ಒಂದು ನಿಮ್ಮ ಬದುಕಿನ ಕಥೆ ಅಲ್ಲ, ನಿಮ್ ತರ ಅನೇಕ ಜನರು ಇದಾರೆ. ಸೊ ನೀವು ಧೈರ್ಯ ಮಾಡಿದ್ದೀರಾ ಮನೆಯಿಂದ ಹೊರಗಡೆ ಬಂದು ಒಂದು ಕೆಲಸವನ್ನ ಕೈಗೆತ್ಕೋಬೇಕು, ನಮ್ಮ ಫ್ಯಾಮಿಲಿ ನೋಡ್ಕೋಬೇಕು. ಸೊ ಈಗ ಏನಾದ್ರೂ ಸವಾಲುಗಳು ಬಂದ್ರೆ ಅದು ನಿಮ್ಮನ್ನ ತಡೆಯಲ್ಲ ಅಲ್ವಾ?
1: ಹೌದು.
0: ಏನಾದ್ರೂ ಕಷ್ಟ ಬಂದ್ರೆ ಅದು ನಿಮ್ಗೆ ಕಷ್ಟ ಅಂತ ಅನ್ಸಲ್ಲ, ದಟ್ ಇಸ್ ನೋ ಮೋರ್ ಅ ಡಿಫಿಕಲ್ಟಿ ಫಾರ್ ಯು. ನಮ್ಮ ಮನಸ್ಸಿನ ಏನು ಹಿಂಡ್ರೆನ್ಸಸ್, ನಮ್ಮ ಮನಸ್ಸಿನ ಅಯ್ಯೋ

0: ನನಗೆ ಕಷ್ಟ ಅಂತ ಅನ್ಸಿದಾಗ ಮಾತ್ರ ಆ ಕೆಲಸ ಕಷ್ಟ ಆಗಿ ಉಳಿಯುತ್ತೆ.
1: ಹೌದು.
0: ಸೊ ಈ ಎಲ್ಲ ಇದಕ್ಕೆ ನೀವೊಂದು ಉದಾಹರಣೆಯಾಗಿದ್ದೀರಾ. ನಿಮ್ಮ ಬದುಕಿನಿಂದ ನಮ್ಮ ಸಮಾಜದಲ್ಲಿ ಇರೋ ಹೆಣ್ಮಕ್ಳು ಕಲಿಬೇಕು ಅಂದ್ರೆ ಆ ಒಂದು ಪಾಠ ಯಾವುದು?
1: ಆತರ ಏನು ಇಲ್ಲ ಮ್ಯಾಮ್, ಧೈರ್ಯ ಅನ್ನೋದು ಒಂದಿದ್ರೆ ಯಾರು ಹೆಂಗ್ ಬೇಕಾದ್ರೂ ಚಲಾಯಿಸ್ಬೋದು ಮ್ಯಾಮ್. ಇಲ್ಲ ಇದಾಗದಿಲ್ಲ, ನನ್ನ ಕೈಯಲ್ಲಾಗಲ್ಲ, ನಾನ್ ಮಾಡಲ್ಲ ಅಂದ್ರೆ ಅದೇ ಮೂಲೆಯಲ್ಲಿ ಕೂತಿರ್ಬೇಕು. ಮುಂದಕ್ ಬರ್ಬೇಕು ಅಂದ್ರೆ ಯಾವಾಗ್ಲೂ ಅದು ಏನಂತಾರೆ ಹೆಂಗಸ್ರೆ ಫಸ್ಟ್ ಅಂತಾರಲ್ಲ, ಆ ತರ ಯಾವಾಗ್ಲೂ ಅವರೇ ಫಸ್ಟ್ ಆಗಿರ್ಬೇಕು ಮ್ಯಾಮ್. ಎಲ್ಲಾದ್ರಲ್ಲೂ ಛಲ ಮಾಡ್ಬೇಕು, ಖುಷಿಯಾಗಿ ಇರ್ಬೇಕು ಅವರು.
0: ನಿಮ್ಮ ಬದುಕಿನ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ
1: ತುಂಬಾ ಧನ್ಯವಾದಗಳು ಮ್ಯಾಮ್.
0: ನಿಮ್ಮ ಕಥೆ ನಮ್ಗೆ ಹೇಳೋದು ಒಂದೇ, ಜೀವನದಲ್ಲಿ ಎದುರಾಗುವ ಯಾವುದೇ ಸವಾಲುಗಳಿರಬಹುದು, ನಾವು ನಡೆಯುವ ಹೆಜ್ಜೆಗಳನ್ನ ನಿಧಾನ ಮಾಡಬಹುದು, ಆದ್ರೆ ನಮ್ಮ ಕನಸನ್ನ ನಿಲ್ಲಿಸೋ ಶಕ್ತಿ ಆ ಸವಾಲುಗಳಿಗೆ ಇರಲ್ಲ. ನಿಮ್ಮ ಮುಂದಿನ ಬದುಕಿನ ಪಯಣ ಇನ್ನಷ್ಟು ಸುಖಕರವಾಗಿರಲಿ, ನಿಮ್ಮ ಕನಸುಗಳೆಲ್ಲ ನನಸಾಗ್ಲಿ ಅಂತ ನಾವು ಆಕಾಶವಾಣಿ ಪರವಾಗಿ ಹಾರೈಸ್ತೀವಿ. ಧನ್ಯವಾದಗಳು ಸುನೀತಾ.
1: ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು ಮ್ಯಾಮ್.

0: ಆಕಾಶವಾಣಿ ಬೆಂಗಳೂರು, ಸಮಯ 12:30.
1: ಅರೇಂಜ್ಮೆಂಟ್ ಆಯ್ತು.
2: ಯಾವ್ದ್ರದ್ದು?
1: ಚಿನ್ನುನ ಫೀಸ್ ನದ್ದು
2: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು, ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
6: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
7: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
8: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
9: ಯು ಆರ್ ಅನಂತಮೂರ್ತಿ,
10: ಗಿರೀಶ್ ಕಾರ್ನಾಡ್,
11: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
12: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
13: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
14: ಸಿರಿಗನ್ನಡಂ ಗೆಲುಗೆ,
15: ಸಿರಿಗನ್ನಡಂ ಬಾಳಿ.

0: ಜೀವ ತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಮುಟ್ಟಿ ಒಮ್ಮೆ ಬಾಯಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ಪರಂಪರೆಯನ್ನು ಪಸರಿಸುವ
4: ಐತಿಹಾಸಿಕ ಸ್ಥಳಗಳ ಪರಿಚಯ
3: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
4: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
3: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
4: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಆಕಾಶವಾಣಿ ಬೆಂಗಳೂರು, ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಅಲ್ಝೈಮರ್ ರೋಗದ ಲಕ್ಷಣ ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತು ಕೆಎಂಸಿ ಮಣಿಪಾಲ ನ್ಯೂರಾಲಜಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ನಿಖಿತ್ ಹಂಪಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಕೆಎಂಸಿ ಮಣಿಪಾಲ್ ಇಲ್ಲಿನ ನ್ಯೂರಾಲಜಿ ಡಿಪಾರ್ಟ್ಮೆಂಟ್ನ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ನಿಖಿತ್ ಅಂಪಾರ್ ಅವರು. ಅವರು ಇವತ್ತು ನಮಗೆ ಅಲ್ಝೈಮರ್ ಕಾಯಿಲೆಯ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲೇದಾಗಿ ಅಲ್ಝೈಮರ್ ಅಂತ ಹೇಳಿದ್ರೆ ಏನಿದು, ಯಾವ ರೀತಿಯ ಕಾಯಿಲೆ ಇದು?
3: ಅಲ್ಝೈಮರ್ಸ್ ಡಿಸೀಸ್ ಒಂದು ಬಗ್ಗೆ ಡಿಮೆನ್ಷಿಯಾ ಕಾಯಿಲೆ ಅಂತ ಹೇಳಬಹುದು. ಡಿಮೆನ್ಷಿಯಾ ಒಂದು ಬ್ರಾಡ್ ಟರ್ಮ್, ಕನ್ನಡದಲ್ಲಿ ಅದು ಬುದ್ಧಿ ಮಂದ್ಯ ಅಥವಾ ಮರು ಕಾಯಿಲೆ ಅಂತ ಕಾಮನ್ ಆಗಿ ಹೇಳ್ತೇವೆ. ಅದರಿಂದ ಒಂದು ಮನುಷ್ಯನಿಗೆ ಅರಿವಿನಲ್ಲಿ ಅಥವಾ ಮೆಡಿಕಲ್ ಟರ್ಮ್ ಯೂಸ್ ಮಾಡೋದ್ರೆ ಕಾಗ್ನಿಷನ್ ತೊಂದರೆಯಿಂದ ತನ್ನ ದಿನನಿತ್ಯ ಕೆಲಸಕ್ಕೆ ಅಥವಾ ಮೊದಲು ಕಲ್ತಿರುವ ಕೆಲಸ ಮಾಡೋದಕ್ಕೆ ಕಷ್ಟ ಆಗೋದು ಶುರು ಆಗುತ್ತೆ. ಮತ್ತೆ ಆ ಕೆಲಸ ಮಾಡೋದಕ್ಕೆ ಬೇರೆಯವರ ಸಹಾಯ ಬೇಕಾಗುತ್ತೆ. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅಥವಾ ಅರ್ಲಿ ಸ್ಟೇಜಸ್ಸಲ್ಲಿ ಸ್ವಲ್ಪ ಇಂಟ್ರಾಕ್ಟಿವ್ ಅಥವಾ ಇನ್ಸ್ಟ್ರೂಮೆಂಟಲ್ ಡೈಲಿ ಕೆಲಸದಲ್ಲಿ, ಉದಾಹರಣೆಗೆ ಬಿಲ್ ಪೇಮೆಂಟ್ಸ್, ಈ ಫೋನ್ ಬಿಲ್ ಕಟ್ಟೋದು, ಇಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದ್ರಲ್ಲಿ, ಶಾಪಿಂಗ್, ಗ್ರೋಸರಿ, ತರಕಾರಿ ಆ ಥರ ಶಾಪಿಂಗ್ಸ್ ಅದರಲ್ಲಿ, ಸೊ ಅದರಲ್ಲಿ ಕಷ್ಟ ಕಾಣಿಸ್ಕೊಳ್ಬಹುದು. ಮತ್ತೆ ಲೇಟರ್ ಸ್ಟೇಜಸ್ಸಲ್ಲಿ ಸಿಂಪಲ್ ಆಕ್ಟಿವಿಟೀಸ್, ಸಿಂಪಲ್ ದಿನನಿತ್ಯ ಕೆಲಸದಲ್ಲಿ, ಉದಾಹರಣೆ ಹಲ್ಲು ಉಜ್ಜೋದು, ಸ್ನಾನ ಮಾಡೋದು, ಡ್ರೆಸ್ಸಿಂಗಲ್ಲಿ ಕಷ್ಟ ಕಾಣಿಸ್ಕೊಳ್ಬಹುದು. ಸೊ ಅಲ್ಝೈಮರ್ಸ್ ಡಿಸೀಸ್ ಒನ್ ಟೈಪ್ ಆಫ್ ಡಿಮೆನ್ಷಿಯಾ, ಆ್ಯಂಡ್ ಅದು ಬೇರೆ ಟೈಪ್ಸಿಗೆ ಕಂಪೇರ್ ಮಾಡಿದರೆ ಅದು ಮೋಸ್ಟ್ ಕಾಮನ್ ಟೈಪ್ ಅಂತ ನಾವು ಹೇಳಿದ್ವಿ. ಅಂದರೆ ಅರೌಂಡ್ 60-70%, 60-70% ಎಮೋಂಗ್ ಆಲ್ ದ ಡಿಮೆನ್ಷಿಯಾ ಕೇಸ್ ಅಲ್ಝೈಮರ್ಸ್ ಡಿಸೀಸ್ ಅಂತ ಕಾಣಿಸ್ಕೊಳ್ಬೋದು.
2: ಈಗ ಸಾಮಾನ್ಯವಾಗಿ ವಯಸ್ಸಾದ ಹಾಗೆ ಕೂಡ ಈ ರೀತಿಯಾದಂಥ ಡಿಮೆನ್ಷಿಯಾ ಬರುವಂಥದ್ದಿದೆ, ಅದಕ್ಕೂ ಇದಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ?
3: ವಯಸ್ಸಾಗಿದ್ದವರಲ್ಲಿ ನಾರ್ಮಲ್ ಆಗಿ ಏಜ್ ಆಗ್ತಿದ್ದ ಹಾಗೆ ನಮ್ಮ ಬ್ರೈನ್ ಸೈಜ್ ಅಥವಾ ವಾಲ್ಯೂಮ್ ಕಡಿಮೆ ಆಗ್ತಾ ಇರುತ್ತೆ. ಸೊ ನಾರ್ಮಲ್ ಏಜ್ ರಿಲೇಟೆಡ್ ಪ್ರಾಬ್ಲಮ್ನಲ್ಲಿ ಒಂದು ಪರ್ಸನ್ ಟು ಪರ್ಸನ್ ವೇರಿಯೇಷನ್ಸ್ ಒಂದು ಇರ್ತದೆ. ಅದು ಯೂಶ್ವಲಿ ಅದು ಮೈಲ್ಡ್ ಲಕ್ಷಣಗಳು ಕಾಣಿಸ್ಕೊಳ್ಬಹುದು. ಮತ್ತೆ ಮೆಮೊರಿಕ್ಕಿಂತ ನಮ್ಮ ಥಾಟ್ ಪ್ರೊಸೆಸಿಂಗ್ ಅಥವಾ ಥಿಂಕಿಂಗ್ ಸ್ಪೀಡ್ನಲ್ಲಿ, ಮತ್ತೆ ಹೊಸ ವಿಷಯ ಅಥವಾ ನಾಲೆಜ್ ಎಕ್ವೈರ್ ಮಾಡೋದು, ಗ್ರಾಸ್ಪಿಂಗ್ ಪವರ್ ಅಲ್ಲಿ, ಅದರಲ್ಲಿ ತೊಂದರೆ ಅಥವಾ ಸ್ಲೋನೆಸ್ ಅಂತ ನಾವು ನೋಟಿಸ್ ಮಾಡಬಹುದು. ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ತರ ತೊಂದರೆ ಇದೆ ಅಂತ ನಾರ್ಮಲ್ ಏಜ್ ರಿಲೇಟೆಡ್ ಮೆಮೊರಿ ಲಾಸ್ ಅಲ್ಲಿ ಅದರದ್ದು ಅರಿವು ಅವರಿಗೆ ಇರುತ್ತೆ, ನನಗೆ ಈ ರೀತಿ

0: ಪ್ರಾಬ್ಲಮ್ಸ್ ಆಗ್ತಾ ಇದೆ, ಸ್ವಲ್ಪ ನಂದು ಸ್ಲೋ ಆಗ್ತಾ ಇದೆ ಥಾಟ್, ಸೊ ಅದರದ್ದು ಅರಿವು ಅವರಿಗೆ ಇರುತ್ತೆ. ಬಟ್ ಆಲ್ಜೆಮರ್ಸ್ ನಲ್ಲಿ ನಾರ್ಮಲ್ ಏಜಿಂಗ್ ಬ್ರೈನ್ ಪ್ರಾಬ್ಲಮ್ ಮೇಲೆ ಮೆಮೊರಿ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ, ಎಸ್ಪೆಷಲಿ ರೀಸೆಂಟ್ ಅಥವಾ ಇಮಿಡಿಯೇಟ್ ಘಟನೆಗಳು ಅದನ್ನ ಜ್ಞಾಪಿಸ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ. ಉದಾಹರಣೆಗೆ ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ, ಅದು ಬ್ರೇಕ್ಫಾಸ್ಟ್ ಅಲ್ಲಿ ಏನ್ ತಿಂದಿದ್ದಾರೆ ಅಂತ ಅವರಿಗೆ ನೆನಪು ಹೋಗುತ್ತೆ. ಕೆಲವೊಂದು ಪಕ್ಷ ಬ್ರೇಕ್ಫಾಸ್ಟ್ ಮಾಡಿದ್ದೇವೆ ಅಂತಾನು ಕೆಲವೊಮ್ಮೆ ನೆನಪೋಗಬಹುದು, ಪದೇ ಪದೇ ಬ್ರೇಕ್ಫಾಸ್ಟ್ ಕೊಡಿ ಅಂತ ಫ್ಯಾಮಿಲಿ ಮೆಂಬರ್ಸ್ ಕೇಳ್ಕೊಳ್ತಾ ಇರಬಹುದು, ಇಲ್ಲಾಂದ್ರೆ ರಿಪೀಟೆಡ್ ಕ್ವಶನ್ಸ್ ಕೇಳ್ತಾನೆ ಇರ್ಬೋದು, ಒಂದು ಕೇಳಿದ್ನೆ ಪುನಃ ಒಂದು ಆಫ್ಟರ್ ಸಮ್ ಹಾಫ್ ಅನ್ ಅವರ್ ಅದೇ ಕ್ವಶನ್ಸ್ ಕೇಳ್ತಾ ಇರುವಂತದ್ದು. ಸೊ ಈ ರೀತಿ ಲಕ್ಷಣಗಳೆಲ್ಲ ಈ ಆಲ್ಜಮಸ್ ಡಿಸೀಸ್ ಅಲ್ಲಿ ಕಾಣಿಸ್ಕೊಳ್ಬಹುದು. ಮತ್ತೆ ಅವರಿಗೆ ಈ ತೊಂದರೆ ಇದೆ ಅಂತ ಅದರ ಅರಿವು ಅವರಿಗೆ ಇರುವುದಿಲ್ಲ.
1: ಯಾಕೆ ಈ ರೀತಿಯಾದಂತಹ ಕಾಯಿಲೆ ಬರುತ್ತೆ ಇದು?
0: ಅದಕ್ಕೆ ಡೆಫಿನೆಟ್ ಕಾಸ್ ಅಂತ ಇರುವುದಿಲ್ಲ, ಬಟ್ ಆಸ್ ಪರ್ ಆಸ್ ದ ಮಾಲಿಕ್ಯುಲರ್ ಸ್ಟಡೀಸ್ ಅಂತ ನಾವು ಹೇಳ್ತಾ, ಅದರಲ್ಲಿ ಒಂದು ನಮ್ಮ ಬ್ರೈನ್ ಅಲ್ಲಿ ನಾರ್ಮಲ್ ಆಗಿ ಒಂದು ಪ್ರೋಟೀನ್ ಅಮಿಲಾಯ್ಡ್ ಬೀಟಾ ಪ್ರೋಟೀನ್ಸ್ ಅಂತ ಹೇಳ್ತೇವೆ, ಅದು ನಾರ್ಮಲ್ ಆಗಿ ಪ್ರೊಡಕ್ಷನ್ ಆಗಿ ನಮ್ಮ ಬ್ರೈನ್ ಸೆಲ್ಸ್ ಮೇಲೆ ಅದು ಡೆಪಾಸಿಟ್ ಆದಾಗ ಅದು ನ್ಯೂರೋ ಡಿಜನರೇಷನ್ ಪ್ರೊಸೆಸ್ ಇಂದ ಈ ನರಗಳು ಫಂಕ್ಷನಿಂಗ್ ಅಲ್ಲಿ ಎಫೆಕ್ಟ್ ಆಗಿ ಬರ್ಕೊಳ್ಳ ಯೂಶಲಿ ಅದು ಆಲ್ಜಮರ್ಸ್ ಕಾಯಿಲೆಗೆ ಕಾರಣ ಆಗಿ ಬರುತ್ತದೆ.
1: ಇದು ಸಾಮಾನ್ಯವಾಗಿ ಯಾವ ವಯಸ್ಸಿನಿಂದ ನಂತರ ಕಾಣಿಸಿಕೊಳ್ಳುತ್ತೆ?
0: ಕಾಮನ್ ಆಗಿ 65 ಇಯರ್ಸ್ ಏಜ್ ನಂತರ, ಕಾಮನ್ ಆಗಿ ಆ ವಯಸ್ಸು ನಂತರ ಯೂಶಲಿ ಈ ಲಕ್ಷಣಗಳು ಕಾಣಿಸ್ಕೊಳ್ಬಹುದು. ಲೆಸ್ ದೆನ್ 65 ಇಯರ್ಸ್ ನಲ್ಲಿ ಆಗುವಂತದವರಲ್ಲಿ ಅದು ಅರ್ಲಿ ಆನ್ಸೆಟ್ ಆಲ್ಜಮರ್ಸ್ ಡಿಸೀಸ್ ಅಂತ ನಾವು ಹೇಳ್ತೇವೆ.
1: ಇದರಲ್ಲಿ ಯಾವ್ದೆಲ್ಲ ಸಿಂಪ್ಟಮ್ಸ್ ಕಾಣಿಸಿಕೊಳ್ಳುತ್ತೆ, ಏನು ವಾರ್ನಿಂಗ್ ಸೈನ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು?
0: ಯೂಶಲಿ ಆಲ್ಜಮರ್ಸ್ ಇರೋದು ಮೇನ್ಲಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಮೆಮೊರಿಯಲ್ಲೇ ಪ್ರಾಬ್ಲಮ್ಸ್ ಬರುವುದು. ಮೆಮೊರಿ ಅಂತ ಹೇಳಿದ್ರೆ ನಾವು ಆಗ ಹೇಳಿದಾಗೇನೆ, ಈಗ ಒಂದು ಎಪಿಸೋಡಿಕ್ ಮೆಮೊರಿ ಅಥವಾ ರೀಸೆಂಟ್ ಮೆಮೊರಿ, ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಲ್ಲಿ ಏನೋ ಒಂದು ತಿಂದಿರೋದು ಅದೆಲ್ಲ ಮರ್ತೋಗುವಂಥದ್ದು ಅದೆಲ್ಲ ಇದೆ. ನೆಕ್ಸ್ಟ್ ಈಗ ಇಮಿಡಿಯೇಟ್ ಮೆಮೊರಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಫೋನ್ ನಂಬರ್ ಹೇಳಿರ್ತೆ ಅದು ತಕ್ಷಣನೇ ವಾಪಸ್ ಹೇಳ್ಕೊಳ್ಲಿಕ್ಕೆ ಆಗದೆ ಇರುವಂಥದ್ದು. ಅಂಡ್ ಮೋಸ್ಟ್ ರೀಸೆಂಟ್ಲಿ ಈಗ ನಮ್ದು OTP ಎಲ್ಲ ನಾವು ಮೆಸೇಜಸ್ ಬರ್ತೇವೆ ಅದನ್ನ ನಾವು ನಿನ್ಪಿಟ್ಕೊಂಡು ವಾಪಸ್ ಎಂಟರ್ ಮಾಡೋದಕ್ಕೆ ಅವ್ರಿಗೆ ಇಮಿಡಿಯೇಟ್ ಈ ರೀತಿ ಎಲ್ಲ ಮೊದಲು ಮಾಡ್ಕೊಳ್ಲಿಕ್ಕೆ ಆಗಿರುವಂತದ್ದೆಲ್ಲ ಕೆಲಸ ಅವರಿಗೆ ಇವಾಗ ಅದರಲ್ಲಿ ಕಷ್ಟ ಕಾಣಿಸ್ಕೊಂಡಾಗ ಅದೆಲ್ಲ ಅರ್ಲಿ ಸೈನ್ಸ್. ಸೊ ಹಾಗಿದ್ದಾಗ ನಾವು ಆದಷ್ಟು ಬೇಗ ಒಂದು ಒಂದು ಮೆಡಿಕಲ್ ಹೆಲ್ಪ್ ಅಲ್ಲಿ ಒಂದು ನ್ಯೂರಾಲಜಿಸ್ಟ್ ನ ಭೇಟಿ ಆಗೋದು ಇಂಪಾರ್ಟೆಂಟ್ ಆಗಿತ್ತು.
1: ಈಗ ಅಷ್ಟು ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇರ್ತದ?
0: ಟ್ರೀಟ್ಮೆಂಟ್ ಆಸ್ ಆಫ್ ಡೆಫಿನಿಟಿ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಇಲ್ಲ ಆಲ್ಜಮರ್ಸ್ ಗೆ ಇನ್ನೂ ಸಹ, ಬಟ್ ಅರ್ಲಿ ಡಿಟೆಕ್ಟ್ ಆದ್ರೆ ನಮಗೆ ಒಂದು ನ್ಯೂರೋ ಪ್ರೊಟೆಕ್ಟಿವ್ ಕೆಲವೊಂದು ಮೆಡಿಕೇಶನ್ಸ್ ಇರ್ತದೆ, ಅದರಿಂದ ಆಲ್ಜಮರ್ಸ್ ಗೆ ಈಗ ವರ್ಷ ವರ್ಷ ಹೋಗ್ತಿದ್ದಾಗೆ ಪ್ರೋಗ್ರೆಸ್ ಆಗಿರುವಂತದ್ದು ಕಾಯಿಲೆ, ಪ್ರೋಗ್ರೆಷನ್ ಆಗುವಂತದ್ದು ಕಾಯಿಲೆ. ಸೊ ಆ ಪ್ರೋಗ್ರೆಷನ್ ನಾವು ಸ್ಲೋ ಮಾಡ್ಕೊಳ್ಬಹುದು ಮುಂದಿನ ಸ್ಟೇಜ್ಗೆ, ಸ್ಟೇಜಸ್ ಸ್ಟೇಜಸ್ ಆಗಿ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸ್ಟೇಜಸ್ ನ ಸ್ಪೀಡ್, ಯಾವ ಸ್ಪೀಡ್ ಅಲ್ಲಿ ಒಂದು ಕಾಯಿಲೆ ಜಾಸ್ತಿ ಆಗುತ್ತೆ ಅದನ್ನ ನಾವು ಸ್ಲೋ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತೆ ಗೊತ್ತಾದ್ರೆ ಅವರಿಗೆ ಮುಂದಿಂದು ಮೆಷರ್ಸ್ಗೆ ಟ್ರೀಟ್ಮೆಂಟ್ಗಿಂತ ಈಗ ಕೆಲವೊಂದು ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಲ್ಲಿ ಅವರು ನಾವು ಕಾಗ್ನಿಟಿವ್ ಅಥವಾ ಬಿಹೇವಿಯರಲ್ ಥೆರಪೀಸ್ ಅಂತ ಹೇಳ್ತೇವೆ, ಅದು ನಾವು ಬೇಗ ಇಂಟ್ರೊಡ್ಯೂಸ್ ಮಾಡಿದ್ರೆ ಒಂದು ಮೈಂಡ್ ನ ಆಕ್ಟಿವ್ ಆಗಿ ಇಟ್ಕೊಳ್ಳಿಕ್ಕೆ ಕೆಲವೊಂದೆಲ್ಲ ಟ್ರೈನಿಂಗ್ಸ್ ಎಲ್ಲ ಇಟ್ಕೊಟ್ಟ ಅದನ್ನ ಮುಂದೆ ಪ್ರೋಗ್ರೆಷನ್ ಆಗೋದನ್ನ ನಾವು ಪ್ರಿವೆಂಟ್ ಮಾಡಬಹುದು.
1: ಈಗ ಈ ಒಂದು ಅಲ್ಜಮರ್ಸ್ ಏನಿದೆ ಇದು ವಂಶ ಪಾರಂಪರ್ಯವಾಗಿ ಬರುವಂತಹ ಕಾಯಿಲೆ ಆಗಿದೆ.
0: ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ನಾವು ನೋಡಬಹುದು ವಂಶದಲ್ಲಿ ಸಹ ಹೆರಿಡಿಟಿ ಆಗಿ ಸಹ ಕಾಯಿಲೆ ಬರುವ ಚಾನ್ಸಸ್ ಇರ್ತದೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಪೇರೆಂಟ್ ನಲ್ಲಿ ಆಲ್ಜಮರ್ಸ್ ಇದ್ರೆ ಅಪ್ರಾಕ್ಸಿಮೇಟ್ಲಿ 39% ರಿಸ್ಕ್ ಇರುತ್ತೆ ನೆಕ್ಸ್ಟ್ ಇಮಿಡಿಯೇಟ್ ಜನರೇಷನ್ ಅಲ್ಲಿ. ಎರಡು ಪೇರೆಂಟ್ಸ್ ಗೆ ಆಲ್ಜಮರ್ಸ್ ಡಯಾಗ್ನೋಸಿಸ್ ಆಗಿದ್ರೆ ಬೈ ಏಜ್ ಆಫ್ 80 ಇಯರ್ಸ್ ಅರೌಂಡ್ 54% ರಿಸ್ಕ್ ಆಗಿ ಕಾಣ್ಕೊಂಡು ಬರುತ್ತೆ.
1: ಇದು ಬಿಟ್ಟು ಬೇರೆ ಯಾರಿಗೆಲ್ಲ ರಿಸ್ಕ್ ಜಾಸ್ತಿ ಇರುತ್ತೆ ಈ ಕಾಯಿಲೆ ಬರುವಂತದ್ದು?
0: ರಿಸ್ಕ್ ಫ್ಯಾಕ್ಟರ್ಸ್ ಹೇಳುವುದಾದ್ರೆ ಪೇಷಂಟ್ಸ್ ಹೂ ಆರ್ ಡಯಾಬಿಟಿಕ್ಸ್ ಅಂಡ್ ಹೈಪರ್ ಟೆನ್ಷನ್. ಡಯಾಬಿಟಿಸ್ ಅಂತ ಹೈಪರ್ ಟೆನ್ಷನ್ ಇದ್ರೆ ಅಂತ ಬರುದಿಲ್ಲ, ಬಟ್ ಅದನ್ನ ಸರಿಯಾಗಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳದೆ ಇದ್ರೆ ಓವರ್ ಅ ಲಾಂಗ್ ರನ್ ಅದು ಬ್ರೈನ್ಗೆ ಬ್ರೈನ್ ಹೆಲ್ತ್ ಗೆ ಎಫೆಕ್ಟ್ ಆಗ್ತದೆ. ಸೊ ಅದು ಒಂದು ಕಾಮನ್ ರಿಸ್ಕ್ ಫ್ಯಾಕ್ಟರ್. ಮತ್ತೆ ಏನಾದ್ರೂ ತಲೆಗೆ ಏಟ್ ಆಗಿರೋದ್ರೆ ಈಗ ಮೇ ಬಿ ಆಕ್ಸಿಡೆಂಟ್ಸ್ ಅಲ್ಲಿ ಅಥವಾ ಏನೋ ಬಿದ್ದು ತಲೆಗೆ ಏಟ್ ಹೆಡ್ ಇಂಜುರೀಸ್ ಅಂತ ಪೇಷಂಟ್ಸ್ ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಮತ್ತೆ ನಿದ್ದೆ ಸರಿಯಾಗಿ ನಮ್ದು ಲೈಫ್ ಸ್ಟೈಲ್ ಇಂದ ಕೆಲವು ಸಮಯ ಕೆಲಸ ಇದರಿಂದ ನಾವು ಸರಿಯಾಗಿ ಒಂದು ಮಿನಿಮಮ್ 6-7 hours ಅಂತ ಹೇಳ್ತೇವೆ ಒಂದು ಬ್ರೈನ್ ಹೆಲ್ತ್ ಗೆ ಒಂದು ಕರೆಕ್ಟ್ ಆಗಿ ನೋಡ್ಕೊಳ್ಲಿಕ್ಕೆ ಒಂದು ಮಿನಿಮಮ್ ಸ್ಲೀಪ್ ಅವರ್ಸ್ ಅಂತ ಇರ್ತದೆ, ಅದ್ ನಾವು ಸರಿಯಾಗಿ ನಾವು ಜೀವನ ಇಡೀ ಮಾಡದೆ ಹೋದ್ರೆ ಅಂತ ಪೇಷಂಟ್ಸ್ ಅಲ್ಲಿ ಸ್ವಲ್ಪ ಆಲ್ಜಮರ್ಸ್ ಬರೋ ರಿಸ್ಕ್ ಜಾಸ್ತಿ ಇರ್ತದೆ. ಇನ್ನೊಂದು ಕಾಮನ್ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಇಂಟೇಕ್ ಮಾಡೋರಲ್ಲಿ ಅದರಲ್ಲಿ ಸ್ವಲ್ಪ ಅವರಿಗೆ ರಿಸ್ಕ್ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತೆ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಆಗಿದ್ದ ಪೇಷಂಟ್ಸ್ ಅಲ್ಲಿ ಸಹ ಮುಂದೆ ಆಲ್ಜಮರ್ಸ್ ಆಗುವಂತ ರಿಸ್ಕ್ ಜಾಸ್ತಿ ಇರ್ತದೆ.
1: ಈಗ ಇದನ್ನ ಹೇಗೆ ಡಯಾಗ್ನೋಸ್ ಮಾಡ್ತಾರೆ, ಏನಂದ್ರೆ ಏನಾದ್ರೂ ಟೆಸ್ಟ್ ಗಳು ಇರ್ತದ ಹೇಗೆ ಇದಕ್ಕೆ?
0: ಡಯಾಗ್ನೋಸಿಸ್ ಇಟ್ ಸ್ಟಾರ್ಟ್ಸ್ ಫ್ರಮ್ ನಾವು ಮೇನ್ಲಿ ಪೇಷಂಟ್ ಜೊತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಇಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ ಹಿಸ್ಟ್ರಿ ಟೇಕಿಂಗ್ ಅಂತ ಹೇಳ್ತೇವೆ. ಸೊ ಡೀಟೇಲ್ ಆಗಿ ತಗೊಳ್ಬೇಕು. ಒಂದೊಂದು ಡಿಮೆನ್ಷಿಯಾ ಕಾಯಿಲೆ ಒಂದೊಂದು ರೀತಿ ಒಂದೊಂದು ಪ್ಯಾಟರ್ನ್ ಅಲ್ಲಿ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಫಸ್ಟ್ ಲಕ್ಷಣಗಳನ್ನ ನಾವು ಫಸ್ಟ್ ಆದಷ್ಟು ನಾವು ಟ್ರೈ ಮಾಡಬೇಕು ಅದನ್ನ ಕಂಡು. ಫಸ್ಟ್ ಲಕ್ಷಣ ಏನಿತ್ತು, ಮೆಮೊರಿ ಪ್ರಾಬ್ಲಮ್ ಅಥವಾ ಬಿಹೇವಿಯರ್ ಪ್ರಾಬ್ಲಮ್.

ಅಂತ ಈ ರೀತಿ ಡೀಟೇಲ್ಸ್ ಎಲ್ಲ ನಾವು ಆದಷ್ಟು ಕೇಳ್ಕೊಂಡು ಕ್ಯಾಪ್ಚರ್ ಮಾಡಬೇಕು. ಅಂಡ್ ಅದನ್ನ ಒಂದು ಯಾವ ತರ ಪ್ಯಾಟರ್ನ್ ಅಂತ ನಾವು ಫಸ್ಟ್ ಕಂಡುಹಿಡಿಬೇಕಾಗತ್ತೆ. ನೆಕ್ಸ್ಟ್ ಪರೀಕ್ಷೆ ಮೂಲಕದಲ್ಲಿ ಪರೀಕ್ಷೆ ನಾವು ಡೀಟೇಲ್ಡ್ ಕಾಗ್ನಿಟಿವ್ ಅಸೆಸ್ಮೆಂಟ್ ಅಂತ ಹೇಳ್ತೇವೆ, ಡೀಟೇಲ್ ಮೆಮೊರಿ ಅಸೆಸ್ಮೆಂಟ್. ಸೊ ಆ ಅಸೆಸ್ಮೆಂಟ್ ಅಲ್ಲಿ ನಾವು ಸ್ಕೋರಿಂಗ್ಸ್ ಅಲ್ಲಿ ಇಟ್ಟು ಯಾವ ಯಾವ್ದು ಬ್ರೈನ್ ಇದು ಭಾಗ ಡೊಮೇನ್ಸ್ ಅಂತ ಹೇಳ್ತೇವೆ, ಯಾವ ಯಾವ ಡೊಮೇನ್ಸ್ ಎಫೆಕ್ಟ್ ಆಗಿರುತ್ತೆ ಆ ಪ್ಯಾಟರ್ನ್ ನ ಒಂದು ಕಂಡುಹಿಡಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ಆಲ್ಮೋಸ್ಟ್ ಆ ಇವು ಎರಡು ಇದರಲ್ಲೇ ನಮಗೆ ಒಂದು ಸಾಧಾರಣ ಪ್ಯಾಟರ್ನ್ ರೆಕಗ್ನೈಸ್ ಮಾಡಿ ಇದು ಯಾವ ರೀತಿ ಡಿಮೆನ್ಷಿಯಾ ಕಾಯಿಲೆ ಅಂತ ನಾವು ಕಂಡುಹಿಡಿಬಹುದು. ಅದಕ್ಕೆ ಸಪೋರ್ಟ್ ಆಗಿ ನೆಕ್ಸ್ಟ್

0: ಮತ್ತೆ ಅದರಲ್ಲಿ ನಮಗೆ MRI ಮಾಡೋದ್ರಲ್ಲಿ ನಮಗೆ ಅದೆಲ್ಲ ಲಕ್ಷಣಗಳು ಕಾಣಿಸ್ಕೊಡ್ಬೋದು. ಈಗ ಮೋರ್ ಅಡ್ವಾನ್ಸ್ ಸ್ಕ್ಯಾನ್ಸ್ ಎಲ್ಲ ಬಂದಿದೆ, ಒಂದು ಪೆಟ್ ಸ್ಕ್ಯಾನ್ ಅಂತ ಹೇಳ್ತೇವೆ, ಅಥವಾ ಇದು ಫಂಕ್ಷನಲ್ ಪೆಟ್ ಸ್ಕ್ಯಾನ್ ಅಂತ, FDG ಪೆಟ್ ಅಂಡ್ ಫಂಕ್ಷನಲ್ ಪೆಟ್ ಸ್ಕ್ಯಾನ್. ಅದರಲ್ಲಿ ನಾವು ಬ್ರೈನ್ ಆಕ್ಟಿವಿಟೀಸ್ನ ನಾವು ನೋಡಬಹುದು, ಯಾವ ಪಾರ್ಟ್ ಆಫ್ ದ ಬ್ರೈನಲ್ಲಿ ಆಕ್ಟಿವಿಟೀಸ್ ಕಡಿಮೆ ಕಾಣಿಸ್ತಾ ಇದೆ ಅದು ಸಹ ಒಂದು ಪ್ಯಾಟರ್ನ್ ಆಗಿ ನಾವು ನೋಡಿ ಅದಕ್ಕೆ ಆಲ್ಜಮರ್ಸ್ ಅಂತ ನಾವು ಪ್ಯಾಟರ್ನ್ ಇದೆಯಾ ಇಲ್ವಾ ಅಂತ ನಾವು ಕಂಡುಹಿಡಲಿಕ್ಕೆ ಇದು ಮಾಡಬಹುದು. ಮತ್ತೆ ಈಗ ಇನ್ನೂ ಕೆಲವೊಂದು ರಿಸರ್ಚ್ ಲೆವೆಲ್ಸ್ ಅಲ್ಲಿ ಮತ್ತೆ ಕೆಲವೊಂದು ಬ್ಲಡ್ ಬಯೋಮಾರ್ಕರ್ಸ್ ಅಥವಾ CSF, ನಮ್ಮ ಬ್ರೈನ್ ಮತ್ತೆ ಸ್ಪೈನ್ ಅಲ್ಲಿ ಒಂದು ನೀರು ಸಂಚಾರ, ಅದಕ್ಕೆ CSF ಅಂತ ಹೇಳ್ತೇವೆ. ಸೊ ಅದರ ಟೆಸ್ಟಿಂಗ್ ಮೂಲಕದಲ್ಲಿ ಒಂದು ಬಯೋಮಾರ್ಕರ್ಸ್ ಅಂತ ಇರ್ತದೆ. ಸೊ ಆ ಬಯೋಮಾರ್ಕರ್ಸ್ ಬೇಸಿಸ್ ಅಲ್ಲಿ ಒಂದು ಪೇಷಂಟಿಗೆ ಆಲ್ಜಮರ್ಸ್ ಇದೆಯಾ ಇಲ್ವಾ ಅಂತ ಸಹ ಕೆಲವೊಮ್ಮೆ ಅದರಲ್ಲಿ ಸಹ ಕ್ಲೂಸ್ ಗೊತ್ತಾಗುತ್ತೆ. ಈ ಬಯೋಮಾರ್ಕರ್ಸ್ ಮೂಲಕದಲ್ಲಿ ಕೆಲವೊಮ್ಮೆ ಒಂದು ಲಕ್ಷಣಗಳು, ಈ ಮೆಮೊರಿ, ಈ ಪೇಷಂಟ್ ಯಾರಿಗೆ ಸ್ವಲ್ಪ ರಿಸ್ಕ್ ಜಾಸ್ತಿ ಅಂತವ್ರು ಈ ಟೆಸ್ಟ್ ಮಾಡಿದಾಗ 20 ಇಯರ್ಸ್ ಮುಂಚೆನೆ ನಮಗೆ ಈ ಆಲ್ಜಮರ್ಸ್ ಇರಬಹುದು, ನೆಕ್ಸ್ಟ್ ಮುಂದೆ ಬರ್ತದೆ ಇವರಿಗೆ ರಿಸ್ಕ್ ಇದೆ ಅಂತ ನಮಗೆ ಡಿಟೆಕ್ಟ್ ಮಾಡಬಹುದು. ಆಗ ಮೊದಲೇ ಗೊತ್ತಿದ್ರೆ ನಾವು ಎಲ್ಲ ರೀತಿಯಲ್ಲಿ ಪ್ರಿವೆಂಟಿವ್ ಮೆಷರ್ಸ್ ಎಲ್ಲ ನಾವು ಟ್ರೈ ಮಾಡಿ ಅದನ್ನ ಬರ್ದೇ ಇದ್ದ ಹಾಗೆ ನೋಡ್ಕೊಳ್ಲಿಕ್ಕೆ ನಾವು ಏನೆಲ್ಲ ಟೇಕ್ ಅಂದ್ರೆ ಪ್ರಿಕಾಷನ್ಸ್ ತಗೊಳ್ಬಹುದು ಅದೆಲ್ಲ ಮಾಡಬಹುದು. ಸೊ ಟೆಸ್ಟಿಂಗ್ ಅಲ್ಲಿ ಇದೆಲ್ಲ ಆಪ್ಷನ್ಸ್ ಇರುತ್ತೆ.
1: ಈಗ ಸಿಂಪ್ಟಮ್ಸ್ ಕಾಣಿಸಿಕೊಂಡ ನಂತರ ಎಷ್ಟು ವೇಗವಾಗಿ ಇದು ಪ್ರೋಗ್ರೆಸ್ ಆಗುತ್ತೆ ಈ ಒಂದು ಕಾಯಿಲೆ?
0: ಕಾಮನ್ ಟೈಪ್ ಆಫ್ ಆಯಿಲ್ ಅಥವಾ ಟಿಪಿಕಲ್ ಆಲ್ಜಮರ್ಸ್ ಡಿಸೀಸ್ ಅಂತ ಹೇಳ್ತೇವೆ. ಸೊ ಅದು ಇಟ್ಸ್ ಯೂಶ್ವಲಿ ಅ ವೆರಿ ಸ್ಲೋ ಪ್ರೊಸೆಸ್, ಒಂದು 5 to 20 ಇಯರ್ಸ್ ಅಂತ ನಾವು ಹೇಳ್ತೇವೆ. ಒಬ್ಬೊಬ್ರು ಪೇಷಂಟ್ ಟು ಪೇಷಂಟ್ ವೇರಿಯೇಷನ್ ಇದ್ದೇ ಇರ್ತದೆ, ಬಟ್ ಇಸ್ ಯೂಶ್ವಲಿ ಅ ಸ್ಲೋ ಪ್ರೋಗ್ರೆಸ್ ಆಗುವಂಥದ್ದು. ಇನಿಷಿಯಲಿ ನಾನು ಹೇಳಿದಾಗೆ ಫಸ್ಟ್ ಮೆಮೊರಿ ರಿಲೇಟೆಡ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿ ಮತ್ತೆ ಸ್ವಲ್ಪ ಒಂದು 3-4 ವರ್ಷ ಹಾಗೆ ಹೋಗ್ತಾ ಇದ್ದಾಗೇನೆ ಎಕ್ಸಿಕ್ಯೂಟಿವ್ ಪ್ರಾಬ್ಲಮ್ಸ್ ಮತ್ತೆ ಅದರ ನೆಕ್ಸ್ಟ್ ವಿಜಿಯೋಸ್ಪೇಷಿಯಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ, ಆಮೇಲೆ ಫ್ರಾಂಟಲ್ ಅಥವಾ ಬಿಹೇವಿಯರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ. ಎಕ್ಸಿಕ್ಯೂಟಿವ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಒಂದು ಯಾವುದೋ ಒಂದು ಟಾಸ್ಕ್, ಯಾವುದೋ ಒಂದು ಕಾರ್ಯಕ್ಕೆ ಪ್ಲಾನಿಂಗ್ ಬೇಕಾಗುವಂಥದ್ದು. ಈಗ ಗೃಹಿಣಿಯಲ್ಲಿ ಅವರಲ್ಲಿ ಕುಕ್ಕಿಂಗ್, ಈಗ ಕಿಚನ್ ಅಲ್ಲಿ ಒಂದು ಒಂದು ಪರ್ಟಿಕ್ಯುಲರ್ ಡಿಶ್ ಮಾಡ್ಬೇಕಾದ್ರೆ ಈ ತರ ಒಂದೊಂದು ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಹೀಗೆ ಮಾಡ್ಬೇಕು, ಅದಾದ್ಮೇಲೆ ಇದು ಹಾಕ್ಬೇಕು, ಅದು ಹಾಕ್ಬೇಕು ಅಂತ ಒಂದು ಪ್ಲಾನಿಂಗ್ ಅಂತ ಇರ್ತದೆ. ಮೊದಲು ಜೀವನಡಿ ಮಾಡ್ಕೊಂಡು ಬಂದವರು, ಸೊ ಅದೆಲ್ಲ ತೊಂದರೆಗಳು ಲಕ್ಷಣಗಳು ಕಾಣಿಸ್ಕೊಳ್ತಾ ಬರುತ್ತೆ. ಮತ್ತೆ ಕೆಲವು ಸರಿ ನೆಕ್ಸ್ಟ್ ಈಗ ಕೃಷಿ, ಈಗ ಫಾರ್ಮರ್ಸ್ ಇರ್ತಾರೆ, ಅವರಿಗೆ ಈ ಸೀಸನ್ಗೆ ಯಾವ ರೀತಿ ಬೆಳೆಗಳು ಬೆಳೆಸಬೇಕು, ಇಷ್ಟು ಗೊಬ್ಬರ ಹಾಕಬೇಕು, ಇಷ್ಟು ಪೆಸ್ಟಿಸೈಡ್ಸ್ ಅಂತ ಒಂದು ಇರ್ತದೆ, ಹೇಗೆ ಮಾಡಬೇಕು ಅದೆಲ್ಲ ಒಂದು ಪ್ಲಾನಿಂಗ್ ಬೇಕಾಗತ್ತೆ. ಸೊ ಅದೆಲ್ಲ ಮೊದಲು ಮಾಡ್ಕೊಂಡು ಬರೋರಲ್ಲಿ ಅದು ಈಗ ಅವರಿಗೆ ಅದು ಮಾಡ್ಲಿಕ್ಕೆ ಆಗದೆ ಇರುವಂಥದ್ದು. ಮತ್ತೆ ಬ್ಯಾಂಕಿಂಗ್, ಬ್ಯಾಂಕ್ ಹೋಗಿ ಅದನ್ನ ಅವ್ರಿಗೆ ಇಷ್ಟು ಬ್ಯಾಲೆನ್ಸ್ ಇದೆ ಅದೆಲ್ಲ ಇಟ್ಕೊಳ್ಳೋದು, ಸೊ ಟ್ರ್ಯಾಕ್ ಇಟ್ಕೊಳ್ಳಿಕ್ಕೆ ಕಷ್ಟ ಆಗೋದು. ಸೊ ಅದೆಲ್ಲ ಎಕ್ಸಿಕ್ಯೂಷನ್. ಮತ್ತೆ ವಿಜುವಲ್ ಸ್ಪೇಷಿಯಲ್ ಅಂತ ಹೇಳಿದ್ರೆ ಕೆಲವೊಮ್ಮೆ ಈಗ ಮನೆಯಿಂದ ಹೊರಗೆ ಹೋದ್ರೆ ಕೆಲವು ಪೇಷಂಟ್ಸ್ ನೆಕ್ಸ್ಟ್ ಮುಂದೆ ಸ್ಟೇಜಸ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಮನೆಗೆ ವಾಪಸ್ ಬರ್ಲಿಕ್ಕೆ ದಾರಿ ಮರ್ತು ಹೋಗ್ಬೋದು. ಅದು ಇನ್ನೊಂದ್ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಕೆಲವೊಮ್ಮೆ ಮನೆ ಒಳಗೇನೆ ಈಗ ಒಂದು ಬೆಡ್ರೂಮ್ ಇಂದ ಕಿಚನ್ ಹೋಗ್ಬೇಕಾದ್ರೆ ಅಥವಾ ಬಾತ್ರೂಮ್ ಹೋಗ್ಬೇಕಾದ್ರೆ ಅವರಿಗೆ ಹೇಗೆ ಹೋಗ್ಬೇಕು ಅಂತ ಕನ್ಫ್ಯೂಷನ್ ಆಗ್ಬಹುದು. ಮತ್ತೆ ಕೆಲವರಲ್ಲಿ ಈ ಬಿಹೇವಿಯರ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಲೇಟರ್ ಸ್ಟೇಜಸ್ ಅಲ್ಲಿ. ಸೊ ಅಂದ್ರೆ ಒಂದು ಪರ್ಸನಲ್ ಹೈಜಿನ್ನ ನೋಡ್ಕೊಳ್ದೆ ಅವ್ರ ಸ್ನಾನ ಮಾಡಬೇಕು, ಅವರೇ ಇದು ಮಾಡಬೇಕು ಅಂತ ಅದು ಅವರಿಗೆ ಯೋಚನೆ ಎಲ್ಲ ಮಾಡೋದಿಲ್ಲ. ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಬಟ್ಟೆ ಹಾಕದೇನೆ ಹೊರಗೆ ಹೋಗುವುದು. ಸೊ ಮತ್ತೆ ಎಲ್ಲಾದರೂ ಬೇರೆ ಬಾತ್ರೂಮ್ ಅಲ್ಲಿ ಬದಲು ಬೇರೆ ಕಡೆ ಮೂತ್ರ ಅಥವಾ ಮಲ ವಿಸರ್ಜನೆ ಎಲ್ಲ ಮಾಡುವಂಥದ್ದು ಕೆಲವರಲ್ಲಿ ಅದು ಅದು ಸಹ ಡೆವಲಪ್ ಆದ ಲಕ್ಷಣಗಳು ಕಾಣಿಸ್ಕೊಳ್ಬಹುದು.
1: ಈಗ ಇದು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಪ್ರೋಗ್ರೆಸ್ ಆಗೋದನ್ನ ತಡೆಯೋದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ?
0: ಚಿಕಿತ್ಸೆ ಅಂತ ಹೇಳಿದ್ರೆ ಈಗ ಮೋಸ್ಟ್ಲಿ ನಾನು ಹೇಳಿದಾಗೆ ಮೊದಲು ಪ್ರಿವೆಂಟಿವ್ ಮೆಷರ್ಸ್ ಏನೆಲ್ಲ ಇರಬಹುದು. ಈಗ ಪ್ರಿವೆಂಟಿವ್ ಮೆಷರ್ಸ್ ಅದರಲ್ಲಿ ಆಕ್ಚುಲಿ ಈಗ ಒಂದು ಎಜುಕೇಶನ್ ಸ್ಟೇಟಸ್, ಈಗ ನಾವು ಜಾಸ್ತಿ ಎಜುಕೇಟೆಡ್ ಅಂತ ಹೇಳಿದ್ರೆ ಸ್ವಲ್ಪ ಇದರಲ್ಲಿ ಓದಿದ್ರ ಪ್ರಕಾರ ಹೈಯರ್ ಎಜುಕೇಶನ್ ಸ್ಟೇಟಸ್ ಇರೋರಲ್ಲಿ ಸ್ವಲ್ಪ ಆಲ್ಜಮಸ್ ಡೆವಲಪ್ ಆಗುವಂತ ರಿಸ್ಕ್ ಕಡಿಮೆ ಇರ್ತದೆ. ಮತ್ತೆ ಈಗ ನಾವು ಲೀಜರ್ ಆಕ್ಟಿವಿಟಿ, ಡ್ಯಾನ್ಸಿಂಗ್ ಹಾಬೀಸ್, ಡ್ಯಾನ್ಸಿಂಗ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಬೋರ್ಡ್ ಗೇಮ್ಸ್, ಚೆಸ್ ತರ ಈ ರೀತಿಯಲ್ಲಿ ನಾವು ಮೈಂಡ್ ಆಕ್ಟಿವ್ ಆಗಿ ಇಟ್ಕೊಂಡವ್ರ ಇದರಲ್ಲಿ ಸ್ವಲ್ಪ ಇದು ಹೆಲ್ಪ್ ಆಗ್ತದೆ. ಮತ್ತೆ ಮೋಸ್ಟ್ ಕಾಮನ್ಲಿ ರೆಗ್ಯುಲರ್ ಎಕ್ಸಸೈಸಸ್, ಈಗ ಒಂದು ವಾಕಿಂಗ್, ಒಂದು 30 to 40 minutes ರೆಗ್ಯುಲರ್ ಡೈಲಿ ವಾಕಿಂಗ್ ಮಾಡೋದು, ಫಿಸಿಕಲಿ ಆಕ್ಟಿವ್ ಆಗಿ ಇರೋದು, ಇದರಿಂದ ನೆಕ್ಸ್ಟ್ ಮುಂದೆ ಪ್ರಿವೆಂಟ್ ಅದು ಬರ್ದಿರ್ದಾಗೆ ನೋಡ್ಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಮೇನ್ಲಿ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ, ಲೈಫ್ ಸ್ಟೈಲ್ ಮತ್ತೆ ಡಯಟ್. ಡಯಟ್ ಅಲ್ಲಿ ಈಗ ಒಂದು ಅಂತ ಹೇಳಿದ್ರೆ ಆಲ್ಕೋಹಾಲ್, ಮದ್ಯಪಾನ ಅದನ್ನ ನಾವು ಅವಾಯ್ಡ್ ಮಾಡಬೇಕು. ಮತ್ತೆ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಹೇಳ್ತೇವೆ, ಸೊ ಅದನ್ನ ನಾವು ಅದು ಕಡಿಮೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಬಟರ್, ಚೀಸ್, ಬೇಕರಿ ಐಟಮ್ಸ್ ಇದೆಲ್ಲ ಅದೆಲ್ಲ ನಾವು ತುಂಬಾನೇ ಡಿಸ್ಪ್ರಪೋರ್ಷನೇಟ್ ಆಗಿ ತುಂಬಾ ಸೇವನೆ ಮಾಡಬಾರ್ದು. ಸೊ ಅದು ಅದರಿಂದ ಬ್ರೈನ್ ಹೆಲ್ತ್ ಗೆ ಎಫೆಕ್ಟ್ ಆಗ್ತದೆ. ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಹೇಳಿ ಕೆಲವು ಹೆಲ್ದಿ ಫ್ಯಾಟ್ಸ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಈಗ ಎಕ್ಸಾಂಪಲ್ಸ್ ಫಿಶ್, ಮತ್ತೆ ನಟ್ಸ್, ಈಗ ಬಾದಾಮಿ ನಟ್ಸ್, ಮತ್ತೆ ಸೀಡ್ಸ್, ಇದು ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಅಂತ ಇರ್ತದೆ, ಅವಕಾಡೋಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಈಗ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕ್ಯಾಪ್ಸೂಲ್ಸ್ ಇಂಥದ್ದೆಲ್ಲ. ಆಮೇಲೆ

0: ಆಲಿವ್ ಆಯಿಲ್ಸ್ ಯೂಸ್ ಮಾಡೋದು. ಸೊ ಟು ಸಮ್ ಎಕ್ಸ್ಟೆಂಟ್ ದಿಸ್ ವಿಲ್ ಹೆಲ್ಪ್ ಇನ್ ಮೇಂಟೈನಿಂಗ್ ಬ್ರೈನ್ ಹೆಲ್ತ್. ದಿಸ್ ಆರ್ ದ ಪ್ರಿವೆಂಟಿವ್ ಮೆಷರ್ಸ್. ಒಂದ್ಸರಿ ಡಿಟೆಕ್ಟ್ ಆದ್ಮೇಲೆ ನಾವು ಆದಷ್ಟು ವಿಲ್ ಹ್ಯಾವ್ ಟು ಪ್ರಮೋಟ್ ದಟ್ ಆರ್ ಮೋಟಿವೇಟ್ ಅವರಿಗೆ ಒಂದು ಫಿಸಿಕಲಿ ಮತ್ತೆ ಯಾವ್ದಾದ್ರು ಆಕ್ಟಿವಿಟೀಸ್ ಮಾಡ್ತಾ ಇರುವುದರಲ್ಲಿ ಮೈಂಡ್ ನ ಆಕ್ಯುಪೈ ಮಾಡಿಕೊಂಡಿರ್ಬೇಕು. ಸಪೋಸ್ ಸ್ವಲ್ಪ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಪಜಲ್ ಸಾಲ್ವಿಂಗ್, ಗಾರ್ಡನಿಂಗ್, ಇಂಥದ್ದು ಆಕ್ಟಿವಿಟೀಸ್ ಮಾಡ್ಕೊಂಡಿದ್ದು ನಾವು ಆಕ್ಟಿವ್ ಆಗಿದ್ರೆ ಸ್ವಲ್ಪ ಒಂದ್ ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ಗೆ ಪ್ರೋಗ್ರೆಷನ್ ಆಗೋದನ್ನ ನಾವು ಆದಷ್ಟು ತಡೆ ಹಿಡಿಬಹುದು.
1: ಈಗ ಸಾಮಾನ್ಯವಾಗಿ ಈ ರೀತಿಯ ಅಲ್ಜಮರ್ಸ್ ಇರುವಂತಹ ಒಂದು ರೋಗಿಯ ಫ್ಯಾಮಿಲಿ ಏನಿರುತ್ತೆ, ಅವರು ಅವರ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇರ್ತಾರೆ, ಅವರು ಯಾವೆಲ್ಲ ವಿಚಾರಗಳ ಬಗ್ಗೆ ಗಮನ ವಹಿಸಬೇಕಾಗತ್ತೆ?
0: ಒಂದು ಅಂತ ಹೇಳಿದ್ರೆ ಅಲ್ಜಮರ್ಸ್ ಡಿಸೀಸ್ ಒಂದು ಡೆಫಿನೆಟ್ ಕ್ಯೂರ್ ಅಂತೂ ಇರುವುದಿಲ್ಲ. ನಮ್ಮ ಇದು ಒಂದಂತ ಹೇಳಿದ್ರೆ ಆದಷ್ಟು ನಾವು ಈಗ TLC ಅಂತ ಹೇಳ್ತೇವೆ, ಟೆಂಡರ್ ಲವ್ ಅಂಡ್ ಕೇರ್. ಈ ಫ್ಯಾಮಿಲಿ ಮೆಂಬರ್ಸ್ ಆಗಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಆದಷ್ಟು ಈಗ ಅವರಿಗೆ ಒಂದು ಆಕ್ಟಿವಿಟೀಸ್, ಈಗ ಈಗ ಇದರಲ್ಲಿ ಡಿಮೆನ್ಷಿಯಾ ಅಥವಾ ಆಲ್ಜಮರ್ ಡಿಸೀಸ್ ಅಲ್ಲಿ ಒಂದು ಯಾವುದೇ ಒಂದು ಕಾರ್ಯ ಮಾಡಲಿಕ್ಕೆ ಇದು ಒಂದು ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಆದರೆ ನಾವು ಫ್ಯಾಮಿಲಿ ಮೆಂಬರ್ಸ್ ಆಗಿ, ಕೇರ್ ಗಿವರ್ಸ್ ಆಗಿ ನಾವು ಆದಷ್ಟು ಅವರಿಗೆ ಮೋಟಿವೇಟ್ ಮಾಡಬೇಕು, ಸಪೋರ್ಟ್ ಆದಷ್ಟು ಮಾಡಿ ಅಂತ ಆದಷ್ಟು ಇದು ಮಾಡಬೇಕು. ಇನ್ ಕೇಸ್ ಅವರಿಂದ ಏನಾದರೂ ಮಿಸ್ಟೇಕ್ಸ್ ಆಯಿತು ಅಥವಾ ಮರ್ತು ಹೋಗಿದೆ, ನಾವು ಕೇರ್ ಗಿವರ್ಸ್ ಆಗಿ ವಿ ಶುಡಂಟ್ ಗೆಟ್ ಫ್ರಸ್ಟ್ರೇಟೆಡ್ ಅಂತ ಹೇಳಿದ್ರೆ ಅಥವಾ ಸಿಟ್ಟು ತೋರಿಸ್ಕೊಳ್ಳೋದು. ಅದರಿಂದಾಗಿ ಒಂದು ಡಿಮೆನ್ಷಿಯಾ ಅಂತೂ ಇದೆ, ಅದರ ಮೇಲೆ ಅವರಿಗೆ ಡಿಪ್ರೆಷನ್ ಆಗುವಂಥದ್ದು ಸಿಚುವೇಶನ್ಸಿಗೆ ಬರಬಹುದು. ಮತ್ತೆ ಆದಷ್ಟು ಅವರಿಗೆ ಅವರ ಆಕ್ಟಿವಿಟೀಸ್ನ ಸೆಲ್ಫ್ ಆಗಿ ಮಾಡ್ಲಿಕ್ಕೆ ಮೋಟಿವೇಟ್ ಮಾಡಬೇಕು. ಎಲ್ಲದಕ್ಕೂ ಈಗ ಸಪೋರ್ಟ್ ಅಂದ್ರೆ ಓವರ್ ಆಗಿ ಎಲ್ಲದನ್ನು ಮಾಡ್ತಾ ಹೋದ್ರೆ ಅವ್ರ ಡಿಪೆಂಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ಅದು ಆದಷ್ಟು ಅವರಿಗೆ ಅವರ ಆಕ್ಟಿವಿಟೀಸ್ ಅಂಡರ್ ಬಟ್ ಅಂಡರ್ ಸೂಪರ್ವಿಷನ್. ಸೂಪರ್ವಿಷನ್ ಯಾಕೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಈಗ ಕಿಚನ್ಗೆ ಹೋದ್ರೆ ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಮರ್ತು ಹೋಗ್ಬೋದು, ಆಗ ಪ್ರಾಬ್ಲಮ್ಸ್ ಬರ್ತದೆ. ನೆಕ್ಸ್ಟ್ ಏನಾದರೂ ಹೊರಗೆ ಹೋದ್ರೆ ವಾಪಸ್ ಮನೆಗೆ ಬರ್ಲಿಕ್ಕೆ ಕಷ್ಟ ಆಗ್ಬೋದು, ಆಕ್ಸಿಡೆಂಟ್ಸಿಗೆಲ್ಲ ತೊಂದರೆಗೆಲ್ಲ ಆಗಬಹುದು. ಮತ್ತೆ ನಾ ಹೇಳಿದಾಗೆ ಬೇರೆ ಈಗ ವಿಷಯದಲ್ಲಿ ಎಲ್ಲ ಅವರಿಗೆ ಒಂದು ಪರ್ಸನಲ್ ಹೈಜೀನ್ ಎಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಆಗದೆ ಇರೋದು. ಸೊ ಒಂದು ಆದಷ್ಟು ನಮ್ಮ ಆಸ್ ಅ ಕೇರ್ ಗಿವರ್ ವಿ ಹ್ಯಾವ್ ಟು ಟ್ರೈ ಟು ಸಪೋರ್ಟ್ ದೆಮ್. ಅಂಡ್ ಒಂದು ಇಫ್ ಎಟ್ ಆಲ್ ಎಫರ್ಡೆಬಿಲಿಟಿ ಇದ್ರೆ ಒಂದು 24 ಗಂಟೆ ಒಂದು ಕೇರ್ ಗಿವರ್ ಅಂತಾನೆ ಹೈರಿಂಗ್ ವಿಲ್ ಆಲ್ಸೋ ಹೆಲ್ಪ್ ಟು ಈ ಒಂದು ಕೇರ್ ಗಿವರ್ ದ ಸ್ಟ್ರೆಸ್ ನ ಕಡಿಮೆ ಮಾಡಲಿಕ್ಕೆ. ಸೊ ದೋಸ್ ಡೆಡಿಕೇಟೆಡ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಇರ್ತಾರೆ ಅಂತ ಅದಕ್ಕೆ. ಸೊ ಅವರಿಗೆ ಒಂದು ಅದರಿಂದ ಹೆಲ್ಪ್ ಆಗ್ತದೆ.
1: ಈಗ ಇದರ ಒಂದು ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಅಥವಾ ಯಾವ ರೀತಿ ಕೇರ್ ತಗೋಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಏನಾದರೂ ಸೊಸೈಟಿ ಲೆವೆಲ್ ಅಲ್ಲಿ ಏನಾದರೂ ಆಕ್ಟಿವಿಟೀಸ್ ಆಗ್ತಾ ಇದೆಯಾ?
0: ಆಕ್ಟಿವಿಟೀಸ್ ಆಕ್ಚುಲಿ ಈಗ ನಮ್ಮ ಇದರಲ್ಲಿ ಇದೆ, ಬಟ್ ಅದು ಇನ್ನೂ ಕಡಿಮೆ ಗ್ರೌಂಡ್ ಲೆವೆಲ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಇಟ್ಸ್ ನಾಟ್ ಮಚ್. ಈಗ ಅಸೋಸಿಯೇಷನ್ಸ್ ಎಲ್ಲ ಇದೆ, ವೆಸ್ಟರ್ನ್ ಅಲ್ಲಿ ಆಗುವಷ್ಟು ಲೆವೆಲ್ ಅಲ್ಲಿ ಇಲ್ಲ, ಸಪೋರ್ಟ್ ಗ್ರೂಪ್ಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ನಮ್ಮಲ್ಲಿ ಈಗ ಮಂಗಳೂರಲ್ಲಿ ಅದೇ ಮಂಗಳೂರು ಆಲ್ಜಿಮಸ್ ಅಸೋಸಿಯೇಷನ್ ಅಂತ ಒಂದು ಸಂಘ ಇದೆ. ಅದರಲ್ಲಿ ನಾವು ನೋಡಿದ ಪ್ರಕಾರ ದೇ ಡೂಯಿಂಗ್ ಲಾಟ್ ಆಫ್ ಗುಡ್ ವರ್ಕ್ ಅಂತ ಹೇಳಿದ್ರೆ, ಈಗ ಒಂದು ಫ್ಯಾಮಿಲಿಗೆ ಈಗ ಏನಾದರೂ ವಾಲಂಟಿಯರ್ಸ್ ಪ್ರೊವೈಡ್ ಮಾಡೋದು ಒಂದು ಫ್ಯಾಮಿಲಿ ಮೆಂಬರ್ಸ್ನ ನೋಡ್ಕೊಳ್ಳಿಕ್ಕೆ. ಆಮೇಲೆ ಒಂದು ಸಪೋರ್ಟ್ ಗ್ರೂಪ್ಸ್ ಅಲ್ಲಿ ಎಲ್ಲ ಯೂಶ್ವಲಿ ಕೇರ್ ಗಿವರ್ಸ್ ಮತ್ತೆ ಪೇಷೆಂಟ್ಸಿಗೂ ಸಹ ಇಂಟ್ರಾಕ್ಷನ್ಸಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅವರ ಕಷ್ಟಗಳನ್ನು ಏನಾದರೂ ಏನಿದೆ ಅದಕ್ಕೆ ಸೊಲ್ಯೂಷನ್ಸ್ ಏನೆಲ್ಲ ಇರ್ಬೋದು ಆ ಥರ ಡಿಸ್ಕಷನ್ಸ್ ಒಂದು ಫೋರಮ್ ಥರ ಮಾಡ್ಕೊಳ್ಳುವಂಥದ್ದು. ಮತ್ತು ಸೋಷಿಯಲ್ ಮೀಡಿಯಾ ಥ್ರೂ ಏನಾದರೂ ಈ ಆಲ್ಜಿಮರ್ಸ್ ಬಗ್ಗೆ ಏನು ಯಾವ ರೀತಿ ಕಾಯಿಲೆ ಒಂದು ಅವೇರ್ನೆಸ್ ಮಾಡುವಂಥ ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡೋದು. ಸೊ ಇಂಥದ್ದೆಲ್ಲ ಒಂದು ಸಪೋರ್ಟ್ ಗ್ರೂಪ್ಸ್ ನಮಗೆ ಆ್ಯಕ್ಚುಲಿ ಇನ್ನೂ ಡೆವಲಪ್ ಆಗಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಎಷ್ಟು ಒಂದು ಈ ಕಾಯಿಲೆಗೆ ಅಂತ ಹೇಳಿದರೆ ಒಂದು ಅವೇರ್ನೆಸ್ ಸ್ವಲ್ಪ ಕಡಿಮೆನೇ ಇದೆ ಓವರಾಲ್. ಸೊ ಅವೇರ್ನೆಸ್ ಪ್ರಮೋಟ್ ಮಾಡಲಿಕ್ಕೆ ಮತ್ತು ಇದ್ದವರಿಗೆ ಸ್ವಲ್ಪ ಒಂದು ಸಪೋರ್ಟ್ ಅಂತ ಇದ್ದರೆ ವಿ ಕ್ಯಾನ್ ಟ್ಯಾಕಲ್ ದಿಸ್ ಪ್ರಾಬ್ಲಮ್ ಇನ್ ಅ ಬೆಟರ್ ವೇ.
1: ಈಗ ಸಾಮಾನ್ಯವಾಗಿ ಈ ಕಾಯಿಲೆ ಇರುವವರಿಗಿಂತ ಹೆಚ್ಚು ಸ್ಟ್ರೆಸ್ ಬಹುಶಃ ಅದರ ಬಗ್ಗೆ ಕಾಳಜಿ ವಹಿಸುವವರಿಗೂ ಕೂಡ ಇರ್ತದೆ. ಸೊ ಅಂಥವ್ರು ಯಾವ ರೀತಿಯಾಗಿ ಇರಬೇಕಾಗುತ್ತೆ, ಅವರ ಒಂದು ಮೆಂಟಲ್ ಹೆಲ್ತ್ ಅನ್ನ ಕಾಪಾಡಿಕೊಳ್ಬೇಕಂತ ಹೇಳಿದ್ರೆ
0: ಪೇಷಂಟಿಗೆ ಅಟ್ಲೀಸ್ಟ್ ಅವರಿಗೆ ಕಷ್ಟ ಅಂತೂ ಡೆಫಿನೆಟ್ಲಿ ಇದೆ ಪೇಷಂಟ್ಸಿಗೆ, ಬಟ್ ಅದಕ್ಕೆ ಅವರಿಗೆ ಅಂತೂ ಅದರ ರಿವರ್ನೇ ಇರುವುದಿಲ್ಲ. ಬಟ್ ಅದನ್ನು ನೋಡ್ಕೊಳ್ಳೋರ ಫ್ಯಾಮಿಲಿ ಮೆಂಬರ್ಸಿಗೆ ತುಂಬಾ ಸ್ಟ್ರೆಸ್ಫುಲ್ ಸಿಚುವೇಶನ್ ನೋಡ್ಲಿಕ್ಕೆ. ಅದಕ್ಕೆ ಒಂದಂತ ಹೇಳಿದ್ರೆ ಇಫ್ ಎಟ್ ಆಲ್ ಆ ಪ್ರೊಫೆಷನಲ್ ಹೆಲ್ಪ್ ಅವರಿಗೆ ಆರ್ಥಿಕವಾಗಿ ಸಪೋರ್ಟ್ ಅಲ್ಲಿ ಅವರಿಗೆ ಆದ್ರೆ ಇಟ್ಸ್ ಅ ಗುಡ್ ಥಿಂಗ್ ವಿಚ್ ವಿಲ್ ಹೆಲ್ಪ್ ದೆಮ್. ಮತ್ತೆ ಇನ್ನೊಂದು ತುಂಬಾ ಪ್ರಾಬ್ಲಮ್ಸ್ ಯೂಶಲಿ ಬರ್ತದೆ, ನಾನು ಹೇಳಿದಾಗೆ ಬಿಹೇವಿಯರ್ ಪ್ರಾಬ್ಲಮ್ಸ್ ಬರ್ಬೋದು, ಇಲ್ಲೆಲ್ಲ ಮೂತ್ರ ವಿಸರ್ಜನೆ ಮಾಡೋದು ಅಥವಾ ಬಟ್ಟೆ ಇಲ್ಲದೆ ಒಂದು ಸೋಷಿಯಲ್ ಎಂಬಾರೇಸ್ಮೆಂಟ್ ಸಹ ಕೆಲವರಿಗೆ ಅದು ಆಗ್ತದೆ. ಸೊ ಇಟ್ಸ್ ಅ ವೆರಿ ಸ್ಟ್ರೆಸ್ಫುಲ್ ಸಿಚುವೇಶನ್ ಓವರ್ಆಲ್ ನೋಡ್ಲಿಕ್ಕೆ. ಅದರಿಂದ ಸ್ವಲ್ಪ ಒಂದು ಮೆಂಟಲ್ ಬರ್ಡನ್ ಆಗಿ ಅವರು ಸಹ ಡಿಪ್ರೆಷನ್ಗೆ ಹೋಗುವಂತ ಈ ತರ ಆಗ್ತದೆ. ನಮ್ಮ ಮೊದಲು ನಮ್ಮ ನೋಡ್ಕೊಂಡಿದ್ದವರು ಅವರಿಗೆ ಅವರಿಗೆ ಬಟ್ ಸ್ಟಿಲ್ ಯು ಕಾಂಟ್ ಹೆಲ್ಪ್ ಅಂತ ಆ ಒಂದು ಮೆಂಟಲ್ ಸ್ಟ್ರೆಸ್ ಬರ್ತದೆ. ಆ ತರ ಸಿಚುವೇಶನ್ಸ್ ಅಲ್ಲಿ ಈ ರೀತಿ ಸಪೋರ್ಟ್ ಗ್ರೂಪ್ಸ್ ಆರ್ ಇವನ್ ಟೇಕಿಂಗ್ ಮೆಡಿಕಲ್ ಹೆಲ್ಪ್ ರಿಲೇಟೆಡ್ ಟು ಈಗ ಕೌನ್ಸಿಲಿಂಗ್, ಹೌ ಟು ಟ್ಯಾಕಲ್ ದಿಸ್ ಪ್ರಾಬ್ಲಮ್, ಹೌ ಟು ಗೋ ಅಬೌಟ್ ಇಟ್, ಕೌನ್ಸಿಲಿಂಗ್ ಸೆಷನ್ಸು ಹೆಲ್ಪ್ ಸೈಕೈಟ್ರಿಸ್ಟ್ ಅಥವಾ ಇದರಲ್ಲಿ ಒಂದು ಮುಂದೆ ಹೇಗೆ ಟ್ಯಾಕಲ್ ಮಾಡೋ ಅವ್ರ ಪ್ರಾಬ್ಲಮ್ಸ್ ಏನಿದೆ, ಒಂದು ಟ್ರೀಟಿಂಗ್ ಡಾಕ್ಟರ್ ಹತ್ರನೇ

0: ಇನ್ನೊಂದು ಆಸ್ ಅ ಸೈಕಿಯಾಟ್ರಿಸ್ಟ್ ಅವ್ರದ್ದು ಹೆಲ್ಪ್ ಸಹ ತಗೊಳ್ಬೇಕಾಗುತ್ತೆ.
1: ಇನ್ನು ಈ ಅಲ್ಝಮರ್ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಿದ್ರೆ, ಈ ಒಂದು ಕ್ಷೇತ್ರದಲ್ಲಿ ಏನಾದರೂ ಬೆಳವಣಿಗೆಗಳು, ಏನಾದರೂ ಹೊಸ ಡೆವಲಪ್ಮೆಂಟ್ಗಳು ಏನಾದರೂ ಆಗ್ತಾ ಇದೆಯಾ?
0: ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ರೆ, ಈಗ ಮೆಡಿಸಿನ್ ವೈಸ್ ಆಗಿ ಅಪ್ರೂವ್ಡ್ ಆಗಿ ಯಾವ್ದು ರೀತಿ ಅಂದ್ರೆ ವಿತ್ ಕನ್ಫರ್ಮ್ ಟ್ರೀಟ್ಮೆಂಟ್ ಅಂತ ಯಾವ್ದು ಮೆಡಿಸಿನ್ ಇನ್ನೂ ಇದಿಲ್ಲ. ಎವ್ರಿಥಿಂಗ್ ಇಸ್ ಇನ್ ಒಂದು ಪೈಪ್ ಲೈನ್ ಸ್ಟೇಜಸ್ ಅಲ್ಲಿ ಮಾತ್ರ. ಅಪ್ರೂವ್ಡ್ ಆಗಿ ಯಾವುದು ಇಲ್ಲ. ಈಗ ಬೇಸಿಕಲಿ ನ್ಯೂರೋ ಪ್ರೊಟೆಕ್ಟಿವ್ ಅದನ್ನ ಪ್ರೋಗ್ರೆಷನ್ ನ ಡಿಲೇ ಮಾಡೋದು ಮಾತ್ರ, ಆ ರೀತಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಮಾತ್ರ. ಮತ್ತೆ ಅಂಡ್ ಅಲಾಂಗ್ ವಿತ್ ಇಟ್ ಈ ಕಾಗ್ನಿಟಿವ್ ಥೆರಪೀಸ್ ಅಂತೆಲ್ಲ ಹೇಳ್ತೇವಲ್ಲ, ಸೊ ಆ ರೀತಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಮಾತ್ರ.
1: ಈ ಒಂದು ಕಾಯಿಲೆ ಬಗ್ಗೆ ಜನರು ಏನೆಲ್ಲ ಮುಖ್ಯವಾಗಿ ತಿಳಿದುಕೊಂಡಿರಬೇಕು, ಆಮೇಲೆ ಯಾವ ಒಂದು ಸಿಂಪ್ಟಮ್ಸ್ ಬಗ್ಗೆ ಜಾಗ್ರತೆಯನ್ನು ವಹಿಸಬೇಕು, ಹಾಗೆ ಒಟ್ಟಾರೆಯಾಗಿ ಈ ಒಂದು ರೋಗ ಬರದಾಗಿ ಏನು ಮಾಡಬಹುದು ಅಂತ ಹೇಳಿ ಕಡೆಯದಾಗಿ ನಮ್ಮ ಕೇಳುಗರಿಗೋಸ್ಕರ ಹೇಳಿಬಿಟ್ಟು.
0: ಫೈನಲಿ ಹೇಳೋದಾದ್ರೆ, ಇದು ಒಂದು ಆಲ್ಝಮರ್ಸ್ ಒಂದು ಟೈಪ್ ಆಫ್ ಡಿಮೆನ್ಷಿಯಾ ಅಂಡ್ ಮೋಸ್ಟ್ ಕಾಮನ್ ಟೈಪ್ ಆಫ್ ಡಿಮೆನ್ಷಿಯಾ ಅಂತ ಹೇಳ್ಬೋದು. ಎಲ್ಲ ಮರು ಕಾಯಿಲೆ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಅಲ್ಲ. ನಾವು ಅದನ್ನ ಸಿಂಪ್ಟಮ್ಸ್ ನ ಯಾವ್ದಾದ್ರು ಲಕ್ಷಣಗಳೆಲ್ಲ ನೋಡಿ ಅದನ್ನ ಇಗ್ನೋರ್ ಮಾಡಬಾರ್ದು. ಇದೊಂದು ಬರೀ ಏಜ್ ಆಗ್ತದಲ್ಲ ಅವರಿಗೆ, ಅದನ್ನ ತೊಂದರೆ ಇಲ್ಲ ಹಾಗೆ ಬಿಡೋಣ ಅಂತ, ಹಾಗೆ ಅಂತಲ್ಲ. ಒಂದು ಯಾವತ್ತೂ ನಾವು ಮೆಡಿಕಲ್ ಆಗಿ ಒಂದು ನ್ಯೂರಾಲಜಿಸ್ಟ್ ಹಾಸ್ಪಿಟಲ್ ಹೋಗಿ ಒಂದು ನ್ಯೂರಾಲಜಿಸ್ಟ್ ಸಲಹೆ ಎಕ್ಸಾಮಿನೇಷನ್ಸ್ ಎಲ್ಲ ಮಾಡಿ ನೆಕ್ಸ್ಟ್ ಮುಂದೆ ಏನು ಮಾಡಬೇಕು ಅಂತ ನಾವು ಒಂದು ಕ್ಲಾರಿಫೈ ಮಾಡಿಕೊಳ್ಳೋದು ಯಾವತ್ತೂ ಉತ್ತಮ. ಮತ್ತೆ ಡೆಫಿನೆಟ್ ಕ್ಯೂರ್ ಇಲ್ಲದೆ ಇದ್ದರೂ ಬೇಗ ಗುರುತು ಹಿಡಿದ್ರೆ ಆ ಪ್ರೋಗ್ರೆಷನ್, ಈಗ ಒಂದು 2 ಅಥವಾ 3 ವರ್ಷ ಅಲ್ಲಿ ಪ್ರೋಗ್ರೆಷನ್ ತುಂಬ ಜಾಸ್ತಿ ಆಗೋದನ್ನು ನಾವು ವಿ ಕ್ಯಾನ್ ಎಕ್ಸ್ಟೆಂಡ್ ಅವ್ರ ಡಿಲೇ ದ ಪ್ರೋಗ್ರೆಷನ್ ಕರೆಕ್ಟಾಗಿ ಟ್ರೀಟ್ಮೆಂಟ್ಸ್ ಮತ್ತೆ ಕೌನ್ಸಿಲಿಂಗ್ ಅಥವಾ ಕಾಗ್ನಿಟಿವ್ ಥೆರಪೀಸ್ ಅಂತ ಅದೆಲ್ಲ ಮಾಡ್ತಾ ಹೋದರೆ ಒಂದು ಅದಕ್ಕೆ ನಾವು ಆದಷ್ಟು ನಾವು ಡಿಲೇ ಮಾಡದೆ ಒಂದು ಮೆಡಿಕಲ್ ಹೆಲ್ಪ್ ತಗೊಳ್ಳೋದು ಇಂಪಾರ್ಟೆಂಟ್. ಮತ್ತೆ ಎಲ್ಲ ಮರು ತೊಂದರೆ ಡಿಮೆನ್ಷಿಯಾ ಅಲ್ಲ, ಕೆಲವೊಂದ್ಸರ್ತಿ ಬೇರೆ ಕಾಯಿಲೆ ಈ ಡಿಮೆನ್ಷಿಯಾ ಲಕ್ಷಣಗಳು ಕಾಣಿಸ್ಕೊಂಡು ಬರ್ಬೋದು, ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ. ಎಲ್ಲ ಈಗ ಡಿಮೆನ್ಷಿಯಾ ಒಂದು ಯೂಶ್ವಲಿ ನ್ಯೂರೋ ಡಿಜನರೇಟಿವ್ ಅಂತ ಹೇಳ್ತೇವೆ, ನರಗಳು ಸ್ವಲ್ಪ ಸೆಲ್ಸ್ ಸ್ವಲ್ಪ ಕಡಿಮೆ ಆಗಿ ಬರುವಂಥದ್ದು ನ್ಯೂರೋ ಡಿಜನರೇಟಿವ್ ಅಂತ ಹೇಳ್ತೇವೆ. ಬಟ್ ಡಿಮೆನ್ಷಿಯಾ ಲಕ್ಷಣಗಳು ಬೇರೆ ಕಾಯಿಲೆಗಳಲ್ಲೂ ಸಹ ಬರ್ಬೋದು. ಸಪೋಸ್ ಬ್ರೈನ್ ಇನ್ಫೆಕ್ಷನ್ನು ಹಾಗೆ ಮರು ಕಾಯಿಲೆ ಹಾಗೆ ಕಾಣಿಸ್ಕೊಳ್ಬಹುದು ಕೆಲವರಿಗೆ, ಗೊತ್ತಿಲ್ಲದವರಿಗೆ. ಮತ್ತೆ ಕೆಲವರಿಗೆ ಸಿಂಪಲ್ ನ್ಯೂಟ್ರಿಷನ್ ರಿಲೇಟೆಡ್, ಏನೋ ನ್ಯೂಟ್ರಿಷನ್ ಕಡಿಮೆ ಆಯಿತು, ಎಸ್ಪೆಷಲಿ ವೆಜಿಟೇರಿಯನ್ ವಿಟಮಿನ್ B12 ಅಂತ ಹೇಳ್ತೀವಿ ಡಿಫಿಷಿಯನ್ಸಿ ಅಂತ ಇದ್ದಾಗ, ಆಗ ಒಂದು ರೀತಿಯಲ್ಲಿ ಏನೋ ಒಂದು ಮೆಮೊರಿ ಪ್ರಾಬ್ಲಮ್ ಅಥವಾ ಥಿಂಕಿಂಗ್ ಪ್ರಾಬ್ಲಮ್ ಅಲ್ಲಿ ಸಹ ಲಕ್ಷಣಗಳು ಕಾಣಿಸ್ಕೊಳ್ಬಹುದು. ಮತ್ತೆ ಸ್ಟ್ರೋಕ್, ಈ ರೀತಿ ಸ್ಟ್ರೋಕ್ ಪಾರ್ಶ್ವವಾಯು ಅಂತ ಹೇಳ್ತಲ್ಲ, ಆ ತರ ಕಾಯಿಲೆನ ಒಂದು ಗುರ್ತ ಹಿಡಿದು ಅದಕ್ಕೆ ಬಿಕಾಸ್ ದರ್ ಇಸ್ ಅ ಗುಡ್ ಟ್ರೀಟ್ಮೆಂಟ್, ಒಂದು ಫೈನಲ್ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಇದೆ. ಅದು ಇದು ಬರುವ ಕಾಯಿಲೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದು ಇಸ್ ನಾಟ್ ಅಡ್ವೈಸ್. ಆದಷ್ಟು ಬೇಗ ಒಂದು ಮೆಡಿಕಲ್ ಹೆಲ್ಪ್ನ ಒಂದು ತಗೊಳ್ಳಬೇಕು, ನ್ಯೂರಾಲಜಿಸ್ಟ್ನ ಭೇಟಿ ಆಗಬೇಕು. ಅದಕ್ಕೆ ಮುಂದೆ ಏನಾದರೂ ಟ್ರೀಟ್ಮೆಂಟ್ ಮಾಡುವಂಥದ್ದು ಇದ್ರೆ ಅದನ್ನ ನಾವು ಮಿಸ್ ಮಾಡಬಾರ್ದು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಈಗ ಇಸ್ ಆಲ್ವೇಸ್ ಪ್ರಿವೆನ್ಷನ್ ಅಥವಾ ನಮಗೆ ಈ ಥರ ರಿಸ್ಕ್ ಇದ್ದ ಇರಬಹುದು ಅಂತ ಏನಾದರೂ ಈಗ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಆಗಿದೆ, ಸೊ ಒಂದು ರಿಸ್ಕ್ ಒಂದು ಇದ್ದೇ ಇರ್ತದೆ. ಸೊ ಜನರಲ್ ಆಗಿ ಒಂದು ಬ್ರೈನ್ ಹೆಲ್ತ್ನ ಒಂದು ಸರಿಯಾಗಿ ಇಟ್ಕೊಳ್ಬೇಕು, ಅದನ್ನ ನಾವು ಇದು ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಅವರ್ ಲೈಫ್ ಸ್ಟೈಲ್. ಈ ಲೈಫ್ ಸ್ಟೈಲ್ ಇಸ್ ನಾಟ್ 1 or 2 days ಇದು. ಸೊ ಅದು ನಾವು ಒಂದು ಕಾನ್ಸ್ಟೆಂಟ್ ಆಗಿ ನಾವು ಒಂದು ಲೈಫ್ ಸ್ಟೈಲ್ ವೇ ಆಫ್ ಲೈಫ್ ವೇ ಆಫ್ ಲಿವಿಂಗ್ ಅಂತ ನಾವು ನಡೆಸ್ಕೊಳ್ಬೇಕು. ಹೆಲ್ದಿ ಲೈಫ್ ಸ್ಟೈಲ್ ಅಂದ್ರೆ ಮೇನ್ಲಿ ನಾನು ಹೇಳಿದಾಗೆ ಗುಡ್ ಡಯಟ್, ಫಿಸಿಕಲಿ ಆಕ್ಟಿವ್ ಆಗಿರುವಂಥದ್ದು, ಕಾನ್ಸ್ಟೆಂಟ್ ಆಗಿ ಈಗ ಎಕ್ಸಸೈಸ್ ಅಥವಾ ಈ ವಾಕಿಂಗ್, ಸಿಂಪಲ್ ಆಸ್ ವಾಕಿಂಗೆ ಒಂದು 30-40 minutes ಡೈಲಿ ವಾಕಿಂಗ್. ಆಮೇಲೆ BP ಶುಗರ್ ಇದ್ದವರು ಅದನ್ನ ನಾವು ರೆಗ್ಯುಲರ್ ಚೆಕಪ್ ಮಾಡಿಸ್ಬೇಕು. ಈಗ ನಾವು BP ಮತ್ತೆ ತಗೊಳ್ತಿದ್ದೆ ನಮಗೆಲ್ಲ ಸರಿಯಾಗಿದೆ ಅಂತಲ್ಲ, ಒಂದು ಚೆಕಪ್ ಮಾಡಿ ಆ ಪರ್ಟಿಕ್ಯುಲರ್ ಡೋಸೇಜ್ ಆ ಟ್ರೀಟ್ಮೆಂಟ್ ಸಾಕ ಅಥವಾ ಏನಾದರೂ ಚೇಂಜಸ್ ಮಾಡ್ತಾನೆ ಇರಬೇಕು. ಒಂದು ಪೀರಿಯಡಿಕ್ ಆಗಿ ಫಿಸಿಷಿಯನ್ ಸಲಹೆ ಹೇಳಿದಾಗೇನೆ ನಾವು ಚೆಕಪ್ ಮಾಡಿಸ್ಕೊಂಡು ಆ ಬ್ಲಡ್ ಪ್ರೆಷರ್ಸ್ ಮತ್ತು ಶುಗರ್ ಲೆವೆಲ್ಸ್ ನಾವು ಕಾನ್ಸ್ಟೆಂಟಾಗಿ ನಾವು ನೋಡಿಕೊಂಡು ಅದನ್ನ ಒಳ್ಳೆ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಮತ್ತೆ ಈಗ ಏನಾದರೂ ಹಾಬೀಸ್ ಇಂಥದ್ದು ಆಕ್ಟಿವ್ ನಾನು ಲೀಜರ್ ಆಕ್ಟಿವಿಟೀಸ್ ಅಂತೆಲ್ಲ ಹೇಳಿದೆ, ಸೊ ಅದರಲ್ಲೆಲ್ಲ ನಾವು ಸ್ವಲ್ಪ ಆಕ್ಟಿವ್ ಆಗಿದ್ದರೆ ಮುಂದೆ ನಾವು ಆಲ್ ದೀಸ್ ಥಿಂಗ್ಸ್ ಅಂದರೆ ಒಂದು ಬ್ರೈನ್ ಹೆಲ್ತ್ಗೆ ಹೆಲ್ದಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ದಿಸ್ ಇಸ್ ಮೈ ಮೇನ್ ಮೆಸೇಜ್.
1: ಮುಖ್ಯವಾಗಿ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ಇದನ್ನು ತಡೆಗಟ್ಟುವಂಥದ್ದು ಸುಲಭ ಆಗ್ಬೋದು ಅಂತ. ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ನಮಗೆ ಅಲ್ಝಮರ್ ಕಾಯಿಲೆ ಬಗ್ಗೆ ಮಾಹಿತಿಯನ್ನು ಕೊಟ್ಟರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
0: ಥ್ಯಾಂಕ್ ಯು, ಧನ್ಯವಾದ.
2: ಇದುವರೆಗೆ ಅಲ್ಝೈಮರ್ ರೋಗದ ಲಕ್ಷಣ ಚಿಕಿತ್ಸೆ ಈ ಕುರಿತು KMC ಮಣಿಪಾಲ ನ್ಯೂರಾಲಜಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ನಿಖಿತ್ ಹಂಪಾರ್ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಲತೀಶ್ ಪಾಲ್ದನೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿಯ ಕೊಡುಗೆ.

0: ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ.
1: ನಾನು ಎಳೆವೆ ನೀನು ಮಣಿವೆ, ನಾನು ಕರೆವೆ ನೀನು ಸುರಿವೆ.
0: ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

0: ಪಥಗಳಲ್ಲಿ ಹರಿವ ತೊರೆಯು ನಾನು.
1: ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.
2: ಸಮಯ 1 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಪರ್ ಡ್ರಾಪ್ ಮೋರ್ ಕ್ರಾಪ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
4: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಸ್ನೇಹಿತರೆ, ಭಾರತ ಕೃಷಿ ಪ್ರಧಾನವಾದಂತಹ ದೇಶ. ಕೃಷಿಗೆ ನೀರು ಮೂಲಾಧಾರ. ಭಾರತೀಯ ಕೃಷಿ ಕ್ಷೇತ್ರದಲ್ಲಿ ನೀರು ಅತ್ಯಂತ ಮೌಲ್ಯಯುತವಾದ ಸ್ಥಾನವನ್ನು ಪಡ್ಕೊಂಡಿದೆ. ನೈಸರ್ಗಿಕ ಮಳೆಯನ್ನೇ ಹೆಚ್ಚಾಗಿ ನೆಚ್ಚಿಕೊಂಡಿರುವಂತಹ ಭಾರತದ ರೈತರಿಗೆ ಕಾಲಕಾಲಕ್ಕೆ ಮಳೆಯಾದರೆ ಮಾತ್ರ ಜೀವನ. ಆದರೆ ಸರಿಯಾದ ಸಮಯಕ್ಕೆ ಅಗತ್ಯವಿರುವಷ್ಟು ನೀರು ದೊರಕೋದು ಎಷ್ಟೋ ಬಾರಿ ಕಷ್ಟ ಆಗುತ್ತೆ. ಹವಾಮಾನ ವೈಪರೀತ್ಯ ಹಾಗೂ ಅಂತರ್ಜಲ ಮಟ್ಟ ಕುಸಿಯುತ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ನೀರನ್ನು ಅತ್ಯಂತ ಎಚ್ಚರಿಕೆಯಿಂದ ಮತ್ತು ಪರಿಣಾಮಕಾರಿಯಾಗಿ ಬಳಸೋದು ಪ್ರತಿಯೊಬ್ಬ ರೈತನ ಜವಾಬ್ದಾರಿ. ಯಾಕೆಂದರೆ ದೇಶಾದ್ಯಂತ ಬರ ಪರಿಸ್ಥಿತಿ ಇವತ್ತು ತಾಂಡವವಾಡ್ತಾ ಇದೆ. ಕರ್ನಾಟಕದಂತಹ ಅದೆಷ್ಟೋ ರಾಜ್ಯಗಳಲ್ಲಿ ಕುಡಿಯುವ ನೀರಿಗೂ ತತ್ವರ ಆಗಿದೆ. ಅದೆಷ್ಟೋ ಹಳ್ಳಿಗಳು ಗುಳೆ ಹೋಗ್ತಾ ಇದ್ದಾವೆ. ಕೃಷಿ ಪರಿಸ್ಥಿತಿ ತೀರಾ ಚಿಂತಾಜನಕವಾದಂತಹ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀರಿನ ಸಮರ್ಪಕವಾದ ಬಳಕೆ ಮಾತ್ರ ದೇಶದ ಕೃಷಿ ವ್ಯವಸ್ಥೆಯನ್ನು ರಕ್ಷಿಸೋದಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಪರ್ ಡ್ರಾಪ್ ಮೋರ್ ಕ್ರಾಪ್ ಅನ್ನುವಂತಹ ಯೋಜನೆ ದೇಶದ ಕೃಷಿ ವಲಯದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡ್ತಾ ಇದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಪ್ರತಿ ಹನಿಗೆ ಹೆಚ್ಚು ಬೆಳೆಯನ್ನು ಪಡೆಯೋದು ಅಂತ ಅರ್ಥ. ಕೃಷಿ ಮತ್ತು ಮಳೆಯ ನಡುವಿನ ಬಾಂಧವ್ಯ ಅವಿನಾಭಾವವಾದಂತಹ ಸಂಬಂಧವನ್ನು ಹೊಂದಿದೆ. ಭಾರತದ 50%ಕ್ಕಿಂತಲೂ ಹೆಚ್ಚಿನ ಕೃಷಿ ಭೂಮಿ ನೀರಾವರಿ ಸೌಲಭ್ಯ ಇಲ್ಲದೆ ಕೇವಲ ಮಳೆಯನ್ನೇ ಸಂಪೂರ್ಣವಾಗಿ ಆಧರಿಸಿದೆ. ಮಳೆ ಸಕಾಲದಲ್ಲಿ ಬಂದರೆ ಮಾತ್ರ ಬೆಳೆ ಚೆನ್ನಾಗಿ ಬರುತ್ತೆ. ಆದರೆ ಒಂದು ವೇಳೆ ಮಳೆ ಕೈಕೊಟ್ಟರೆ ಇಡೀ ಬೆಳೆ ನಾಶವಾಗಿ ರೈತ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಇದರಿಂದ ಇಡೀ ದೇಶದ ಒಂದು ಆಹಾರದ ವ್ಯವಸ್ಥೆಯ ಮೇಲೆ ದುಷ್ಪರಿಣಾಮ ಉಂಟಾಗತ್ತೆ. ಭೂಮಿಗೆ ಬಿದ್ದ ಮಳೆ ನೀರನ್ನ ಮಣ್ಣು ಹೀರಿಕೊಂಡು ಸಸ್ಯಗಳ ಬೇರುಗಳಿಗೆ ತಲುಪಿಸುತ್ತೆ. ಬೆಳೆಯ ಬೆಳವಣಿಗೆಗೆ ಮಣ್ಣಿನಲ್ಲಿ ಸೂಕ್ತ ತೇವಾಂಶ ಇರೋದು ಕಡ್ಡಾಯ. ಕೃಷಿಯಲ್ಲಿ ಬೆಳೆಯಲಾಗುವ ಅದೆಷ್ಟೋ ಧಾನ್ಯಗಳು, ಬೇಳೆಕಾಳುಗಳು, ತರಕಾರಿಗಳು ಮತ್ತು ಹಣ್ಣುಗಳು ಸೂಕ್ತ ಪ್ರಮಾಣದ ನೀರನ್ನ ಪಡೆದಾಗ ಮಾತ್ರ ಉತ್ತಮವಾದ ಇಳುವರಿಯನ್ನ ನೀಡೋದಿಕ್ಕೆ ಸಾಧ್ಯ. ಆದರೆ ಇವತ್ತಿನ ಬರ ಪರಿಸ್ಥಿತಿಯನ್ನು ನೋಡಿದರೆ ಇಡೀ ದೇಶದ ಕೃಷಿ ವ್ಯವಸ್ಥೆಯೇ ತಲೆಕೆಳಗಾಗಿ ಗ್ರಾಮೀಣ ಆರ್ಥಿಕತೆ ಕುಸಿತವಾಗುವಂತಹ ಆತಂಕ ಎದುರಾಗಿದೆ. ಆದರೆ ದೇಶದ ಸಾಂಪ್ರದಾಯಿಕ ನೀರಾವರಿ ಪದ್ಧತಿಗಳಾದ ಕಾಲುವೆ ಅಥವಾ ಭೂಮಿಗೆ ನೇರವಾಗಿ ನೀರನ್ನು ಹರಿಸುವಂತಹ ಪದ್ಧತಿಯಲ್ಲಿ ಅಪಾರವಾಗಿ ನೀರು ಪೋಲಾಗುತ್ತೆ. ನೀರು ಹರಿಯುವಾಗ ಆವಿಯಾಗೋದು ಅಥವಾ ಮಣ್ಣಿನ ಆಳಕ್ಕೆ ಇಳಿದು ವ್ಯರ್ಥ ಆಗೋದು ಅಥವಾ ಕಳೆ ಗಿಡಗಳಿಗೆ ನೀರು ತಲುಪೋದ್ರಿಂದ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಜೊತೆಗೆ ಅತಿಯಾದ ನೀರಾವರಿಯಿಂದ ಮಣ್ಣಿನ ಫಲವತ್ತತೆ ಕ್ಷೀಣಿಸಿ ರೋಗರುಜಿನಗಳು ಕೆಲವೊಂದು ಸಂದರ್ಭಗಳಲ್ಲಿ ಹೆಚ್ಚಾಗುತ್ತೆ. ಕೃಷಿಯಲ್ಲಿ ನೀರನ್ನು ಅಗತ್ಯವಿದ್ದಷ್ಟೇ ಬಳಸಿ, ಅಂದರೆ ಮಿತವಾಗಿ ಬಳಸಿ, ಗಿಡದ ಬೇರು ಭಾಗಕ್ಕೆ ಮಾತ್ರ ನೀರನ್ನು ತಲುಪಿಸಿ

ಒದಗಿಸುವಂತಹ ಅಗತ್ಯವನ್ನ ಮನಗಂಡು ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಇದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರಮುಖ ಭಾಗವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಎಂದರೆ ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳಾದ ಹನಿ ನೀರಾವರಿ ಮತ್ತು ಸಿಂಪಡಣೆ ನೀರಾವರಿ ಪದ್ಧತಿಗಳನ್ನು ದೇಶಾದ್ಯಂತ ವ್ಯಾಪಕವಾಗಿ ಪ್ರಚಾರ ಮಾಡೋದು ಹಾಗೂ ರೈತರಿಗೆ ಇವುಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಉತ್ತೇಜನವನ್ನು ನೀಡೋದು. ಹನಿ ನೀರಾವರಿ ಪದ್ಧತಿಯಲ್ಲಿ ನೀರು ಮತ್ತು ರಸಗೊಬ್ಬರಗಳು ಪೈಪ್ಗಳ ಮೂಲಕ ನೇರವಾಗಿ ಸಸ್ಯದ ಬೇರಿನ ಭಾಗಕ್ಕೆ ಸಣ್ಣ ಹನಿಗಳ ರೂಪದಲ್ಲಿ ಇದರಿಂದ ಶೇಕಡ 40-70% ನೀರು ಉಳಿತಾಯವಾಗೋದಲ್ಲದೆ ಕಳೆಗಳ ಬೆಳವಣಿಗೆ ಕೂಡ ಗಣನೀಯವಾಗಿ ಕಡಿಮೆ ಆಗುತ್ತೆ. ಈ ಒಂದು ಹನಿ ನೀರಾವರಿ ಪದ್ಧತಿಯಲ್ಲಿ ನೀರನ್ನ ಕೃತಕ ಮಳೆಯಂತೆ ಬೆಳೆಗಳ ಮೇಲೆ ಚಿಮುಕಿಸುತ್ತಾರೆ. ಇದು ನೆಲ ಸಮತಲವಿಲ್ಲದಂತಹ ಭೂಮಿ ಅಥವಾ ಮರಳು ಮಿಶ್ರಿತ ಮಣ್ಣಿಗೆ ಅತ್ಯಂತ ಸೂಕ್ತವಾದಂತಹ ಪದ್ಧತಿ. ಈ ಎರಡೂ ತಂತ್ರಜ್ಞಾನಗಳು ನೀರಿನ ಸದ್ಬಳಕೆಯನ್ನು ಹೆಚ್ಚಿಸಿ ಕಡಿಮೆ ನೀರಿನಲ್ಲಿ ಹೆಚ್ಚು ವಿಸ್ತೀರ್ಣದ ಭೂಮಿಗೆ ನೀರಾವರಿ ಸೌಲಭ್ಯ ಕಲ್ಪಿಸೋದಕ್ಕೆ ನೆರವಾಗುತ್ತವೆ. ನೀರು ಉಳಿತಾಯವಾಗೋದರ ಜೊತೆಗೆ ಪಂಪ್ಸೆಟ್ಗಳಿಗೆ ಬಳಸುವಂತಹ ವಿದ್ಯುತ್ ಮತ್ತು ಡೀಸೆಲ್ ವೆಚ್ಚವೂ ಕಡಿಮೆಯಾಗಿ ರೈತನಿಗೆ ಆರ್ಥಿಕ ಲಾಭ ಸಿಗುತ್ತೆ. ಈ ಯೋಜನೆಯ ಅಡಿಯಲ್ಲಿ ಸರ್ಕಾರ ರೈತರಿಗೆ ಆರ್ಥಿಕ ಸಹಾಯ ಅಥವಾ ಸಬ್ಸಿಡಿಯನ್ನು ನೀಡುತ್ತೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸೂಕ್ಷ್ಮ ನೀರಾವರಿ ಉಪಕರಣಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಒಟ್ಟು ಯೋಜನಾ ವೆಚ್ಚದ ಶೇಕಡ 55% ಸಬ್ಸಿಡಿಯನ್ನು ನೀಡುತ್ತೆ. ಇದು ಇತರ ದೊಡ್ಡ ರೈತರಿಗೆ ಶೇಕಡ 45% ಧನ ಸಹಾಯ ಸಿಗುತ್ತೆ. ಪ್ರತಿಯೊಬ್ಬ ಫಲಾನುಭವಿಗೆ ಗರಿಷ್ಠ 5 ಹೆಕ್ಟೇರ್ ಭೂಮಿಯವರೆಗೆ ಯೋಜನೆಯ ಸೌಲಭ್ಯವನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಅಂದರೆ ಯಾವುದೇ ರೈತ 5 ಹೆಕ್ಟೇರ್ಗಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿದ್ರೆ ಆತನಿಗೆ ಯೋಜನೆಯ ಲಾಭ ಸಿಗೋದಿಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಈ ಸಬ್ಸಿಡಿ ವೆಚ್ಚವನ್ನು ಭರಿಸುತ್ತವೆ. ಇದರಲ್ಲಿ ಸಾಧಾರಣ ರಾಜ್ಯಗಳಿಗೆ 60-40% ಹಾಗೂ ಈಶಾನ್ಯ ಮತ್ತು ಹಿಮಾಲಯದ ರಾಜ್ಯಗಳಿಗೆ 90-10% ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವೆಚ್ಚವನ್ನು ಹಂಚಿಕೊಳ್ಳುತ್ತವೆ. ಯೋಜನೆಯ ಸೌಲಭ್ಯವನ್ನು ಪಡೆಯಲು ರೈತರು ಕೆಲವು ನಿರ್ದಿಷ್ಟ ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತೆ. ಸ್ವಂತ ಕೃಷಿ ಭೂಮಿಯನ್ನ ಹೊಂದಿರುವ ಪ್ರತಿಯೊಬ್ಬ ರೈತ ಈ ಯೋಜನೆಗೆ ಅರ್ಹನಾಗಿರ್ತಾನೆ. ಆದರೆ ಆತ 5 ಹೆಕ್ಟೇರ್ಗಿಂತ ಜಾಸ್ತಿ ಕೃಷಿ ಭೂಮಿಯ ಒಡೆಯನಾಗಿರಬಾರ್ದು. ಕನಿಷ್ಠ 3 ವರ್ಷಗಳ ಕರಾರು ಒಪ್ಪಂದದೊಂದಿಗೆ ಗುತ್ತಿಗೆ ಆಧಾರದಲ್ಲಿ ವ್ಯವಸಾಯ ಮಾಡುತ್ತಿರುವಂತಹ ರೈತರಿಗೂ ಸಹ ಈ ಯೋಜನೆಯಡಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಸಹಕಾರಿ ಸಂಘಗಳ ಸದಸ್ಯರು, ರೈತ ಉತ್ಪಾದಕ ಸಂಸ್ಥೆಗಳ ಸದಸ್ಯರು ಸಹ ಈ ಸೌಲಭ್ಯವನ್ನು ಪಡೆದುಕೊಳ್ಬಹುದು. ಈ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಕೆಲವು ದಾಖಲೆಗಳ ಅಗತ್ಯ ಇದೆ. ರೈತರು ತಮ್ಮ ಜಮೀನಿನ ಪಹಣಿ ಪತ್ರ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ತಮ್ಮ ಫೋಟೋ ಹಾಗೂ ತೋಟಗಾರಿಕೆ ರೈತರು ತಮ್ಮ ಜಮೀನಿನ ಪಹಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ತಮ್ಮ ಫೋಟೋದೊಂದಿಗೆ ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಯ ಅಧಿಕೃತ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಆಧುನಿಕ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದ್ರಿಂದ ರೈತರಿಗೆ ಹಲವಾರು ಪ್ರತ್ಯಕ್ಷ ಹಾಗೂ ಪರೋಕ್ಷ ಅನುಕೂಲಗಳು ಸಿಗುತ್ತವೆ. ಪ್ರಮುಖವಾಗಿ ನೀರಿನ ಸದ್ಬಳಕೆಯ ದಕ್ಷತೆ ಹೆಚ್ಚಾಗೋದ್ರಿಂದ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆಯನ್ನು ತೆಗೆಯಲು ಸಾಧ್ಯ ಆಗುತ್ತೆ. ಸಸ್ಯಗಳಿಗೆ ಅಗತ್ಯವಿರುವಷ್ಟು ನೀರು ಮತ್ತು ಪೋಷಕಾಂಶಗಳು ನೀರಾವರಿಯ ಜೊತೆಗೆ ದೊರೆಯೋದ್ರಿಂದ ಬೆಳೆಯ ಬೆಳವಣಿಗೆ ವೇಗವಾಗಿ ಇಳುವರಿಯ ಗುಣಮಟ್ಟವು ಹೆಚ್ಚಾಗುತ್ತೆ. ಇದರಿಂದ ರೈತನಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಯನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಭೂಮಿಯ ಮಣ್ಣು ಸವಕಳಿ ಆಗೋದು ಕೂಡ ಕಡಿಮೆ ಆಗುತ್ತೆ. ರೈತರಿಗೆ ವಿದ್ಯುತ್ ಬಳಕೆಯ ವೆಚ್ಚ ಕೂಡ ತಗ್ಗತ್ತೆ. ಈ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯ ಅಡಿಯಲ್ಲಿ ರೈತರಿಗೆ ಇಂತಹ ಸೂಕ್ಷ್ಮ ನೀರಾವರಿ ಕೃಷಿ ಮಾಡೋದಕ್ಕೆ ಬೇಕಾದ ಉಪಕರಣಗಳನ್ನು ಕೂಡ ಸರ್ಕಾರ ನೀಡುತ್ತೆ. ಆದರೆ ಈ ಯೋಜನೆ ಕೇವಲ ಉಪಕರಣವನ್ನು ನೀಡೋದಕ್ಕೆ ಸೀಮಿತವಾಗಿದ್ದಲ್ಲ. ರೈತರಿಗೆ ಈ ತಂತ್ರಜ್ಞಾನವನ್ನು ಸಮರ್ಥವಾಗಿ ಬಳಸಿಕೊಳ್ಳೋದು ಹೇಗೆ ಎಂಬುದರ ಬಗ್ಗೆ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳು ತರಬೇತಿಯನ್ನು ನೀಡ್ತಾರೆ. ಪ್ರಾತ್ಯಕ್ಷಿಕೆಗಳ ಮೂಲಕ ಹೇಗೆ ಸಮರ್ಥವಾಗಿ ಒಂದು ಪದ್ಧತಿಯನ್ನು ಜಾರಿಗೆ ತರಬಹುದು, ಹೇಗೆ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆಯನ್ನು ಪಡ್ಕೋಬಹುದು ಅನ್ನೋದಕ್ಕೆ ಅವರಿಗೆ ತರಬೇತಿಯನ್ನು ನೀಡ್ತಾರೆ. ಕೃಷಿಯಲ್ಲಿ ಮಳೆ ನೀರಿನ ಮಹತ್ವವನ್ನು ಅರಿತು ಹನಿ ನೀರಾವರಿಯಂತಹ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಭಾರತೀಯ ಕೃಷಿ ಸುಸ್ಥಿರ ಮತ್ತು ಲಾಭದಾಯಕ ಆಗೋದಕ್ಕೆ ಸಾಧ್ಯ. ದೇಶಾದ್ಯಂತ ಬರ ಪರಿಸ್ಥಿತಿ ತಾಂಡವವಾಡ್ತಾ ಇರುವಂತಹ ಇವತ್ತಿನ ದಿನಮಾನದಲ್ಲಿ ರೈತರು ಈ ಯೋಜನೆಯ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಬೇಕು.

0: ತಮ್ಮ ಜಮೀನಿನಲ್ಲಿ ನೀರಿನ ಪ್ರತಿಯೊಂದು ಹನಿಯನ್ನು ಮೌಲ್ಯಯುತವಾಗಿ ಬಳಸಿ ಉನ್ನತ ಇಳುವರಿಯನ್ನ ಪಡಿಬೇಕು. ಆಗ ಮಾತ್ರ ಕೇಂದ್ರ ಸರ್ಕಾರದ ದೂರದೃಷ್ಟಿಯ ಈ ಯೋಜನೆಗೆ ಒಂದು ಸಾರ್ಥಕತೆ ಸಿಗುತ್ತೆ.
1: ಇದುವರೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಪರ್ ಡ್ರಾಪ್ ಮೋರ್ ಕ್ರಾಪ್, ಈ ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸಂಗೀತ ನಿರ್ದೇಶಕರು,
3: ಹಿನ್ನೆಲೆ ಗಾಯಕರು,
2: ಚಿತ್ರ ಸಾಹಿತಿಗಳು,
3: ವಾದ್ಯ ಸಂಗೀತಗಾರರು,
2: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
3: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
2: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ರಾಷ್ಟೀಯ ಹಸಿರು ನ್ಯಾಯಮಂಡಳಿಯ ಅಂತಾರಾಷ್ಟೀಯ ಸಮ್ಮೇಳನ ಸಮಾರೋಪ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಗಿ. ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಷರತ್ತು ವಿಧಿಸಿದ ಇರಾನ್. ಏಷ್ಯನ್ ಕ್ರೀಡಾಕೂಟ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ತಂಡ ಸ್ಪರ್ಧೆಯಲ್ಲಿ ಭಾರತಕ್ಕೆ ಬೆಳ್ಳಿ. ಮಹಿಳಾ ಹಾಕಿ ಉಜ್ಬೇಕಿಸ್ತಾನ ವಿರುದ್ಧ ಭಾರತ ತಂಡಕ್ಕೆ ಭರ್ಜರಿ ಗೆಲುವು. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯಲ್ಲಿ ಇಂದು ಸಂಜೆ ಪರಿಸರ ಮತ್ತು ಹವಾಮಾನ ಚಲನಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟೀಯ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಲಿದ್ದಾರೆ. ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಈ 2 ದಿನಗಳ ಸಮ್ಮೇಳನವನ್ನು ಆಯೋಜಿಸಿದೆ. ಸಮಾರಂಭದಲ್ಲಿ ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್, ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಬಿವಿ ನಾಗರತ್ನ, ಎನ್ಜಿಟಿ ಅಧ್ಯಕ್ಷ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ ಮತ್ತು ಭಾರತದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಉಪಸ್ಥಿತರಿರಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಒಂದು ವರದಿ ಇದೀಗ ಮೂಡಿಬರಲಿದೆ. 2016ರಲ್ಲಿ ಪ್ರಾರಂಭವಾದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಭಾರತದ ಉದ್ಯಮಶೀಲ ಸಂಸ್ಕೃತಿಯನ್ನು ಹಾಗೂ ಉದ್ಯೋಗಾಕ್ಷಿಗಳ ರಾಷ್ಟ್ರದಿಂದ ಉದ್ಯೋಗ ಸೃಷ್ಟಿಕರ್ತರ ಮತ್ತು ನಾವೀನ್ಯಕಾರರ ರಾಷ್ಟವಾಗಿ ಬದಲಾಯಿಸಲು ಹೊರಟಿದೆ. ಕೇವಲ 400 ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳೊಂದಿಗೆ ಪ್ರಾರಂಭವಾದದ್ದು 2026ರ ಮಾರ್ಚ್ ವೇಳೆಗೆ 2 ಲಕ್ಷಕ್ಕೂ ಹೆಚ್ಚು ಡಿಪಿಐಐಟಿ ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳವರೆಗೆ ಬೆಳೆದು 23 ಲಕ್ಷಕ್ಕೂ ಹೆಚ್ಚು ನೇರ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಈ ಮೂಲಕ ಭಾರತವನ್ನು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನಾಗಿ ಮಾಡಿದೆ. ಈ ರೂಪಾಂತರವು ಕೇವಲ ಬೆಂಗಳೂರು, ಮುಂಬೈ ಅಥವಾ ದೆಹಲಿಗೆ ಸೀಮಿತವಾಗಿಲ್ಲ. ಸುಮಾರು 50%ರಷ್ಟು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಈಗ ಶ್ರೇಣಿ 2 ಮತ್ತು ಶ್ರೇಣಿ 3 ನಗರಗಳಲ್ಲಿ ಆರಂಭವಾಗಿವೆ. ಇದು ಉದ್ಯಮಶೀಲತೆಯ ನಿಜವಾದ ವಿಕೇಂದ್ರೀಕರಣವನ್ನು ಸೂಚಿಸುತ್ತದೆ. ಪ್ರಮುಖವಾಗಿ 2026ರ ಮಾರ್ಚ್ ವೇಳೆಗೆ 1 ಲಕ್ಷಕ್ಕೂ ಹೆಚ್ಚು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿ ಅಥವಾ ಪಾಲುದಾರರನ್ನು ಹೊಂದಿವೆ. ಶಾಲೆಗಳಲ್ಲಿ 10,000ಕ್ಕೂ ಹೆಚ್ಚು ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದೆ. ಭಾರತದಾದ್ಯಂತ 1.1 ಕೋಟಿಗೂ ಅಧಿಕ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. 2026ರ ಜುಲೈ 18ರಂದು ಹೈದರಾಬಾದ್ ಮೂಲದ ಸ್ಟಾರ್ಟ್ಅಪ್ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್ 1 ಉಪಗ್ರಹವನ್ನು ಉಡಾವಣೆ ಮಾಡಿತು. ಇದು ಖಾಸಗಿಯಾಗಿ ಅಭಿವೃದ್ಧಿಪಡಿಸಿದ ಮೊದಲ ಭಾರತೀಯ ಕಕ್ಷೀಯ ರಾಕೆಟ್ ಆಗಿದ್ದು, ಈ ಮೂಲಕ ಭಾರತವನ್ನು ಖಾಸಗಿ ಕಕ್ಷೀಯ ಉಡಾವಣಾ ಸಾಮರ್ಥ್ಯ ಹೊಂದಿದೆ.

0: ಮಾಡುವ ಮೂರನೇ ದೇಶವನ್ನಾಗಿಸಿದೆ. ಸಬ್ಸಿಡಿ ದರದಲ್ಲಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಮರುಭರ್ತಿಗೆ ಅಕ್ಟೋಬರ್ 1ರಿಂದ ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಕಡ್ಡಾಯ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅನ್ವಯವಾಗುವ ಸಬ್ಸಿಡಿಯೊಂದಿಗೆ ನಿಯಂತ್ರಿತ ಚಿಲ್ಲರೆ ಮಾರಾಟ ದರದಲ್ಲಿ ಸಿಲಿಂಡರ್ ಬುಕ್ ಮಾಡಲು ಗೃಹ ಬಳಕೆದಾರರು ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಪೂರ್ಣಗೊಳಿಸಿರಬೇಕು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಇದರಿಂದ ಸಬ್ಸಿಡಿ ಸಿಲಿಂಡರ್ಗಳು ಅರ್ಹ ಕುಟುಂಬಗಳಿಗೆ ಮಾತ್ರ ತಲುಪುವುದನ್ನು ಖಚಿತಪಡಿಸಿಕೊಳ್ಳಬಹುದು. ಆಧಾರ್ ದೃಢೀಕೃತ ಗ್ರಾಹಕರೊಂದಿಗೆ ಸಂಪರ್ಕವನ್ನು ಜೋಡಿಸುವುದರಿಂದ ಸಬ್ಸಿಡಿ ಸಿಲಿಂಡರ್ಗಳನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಬಳಕೆಗೆ ಅಕ್ರಮವಾಗಿ ವರ್ಗಾಯಿಸುವುದನ್ನು ತಡೆಯಲು ಸಾಧ್ಯವಾಗಲಿದೆ. ನಕಲಿ ಹಾಗೂ ಅನರ್ಹ ಸಂಪರ್ಕಗಳನ್ನು ತೆಗೆದುಹಾಕಿ ಸಬ್ಸಿಡಿ ವಿತರಣೆಯನ್ನು ಪಾರದರ್ಶಕ ಮತ್ತು ಉದ್ದೇಶಿತವಾಗಿಸಲು ಇದು ಸಹಕಾರಿಯಾಗಲಿದೆ. ಯಾವುದೇ ಅರ್ಹ ಕುಟುಂಬಕ್ಕೆ ಎಲ್ಪಿಜಿ ನಿರಾಕರಿಸುವ ಉದ್ದೇಶ ಇದರ ಹಿಂದೆ ಇಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಅರ್ಹ ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಲು ಹಲವು ಸುಲಭ ಮಾರ್ಗಗಳಿವೆ. ಈಗಾಗಲೇ 27.43 ಕೋಟಿ ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಿದ್ದು ಅವರು ಪುನಃ ಆಧಾರ್ ದೃಢೀಕರಣ ಮಾಡುವ ಅಗತ್ಯವಿಲ್ಲ. ಎಲ್ಪಿಜಿ ಸಿಲಿಂಡರ್ ವಿತರಣೆ ಸಂದರ್ಭದಲ್ಲಿ ವಿತರಕರ ಕೇಂದ್ರಗಳಲ್ಲಿ ಅಥವಾ ತೈಲ ಮಾರುಕಟ್ಟೆ ಕಂಪನಿಗಳ ಮೊಬೈಲ್ ಆ್ಯಪ್ಗಳ ಮೂಲಕ ಬಯೋಮೆಟ್ರಿಕ್ ದೃಢೀಕರಣ ಪೂರ್ಣಗೊಳಿಸಬಹುದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಮಾಹಿತಿ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಇರಾನ್ ತನ್ನ ಷರತ್ತುಗಳನ್ನು ಅಂತಾರಾಷ್ಟೀಯ ಮಧ್ಯಸ್ಥಗಾರರಿಗೆ ತಿಳಿಸಿದೆ. ಅಮೆರಿಕ ತನ್ನ ಬೇಡಿಕೆಗಳನ್ನು ತಿರಸ್ಕರಿಸಿದರೆ ನಿರ್ಣಾಯಕ ಯುದ್ಧಕ್ಕೆ ಸಿದ್ಧವಿರುವುದಾಗಿಯೂ ಇರಾನ್ ಎಚ್ಚರಿಸಿದೆ. ಈ ಕುರಿತು ಇರಾನ್ನ ರಾಷ್ಟೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಮೊಹ್ಸೆನ್ ರೆಜಾಯಿ ಮಾತನಾಡಿ, ಎಲ್ಲಾ ರೀತಿಯ ಯುದ್ಧಕ್ಕೆ ಅಂತ್ಯ ಹಾಗೂ ಸ್ಥಗಿತಗೊಳಿಸಿರುವ ಇರಾನ್ನ ನಿಧಿಗಳ ಬಿಡುಗಡೆ ಹಾಗೂ ನೌಕಾ ದಿಗ್ಬಂಧನ ತೆರವು ತಮ್ಮ ಷರತ್ತುಗಳಲ್ಲಿ ಸೇರಿವೆ ಎಂದು ತಿಳಿಸಿದ್ದಾರೆ. ಹಿರಿಯ ಪತ್ರಕರ್ತೆ ಪಾಯಲ್ ಮೆಹ್ತಾ ಅವರು ಇಂದು ಮುಂಜಾನೆ ಮುಂಬೈನಲ್ಲಿ ನಿಧನರಾದರು. ಅವರಿಗೆ 46 ವರ್ಷ ವಯಸ್ಸಾಗಿತ್ತು. ಮುಂಬೈ ನಗರಕ್ಕೆ ಭೇಟಿ ನೀಡಿದ್ದ ಅವರು ಮುಂಜಾನೆ ಇದ್ದಕ್ಕಿದ್ದಂತೆ ಅಸ್ವಸ್ಥರಾದ ಹಿನ್ನೆಲೆಯಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಅಲ್ಲಿ ಅವರು ಕೊನೆಯುಸಿರೆಳೆದರು. ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಅಮಿತ್ ಶಾ, ರಾಜನಾಥ್ ಸಿಂಗ್, ಅಶ್ವಿನಿ ವೈಷ್ಣವ್ ಹಾಗೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಪಾಯಲ್ ಮೆಹ್ತಾ ಅವರು ಪರಿಶ್ರಮಿ ಪತ್ರಕರ್ತೆಯಾಗಿದ್ದು ಜನರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದರು, ರಾಷ್ಟೀಯ ವಿಚಾರಗಳ ಆಳವಾದ ತಿಳುವಳಿಕೆಯನ್ನು ತಮ್ಮ ವರದಿಗಳಲ್ಲಿ ಪ್ರತಿಬಿಂಬಿಸುತ್ತಿದ್ದರು ಎಂದು ಹೇಳಿದ್ದಾರೆ. ಪಾಯಲ್ ಮೆಹ್ತಾ ಅವರು ಅತ್ಯಂತ ಶ್ರಮಜೀವಿ ಹಾಗೂ ಸಮರ್ಪಣಾ ಭಾವದ ಪತ್ರಕರ್ತೆಯಾಗಿದ್ದರು. ಸಂಸತ್ತಿನ ಕಲಾಪಗಳ ವರದಿಯನ್ನು ಅಪಾರ ಬದ್ಧತೆ ಮತ್ತು ವೃತ್ತಿಪರತೆಯಿಂದ ನಿರ್ವಹಿಸುತ್ತಿದ್ದರು ಎಂದು ಸಾಮಾಜಿಕ ಜಾಲತಾಣದಲ್ಲಿ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ತಂಡ ಸ್ಪರ್ಧೆಯಲ್ಲಿ ಭಾರತ ಬೆಳ್ಳಿ ಪದಕ ಗೆದ್ದಿದೆ. ಎಲವೇನಿಲ್ ವಲರಿವನ್, ಸೋನಂ ಮಾಸ್ಕರ್ ಮತ್ತು ವಿದರ್ಶಾ ವಿನೋದ್ ಅವರನ್ನೊಳಗೊಂಡ ತಂಡ ಕ್ರೀಡಾಕೂಟದಲ್ಲಿ ದೇಶಕ್ಕೆ ಮೊದಲ ಪದಕ ತಂದುಕೊಟ್ಟಿತು. ಭಾರತೀಯ ತಂಡ ಒಟ್ಟು 1898 ಅಂಕಗಳನ್ನು ಗಳಿಸಿ ಅಂಕಪಟ್ಟಿಯಲ್ಲಿ ಚೀನಾ ನಂತರದ ಸ್ಥಾನ ಪಡೆಯಿತು. ಇದೇ ವೇಳೆ ತೀವ್ರ ಪೈಪೋಟಿಯಿಂದ ಕೂಡಿದ ಮಹಿಳೆಯರ ಟ್ರೆಕ್ಬಾಲ್ ಸಿಂಗಲ್ಸ್ ಪಂದ್ಯದಲ್ಲಿ ಜಪಾನ್ನ ಯುಯಿನಾ ಸಕಮೊಟೊ ವಿರುದ್ದ 2-0 ಅಂತರದಲ್ಲಿ ಸೋಲುವ ಮೂಲಕ ಭಾರತದ ಕ್ವಿನ್ಸಿ ಡಿಸೋಜಾ ಪದಕವಂಚಿತರಾದರು. ಈ ಪಂದ್ಯದಲ್ಲಿ ಸಕಮೊಟೊ 12-11 ಅಂತರದಲ್ಲಿ ಜಯ ಸಾಧಿಸಿದರು. ಆದರೆ ಕ್ವಿನ್ಸಿ ಡಿಸೋಜಾ ಅವರಿಗೆ ಪದಕ ಗೆಲ್ಲಲು ಮತ್ತೊಂದು ಅವಕಾಶವಿದೆ. ಅವರು ಮೊಹಮ್ಮದ್ ಅನಸ್ ಬೇಗ್ ಅವರೊಂದಿಗೆ ಮಿಶ್ರ ಡಬಲ್ಸ್ ವಿಭಾಗದ ಕಂಚಿನ ಪದಕಕ್ಕಾಗಿ ನಡೆಯಲಿರುವ ಪಂದ್ಯದಲ್ಲಿ ಸ್ಪರ್ಧಿಸಲಿದ್ದಾರೆ. ಜಪಾನ್ನ ಗಿಫು ಪ್ರಿಫೆಕ್ಚರಲ್ ಗ್ರೀನ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಏಷ್ಯನ್ ಗೇಮ್ಸ್ 2026 ಹಾಕಿ ಪಂದ್ಯಾವಳಿಯ ಬಿ ಗುಂಪಿನ ತಮ್ಮ ಆರಂಭಿಕ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡ ಉಜ್ಬೇಕಿಸ್ತಾನ್ ವಿರುದ್ದ 19-0 ಅಂತರದ ಭರ್ಜರಿ ಗೆಲುವಿನೊಂದಿಗೆ ಅಭಿಯಾನ ಆರಂಭಿಸಿತು. ದೀಪಿಕಾ ಸೆಹ್ರಾವತ್ ಗರಿಷ್ಠ 8 ಗೋಲು ಗಳಿಸಿದರೆ ಇಶಿಕಾ ಚೌಧರಿ 3 ಗೋಲು ಹಾಗೂ ಲಾಲ್ಥಾಂಟ್ಲು ವಾಂಗಿ ಮತ್ತು ನೇಹಾ ತಲಾ 2 ಗೋಲು ಗಳಿಸಿದರು. ನಾಳೆ ನಡೆಯಲಿರುವ ಬಿ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಭಾರತ ಇಂಡೋನೇಷ್ಯಾ ತಂಡವನ್ನು ಎದುರಿಸಲಿದೆ. ಜಪಾನ್ನ ನಿಶಿನ್ನಲ್ಲಿರುವ ಐಚಿ ಪ್ರಿಫೆಕ್ಚರಲ್ ಕೊರೋಗಿ ಸ್ಪೋರ್ಟ್ಸ್

ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದ ಮಹಿಳಾ ಕ್ರಿಕೆಟ್ ವಿಭಾಗದ ಎರಡನೇ ಸೆಮಿಫೈನಲ್ನಲ್ಲಿ ಇಂದು ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ನಷ್ಟಕ್ಕೆ 195 ರನ್ ಮಾಡಿದೆ. 196 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿರುವ ಬಾಂಗ್ಲಾದೇಶ ಇತ್ತೀಚಿನ ವರದಿಯಂತೆ 14.3 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 76 ರನ್ ಮಾಡಿ ಆಡುತ್ತಿದೆ. ಕರ್ನಾಟಕ, ಆಂಧ್ರಪ್ರದೇಶ ಕರಾವಳಿ, ಕೇರಳ, ಮಾಹೆ, ತಮಿಳುನಾಡು, ತೆಲಂಗಾಣ ಹಾಗೂ ಅಂಡಮಾನ್ ಹಾಗೂ ನಿಕೋಬಾರ್ ದ್ವೀಪಗಳಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದೇ ವೇಳೆ ನಾಳೆಯವರೆಗೆ ಕರ್ನಾಟಕ, ಮಹಾರಾಷ್ಟ್ರ, ಒಡಿಶಾ, ತಮಿಳುನಾಡು, ಪುದುಚೇರಿ ಮತ್ತು ಕಾರೈಕಲ್ನಲ್ಲಿ ಸಿಡಿಲು ಹಾಗೂ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಹಸಿರು ನ್ಯಾಯಮಂಡಳಿಯ ಅಂತಾರಾಷ್ಟೀಯ ಸಮ್ಮೇಳನ ಸಮಾರೋಪ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಗಿ. ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಷರತ್ತು ವಿಧಿಸಿದ ಇರಾನ್. ಏಷ್ಯನ್ ಕ್ರೀಡಾಕೂಟ, ಮಹಿಳೆಯರ 10 ಮೀಟರ್ ಏರ್ ರೈಫಲ್ ತಂಡ ಸ್ಪರ್ಧೆಯಲ್ಲಿ ಭಾರತಕ್ಕೆ ಬೆಳ್ಳಿ. ಮಹಿಳಾ ಹಾಕಿ, ಉಜ್ಬೇಕಿಸ್ತಾನ ವಿರುದ್ಧ ಭಾರತ ತಂಡಕ್ಕೆ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಕ್ಕೆ.

ಲಕ್ಷ್ಮೀ ನಾಗರಾಜ್ ಅವರ ಧ್ವನಿಯಲ್ಲಿ ಆಪ್ತರಕ್ಷಕ ಚಿತ್ರದ ಗೀತ ಕೇಳಿದಿರಿ. ಗೋಟೂರಿಯವರ ಗೀತ ರಚನೆಗೆ ಗುರುಕಿರಣ್ ಅವರ ಸಂಗೀತವಿತ್ತು. ಆಪ್ತಮಿತ್ರ ಚಿತ್ರದ ಇನ್ನೊಂದು ಗೀತೆ ಹರಿಹರನ್ ಮತ್ತು ಗುರುಕಿರಣ್ ಅವರ ಧ್ವನಿಯಲ್ಲಿದೆ. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಗುರುಕಿರಣ್.

ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಜೆ ಉದಯಶಂಕರ್ ಅವರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಇನ್ನೊಂದು ಗೀತೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಸಂಗೀತ ನೀಡಿದ್ದಾರೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿದೆ ಅಭಿಜಿತ್ ಚಿತ್ರದ ಒಂದು ಗೀತೆ. ಗೀತೆ ರಚನೆ ಹಂಸಲೇಖ ಅವರದು. ಸಂಗೀತ ನೀಡಿದ್ದಾರೆ ಸಾಕ್ಸ್ ರಾಜಾ.

0: ಅಕ್ಕ ಕೆಲ್ಸ ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
0: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
0: ಪಾರ್ಟಿನಂದು ಬಜೆಟ್ ನಿಂದು.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಇನ್ನೀಗ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿರುವ ಆಟ ಚಿತ್ರದ ಒಂದು ಗೀತೆ, ಜಯಂತ್ ಕಾಯ್ಕಿನಿಯವರ ಗೀತ ರಚನೆ.

ಸೋನು ನಿಗಮ್ ಮಹಾಲಕ್ಷ್ಮಿ ಅಯ್ಯರ್ ಅವರ ಧ್ವನಿಲಿದೆ. ಆಕ್ಸಿಡೆಂಟ್ ಚಿತ್ರದ ಒಂದು ಗೀತೆ. ರಾಜೇಂದ್ರ ಕಾರಂತ್ ಅವರ ಗೀತ ರಚನೆಗೆ ರಿಕ್ಕಿ ಕೇಜ್ ಸಂಗೀತ ನೀಡಿದ್ದಾರೆ.

ಐರಾವತ ಚಿತ್ರದ ಒಂದು ಗೀತೆ ಶಶಾಂಕ್ ಶೇಷಗಿರಿ, ಸುನೀತಾ ಎಸ್ ಅವರ ಧ್ವನಿಯಲ್ಲಿದೆ. ಅರ್ಜುನ್ ಎಪಿ ಅವರ ಗೀತ ರಚನೆಗೆ ಬಿ ಹರಿಕೃಷ್ಣ ಸಂಗೀತ ನೀಡಿದ್ದಾರೆ.

ಅಮರಾನ್ ಚಿತ್ರದ ಗೀತೆ ಕೇಳಿದಿರಿ. ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳಲಿದ್ದೀರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಜನರ ಸೇವೆಯೇ ಸರ್ಕಾರದ ಮೊದಲ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿನ 200ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಘೋಷಣೆ ಸಾಧ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಜಾಗತಿಕ ಕ್ವಾಂಟಂ ವೇದಿಕೆಯಾಗಿ 2027ರ ಬೆಂಗಳೂರು ಕ್ವಾಂಟಂ ಶೃಂಗಸಭೆ ವಿಸ್ತರಿಸಲು ರಾಜ್ಯ ಸಜ್ಜು, ಡಾ ಅಜಯ್ ಧರ್ಮಸಿಂಗ್. ಬರಪೀಡಿತ ಪ್ರದೇಶದ ರೈತರಿಗೆ ಬೆಳೆ ನಷ್ಟ ಪರಿಹಾರಕ್ಕೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಆಗ್ರಹ. ಜನರ ಸೇವೆಯೇ ಕಾಂಗ್ರೆಸ್ ಸರ್ಕಾರದ ಮೊದಲ ಆದ್ಯತೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೆಬ್ಬಾಳದ ಭೂಪಸಂದ್ರದಲ್ಲಿ ಅತ್ಯಾಧುನಿಕ ಸುಸಜ್ಜಿತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಮುಖ್ಯಮಂತ್ರಿ, ರಾಜ್ಯ ಸರ್ಕಾರ ಜನರ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಿದೆ. ಕನಕಪುರದಲ್ಲಿ ತಾಯಿ ಮಗು ಆಸ್ಪತ್ರೆ ಮಾಡಲಾಗಿದೆ. ಇಡೀ ದೇಶದಲ್ಲಿ ಎಲ್ಲಿಯೂ ನಮ್ಮ ರೀತಿಯ ಆರೋಗ್ಯ ವ್ಯವಸ್ಥೆ ಇಲ್ಲ. ದೇಶ ವಿದೇಶಗಳಿಂದ ಜನರು ನಮ್ಮ ರಾಜ್ಯಕ್ಕೆ ಬರುತ್ತಿದ್ದಾರೆ ಎಂದರು. ಬೇರೆ ರಾಜ್ಯದ 49 ಲಕ್ಷ ಜನರು ಇಲ್ಲಿಗೆ ಬಂದು ಕೆಲಸ ಮಾಡುತ್ತಿದ್ದು, ಬೆಂಗಳೂರು ಒಂದರಲ್ಲಿ 52,000 ವೈದ್ಯರು ಕೆಲಸ ಮಾಡುತ್ತಿದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಸಚಿವ ಭೈರತಿ ಸುರೇಶ ಮಾತನಾಡಿ, ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಆಸ್ಪತ್ರೆ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಹೇಳಿದರು. ಕೇಂದ್ರ ಸರ್ಕಾರದ ಮಾನದಂಡಗಳಿಗೆ ಒಳಪಡುವ ತಾಲೂಕುಗಳನ್ನು ಗುರುತಿಸಿ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಲಾಗುತ್ತದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರಪೀಡಿತ ಪ್ರದೇಶ ಘೋಷಣೆಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ 10 ಪ್ರಮುಖ ಮಾನದಂಡಗಳನ್ನು ಪರಿಗಣಿಸಲಾಗುತ್ತದೆ. ಉಪಗ್ರಹ ಆಧಾರಿತ ಚಿತ್ರಗಳು ಹಾಗೂ ಅದರಿಂದ ಸಂಗ್ರಹಿಸಿದ ದತ್ತಾಂಶಗಳನ್ನು ಆಧರಿಸಿ ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಲಾಗುತ್ತದೆ ಎಂದು ಹೇಳಿದರು. ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿತ್ತು. ತದನಂತರ 24 ತಾಲೂಕುಗಳನ್ನು ಸೇರಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಇನ್ನೂ 52 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸುವ ಸಾಧ್ಯತೆ ಇದೆ ಎಂದರು. ಲಭ್ಯವಿರುವ ಮಾಹಿತಿ ಪ್ರಕಾರ ರಾಜ್ಯದ 200ಕ್ಕೂ ಹೆಚ್ಚು ತಾಲೂಕುಗಳು ಅಂತಿಮವಾಗಿ ಬರಪೀಡಿತ ಎಂದು ಘೋಷಣೆಯಾಗುವ ನಿರೀಕ್ಷೆಯಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ ನೀಡಿದರು. ರಾಜ್ಯದ 101 ತಾಲೂಕುಗಳಲ್ಲಿ ಬರದಿಂದಾಗಿ ಸುಮಾರು 18,000 ಕೋಟಿ ರೂಪಾಯಿ ನಷ್ಟ ಸಂಭವಿಸಿದ್ದು, ಮೊದಲ ಹಂತದಲ್ಲಿ 3,500 ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಅವರು ತಿಳಿಸಿದರು.
1: ನಾನು ಇವತ್ತು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡೋದಿದೆಯಲ್ಲ, ಅದು ಕೇಂದ್ರ ಸರ್ಕಾರದ ನಿಯಮಗಳ ಅಡಿಯಲ್ಲಿ ಆಗುವಂತದ್ದು. ಸ್ಯಾಟಲೈಟ್ ಪಿಕ್ಚರ್ಸ್ ತಗೊಂಡು ಮತ್ತು ಸ್ಯಾಟಲೈಟ್ ಮೂಲಕ ಅವರು ಡೇಟಾ ಕಲೆಕ್ಟ್ ಮಾಡಿ ಅದರ ಮೇಲೆ ಅದು ಪ್ಯಾರಾಮೀಟರ್ಸ್ ಏನು ಕೊಟ್ಟಿದ್ದಾರೆ ಆ ಚೌಕಟ್ಟಿನಲ್ಲಿ ಡಿಕ್ಲೇರ್ ಮಾಡ್ತಾರೆ. ಅದರಲ್ಲಿ ಯಾವ ತಾಲೂಕು ಆ 10 ಪ್ಯಾರಾಮೀಟರ್ಸ್ಗೆ ಸ್ಪಂದಿಸುತ್ತೆ ಅದನ್ನ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡ್ತಾರೆ.
0: 2027ರಲ್ಲಿ ನಡೆಯಲಿರುವ 2ನೇ ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಶೃಂಗಸಭೆಯನ್ನು ಜಾಗತಿಕ ಮಟ್ಟದ ಪ್ರಮುಖ ಕ್ವಾಂಟಮ್ ವೇದಿಕೆಯಾಗಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದೆ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕ್ಯೂಎನ್ಯು ಲ್ಯಾಬ್ನ 10ನೇ ವಾರ್ಷಿಕೋತ್ಸವ ಹಾಗೂ ಕ್ಯೂಶೀಲ್ಡ್ 2.0 ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಮುಂದಿನ ಸಮಾವೇಶದಲ್ಲಿ ಜಾಗತಿಕ ಸಂಶೋಧಕರು, ತಂತ್ರಜ್ಞ ಕಂಪನಿಗಳು, ನವೋದ್ಯಮಗಳು, ಹೂಡಿಕೆದಾರರು ಮತ್ತು ನೀತಿ ನಿರ್ಧಾರಕರ ಹೆಚ್ಚಿನ ಪಾಲ್ಗೊಳ್ಳುವಿಕೆಗೆ ಒತ್ತು ನೀಡಲಾಗುವುದು ಎಂದರು. 2027ರ ಶೃಂಗಸಭೆ ಕೇವಲ ಸಮ್ಮೇಳನವಾಗಿರಬಾರದು. ಸಂಶೋಧನೆ, ಉದ್ಯಮ, ನವೋದ್ಯಮ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ಸಹಭಾಗಿತ್ವಗಳನ್ನು ಒಂದೇ ವೇದಿಕೆಗೆ ಸಂಪರ್ಕಿಸುವ ಜಾಗತಿಕ ಕ್ವಾಂಟಮ್ ವೇದಿಕೆಯಾಗಬೇಕು ಎಂದು ಅವರು ಹೇಳಿದರು. ಕ್ವಾಂಟಮ್

0: ಸಂಶೋಧನೆ, ಹಾರ್ಡ್ವೇರ್, ನವೋದ್ಯಮಗಳು, ಪ್ರತಿಭೆ, ಉದ್ಯಮ ಮತ್ತು ವಾಣಿಜ್ಯೀಕರಣವನ್ನು ಒಂದೇ ವ್ಯವಸ್ಥೆಯಲ್ಲಿ ಒಗ್ಗೂಡಿಸುವುದು ಕ್ವಾಂಟಮ್ ಸಿಟಿಯ ಉದ್ದೇಶವಾಗಿದೆ. 2035ರ ವೇಳೆಗೆ 20 ಬಿಲಿಯನ್ $ ಕ್ವಾಂಟಮ್ ಆರ್ಥಿಕತೆಯನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ ಎಂದು ಅವರು ಹೇಳಿದರು. ಭಾರತೀಯ ತಂತ್ರಜ್ಞಾನಗಳನ್ನು ಜಾಗತಿಕ ಮಾರುಕಟ್ಟೆಗೆ ಕೊಂಡೊಯ್ಯುವ ಸಾಮರ್ಥ್ಯ ಹೊಂದಿರುವ ಸ್ವದೇಶಿ ಡೀಪ್ಟೆಕ್ ಕಂಪನಿಗಳಿಗೆ ರಾಜ್ಯ ಸರ್ಕಾರ ನಿರಂತರ ಪ್ರೋತ್ಸಾಹ ನೀಡಲಿದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ, ಕರಡು ಮತದಾರರ ಪಟ್ಟಿಯಲ್ಲಿ ಬಿಟ್ಟು ಹೋಗಿರುವ ಅರ್ಹ ಮತದಾರರ ಮರುಸೇರ್ಪಡೆ ಹಾಗೂ ಹೊಸ ಮತದಾರರ ನೋಂದಣಿ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕೋಲಾರದಲ್ಲಿಂದು ಆಯೋಜಿಸಿದ್ದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಕರಡು ಮತದಾರರ ಪಟ್ಟಿ ಪ್ರಕಟವಾಗಿದ್ದು, ಸಾರ್ವಜನಿಕರು ಪಟ್ಟಿಯಲ್ಲಿ ತಮ್ಮ ಹೆಸರು ಹಾಗೂ ಇತರೆ ವಿವರಗಳು ಸರಿಯಾಗಿವೆಯೇ ಎಂಬುದನ್ನು ಪರಿಶೀಲಿಸಿಕೊಳ್ಳಬೇಕು. ಒಂದು ವೇಳೆ ಹೆಸರು ಬಿಟ್ಟು ಹೋಗಿದ್ದರೆ ಕೂಡಲೇ ನಿಮ್ಮ ವ್ಯಾಪ್ತಿಯ ಬೂತ್ ಮಟ್ಟದ ಅಧಿಕಾರಿಗಳನ್ನು ಸಂಪರ್ಕಿಸಿ ನಿಗದಿತ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸುವ ಮೂಲಕ ಮರು ಸೇರ್ಪಡೆ ಮಾಡಿಕೊಳ್ಳಬಹುದು ಎಂದು ತಿಳಿಸಿದರು. ಕರಡು ಪಟ್ಟಿಯಲ್ಲಿ ಅರ್ಹ ಮತದಾರರ ಹೆಸರು ಬಿಟ್ಟು ಹೋಗಿದ್ದಲ್ಲಿ ನಿಗದಿತ ಪ್ರಕ್ರಿಯೆಯಂತೆ ಮರು ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಇದೇ ವೇಳೆ 18 ವರ್ಷ ಪೂರ್ಣಗೊಂಡಿರುವ ಯುವಜನರು ಹೊಸ ಮತದಾರರಾಗಿ ನೋಂದಾಯಿಸಿಕೊಳ್ಳುವಂತೆಯೂ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ, ವಿವರಗಳ ತಿದ್ದುಪಡಿ ಸೇರಿದಂತೆ ಮತದಾರರಿಗೆ ಸಂಬಂಧಿಸಿದ ವಿವಿಧ ಸೇವೆಗಳನ್ನು ಚುನಾವಣಾ ಆಯೋಗದ ಆನ್ಲೈನ್ ವ್ಯವಸ್ಥೆಗಳ ವೋಟರ್ ಹೆಲ್ಪ್ಲೈನ್ ಮೂಲಕವೂ ಪಡೆಯಬಹುದಾಗಿದೆ. ಆದ್ದರಿಂದ ಪ್ರತಿಯೊಬ್ಬ ಅರ್ಹ ನಾಗರಿಕರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಲು ಅನುಕೂಲವಾಗುವಂತೆ ನೋಂದಣಿ ಹಾಗೂ ಪಟ್ಟಿಯಲ್ಲಿನ ವಿವರಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ರಾಜ್ಯದಲ್ಲಿನ ಬರ ಪೀಡಿತ ಪ್ರದೇಶದ ರೈತರಿಗೆ ಬೆಳೆ ನಷ್ಟ ಪರಿಹಾರವಾಗಿ ಎಕರೆಗೆ 25,000 ರೂಪಾಯಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ರಾಜ್ಯ ರೈತರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಜಾನುವಾರುಗಳ ಮೇವಿಗಾಗಿ ಮೇವು ಬ್ಯಾಂಕ್ ತೆರೆಯಬೇಕು. ರೈತರು ವಲಸೆ ಹೋಗುವುದನ್ನು ತಪ್ಪಿಸಲು ಕೂಡಲೇ ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಕಾಮಗಾರಿ ಕೈಗೆತ್ತಿಕೊಂಡು ರೈತರಿಗೆ ಧನಸಹಾಯ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಒಣಗುತ್ತಿರುವ ಬೆಳೆಗಳನ್ನು ರಕ್ಷಿಸಲು ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಬೇಕು ಎಂದು ಅವರು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ನಿನ್ನೆ ಆಯೋಜಿಸಿದ್ದ ರಾಷ್ಟೀಯ ಲೋಕ್ ಅದಾಲತ್ ಕಾರ್ಯಕ್ರಮದಲ್ಲಿ ಒಟ್ಟು 34,542 ಪ್ರಕರಣಗಳನ್ನು ರಾಜ್ಯಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಭು ಎನ್ ಬಡಿಗೇರ್ ತಿಳಿಸಿದ್ದಾರೆ. ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ವರ್ಷಾನುಗಟ್ಟಲೆ ಬಾಕಿ ಉಳಿದಿದ್ದ 3,294 ಸಿವಿಲ್, ಕ್ರಿಮಿನಲ್ ಹಾಗೂ ವಿಮಾ ಪರಿಹಾರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆಯ ಮೂಲಕ ಇತ್ಯರ್ಥಪಡಿಸಲಾಗಿದೆ. ನ್ಯಾಯಾಲಯದ ಬಾಕಿ ಪ್ರಕರಣಗಳಲ್ಲಿ 223 ಚೆಕ್ ಬೌನ್ಸ್, 11 ಕೌಟುಂಬಿಕ ವ್ಯಾಜ್ಯಗಳು, 56 ಆಸ್ತಿ ವಿಭಾಗದ ದಾವೆಗಳು, 18 ಮೋಟಾರು ವಾಹನ ಅಪಘಾತ ಪರಿಹಾರ ಪ್ರಕರಣಗಳು, 12 ಕ್ರಿಮಿನಲ್ ಕಾಂಪೌಂಡೇಬಲ್, 270 ಇತರೆ ಸಿವಿಲ್ ಹಾಗೂ 2,604 ಇತರೆ ಕ್ರಿಮಿನಲ್ ಪ್ರಕರಣಗಳು ಒಳಗೊಂಡಿವೆ ಎಂದು ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಈ ಅದಾಲತ್ನಲ್ಲಿ ಭಿನ್ನಾಭಿಪ್ರಾಯಗಳಿಂದ ದೂರಾಗಿದ್ದ 3 ದಂಪತಿಗಳು ಮತ್ತೆ ಒಂದಾಗಿದ್ದಾರೆ. ಜೊತೆಗೆ ಪೋಷಕರನ್ನು ಕಡೆಗಣಿಸುವ ಪ್ರವೃತ್ತಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಅಜ್ಜ, ಮಗ ಮತ್ತು ಮೊಮ್ಮಗ ಹೀಗೆ 3 ತಲೆಮಾರುಗಳನ್ನು ಒಂದೇ ವೇದಿಕೆಗೆ ಕರೆತಂದು ಸೂಕ್ತ ತಿಳುವಳಿಕೆ ನೀಡಿ ರಾಜಸಂಧಾನ ಮಾಡಿಸುವ ಮೂಲಕ ಆದರ್ಶ ಕೌಟುಂಬಿಕ ಬಾಂಧವ್ಯವನ್ನು ಮರುಸ್ಥಾಪಿಸಲಾಯಿತು ಎಂದು ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ಮಾಹಿತಿ ನೀಡಿದ್ದಾರೆ. ನಗರದಲ್ಲಿ 2 ಹಂತದಲ್ಲಿ ಸಂಚಾರ ನಿರ್ವಹಣಾ ವ್ಯವಸ್ಥೆ ರೂಪಿಸಲಾಗಿದೆ. ಈ ಹೊಸ ವ್ಯವಸ್ಥೆಗೆ ಹದ್ದಿನ ಕಣ್ಣು ಎಂಬುದಾಗಿ ಹೆಸರಿಡಲಾಗಿದೆ. ಈವರೆಗೆ 5,574 ವಾಹನ ಸವಾರರಿಗೆ ದಂಡ ವಿಧಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಸದ್ಯ ಹಾವೇರಿಯ 4 ವೃತ್ತಗಳಲ್ಲಿ ಐಟಿಎಂಎಸ್ ವ್ಯವಸ್ಥೆ ಇದೆ. ಈ ಕ್ಯಾಮೆರಾಗಳಲ್ಲಿ ಸೆರೆಯಾಗುವ ಚಿತ್ರಗಳನ್ನು ವೀಕ್ಷಿಸಲು ಹಾಗೂ ಈ ಚಲನ ಸೃಷ್ಟಿಸಲು ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಕಮಾಂಡ್ ಕೇಂದ್ರ ತೆರೆಯಲಾಗಿದೆ. ಈ ಕೇಂದ್ರದ ಮೂಲಕ ಕ್ಯಾಮೆರಾ ಕಾರ್ಯಾಚರಣೆಯನ್ನು ನಿಖರವಾಗಿ ವೀಕ್ಷಿಸಬಹುದಾಗಿದೆ.

ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನರ ಸೇವೆಯೇ ಸರ್ಕಾರದ ಮೊದಲ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿನ 200ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಘೋಷಣೆ ಸಾಧ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಜಾಗತಿಕ ಕ್ವಾಂಟಮ್ ವೇದಿಕೆಯಾಗಿ 2027ರ ಬೆಂಗಳೂರು ಕ್ವಾಂಟಮ್ ಶೃಂಗಸಭೆ ವಿಸ್ತರಿಸಲು ರಾಜ್ಯ ಸಜ್ಜು, ಡಾ ಅಜಯ್ ಧರ್ಮಸಿಂಗ್. ಬರಪೀಡಿತ ಪ್ರದೇಶದ ರೈತರಿಗೆ ಬೆಳೆ ನಷ್ಟ ಪರಿಹಾರಕ್ಕೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಆಕಾಶವಾಣಿ ಕಾವ್ಯವಾಚನ ಕುಮಾರವ್ಯಾಸ ಭಾರತದ ಕಿರಾತಾರ್ಜುನ ಪ್ರಸಂಗ ಕೇಳಲಿದ್ದೀರಿ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
0: ಕುಮಾರವ್ಯಾಸ ಭಾರತದ ಕಿರಾತಾರ್ಜುನ ಪ್ರಸಂಗ, ಪ್ರಸ್ತುತಿ ರಾಘವೇಂದ್ರ ಎನ್ ಆರ್.

ಪಾಂಡವರು ವನವಾಸದಲ್ಲಿ ಇದ್ದಾಗ ಒಮ್ಮೆ ಅವರಲ್ಲಿಗೆ ವೇದವ್ಯಾಸರು ಬಂದು ಹೀಗೆ ಹೇಳಿದರು, ನಿಮ್ಮಲ್ಲಿ ಈಗ ಯಾವುದೇ ಅಸ್ತ್ರಗಳು ಇಲ್ಲ, ಮುಂದೆ ನಿಮ್ಮ ವನವಾಸ ಮುಗಿಸಿ ಬಂದ ಸಂದರ್ಭದಲ್ಲಿ ಯುದ್ಧವು ಎದುರಾದರೆ ಆಗ ಅಸ್ತ್ರಗಳನ್ನು ಕ್ರೋಢೀಕರಿಸುವುದು ಕೂಡ ಕಷ್ಟವಾಗಬಹುದು, ಆದ್ದರಿಂದ ನೀವು ಈಗಲೇ ಶಸ್ತ್ರಾಸ್ತ್ರ ಸಂಗ್ರಹದಲ್ಲಿ ತೊಡಗುವುದು ಎಂದು ಹೇಳಿದರು. ಮುಂದುವರೆದ ವ್ಯಾಸಮುನಿಗಳು, ಅರ್ಜುನ, ನೀನು ಕೂಡಲೇ ಇಂದ್ರಕೀಲ ಪರ್ವತಕ್ಕೆ ಹೋಗಿ ಆ ಪರಶಿವನನ್ನು ಕುರಿತು ತಪಸ್ಸು ಮಾಡು, ಶಿವನಿಂದ ಪಾಶುಪತವೇ ಮೊದಲಾದ ಅಸ್ತ್ರಗಳನ್ನು ಪಡೆ ಎಂದು ಆಶೀರ್ವದಿಸಿದರು. ಅದರಂತೆ ಪಾರ್ಥನು ಇಂದ್ರಕೀಲದಲ್ಲಿ ತಪಸ್ಸು ಮಾಡುವಾಗ ಶಿವ ಮತ್ತು ಪಾರ್ವತಿ ತಮ್ಮ ಸಕಲ ಪರಿವಾರಗಳೊಂದಿಗೆ ಅರ್ಜುನನನ್ನು ಪರೀಕ್ಷಿಸಲು ಬರುವರು.

ಗುತ ಶಶಿ ಮೌಳಿ ಈ ಪದ್ಯದಲ್ಲಿ ಶಿವನು ತನ್ನ ಮಡದಿ ಪಾರ್ವತಿಗೆ, ನೋಡು ದೇವಿ, ಅರ್ಜುನನು ಬಹಳ ಶ್ರದ್ಧೆಯಿಂದ ತಪಸ್ಸನ್ನು ಮಾಡಿದ್ದಾನೆ ಮತ್ತು ದೇಹವನ್ನು ಕೂಡ ದಂಡಿಸಿದ್ದಾನೆ. ಅನ್ನ, ಆಹಾರ, ನೀರು ಎಲ್ಲವನ್ನೂ

ಮುಂದುವರೆದು ಪರಮಶಿವನು ಪಾರ್ವತಿಗೆ, ಈ ಪಾರ್ಥನು ಬೇರಾರೂ ಅಲ್ಲ ದೇವಿ, ಇವನೇ ನಾರಾಯಣ ಋಷಿ, ನನಗೆ ಭಕ್ತನಾಗಬೇಕು. ಇವನು ಪಾಶುಪತಾಸ್ತ್ರವನ್ನು ಬೇಡಲು ಇಲ್ಲಿ ಬಂದು ನನ್ನ ಕುರಿತು ಘೋರ ತಪಸ್ಸನ್ನು ಮಾಡುತ್ತಿದ್ದಾನೆ ಎಂದು ಹೇಳಿದನು. ಬಿಗಿವ ಬಿಡಿಸುವ ಬಿಡಿಸಿದ ಕ್ಷಣ ತೆಗೆವ ಕಳಚುವ ಕೊಂಬಲಳಿಯಲಿ ಹೋಗುವ ಹತ್ತುವ ಲವಣಿಯಲಿ ಲಾಗಿಸುವ ಹೊರಬಡುವ ಚಿಗಿವ ತೊಡಚುವ ಬಿಗಿವ ಬಿಡಿಸುವ ಬಗಿವ ಬಳ

ಒಂದು ಹಂದಿಯ ವಿಷಯವಾಗಿ ಶಬರನ ವೇಷಧಾರಿಯಾದ ಶಿವನಿಗೆ ಮತ್ತು ಪಾರ್ಥನ ನಡುವೆ ಮುಷ್ಟಿಯುದ್ಧವೇ ಮೊದಲಾದ ಯುದ್ಧಗಳು ಪ್ರಾರಂಭವಾದವು. ಮುಷ್ಟಿಯುದ್ಧದ ಅನೇಕ ಪಟ್ಟುಗಳಿಂದ ಇಬ್ಬರು ಬಹಳ ಸೊಗಸಾಗಿ ಸೆಣೆಸಾಡಿದರು. ಈ ಸನ್ನಿವೇಶವನ್ನು ಕವಿಯು ಈ ಪದ್ಯದಲ್ಲಿಗೆ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾನೆ.

ಮುಷ್ಟಿಯುದ್ಧದಲ್ಲಿ ಅರ್ಜುನನು ಸೋತಾಗ ಅವನ ಆತ್ಮವಿಶ್ವಾಸವು ಕ್ರಮೇಣ ಕಡಿಮೆಯಾಗಿ ಯಾವುದೋ ಜನ್ಮದಲ್ಲಿ ವ್ರತಭಂಗವನ್ನೋ ದೈವದ್ರೋಹವನ್ನೋ ಅಧರ್ಮದಲ್ಲಿ ತೊಡಗಿದನೋ ಎಂದು ಬಹುವಾಗಿ ಮರುಗುತ್ತಾನೆ. ಇವುಗಳ ಪರಿಣಾಮವಾಗಿ ಈ ಜನ್ಮದಲ್ಲಿ ಈ ಯಹ್ಕಶ್ಚಿತ್ ಬೇಡನಿಂದ ಪರಾಭವ ಹೊಂದಿದನಲ್ಲ ಎಂದು ಬಹುವಾಗಿ ರೋಧಿಸುತ್ತಾನೆ.

ಇಷ್ಟೆಲ್ಲ ನಡೆದರೂ ಒಮ್ಮೆಯೂ ಪಾರ್ಥನು ಶಬರವೇಷದಲ್ಲಿರುವ ಪರಶಿವನನ್ನು ಗುರುತಿಸಲು ಮಾಯೆಯ ಕಾರಣದಿಂದ ಸಾಧ್ಯವಾಗಲಿಲ್ಲ ಎಂಬುದನ್ನು ಕವಿಯು ಈ ಶ್ಲೋಕದಲ್ಲಿ ಬಹಳ ಸುಲಭವಾಗಿ ಮತ್ತು ಸ್ವಚ್ಛವಾಗಿ ನಿರೂಪಿಸಿದ್ದಾನೆ.

ಈ ನಡುವೆ ಪಾರ್ಥನು ಹೀಗೆ ಯೋಚಿಸುತ್ತಾನೆ, ಈ ಹಂದಿ ನನಗೆ ಏಕೆ ಬೇಕಿತ್ತು? ತಪಸ್ಸಿನಲ್ಲಿ ನಿಂತ ನನ್ನ ಮನಸ್ಸು ಈ ಹಂದಿಯ ಮೇಲೆ, ತದನಂತರ ಈ ಶಬರನ ಮೇಲೆ ಏಕೆ ಹರಿಯಿತು? ನಾನು ಈ ತಪಸ್ಸಿನ ಉದ್ದೇಶವನ್ನೇ ಮರೆತನಲ್ಲ. ಹಾ ಶಿವ ಎಂದು ತನ್ನಲ್ಲೇ ತಾನು ಹೇಳಿಕೊಳ್ಳುತ್ತಾನೆ.

ಮುಂದುವರೆದು ಪಾರ್ಥನು, ಈಗ ಚಿಂತೆ ಮಾಡಿ ಪ್ರಯೋಜನವಿಲ್ಲ. ಮೊದಲು ಪರಮಶಿವನನ್ನು ಭಕ್ತಿಯಿಂದ ಪೂಜಿಸಿ ನಂತರ ಈ ಶಬರನನ್ನು ಒಂದು ಕೈ ನೋಡಿಕೊಳ್ಳುತ್ತೇನೆ ಎಂದು ನಿರ್ಧರಿಸುತ್ತಾನೆ.

ಶಿವನನ್ನು ಪೂಜಿಸಲು ನಿರ್ಧರಿಸಿದ ಪಾರ್ಥನು ಮರಳಿನ ಲಿಂಗವನ್ನೇ ಮಾಡಿ ಅದಕ್ಕೆ ಆ ಕಾಡಿನಲ್ಲಿ ಸಿಗುವ ಕಣಗಿಲೆ, ಬಂದುಗೆ, ಕಕ್ಕೆ ಮೊದಲಾದ ಹೂಗಳಿಂದ ಅಲಂಕಾರವನ್ನು ಮಾಡಿ ವಿವಿಧ ಆಗಮೋಕ್ತದಿಂದ ಅರ್ಚನೆಯನ್ನು ಮಾಡಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜೆ

ಮುಂದುವರೆದು ಅತ್ಯಂತ ವಿಸ್ತಾರವಾಗಿ ಶಿವಸ್ತುತಿಯನ್ನು ಪ್ರಾರ್ಥನೆ ಮಾಡಿ ಷೋಡಶೋಪಚಾರಗಳನ್ನು ಶಿವಲಿಂಗಕ್ಕೆ ಅರ್ಪಿಸಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಶಿವನ ಆರಾಧನೆಯನ್ನು ಮಾಡುತ್ತಾನೆ. ಕವಿಯೂ ಸಹ ಇದನ್ನು ಬಹಳ ಸುಲಲಿತವಾಗಿ ನಮ್ಮ ಮುಂದೆ ಇಡುತ್ತಾನೆ.

0: ತನ್ನೆಲ್ಲ ಪೂಜಾ ಕೈಂಕರ್ಯವನ್ನು ಮುಗಿಸಿ ತನ್ನ ಆತ್ಮವಿಶ್ವಾಸವನ್ನು ವೃದ್ಧಿಸಿಕೊಂಡ ಪಾರ್ಥ ಆ ಶಬರನ ರೂಪದ ಶಿವನನ್ನು ಒಮ್ಮೆ ತಿರುಗಿ ನೋಡಲಾಗಿ ಸಾಕ್ಷಾತ್ ಪರಶಿವನು ತನ್ನ ನಿಜರೂಪವನ್ನು ಅರ್ಜುನನಿಗೆ ತೋರಿಸುತ್ತಾ ನಿಂತಿದ್ದಾನೆ. ಅರ್ಜುನನು ಬಹಳ ವಿಸ್ಮಯದಿಂದ ಆ ರೂಪವನ್ನು ನೋಡುತ್ತಾ ತನ್ನನ್ನೇ ತಾನು ಮರೆಯುತ್ತಾನೆ.
1: ಕಾವ್ಯವಾಚನ ಕಾರ್ಯಕ್ರಮದಲ್ಲಿ ಇದುವರೆಗೂ ಕುಮಾರವ್ಯಾಸ ಭಾರತದ ಕಿರಾತಾರ್ಜುನ ಪ್ರಸಂಗವನ್ನು ಪ್ರಸ್ತುತಪಡಿಸಿದವರು ರಾಘವೇಂದ್ರ ಎನ್ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಇವರು ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ದೆಹತಿ ಡಿಸ್ಕೋಟ್ ಚಿತ್ರದ ಗೀತೆ ನಕುಲ್ ಅಭಯಂಕರ್ ಅವರ ಧ್ವನಿಯಲ್ಲಿದೆ. ಪ್ರಣವ್ ವತ್ಸವ್ರ ಗೀತ ರಚನೆಗೆ ಡ್ರಮ್ಸ್ ಶಿವಮಣಿ ಸಂಗೀತ ನೀಡಿದ್ದಾರೆ.

ಪ್ರಕಾಶ್ ಪ್ರಭಾಕರ್ ಅವರ ಧ್ವನಿಯಲ್ಲಿದೆ ಅಖಂಡ ಚಿತ್ರದ ಒಂದು ಗೀತೆ. ಕಿಶನ್ ಪಾಲಿವಾಲ್ ಅವರ ಗೀತ ರಚನೆಗೆ ಎಸ್ ತಮನ್ ಸಂಗೀತ ನೀಡಿದ್ದಾರೆ.

ಮುಂದಿನ ಗೀತೆ ಆಸ್ಪಾಸ್ ಚಿತ್ರದ್ದು. ಯಾಸಿರ್ ದೇಸಾಯಿಯವರ ಧ್ವನಿಯಲ್ಲಿದೆ. ಕೌಶಲ್ ಕಿಶೋರ್ ಅವರ ಗೀತರಚನೆಗೆ ಅನುರಾಗ್ ಸೈಕ್ಯ ಸಂಗೀತ ನೀಡಿದ್ದಾರೆ.

ಜಾರಾ, ಎಸ್ಕಾನ್, ಅಲ್ತಮಶ್ ಫರೀದಿಯವರ ಧ್ವನಿಲಿದೆ ಆನ್ ಆಕ್ಷನ್ ಹೀರೋ ಚಿತ್ರದ ಒಂದು ಗೀತೆ. ಇಂದೀವರ್ ತನಿಷ್ ಬಕ್ಚಿ ಅವರ ಗೀತ ರಚನೆಗೆ ತನಿಷ್ ಬಕ್ಚಿ ಬಿದ್ದು ಸಂಗೀತ ನೀಡಿದ್ದಾರೆ.

ಶಕೀಲ್ ಆಜ್ಮಿ ಅವರ ಗೀತ ರಚನೆಗೆ ಅನುರಾಧ್ ಸೈಕ್ಯ ಸಂಗೀತ ನೀಡಿದ್ದಾರೆ. ಅನೇಕ್ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಸುನಿಧಿ ಚೌಹಾನ್, ವಿವೇಕ್ ಹರಿಹರನ್, ಅನುರಾಧ್ ಸೈಕ್ಯ.

ಕುಮಾರ್ ಅವರ ಗೀತ ರಚನೆಗೆ ಅಮಾಲ್ ಮಲ್ಲಿಕ್ ಸಂಗೀತ ನೀಡಿದ್ದಾರೆ. ಅರ್ಜಿತ್ ಸಿಂಗ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿರುವ ಈ ಗೀತೆ ಬಚ್ಚನ್ ಪಾಂಡೆ ಚಿತ್ರದ್ದು.

ಭೂಲ್ ಭುಲಯ್ಯಾ ಟು ಚಿತ್ರದ ಗೀತೆ ನೀರಜ್ ಶ್ರೀಧರ್ ಮಿಲ್ಲೋ ಬಾಬ್ ಅವರ ಧ್ವನಿಯಲ್ಲಿದೆ. ಸಮೀರ್ ಮ್ಯಾಂಡಿ ಗಿಲ್ ಅವರ ಗೀತ ರಚನೆಗೆ ಪ್ರೀತಮ್ ಮತ್ತು ತನಿಷ್ಕ್ ಬಕ್ಚಿ ಸಂಗೀತ ನೀಡಿದ್ದಾರೆ.

ಛತ್ರಿವಾಲಿ ಚಿತ್ರದಾಗಿದೆ. ಸುನಿಧಿ ಚೌಹಾನ್ ಅವರ ಧ್ವನಿಲಿದೆ. ತೇಜಸ್ ಪ್ರಭಾ ವಿಜಯ್ ಡ್ಯೋಸ್ಕರ್ ಅವರ ಗೀತ ರಚನೆಗೆ ರೋಹನ್ ಸಂಗೀತ ನೀಡಿದ್ದಾರೆ.

ಡೀಪ್ ಇನ್ ದ ವುಡ್ಸ್ ಡೆತ್ ವಾರಂಟ್ ಚಿತ್ರದ ಹೆಸರು. ವಿಕ್ರಾಂತ್ ಭಾರತೀಯ ಅವರ ಧ್ವನಿಯಲ್ಲಿದೆ. ಕೃಷ್ಣ ಭಾರದ್ವಾಜ್ ಅವರ ಗೀತ ರಚನೆಗೆ ವಿಶ್ವಜಿತ್ ಭಟ್ಟಾಚಾರ್ಯ ಜಿ ಸಂಗೀತ ನೀಡಿದ್ದಾರೆ.

ಇವೀಗ ಕೇಳುತ್ತಿರುವ ಗೀತೆ FIR ಚಿತ್ರದ್ದು. ಅಶ್ವಥ್ ಪ್ರಸಾದ್ SN ಅವರ ಧ್ವನಿಯಲ್ಲಿದೆ. ದೇವಶೀಶ್ ಘೋಷ್ ಅವರ ಗೀತ ರಚನೆಗೆ ಅಶ್ವಥ್ ಸಂಗೀತ ನೀಡಿದ್ದಾರೆ.

ರಕ್ಷಾಬಂಧನ್ ಚಿತ್ರದ ಒಂದು ಗೀತೆ. ಸಂಗೀತ ನೀಡಿ ನೂರನ್ ಸಿಸ್ಟರ್ ಮತ್ತು ರೋಮಿ ಜೊತೆಗೆ ಹಾಡಿದ್ದಾರೆ ಹಿಮೇಶ್ ರೇಷಮಿಯಾ. ಗೀತ ರಚನೆ ಮಾಡಿದ್ದಾರೆ ಇರ್ಷಾದ್ ಕಾಮಿಲ್.

ಆರ್ಆರ್ಆರ್ ಚಿತ್ರದ ಗೀತೆ ರಾಗ್ ಪಟೇಲ್ ಅವರ ಧ್ವನಿಯಲ್ಲಿದೆ. ವರುಣ್ ಗ್ರೋವರ್ ಅವರ ಗೀತ ರಚನೆಗೆ ಎಂಎಂ ಕರೀಂ ಸಂಗೀತ ನೀಡಿದ್ದಾರೆ.

ವಿಕ್ರಮ್ ವೇಧ ಚಿತ್ರದ ಗೀತೆಗೆ ಧ್ವನಿ ನೀಡಿದ್ದಾರೆ ವಿಶಾಲ್ ಶೇಖರ್, ಶೇಖರ್ ರವಿಜಾನಿ. ಮನೋಜ್ ಮುಂತಾಸಿರ್ ಅವರ ಗೀತ ರಚನೆಗೆ ವಿಶಾಲ್ ಶೇಖರ್ ಸಂಗೀತ ನೀಡಿದ್ದಾರೆ.

ವಿಕ್ರಮ್ ವೇಧ ಚಿತ್ರದ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗುಲ್ಮೋಹರ್ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 4:15. ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಇಂದು ಸಂಜೆ 5:30 ಗಿರ್ಮಿಟ್ ಕನ್ನಡದ ಹೊಸ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 6:15 ಕನ್ನಡ ರತ್ನಭಂಡಾರ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ಕಾಂಡಕೋಶಗಳ ಭವಿಷ್ಯ, ಈ ಕುರಿತು ಮಾತನಾಡುತ್ತಾರೆ ಕ್ಷಮಾ ವಿ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ರುದ್ರಗೌಡ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಮಾಗಡಿ ತಾಲೂಕು

0: ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದಗಳನ್ನು ಕೇಳಲಿದ್ದೀರಿ. ರಾತ್ರಿ 7:45 ಶೇಕ್ಸ್ಪಿಯರ್ನ ನಿಗೂಢ ಲೋಕ, ಮನುಷ್ಯ ಸ್ವಭಾವದ ಮಹಾ ಒಗಟುಗಳು ಈ ಕುರಿತು ಗೌತಮ್ ಜೋತ್ನಾ ಅವರಿಂದ ಭಾಷಣ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 8:00 ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಸಿರಿಗಂಧ ಮೂಡಿಬರಲಿದೆ. ಇಂದು ರಾತ್ರಿ 9:15 ನರಸಿಂಹ ನಾಯಕ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. 9:30 ರಾಷ್ಟ್ರೀಯ ನಾಟಕ ಹಾಗಾದರೆ, ಲೇಖಕರು ಇಂದ್ರಾ ಜೋಶಿ, ಕನ್ನಡಕ್ಕೆ ಅಚ್ಯುತ ಸಂಕೇತಿ, ನಿರ್ಮಾಣ ಕೆಎಲ್ ರಾಜೇಶ್ವರಿ. ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ನಟರಾಜ್ ವಿಆರ್ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ ಕೇಳಲಿದ್ದೀರಿ. ವಿಶೇಷ ತವಿಲ್ ಎಸ್ ಸುಧಾಕರ್. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದ್ರಿ.
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
5: ನಾನ್ ಸ್ವಿಮ್ಮಿಂಗ್ ಕಲೀಲಿಕ್ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನ್ ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
6: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸ್ ಬಂದಿತ್ತು, ಹೈ ಜಂಪ್ ಲಾಂಗ್ ಜಂಪ್ ಅಲ್ಲೆಲ್ಲ.
5: ನಿಂಗೆ ನೆನಪಿದ್ಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
6: ಹೌದು, ಯಾರು ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ರು ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
5: ದೇವ್ರದೇ ನಮ್ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
6: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
5: ಖಂಡಿತ ಸರಿ ಹೋಗ್ತೀಯಾ ಕಣೋ. ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನರಿಸಿ, ಡ್ರಗ್ಸ್ ಅಲ್ಲ.
7: ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ.
8: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
9: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
10: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
11: ದೊಡ್ಡವರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ.
0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಇದುವರೆಗೂ ಕಾರ್ಯಕ್ರಮಗಳನ್ನು ಆಲಿಸಿದ್ರಿ. ಈಗ ಸಮಯ 4:05. ನಮ್ಮ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ಸಂಜೆ 5:30 ನಮ್ಮ ನಿಲಯದ ಕಾರ್ಯಕ್ರಮಗಳು ಆರಂಭವಾಗಲಿವೆ. ಅಲ್ಲಿಯವರೆಗೂ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ.
12: ಜೀ, ತು ಮುಜೆ ಲಗ್ತಾ ಥಾ ಸಬ್ಕೋ ಬ್ಲೂ ಇಂಕ್ ಹೈ, ಮೇರೇ ಕೋ ಮಾರ್ಕ್ ರೆಡ್ ಇಂಕ್ ಹೈ, ಕುಚ್ ಖಾಸ್ ಬಾತ್ ಹೋಗಿ. ಬಚ್ಚೆ ಕೋ ಕಹಾ ಪತಾ ಚಲ್ತಾ? ತೋ ಮೈ ಮತಲಬ್ ಫೇಲ್ ಹಿ ಥಾ, ಕೋಯಿ ಮತಲಬ್ ನಹೀ ಥಾ ಸ್ಕೂಲ್ ಜಾನೆ ಕಾ. ತೋ ಡ್ಯಾಡಿ ನೇ ಇಸ್ಲಿಯೆ ವೋ ಉಸ್ ದಿನ ಡಿಸಿಜನ್ ಲಿಯಾ ಔರ್ ಉನ್ಹೋನೆ ಛೋಡ್ ದಿಯಾ.
13: ಏಕ್ ಝಟ್ಕೆ ಮೇ ಹವೇಲಿ ಸೇ ಬಾಹರ್,
12: ಏಕ್ ಝಟ್ಕೆ ಮೇ ಹವೇಲಿ ಕೆ ಬಾಹರ್ ಔರ್ ಸೀದಾ ಉಸ್ ರಾತ್ ಮಾಮಾ ಜಿ ಕೆ ಘರ್ ಮೇ ಯಾ ಕೌನ್ ಸಾ ಘರ್ ಥಾ ಮುಜೆ ಯಾದ್ ನಹೀ. ವಹಾ ಹಮ್ ಲೋಗ್ ಶಾಯದ್ ಡೇಢ್ ದೋ ಮಹೀನಾ ರಹೇ. ಉಸ್ಕೆ ಬಾದ್ ಶಾಯದ್ ಡ್ಯಾಡಿ ನೇ ಕಿರಾಯೆ ಪರ್ ಮಕಾನ್ ಲಿಯಾ, ಮುಜೆ ಯಾದ್ ನಹೀ. ಬಟ್ ಇಸ್ ದೌರಾನ್ ಮೇ 4.5 ಸಾಲ್ ಕಿ ಉಮರ್ ಮೇ ಮುಜೆ ಉನ್ಹೋನೆ ಸಬ್ಸೆ ಪಹಲೇ ಮಟ್ಕಾ ಸಿಖಾಯಾ.
13: ಅಚ್ಛಾ
12: ಜೀ,
13: ಕ್ಯಾ ಬಾತ್.

0: हेलो नमस्ते।
1: हाय गुड आफ्टरनून शारिया जी।
0: हाँ नमस्ते सर, ನಿಮ್ಮ ಹೆಸರು?
1: ನಾನು ಎನ್ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜಿನಗರದಿಂದ.
0: ಹಾ, ನಿಮಗೆ ಯಾವ ಗೀತೆ ಬೇಕಿತ್ತು?
1: ನೋಡಿ, ನನಗೆ ಯಾವಾಗ್ಲೂ ಗುಲ್ಜಾರ್ ಲಿರಿಕ್ಸ್ ಅಷ್ಟು ಬಹಳ ಇಷ್ಟ ಆಗತ್ತೆ. ಹಾಗಾಗಿ ಇವತ್ತು ಒಂದು ಸಾಂಗ್, ಅವ್ರು ಬರೆದಿರೋದು ಒಂದ್ ಸಾಂಗ್ ಕೇಳೋಣ ಅನ್ಸ್ತು. ಏನಂದ್ರೆ, ಇದು ಕಟ್ಟಾ ಮೀಟಾ ಅಂತ ಹೇಳ್ಬಿಟ್ಟು 1978 ಫಿಲಂ ಇದು. ಇದರಲ್ಲಿ ಒಂದ್ ಸಾಂಗ್ ಇದೆ, ತುಮ್ಸೆ ಮಿಲಾ ತಾ ಪ್ಯಾರ್ ಕುಚ್ ಅಚ್ಚೆ ನಸೀಬ್ ಥೇ ಅಂತ ಹೇಳ್ಬಿಟ್ಟು ಒಂದು ಇದೆ. ಇದರಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಈ ಸಾಂಗ್ ಸ್ಟಾರ್ಟ್ ಆಗೋದೆ ಒಂದು ಡೈಲಾಗ್ ಬೇಸ್ಡ್, ಅಂದ್ರೆ ದಿ ಸಾಂಗ್ ಇಸ್ ಪಿಕ್ಚರೈಸ್ಡ್ ಆನ್ ರಾಕೇಶ್ ರೋಷನ್ ಅಂಡ್ ಬಿಂದ್ಯಾ ಗೋಸ್ವಾಮಿ ಅಂಡ್ ಮ್ಯೂಸಿಕ್ ಸ್ಕೋರ್ಡ್ ಬೈ ಹಿಸ್ ರಾಕೇಶ್ ರೋಷನ್ಸ್ ಬ್ರದರ್ ರಾಜೇಶ್ ರೋಷನ್. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್, ಸ್ಟಾರ್ಟ್ಸ್ ವಿತ್ ಅ ಡೈಲಾಗ್ ಅಂಡ್ ಲವ್ಲಿ ಮ್ಯೂಸಿಕ್. ನೀವು ಕೇಳಿ, ನಾನು ಕೇಳ್ತೇನೆ, ನಮ್ಮ ಶ್ರೋತೃ ಮಿತ್ರಿಗೂ ಕೇಳ್ತಾರೆ
0: ಖಂಡಿತ. ಜೊತೆಗೆ ಇವತ್ತಿನ ವಿಷಯ ಸ್ವಚ್ಛ ಭಾರತ್ ಕುರಿತಾಗಿ.
1: ಹಾ, ನೀವು ಸ್ವಚ್ಛತೆ ಬಗ್ಗೆ ಅವ್ನು ಮಾತಾಡಿದ್ರಲ್ಲ, ಅದರಲ್ಲಿ ನಾನು ಯಾವುದೇ ಅಭಿಯಾನದಲ್ಲಿ ನಾನು ಪಾಲ್ಗೊಂಡಿಲ್ಲ. ಆದ್ರೆ ಈ ನಮ್ಮ ಮನೆ ಒಳಗೆ ಸ್ವಚ್ಛತೆ, ಅದನ್ನ ನಾವು ರೆಗ್ಯುಲರ್ ಆಗಿ ಕಾಪಾಡ್ಕೊಂಡ್ ಬಂದಿದ್ವಿ. ಅಂದ್ರೆ ಹೇಗೆ ವೆಟ್ ವೇಸ್ಟ್ ಅಂಡ್ ಡ್ರೈ ವೇಸ್ಟ್ ಅದನ್ನ ಸಪರೇಟ್ ಮಾಡೋದು, ಟೈಮಿಗೆ ಸರಿಯಾಗಿ ಅದನ್ನ ತಗೊಂಡೋಗಿ ಕೊಡೋದು, ಅದರಲ್ಲೂ ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇದೆಯಲ್ಲ ನಮ್ಮ ಮನೆಯಲ್ಲಿ ಬಹಳ ಇದೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಈ ರಿಮೋಟ್ ಕಂಟ್ರೋಲ್ಡ್, ಆಲ್ ಫ್ಯಾನ್ಸ್ ಆರ್ ರಿಮೋಟ್ ಕಂಟ್ರೋಲ್ಡ್ ಅಂಡ್ ಆಲ್ ಮೋಸ್ಟ್ ಮೇನ್ ಡೋರ್ಸ್ ಆರ್ ಆಲ್ ಕಂಟ್ರೋಲ್ಡ್ ಬೈ ದ ರಿಮೋಟ್. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಲಾಟ್ ಆಫ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ವೇಸ್ಟ್ ಆಗತ್ತೆ. ಅದು ನಾವು ಬಿಬಿಎಂಪಿ ಆರ್ಗನೈಸ್ ಮಾಡಿರೋದು ಕೊಡೋದಿಲ್ಲ, ಅವ್ರಿಗೆ ಕೊಡೋದಿಲ್ಲ, ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಬೇರೆ ಇದ್ದಾರೆ. ಸೊ ಅವ್ರಿಗೆ ಅದನ್ನ ನಾವು ಆಲ್ ಎಲೆಕ್ಟ್ರಾನಿಕ್ ವೇಸ್ಟೇಜ್ ಇದೆಯಲ್ಲ, ಅದನ್ನ ವೇಸ್ಟೇಜಸ್ ನ ಅವ್ರಿಗೆ ಸಪರೇಟ್ ಆಗಿ ಕೊಡ್ತೀವಿ. ಇದು ಒಂಥರ ನಾವು ರೆಗ್ಯುಲರ್ ಆಗಿ ಮಾಡ್ಕೊಂಡ್ ಬಂದಿರೋದು ಸ್ವಚ್ಛ ಅಭಿಯಾನದ ಬಗ್ಗೆ. ಅದು ಬಿಟ್ಟು ನಮ್ಮ ರೋಡ್ ಅಲ್ಲೂ ಅಷ್ಟೇ, ಎಲ್ಲರಿಗೂ ನಾವು ಒಂಥರ ನಾವು ಅಭಿಯಾನ ಮಾಡಿರೋದ್ರಿಂದ ರೋಡ್ ಅಲ್ಲಿ ಮಾತ್ರ ದಯವಿಟ್ಟು ಇದನ್ನ ಅನುಸರಿಸಿ, ಮನೆಯದು ಇದು ಮತ್ತೆ ಬಿಬಿಎಂಪಿ ಯಾವ್ದು ಹೇಳ್ತಾರೋ ಅದನ್ನ ಕರೆಕ್ಟ್ ಆಗಿ ತಗೊಂಡೋಗಿ ಅವ್ರಿಗೆ ಟೈಮ್ ಬಂದ ಕೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ನಮ್ಮ ರೋಡಿನ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೊಳ್ತೀವಿ.
0: ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
1: ಪ್ಲೆಜರ್ ಟಾಕಿಂಗ್ ಟು ಯು ಶಾರ್ದಾಜಿ. ಐ ಆಮ್ ರಿಯಲಿ ವೇಟಿಂಗ್ ಫಾರ್ ದಿಸ್ ಕಿಶೋರ್ ದಾ ಲತಾಜಿ ದಿಸ್ ಸಾಂಗ್, ವಂಡರ್ಫುಲ್ ಸಾಂಗ್ ರಿಯಲಿ, ನೀವು ಕೇಳಿ ನಾನು ಕೇಳ್ತೀನಿ
0: ಖಂಡಿತ. ಇದೀಗ ಕಟ್ಟಾ ಮೀಟಾ ಚಿತ್ರದ ಗೀತೆ, ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ, ಗುಲ್ಜರ್ ಅವರ ಸಾಹಿತ್ಯ, ರಾಜೇಶ್ ರೋಷನ್ ಅವರ ಸಂಗೀತ.
2: ತುಮಾರೇ ಡ್ಯಾಡಿ ಕಿ ಮರ್ಜಿ ಕೆ ಖಿಲಾಫ್ ಹಮಾರಾ ಇಸ್ ತರಹ ಸೆ ಔರ್ ಮಿಲ್ನಾ ಕ್ಯಾ ಕರೂ, ಕುಚ್ ಸಮಜ್ ಮೇ ನಹೀ ಆತಾ.
3: ಕುಚ್ ಕರ್ನೆ ಕಿ ಜರೂರತ್ ನಹೀ ಹೈ, ಹಮ್ ಜೈಸೆ ಮಿಲ್ತೆ ಆಯೇ ಹೈ ಮಿಲ್ತೆ ರಹೆಂಗೆ.
2: ಫಿರ್ ಭಿ ಜರೀನ್, ಆಖಿರ್ ವೋ ತುಮಾರೇ ಡ್ಯಾಡಿ ಹೈ, ತುಮಾರೇ ಲಿಯೆ ಜರೂರ್ ಕುಚ್ ಔರ್ ಸೋಚ ರಖಾ ಹೋಗಾ.
3: ಸೋಚ್ನೆ ದೋ,
2: ಬುರಾ ಮತ್ ಮಾನ್ನಾ ಜರೀನ್, ಮೈ ನಹೀ ಚಾಹತಾ ಮೇರಿ ವಜಹ ಸೆ ತುಮೇ ಕೋಯಿ ಪರೇಶಾನಿ ಉಠಾನಿ ಪಡೆ. ಔರ್ ಫಿರ್ ಯೇ ಭಿ ತೋ ಸಚ್ ಹೈ ಕಿ ಮೈ ಏಕ್ ಮಾಮೂಲಿ ಘರ್ ಕಾ ಲಡ್ಕಾ ಹೂಂ.
3: ಫಿರೋಜ್, ತುಮ್ ಮುಝೆ ಪ್ಯಾರ್ ಕರ್ತೆ ಹೋ.
2: ಲೇಕಿನ್ ಜರೀನ್, ಸಿರ್ಫ್ ಪ್ಯಾರ್ ಸೆ ತೋ ಸಬ್ ಕುಚ್ ನಹೀ ಹೋತಾ, ತುಮ್ ಬಡೆ ಘರ್ ಕಿ ಲಡ್ಕಿ ಹೋ, ತುಮ್ಹಾರೇ ಡ್ಯಾಡಿ
3: ತುಮ್ ಮುಝೆ ಪ್ಯಾರ್ ಕರ್ತೆ ಹೋ.
2: ಫಿರ್ ಮೇರೆ ಕಾಲೇಜ್ ಕಾ ಯಹೀ ಆಖರಿ ಸಾಲ್ ಹೈ, ಬಿಎ ಕೆ ಬಾದ್ ಔರ್ ಪಢ್ ಭಿ ನಹೀ ಪಾಉಂಗಾ, ಪತಾ ನಹೀ ಕಬ್ ಕೈಸಿ ನೌಕರಿ ಮಿಲೆ. ಔರ್
3: ಫಿರೋಜ್, ತುಮ್ ಮುಝೆ ಪ್ಯಾರ್ ಕರ್ತೆ ಹೋ.
2: ಪ್ಯಾರ್ ತೋ ಕರ್ತಾ ಹೂಂ ಜರೀನ್, ಬಹುತ್ ಪ್ಯಾರ್ ಕರ್ತಾ ಹೂಂ, ಲೇಕಿನ್
3: ಪ್ಯಾರ್ ಕರ್ತೆ ಹೋ ನಾ.
2: ಪರ್ ಜರೀನ್, ತುಮ್
4: ತುಮ್ಸೆ ಮಿಲಾ ಥಾ ಪ್ಯಾರ್ ಕುಚ್ ಅಚ್ಚೆ ನಸೀಬ್ ಥೇ.

0: ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್ ಅವರೇ, ಒನ್ನೂರಲ್ಲಿ ಹನುಮಂತಾಪುರದಿಂದ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಮೇಡಮ್ ಅವರೇ.
0: ನಮಸ್ತೆ ಸರ್, ಯಾವ ಹಾಡ್ ಬೇಕಿತ್ತು ನಿಮಗೆ?
1: ಮೇಡಮ್ ಅವರೇ, ನನಗೆ ಕಯಾಮತ್ ಸೆ ಕಯಾಮತ್ ಚಿತ್ರದಿಂದ ಐ ಎ ಮೇರೆ ಹಮ್ ಸಫರ್ ಅಂತ ಒಂದು ಹಾಡಿದೆಯಲ್ಲ ಮೇಡಮ್ ಅವರೇ, ಆ ಹಾಡ್ ಬೇಕಾಯ್ತು ಮೇಡಮ್ ಅವರೇ.
0: ಖಂಡಿತ ಸರ್. ಮತ್ತೆ ಇವತ್ತಿನ ವಿಷಯ ಬಂದು ಸ್ವಚ್ಛ ಭಾರತ ಅಭಿಯಾನ.
1: ಸ್ವಚ್ಛತಾ ಭಾರತದಲ್ಲಿ ನಾನು ಎಲ್ಲಿ ಭಾಗವಹಿಸಿಲ್ಲ ಮೇಡಮ್ ಅವರೇ. ಈಗ ಅಂದ್ರೆ ನಮ್ಮ ಮನೆ ಮುಂದೆ ನಮ್ಮ ಮನೆ ಮಗ್ಗಲಾಗಿ ಒಟ್ಟು 4 ರಸ್ತೆ ಇದೆ ಮೇಡಮ್ ಅವರೇ, ಒಂದು 20 ಇದೆ. ಬೆಳಿಗ್ಗೆ ನಾನು ಎದ್ದ ತಕ್ಷಣ ಆ 20 ಕ್ಲೀನ್ ಕಸ ಗುಡಿಸಿ ನೀರೆಲ್ಲ ಹಾಕಿ ದಿವಸ ನನ್ನ ನಮ್ಮ ಸುತ್ತಮುತ್ತ ನಮ್ಮ ಮನೆ ಸುತ್ತ ನಾವೇನಿದೆ ಅದು ಸ್ವಚ್ಛವಾಗಿ ಇಟ್ಕೊಂತೀವಿ ಮೇಡಮ್ ಅವರೇ. ನಾವು ಅಂಗಡಿ ಮುಂದೆ ಆಗಿರ್ಬೋದು, ಮತ್ತೆ ಇಲ್ಲೊಂದು ದೇವಸ್ಥಾನ ಇದೆ ಪಕ್ಕದಾಗೆ, ಆ ದೇವಸ್ಥಾನ ಮುಂದೆ ಅದೆಲ್ಲ ಡೈಲಿ ದಿವಸ ನಾನು ಸ್ವಚ್ಛ ಮಾಡಿ ನಾನು ನೀರು ಹಾಕಿ ಡೈಲಿ ಇದೇನ್ ಮಾಡ್ತೀನಿ ಮೇಡಮ್, ಕ್ಲೀನ್ ಆಗಿ ಇಟ್ಕೊಂತೀವಿ.
0: ಹೌದಾ ಸರ್, ಖುಷಿ ಆಯ್ತು ಕೇಳಿ.
1: ಹಲೋ,
0: ಹಾ ಕೇಳಿಸ್ತಾ ಇದೆಯಾ? ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೀಗ ಕೇಳಿ ಕಯಾಮತ್ ಸೇ ಕಯಾಮತ್ ತಕ್ ಚಿತ್ರದಿಂದ ಉದಿತ್ ನಾರಾಯಣ್ ಅಲ್ಕಾ ಯಜ್ಞಿಕ್ ಅವರ ಗಾಯನದಲ್ಲಿ, ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯ, ಆನಂದ್ ಮಿಲಿಂದ್ ಅವರ ಸಂಗೀತ.

0: not to, madam, to carry one the garbage bag with work. So at least one dustbin every 100 meters should be there.
1: ಖಂಡಿತ ಸರ್, ಖಂಡಿತ. ಹಾಂ, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇದೀಗ ಶ್ರೀಕಾಂತ್ ಅವರ ನೆಚ್ಚಿನ ಗೀತೆ ಸೆಹರಾ ಚಿತ್ರದಿಂದ ಲತಾ ಮಂಗೇಶ್ಕರ್ ಹಾಗೂ ಮೊಹಮ್ಮದ್ ರಫಿ ಅವರ ಗಾಯನದಲ್ಲಿ, ಹಜರತ್ ಜೈಪುರಿ ಅವರ ಸಾಹಿತ್ಯ, ರಾಮ್ಲಾಲ್ ಅವರ ಸಂಗೀತ.

0: ಹೇಳಿ, ನಿಮ್ಮ ಹೆಸರು?
1: ಸ್ವಲ್ಪ ಲೋ ಇದೆ ವಾಯ್ಸ್ ಮೇಡಮ್.
0: ಇವಾಗ ಹಲೋ,
1: ಹಂಗೆ ಪರವಾಗಿಲ್ಲ ಮೇಡಮ್, ಹಂಗೆ ಕೇಳ್ತಾ ಇದೆ, ಬಟ್ ಸ್ವಲ್ಪ ಲೋ ಇದೆ ನಿಮ್ದು.
0: ಹಾ ಹೇಳಿ ಹೇಳಿ, ಮಾತಾಡಿ. ಹಲೋ
1: ಮೇಡಮ್, ನನ್ನ ಹೆಸರು ಚಂದ್ರಿಕಾ ಜಗನ್ನಾಥ್ ಅಂತ ಮೇಡಮ್, ನೇರಳಗುಂಡೆಯಿಂದ.
0: ಮಾತಾಡಿ ಮಾತಾಡಿ.
1: ಹಾ ಮೇಡಮ್, ಕೇಳ್ತಾ ಇದೆಯಾ ಮೇಡಮ್?
0: ಖಂಡಿತ ಕೇಳ್ತಾ ಇದೆ, ಮಾತಾಡಿ.
1: ಹಾ ಮೇಡಮ್, ಅದೇ ಸ್ವಚ್ಛ ಭಾರತ್ ಬಗ್ಗೆ ಕೊಟ್ಟಿದ್ರಿ, ಮತ್ತೆ ನನಗೆ ಫಸ್ಟ್ ಗೀತೆ ಮೇಡಮ್ ಮೈನಾ ಪ್ಯಾರ್ಕಿಯಾದಿಂದ, ಜಾಜಾ ಕಬುಲ್ತರ್ ಜಾಜಾ ಗೀತೆ ಬೇಕು ಮೇಡಮ್.
0: ಓಕೆ, ಹಾ ಸ್ವಚ್ಛ ಭಾರತ್, ಹಾ ನೀವು ಮಾತಾಡಿ, ಕೇಳಿಸ್ತಾ ಇದೆ.
1: ಹಾ ಮೇಡಮ್,
0: ಹಾ ಮತ್ತೆ ಸ್ವಚ್ಛ ಭಾರತ್ ಅಭಿಯಾನ ಇದ್ರ ಕುರಿತಾಗಿ ಮಾತಾಡೋದಾದ್ರೆ.
1: ಹಾ ಮೇಡಮ್, ಸ್ವಚ್ಛ ಭಾರತ್ ಅಭಿಯಾನ ಅಂದ್ರೆ ಮೇಡಮ್, ನಾನು 15 ವರ್ಷದಿಂದ ಸ್ವಚ್ಛ ಭಾರತ್ ಅಭಿಯಾನ ಕೆಲಸದಲ್ಲಿ ನಿರಂತರವಾಗಿ ತೊಡಸ್ಕೊಂಡಿದ್ದೀನಿ ದಾವಣಗೆರೆಯಲ್ಲಿ. ನಮ್ದು ಸಂಸ್ಥೆ ಇದೆ ಮೇಡಮ್, ಮಹಿಳಾ ಸಮಾಜ ಇದೆ, ಅದರಿಂದ ನಾವು ಪ್ರತಿ ತಿಂಗಳ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡ್ತಾ ಬರ್ತೀವಿ ಮೇಡಮ್. ಅವಾಗ ನಾವು ಕೆಲವು ಕಡೆ ಎಲ್ಲ ಹಾಸ್ಪಿಟ್ಲ್ಗಳು ಅಲ್ಲೆಲ್ಲ ಹೋಗಿ ಶಾಲೆಗಳು ಮತ್ತೆ ಪಾರ್ಕ್ಗಳು ಮೇಡಮ್, ಮೇನ್ ಪಾರ್ಕ್ಗಳಲ್ಲೆಲ್ಲ ಹೋಗಿ ಸ್ವಚ್ಛತೆಯನ್ನ ಮಾಡ್ತೀವಿ. ಮತ್ತೆ ನಮ್ದು ಪಕ್ಷದಿಂದ ಮೇಡಮ್, ಬಿಜೆಪಿ ಪಕ್ಷದ ಕುರಿತು ಅದರಲ್ಲೂ ಹೇಳ್ಬೇಕಂದ್ರೆ, ನಾವು ಪ್ರತಿ ವಾರ ವಾರ ಮೇಡಮ್, ಪ್ರತಿ ವಾರ ಎಲ್ಲಾ ಕಡೆ ಹೋಗಿ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತೀವಿ ಮೇಡಮ್. ಎಲ್ಲಿ ಜಾತ್ರೆಗಳಾದ್ರೆ, ಆಮೇಲೆ ದೊಡ್ಡ ದೊಡ್ಡ ಫಂಕ್ಷನ್, ಪೆಂಡಲ್ ಹಾಕಿ ಫಂಕ್ಷನ್ ಮಾಡಿರ್ತಾರಲ್ಲ ಮೇಡಮ್, ತುಂಬಾ ಕವರ್ಗಳೆಲ್ಲ ಹಾಕಿ ಗಲೀಜ್ ಮಾಡಿ ಹೋಗಿರ್ತಾರೆ, ಪೇಪರ್ ಎಲ್ಲ ಅಲ್ಲಲ್ಲೇ ಬಿಟ್ಟು, ಅದನ್ನೆಲ್ಲ ತುಂಬಾ ನಾವು ಬೆಳಿಗ್ಗೆ ಹೋದ್ರೆ ಮೇಡಮ್ 12 ಗಂಟೆವರೆಗೂ ಸ್ವಚ್ಛತೆ ಮಾಡ್ತೀವಿ ನಾವು. ಮೇನ್ ಮೇಡಮ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್, ಮತ್ತೆ ಪಾರ್ಕ್ಗಳು, ದೇವಸ್ಥಾನಗಳು, ಮತ್ತೆ ನದಿ ದಂಡೆಗಳಲ್ಲಿ ಮೇಡಮ್ ಎಲ್ಲ ಸ್ನಾನ ಮಾಡಿ ಬಟ್ಟೆಗಳೆಲ್ಲ ಎಸ್ತಿರ್ತಾರಲ್ಲ ಅದು ಸಹ ಹೋಗಿ, ನಮ್ದು ಒಂದು ಟೀಮ್ ಇದೆ ಮೇಡಮ್, ನಮ್ ಟೀಮ್ ಎಲ್ಲ ಹೋಗಿ ನಾವು ಸ್ವಚ್ಛತೆ ಮಾಡೋದ್ರಲ್ಲಿ ನಿರಂತರವಾಗಿ ಮಾಡ್ತಾನೆ ಬರ್ತಿದೀವಿ ಮೇಡಮ್. ಈಗ್ಲೂ ಕೂಡ ನಮ್ ಸಮಾಜದಿಂದ ಬೇರೆ ಹಳ್ಳಿಗಳಿಗೂ ಹೋಗ್ತೀವಿ ಮೇಡಮ್, ಗೌರ್ಮೆಂಟ್ ಹಾಸ್ಪಿಟಲ್ಗಳೆಲ್ಲ ಎಲ್ಲಿರುತ್ತಲ್ಲ ಆ ಕಡೆ ಎಲ್ಲ ಹೋಗಿ, ಮತ್ತೆ ಹಳ್ಳಿಗಳಲ್ಲಿ ರೋಡ್ ಅಲ್ಲೆಲ್ಲ ಹೋಗಿ ಸ್ವಚ್ಛತೆ ಮಾಡಿ ಅದು ನಿರಂತರವಾಗಿ ಮಾಡ್ತಾನೆ, 15 ವರ್ಷದಿಂದ ಮಾಡ್ತಾನೆ ಬರ್ತಾ ಇದ್ದೀನಿ ಮೇಡಮ್ ನಮ್ ಸಂಘ ಸಂಸ್ಥೆಗಳಿಂದ.
0: ಕೇಳಿ ಖುಷಿ ಆಯ್ತು ಮೇಡಮ್.
1: ಹಲೋ.
0: ಹಾ ಹಲೋ, ಕೇಳಿ ಖುಷಿ ಆಯ್ತು. ಹಲೋ.
1: ಹಾ ಮೇಡಮ್, ನಿರಂತರವಾಗಿ ಮಾಡ್ತಾ ಬರ್ತಿದ್ದೀವಿ ಮೇಡಮ್. ಬರೀ ನಾವಷ್ಟೇ ಮಾಡೋದಲ್ಲ ಮೇಡಮ್, ನಾನು ಹೇಳೋದು ಸ್ವಚ್ಛ ಭಾರತ್ ಅಂದ್ರೆ ಅದು ಒಬ್ಬರಿಗೆ ಸೀಮಿತ ಆಗಿರಬಾರ್ದು, ಸಂಘ ಸಂಸ್ಥೆಗೆ, ಅವ್ರವ್ರ ಮನೆ ಅಕ್ಕಪಕ್ಕದ ಮನೆ ಪಾರ್ಕ್ಗಳು ಎಲ್ಲೇ ಹೋಗ್ಲಿ ಮೇಡಮ್, ಸಿನಿಮಾ ಥಿಯೇಟರ್ಗಳಿಗೆ ಹೋಗಿರ್ತಾರೆ, ಅಲ್ಲೆಲ್ಲ ಶೇಂಗಾ ತಿಂದು ಗಲೀಜ್ ಮಾಡ್ತಾರೆ, ಬಸ್ ಅಲ್ಲಿ ಕೂತು ಏನೋ ತಿಂದು ಹೊರಗೆ ಎಸಿತಾರೆ, ಬಾಳೆಹಣ್ಣು ಎಸಿತಾರೆ, ಈ ರೀತಿ ಎಲ್ಲ ಮಾಡದೆ ಒಂದ್ ಕವರ್ ಇಟ್ಕೊಂಡು ಎಲ್ಲಾ ಕಡೆ ಹೋದಾಗ, ಏನಾದ್ರು ತಿಂಡಿಗಳನ್ನ ತಗೊಂಡೋದಾಗ ಕವರ್ ಅಲ್ಲಿ ಹಾಕೊಂಬಂದ್ರೆ, ದೇವಸ್ಥಾನಗಳಲ್ಲಾಗ್ಲಿ ಎಲ್ಲೇ ಹೋದ್ರು ಮೇಡಮ್, ನಾವು ನಾಗರಿಕರು ಆ ಸ್ವಚ್ಛತೆ ಮಾಡ್ತಾ ಇದ್ರೆ ಅದು ಪ್ರತಿದಿನ ನಿರಂತರವಾಗಿ ಸ್ವಚ್ಛತೆ ಆಗೇ ಇರುತ್ತೆ ಮೇಡಮ್. ಅಭಿಯಾನ ಮಾಡೋದ್ರಿಂದ ಒಂದು ಅರ್ಥ ಇರುತ್ತೆ ಮೇಡಮ್, ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಅಂತ ನಾನು ಹೇಳ್ತೀನಿ ಮೇಡಮ್.
0: ಖಂಡಿತ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ.
0: ಇದೀಗ ಗೀತೆ ಮೇನೆ ಪ್ಯಾರ್ ಕಿಯಾ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ಅಸದ್ ಭೋಪಾಲಿ ಅವರ ಸಾಹಿತ್ಯ, ರಾಮ್ ಲಕ್ಷ್ಮಣ್ ಅವರ ಸಂಗೀತ, ಜೊತೆಗೆ ಕಾರ್ಯಕ್ರಮಕ್ಕೆ ಬಂದ ಸಂತೇಶ್ಗಳ ಕಡೆ ಒಮ್ಮೆ ಗಮನ ಹರಿಸೋದಾದ್ರೆ, ಶುಭ ಸಂಜೆ ಮೇಡಮ್. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನ ಸೆಪ್ಟೆಂಬರ್ 17ರಿಂದ ಪ್ರಾರಂಭವಾಗಿ ಸ್ವಚ್ಛ ಭಾರತ ಅಭಿಯಾನದ ಸ್ವಚ್ಛತೆ ಕಾಪಾಡಲು ಮತ್ತು ಆರೋಗ್ಯಕರ ವಾತಾವರಣವನ್ನು ನಿರ್ಮಿಸಲು ಸರ್ಕಾರ ಆರಂಭಿಸಿದ ಅತ್ಯಂತ ಪ್ರಮುಖವಾದ ಆಂದೋಲನ. ನಮ್ಮ ಮನೆಯ ಮತ್ತು ಸುತ್ತಮುತ್ತಲಿನ ಜಾಗವನ್ನು ಸ್ವಚ್ಛತೆಯಿಂದ ಇಟ್ಟುಕೊಳ್ತಾ ಇದ್ದೇನೆ. ಎಲ್ಲ ಇಲಾಖೆಗಳು ಮತ್ತು ಸಾರ್ವಜನಿಕರು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಿದರೆ ಸ್ವಚ್ಛತಾ ಗ್ರಾಮ ಅಥವಾ ಸ್ವಚ್ಛತಾ ನಗರ ಸ್ವಚ್ಛತವಾಗಿರಲು ಕಾರಣ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ಮಮತಾ ನಾಗರಾಜ್ ದಾವಣಗೆರೆಯಿಂದ, ನಾನು ಪರಿವರ್ತನಾ ವೇದಿಕೆಯ ಕಾರ್ಯದರ್ಶಿ. ನಾನು ಸುಮಾರು 15 ವರ್ಷದಿಂದ ಹಸಿ ಕಸ ಒಣ ಕಸ ಬೇರ್ಪಡಿಸುತ್ತಾ ಇದ್ದೇನೆ, ಹಸಿ ಕಸವನ್ನ ಗೊಬ್ಬರವಾಗಿ ಪರಿವರ್ತಿಸಿ ಗಿಡಗಳಿಗೆ ಹಾಕ್ತಾ ಇದ್ದೇನೆ. ನನ್ನ ಅನಿಸಿಕೆ ಏನೆಂದ್ರೆ, ಗುಟ್ಕಾ ಪಾನ್ ಪರ ಕುರ್ಕುರೆ ಇತ್ಯಾದಿ ಪ್ಲಾಸ್ಟಿಕ್ ಕವರ್ಗಳನ್ನು ಎಲ್ಲಿ ಬೇಕಂದ್ರಲ್ಲಿ ಎಸೆತಾರಲ್ಲ, ಅವರಿಗೆ ಏನು ಮಾಡಬೇಕು? ನನ್ನ ಸಲಹೆ ಏನೆಂದ್ರೆ, ಪ್ರತಿಯೊಂದು ರಸ್ತೆಯಲ್ಲಿ ಅಂಗಡಿ ಬದಿಯಲ್ಲಿ ದೊಡ್ಡ ದೊಡ್ಡ ಕಸದ ಬುಟ್ಟಿಗಳನ್ನು ಇಟ್ಟು ಅಲ್ಲಿ ಆ ಕಸವನ್ನು ಎಸೆಯುವ ಹಾಗೆ ಮಾಡಬೇಕು. ಜನರಿಗೆ ಎಷ್ಟು ತಿಳುವಳಿಕೆ ಹೇಳಿದರೂ ಕಡಿಮೆ, ಕಾರ್ಪೊರೇಷನ್ರವರು ಒಂದು ದಿನ ಬರಲಿಲ್ಲ ಅಂದರೆ ಕಸವನ್ನು ಖಾಲಿ ಸೈಟಲ್ಲಿ ಎಸೆದು ಹೋಗ್ತಾರೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಹೌದು, ಕಾರ್ಯಕ್ರಮ ಮುಂದುವರಿಯುತ್ತೆ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ನಮ್ಮ ದೂರವಾಣಿ ಸಂಖ್ಯೆ 0802022281.

usted? ಕರೆ ಬಹುಶಃ ಕಟ್ಟಾಗಿದೆ ಅಂತ ಕಾಣಿಸುತ್ತೆ. ಕಾರ್ಯಕ್ರಮಕ್ಕೆ ಬಂದ ಸಂದೇಶಗಳನ್ನ ಕೊನೆಯದಾಗಿ ನೋಡೋಣ. ಸ್ವಚ್ಛ ಭಾರತದ ಬಗ್ಗೆ ಮಾತಾಡ್ತಾ ಇದ್ದೀರಾ, ತುಂಬಾ ಒಳ್ಳೆಯ ವಿಚಾರ. ನಾವು ಇಡೀ ಊರನ್ನ, ಇಡೀ ಜಿಲ್ಲೆಯನ್ನ, ಇಡೀ ರಾಜ್ಯವನ್ನ, ಇಡೀ ದೇಶವನ್ನ ಸ್ವಚ್ಛತೆಯಾಗಿ ಮಾಡೋದು ಬೇಕಾಗಿಲ್ಲ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಂಡು ಗಿಡ ಮರಗಳನ್ನ ಬೆಳೆಸಿ ಪ್ಲಾಸ್ಟಿಕ್ ಅನ್ನು ಬಳಸದೆ ಇದ್ರೆ ದೇಶದ ಸ್ವಚ್ಛತೆಯಲ್ಲಿ ನಾವು ಕೂಡ ಒಳ್ಳೆಯ ಸೇವೆಯನ್ನ ಮಾಡಿದಂತೆ ಅಂತ ಬಿಳಿಬಾವಿಯಿಂದ ಮಂಜುನಾಥ್ ಇಂದಿರೆಗೆ ಅವರು ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಇನ್ನು ಜೊತೆಗೆ ಮತ್ತಷ್ಟು ಜನ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನ ಕಳಿಸಿಕೊಟ್ಟಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಎ ಹರಿಹರನ್ ವಿಜ್ಞಾನ ನಗರದಿಂದ, ಶ್ರೀನಿವಾಸ್ ಪದ್ಮನಾಭನಗರದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಸಿಂಧನೂರು ಸುರೇಶ್ ಬಲೂಟಕಿಯಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಯೋಗೇಶ್ ಎಂ ಸಿ ಮುಕ್ಕಡ ಹಳ್ಳಿ ಚಾಮರಾಜನಗರದಿಂದ, ಜೊತೆಗೆ ಗೋವಿಂದ್ ಮೆನನ್ ಕೋಲಾರದಿಂದ, ವಿಜಯಪುರದಿಂದ ಇಸ್ಮಾಯಿಲ್, ಹರೀಶ್ ಅವರು ಮಲ್ಲೇಶ್ವರದಿಂದ, ಜೊತೆಗೆ ಪೂಜಾ ಪ್ರವೀಣ್ ಮಾಧವಿ ಹುಬ್ಳಿ ಕೇಶವಾಪುರ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ

0: हेलो नमस्ते, हेलो नमस्ते,
1: ನಮಸ್ತೆ ಮೇಡಮ್.
0: ಹಾಂ ಸರ್ ಹೇಳಿ. ಇವಾಗ ನಿಮ್ಮ ಹೆಸರು?
1: ಮೇಡಮ್ ಹಗರಿ ಬೊಮ್ಮಳಿ ತಾಲೂಕು ಹಂಪ ಸಾಗರ ಸುಭಾನ್ ಕೋರಿ ಮೇಡಮ್.
0: ಹಾಂ, ನಿಮಗೆ ಯಾವ ಹಾಡು ಬೇಕಿತ್ತು
1: ಮೇಡಮ್? ಪಲಾಶ್ ಚಿತ್ರದ ಮೇಡಮ್.
0: ಹಾಂ,
1: ಹೈ ರೇ ಹಮ್ನೆ ಕಸಮ್ ಅಂತ ಇದೆ ನೋಡಿ ಮೇಡಮ್.
0: ಹಾಂ, ಖಂಡಿತ ಪ್ರಸಾರ ಮಾಡೋಣ. ಮತ್ತೆ ಸ್ವಚ್ಛತೆ ಕುರಿತಾಗಿ ಮಾತಾಡೋದಾದ್ರೆ ಕೊನೆಯ ಕರೆ ನಿಮ್ದು.
1: ಸಮಯ ನೋಡುವ ಸ್ವಚ್ಛತೆ ಕಡೆಗೆ ಎಲ್ಲ ಚೆನ್ನಾಗಿರುತ್ತೆ ಮೇಡಮ್, ಆರೋಗ್ಯನ ಸರಿ ಇರ್ತದೆ.
0: ಹಾಂ ಖಂಡಿತ, ಹೌದು,
1: ಪ್ರತಿಯೊಬ್ಬರಿಗೂ ಇರ್ಬೇಕು ಸ್ವಚ್ಛತೆಯಿಂದ.
0: ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇದೀಗ ಗೀತೆ ತಲಾಶ ಚಿತ್ರದಿಂದ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಆರ್ ಜೆ ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ. ಪ್ರತಿದಿನ ಭಾನುವಾರ 4 ಗಂಟೆಗೆ ಸರಿಯಾಗಿ ಮೂಡಿಬರಲಿದೆ ಗುಲ್ಮೊಹರ್ ಕಾರ್ಯಕ್ರಮ.

ಆಕಾಶವಾಣಿ ವಿಜಯಪುರ ಕೇಂದ್ರ, ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು. ಈಗಾಗಿದೆ ನಮ್ಮ ಸ್ಟುಡಿಯೋದ ಸಮಯ 5:09:09. ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೀವಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಂತೋಷಿ ಶಶಿಧರ್ ಕುಸೂರ್ ಹೇಳುವ ನಲ್ಮೆಯ

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಈಗ ಕೇಳಿ ನಿಮ್ಮ ನೆಚ್ಚಿನ ಉಲಿನಲಿ ನೇರ ಫೋನಿನ್ ಕಾರ್ಯಕ್ರಮವನ್ನ. ಕಾರ್ಯಕ್ರಮಕ್ಕೆ ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270-340-0 ಅಥವಾ 270-350. ಎಸ್ಟಡಿ ಕೋಡ್ ಸಂಖ್ಯೆ 08-352.

ಆತ್ಮೀಯರೇ, ಸೆಪ್ಟೆಂಬರ್ 20 ಇವತ್ತು ಅಂತಾರಾಷ್ಟ್ರೀಯ ರೆಡ್ ಪಾಂಡಾ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆಯೇ ಮಕ್ಕಳಿಗಾಗಿ ರಾಷ್ಟ್ರೀಯ ಆರೈಕೆ ದಿನವನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಸಮಾಜದಲ್ಲಿ ಮಕ್ಕಳ ಕಾಳಜಿ ಮತ್ತು ಅವರ ಒಳಿತಿಗಾಗಿ ಮೀಸಲಿಡುವ ದಿನ ಇವತ್ತಾಗಿದೆ. ಹಾಗೆಯೇ ಮೊನ್ನೆ ಸೆಪ್ಟೆಂಬರ್ 18 ವಿಶ್ವ ಬಿದಿರು ದಿನವನ್ನು ಆಚರಣೆ ಮಾಡಿದ್ವಿ. ಸೊ ಅದರ ಬಗ್ಗೆ ನಾವು ಇವತ್ತು ಮಾತನಾಡೋಣ.

0: ವಿಶ್ವ ಬಿದಿರು ದಿನದ ಹಾರ್ದಿಕ ಶುಭಾಶಯಗಳು ಕೂಡ ತಮಗೆ. ಸೆಪ್ಟೆಂಬರ್ 18 ಇದು. ಬಿದಿರಿನಂತೆ ಬದುಕು ಸದಾ ಹಸಿರಾಗಿರಲಿ, ಪ್ರಕೃತಿಯಂತೆ ಮನಸ್ಸು ನಿರ್ಮಲವಾಗಿರಲಿ ಅಂತ ಆಶಿಸ್ತಾ ಬನ್ನಿ ನಮ್ಮ ಮೊದಲ ಕರೆಯನ್ನ ಸ್ವೀಕರಿಸೋಣ. ನಮಸ್ತೆ ಆಕಾಶವಾಣಿ ವಿಜಯಪುರ. ನಮಸ್ತೆ ನಮಸ್ತೆ ನಮಸ್ತೆ.
1: ವಿಜಯಪುರದಿಂದ ಸುಧೀಂದ್ರ ರಾಘವೇಂದ್ರ ಚಕ್ರತಿ ಅಂತ.
0: ನಮಸ್ತೆ ಸರ್, ನಮಸ್ತೆ, ಹೇಳಿ.
1: ಇವತ್ತು ಮಕ್ಕಳ ದಿನದ ಬಗ್ಗೆ ಹೇಳಿದ್ರಿ ಮೇಡಮ್.
0: ಹೌದು, ರಾಷ್ಟ್ರೀಯ ಆರೈಕೆ ದಿನ.
1: ರಾಷ್ಟ್ರೀಯ ಮಕ್ಕಳ ಆರೈಕೆ ದಿನ ಬಗ್ಗೆ ಹೇಳಿದ್ರಿ. ಮಕ್ಕಳ ಬಗ್ಗೆ ನಾವು ಹೆಚ್ಚು ಕಾಳಜಿಯನ್ನ ವಹಿಸ್ಬೇಕಾಗತ್ತೆ ಮೇಡಮ್. ಯಾಕಂದ್ರೆ ಈಗ ಅಂಧ ಮಕ್ಕಳಿರ್ತಾರೆ, ಕಿವಿಡು ಮಕ್ಕಳಿರ್ತಾರೆ, ಮತ್ತು ಮಕ್ಕಳ ಬಗ್ಗೆ ಹೆಚ್ಚು ಆರೈಕೆ ಮಾಡುವುದು ಪೋಷಕರು.
0: ಹೌದು,
1: ತಂದೆ ತಾಯಿಯಂದರ ಕರ್ತವ್ಯ ಬಹಳ
0: ಜವಾಬ್ದಾರಿ ಕೂಡ. ಹೌದು ಹೌದು,
1: ಜವಾಬ್ದಾರಿ. ಯಾಕಂದ್ರೆ ಮಕ್ಕಳಿಗೆ ನಾವು ಆರಂಭದಿಂದ ಬೆಳೆಸೋದು, ಮತ್ತೆ ಅವರಿಗೆ ಒಳ್ಳೆ ಸಂಸ್ಕೃತಿಯನ್ನ ಕೊಡೋದು, ಆಮೇಲೆ ಅವರಿಗೆ ವಿದ್ಯಾಭ್ಯಾಸವನ್ನ ಕೊಟ್ಟು ಶಿಕ್ಷಣವನ್ನ ಕೊಡಿಸ್ಬೇಕು, ಇಷ್ಟೆಲ್ಲ ಜವಾಬ್ದಾರಿಯನ್ನ ಇರುತ್ತೆ. ಆಮೇಲೆ ಎರಡನೇದ್ದು ಬಿದಿರಿನ ದಿನ ಅಂತ ಹೇಳಿದ್ರಿ ನೀವು.
0: ಅದೇ ಸೆಪ್ಟೆಂಬರ್ 18 ಆಚರಣೆ ಮಾಡಿದ್ವಿ.
1: ನಾವು ಮೊನ್ನೆ 18 ಆಚರಣೆ ಮಾಡಿದ್ರು. ಬಿದಿರು ಅಂದ ತಕ್ಷಣ ಬಹಳ ಉಪಯೋಗ ಬರುತ್ತೆ, ಅದು ಕಾಡಿನಲ್ಲಿ ಸಿಗುವಂತಹ ಒಂದು ವಸ್ತು.
0: ಹೌದು,
1: ಬಿದಿರಿನಿಂದ ಅನೇಕ ಕರಕುಶಲ ಕಲೆಗಳನ್ನ ಮಾಡ್ತಾರೆ, ಬುಟ್ಟಿಯನ್ನ ಹೆಣಿತಾರೆ.
0: ಹೌದು ಹೌದು.
1: ಆಮೇಲೆ
0: ಮನೆಯಲ್ಲಿ ಇರಬೇಕಂತೆ ಕೂಡ,
1: ಮನೆಯಲ್ಲಿ ಇರಬೇಕು ಅಂದ್ರೆ ಒಳ್ಳೆ ಶುಭ ಲಕ್ಷಣ ಅಂತ ಹೇಳ್ತಾರೆ.
0: ಹೌದು ಹೌದು.
1: ಬಿದಿರಿನಿಂದ ಮಾಡಿದಂತಹ ಕರಕುಶಲ ಮತ್ತು ಕಲಾಕೃತಿಗಳಿಗೆ ಹೆಚ್ಚು ಪ್ರೋತ್ಸಾಹನೆ ಕೊಡಬೇಕು.
0: ಹೌದು,
1: ಯಾಕಂದ್ರೆ ಕೆಲವರು ಬಿದಿರಿನಿಂದ ಎಷ್ಟು ಚಂದ ಹೂವಿನ ಬುಟ್ಟಿಗಳನ್ನ ಮಾಡ್ತಾರೆ.
0: ಹೌದು,
1: ನೋಡ್ಲಿಕ್ಕೆ ಬಹಳ ಚೆನ್ನಾಗಿರುತ್ತೆ ಮೇಡಮ್.
0: ಹೌದು,
1: ಎಸ್ ಮೇಡಮ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ತುಂಬಾ ಧನ್ಯವಾದಗಳು.
0: ಧನ್ಯವಾದ ಸರ್, ತಮಗೂ ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ಓಕೆ, ಥ್ಯಾಂಕ್ ಯು.
0: ಬನ್ನಿ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ.

0: నమస్తే.
1: నమస్తే, విజయపురంద బాబురావు కుక్కని.
0: నమస్తే సార్, మాట్లాడి.
1: ఇక మక్కలన్న బెళసువల్లి పాలకర జవాబ్దారి అత్యాగిరుతుంది. ಯಾಕೆಂದ್ರೆ ಮಕ್ಕಳು ಚಿಕ್ಕವರಿದ್ದಾಗ ಅವರು ಯಾವ ರೀತಿ ಬೆಳೆಯುತ್ತಾರೆ, ಯಾವ ರೀತಿಯ ಒಂದು ಅವರಿಗೆ ನಿರೀಕ್ಷೆಯ ಮೀರಿ ನಾವು ಒಳ್ಳೆತನವನ್ನ ಕಲಿಸಬೇಕಾಗ್ತದೆ,
0: ಒಳ್ಳೆ ಸಂಸ್ಕಾರವನ್ನ ಕೊಡಬೇಕಾಗ್ತದೆ.
1: ಯಾಕಂದ್ರೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು. ಯಾಕಂದ್ರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೈತಿ ಅಂದ ಹಾಗೆ.
0: ಹೌದು ಹೌದು,
1: ಮಕ್ಕಳು ಚಿಕ್ಕವರಿದ್ದಾಗಲೇ ಅವ್ರಿಗೆ ಒಳ್ಳೆಯ ಗುಣಗಳನ್ನ ಕಲಿಸಬೇಕು.

0: ಒಳ್ಳೆಯ ಕಥೆಗಳನ್ನ ಹೇಳುವುದು ಇವೆಲ್ಲ ಮಾಡಿ ಒಳ್ಳೆಯ ಸಂಸ್ಕಾರ ಅವರ ಮನದ ಮೇಲೆ ಆದರೆ ಅದೇ ರೀತಿಯಲ್ಲಿ ಅವರು ಮುಂದುವರಿಯುತ್ತಾರೆ. ಮತ್ತೆ ಅವರಿಂದ ಏನು ಭಾವಿ ಪ್ರಜೆಗಳು ಉತ್ಪತ್ತಿ ಆಗ್ತಾರೆ ಅವರು ಕೂಡ ಒಳ್ಳೆಯರಾಗುವ ಸಂಭವ
1: ಹೆಚ್ಚಿರ್ತದೆ.
0: ಸಮಾಜ ದೇಶ ಎಲ್ಲ ಕೂಡ
1: ಸುಸ್ಥಿತಿಯಲ್ಲಿರ್ತದೆ.
0: ಒಂದು ನಿಜ ಏನು ಪಾಲಕರಿಗೆ ಸಮಸ್ಯೆಗಳು ಬಹಳ ಇರ್ತವೆ. ಆ ಸಮಸ್ಯೆಗಳ ಮಧ್ಯದಲ್ಲಿಯೂ ಕೂಡ ನಾವು ಮಕ್ಕಳನ್ನ ಒಳ್ಳೆ ರೀತಿಯಿಂದ ಬೆಳೆಸುವುದು ನಮ್ಮ ಕರ್ತವ್ಯವಾಗಿದೆ ಅನ್ನೋದನ್ನ ಮರೆಯಬಾರದು.
1: ಹೌದು ಸರ್, ಹೌದು.
0: ಇನ್ನು ಬಿದಿರು ವಿಶಿಷ್ಟವಾದಂತ ಒಂದು ವಸ್ತು. ಆ ಬಿದಿರಿನಿಂದ ಮುಖ್ಯವಾಗಿ ಆ ಕೊಳದನ್ನು ನಿರ್ಮಿಸುತ್ತಾರೆ.
1: ಹೌದು ಸರ್, ಹೌದು.
0: ವಿವಿಧ ರೀತಿಯ ಧ್ವನಿಗಳು ಆ ಕೊಳದಿಂದ ಬರ್ತದೆ,
1: ನಾದ ಬರುತ್ತೆ. ಹೌದು,
0: ನಾದ ಬರ್ತದೆ. ಮತ್ತು ಬಿದಿರಿನಿಂದ ವಿಶೇಷವಾದಂತ ಕೈಗಾರಿಕಾ ವಸ್ತುಗಳನ್ನ ಕೈ ವಸ್ತುಗಳನ್ನ ಅನೇಕ ಕಲಾವಿದರು ತಯಾರಿಸ್ತಾರೆ.
1: ಹೌದು,
0: ಅವುಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು, ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಈ ದಿಶೆಯಲ್ಲಿ ಕೂಡ ಸರ್ಕಾರ ಅವರಿಗಾಗಿ ವಿಶೇಷವಾದಂತ ಅನುದಾನ ನೀಡಬೇಕು. ಮತ್ತೆ ಅವರ ಮಕ್ಕಳಿಗೆ ಒಳ್ಳೆ ಶಿಕ್ಷಣಕ್ಕಾಗಿ, ಅವರ ಉದ್ಯೋಗಕ್ಕಾಗಿ ಸಾಕಷ್ಟು ಧನ ಸಹಾಯ ಮತ್ತು ಅವರಿಗೆ ಒಳ್ಳೆಯ ಗೈಡೆನ್ಸ್ ಮೊದಲಾದವೆಲ್ಲ ಮಾಡುವುದು ಅತ್ಯವಶ್ಯವಾಗಿ.
1: ಓಕೆ ಸರ್, ಧನ್ಯವಾದ ಸರ್, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ. ಆಕಾಶವಾಣಿ ವಿಜಯಪುರ
2: ಸರ್. ನಮಸ್ತೆ ಮೇಡಮ್.
1: ನಮಸ್ತೆ. ತಮ್ಮ ಹೆಸರು?
2: ಸುರಗಿಹಳ್ಳಿಯಿಂದ ಬಸವರಾಜ್ ಉಡ್ಕಾರ ಅಂತ ಹೇಳಿ ಮೇಡಮ್.
1: ಸುರಗಿಹಳ್ಳಿಯಿಂದ ಹೇಗಿದ್ದೀರಿ?
2: ಹೌದ್ರಿ ಮೇಡಮ್, ಆರಾಮ.
1: ನಾವು ಆರಾಮಿದ್ದೀವಿ ರೀ. ಬಸವರಾಜ್ ಅವರೇ, ಮಾತಾಡಿ. ಹಾ, ರಾಷ್ಟ್ರೀಯ ಮಕ್ಕಳ ಆರೈಕೆ ದಿನ ಇವತ್ತು, ಹಾಗೇನೆ ಬಿದಿರಿನ ಬಗ್ಗೆ ಕೂಡ ಮಾತನಾಡ್ತಾ ಇದ್ದೀವಿ, ಮಾತಾಡಿ.
2: ಮಕ್ಕಳನ್ನ ನಾವು ಸರಿಯಾಗಿ ಬೆಳೆಸಬೇಕು ಮೇಡಮ್. ಇವತ್ತಿನ ಮಕ್ಕಳು ನಾಳಿನ ನಾಗರಿಕರಾಗಿರ್ತಾರೆ ಮೇಡಮ್. ಅವರು ಅವ್ರು ಅರಕ್ಷೆ ಮಾಡಿದ್ರೆ ಮತ್ತು ನಾಳಿನ ದಿನಮಾನಗಳು ಅವ್ರು ಏನಾಗ್ತಾರೆ ನಮ್ಗೆ ಗೊತ್ತಿಲ್ಲ ಮೇಡಮ್. ಮಕ್ಕಳನ್ನು ಪಾಲನೆ ಮತ್ತು ಪೋಷಣೆ ಮಾಡೋದು ಬಹಳ ಅವಶ್ಯಕ ಇದೆ.
1: ಹೌದು,
2: ಸರ್ಕಾರ ಮಕ್ಕಳ ಬಗ್ಗೆ ಬಹಳ ಕಾಳಜಿ ಪೂರ್ವಕವಾಗಿ ತೆಗೆದುಕೊಳ್ತಾರೆ ಮೇಡಮ್. ಅವರು ಅವರಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಮೇಡಮ್. ಅವರು
1: ಹೌದು
2: ಟೆಬ್ಲೆಟ್ ಕೊಡ್ತಾ ಇದ್ದಾರೆ ಮತ್ತೆ ಪುಸ್ತಕಗಳು ಕೊಡ್ತಾ ಇದಾರೆ ಮೇಡಮ್. ಅವರು ನಾಳೆ ಈ ದೇಶದ ಒಂದು ಸಂಪತ್ ಆಗ್ತಾರೆ ಮೇಡಮ್.
1: ಶಿಕ್ಷಣಕ್ಕೆ ಉತ್ತೇಜನ ಸಿಗ್ತಾ ಇದೆ ಎಲ್ಲ ಕಡೆಯಿಂದ.
2: ಅವ್ರು ನಾಳೆ ಇವತ್ತಿನ ಮಕ್ಕಳು ನಾಳೆ ಏನಾಗ್ತದೆ ಗೊತ್ತಿಲ್ಲ ಮೇಡಮ್. ನಾಳೆ ನಮ್ಮ ದೇಶದ ಒಂದು ಭವಿಷ್ಯ ರೂಪಿಸ್ತಕ್ಕಂಥ ಶಕ್ತಿ ಇವತ್ತು ಮಕ್ಕಳಲ್ಲಿದೆ ಮೇಡಮ್. ಅವರು ಮಕ್ಕಳಿಗೆ ಜೀವಂತ ದೇವರು ಅಂತ ಹೇಳ್ತಾರೆ ಮೇಡಮ್.
1: ಹೌದು,
2: ನಾವು ದೇವಾಲಯ ಕಟ್ಟೋದಕ್ಕಿಂತ ಪೂರ್ವದಲ್ಲಿ ಮೇಡಮ್ ಶಾಲಾ ಕಾಲೇಜುಗಳು ಕಟ್ಟೋದು ಬಹಳ ಅವಶ್ಯಕತೆ ಇದೆ ಮೇಡಮ್. ಶಿಕ್ಷಣಕ್ಕೆ ಬಹಳ ಒತ್ತು ಕೊಡ್ತಾ ಇದೆ ಮೇಡಮ್. ಅವರ ಮಕ್ಕಳನ್ನ ನಾವು ಪಾಲನ ಪೋಷಣೆ ಬಹಳ ಮಾಡೋದು ಬಹಳ ಅವಶ್ಯಕತೆ ಇದೆ. ಅವ್ರು ಮುಂದಿನ ದಿನಮಾನಗಳು ಬಹಳ ಒಂದು ನಮ್ಮ ಭಾರತದ ಭವಿಷ್ಯ ನಾಯಕರಾಗಿ ಒಂದು ಮೆರೆಯುವಂತ ಒಂದು ಕಾಯಕಲ್ಪ ಅವರಲ್ಲಿ ಇದೆ ಮೇಡಮ್. ಅವರು ಬಿದಿರು ಮೇಡಮ್ ಅವರು ಬಹಳ ಅವಶ್ಯಕ ಮೇಡಮ್. ಬಿದಿರನ್ನು ಮೇಡಮ್ ಬಿದಿರಿನಿಂದ ಸಾಕಷ್ಟು ಸಲಕರಣೆಗಳಾಗ್ತಿರ್ತಾವ ಮೇಡಮ್.
1: ಹೌದು,
2: ಬಿದಿರಿನಿಂದ ಬುಟ್ಟಿ ಸೇರ್ ಆಗ್ತಿರ್ತಾವ ಮೇಡಮ್.
1: ಹೌದು,
2: ಹಲವಾರು ಮೇಡಮ್ ಬಿದಿರಿನಿಂದ ಕೆಲವೊಂದು ಪೇಪರ್ ಸೇರ್ ಆಗ್ತದೆ ಅಂತ ಹೇಳ್ತಾರೆ ಮೇಡಮ್.
1: ಹೌದು, ಹೌದು,
2: ಬಿದಿರಿನಿಂದ ಬಹಳ ಅವಶ್ಯಕತೆ ಇದೆ ಮೇಡಮ್. ಕೆಲವೊಂದು ಗುಡ್ಡ ಪ್ರದೇಶಗಳಲ್ಲಿ ಬೆಳೀತಾರೆ ಮೇಡಮ್. ಅವ್ರೆ
1: ಹೌದು,
2: ನಾವು ನೋಡಿದ್ದೀವಿ ಮೇಡಮ್.
1: ಸೆಂಟ್ರಲ್ ಮನೆಯಲ್ಲೂ ಕೂಡ ಬೆಳೆಸ್ತಾ ಇದಾರೆ ಇವಾಗ. ಇವಾಗ ಮನೆಯಲ್ಲಿ
2: ಬೆಳೆಸ್ತಾ ಇದ್ದಾರೆ.
1: ಹೌದು, ಹೌದು,
2: ಕೋಲುಗಳು ಬಹಳ ಅವಶ್ಯಕತೆ ಆಗ್ತಿರ್ತದೆ ಮೇಡಮ್. ಅವರ ಬಹಳ ಮೇಡಮ್. ಅವ್ರದ್ದು
1: ಇದು ಮಣ್ಣಿನ ಸವೆತವನ್ನ ತಡೆಯುತ್ತಂತೆ ಬಿದಿರು. ಬಸವರಾಜ್ ಅವ್ರೆ, ಅಂದ್ರೆ ಮಣ್ಣನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ತದಂತ ಇದು ಬಿದಿರು. ಬೇರುಗಳು, ಇದ್ರ ಬಿದಿರಿನ ಬೇರುಗಳೇನಿರುತ್ತಲ್ಲ ಅದನ್ನ, ಅದು ಮಣ್ಣಿನ ಸವೆತವನ್ನ ತಡಿ ಹಿಡಿತದಂತೆ.
2: ತಡಿ ಹಿಡಿತದ ಮೇಡಮ್. ಅದೇ ಆಗಲಾಗಿ ಜಾಸ್ತಿ ಜಾಸ್ತಿ ಆಗ್ತಿರ್ತಾವ ಮೇಡಮ್. ಒಂದಿನಿಂದ ನೂರು ಗಟ್ಟಲೆ ಆಗ್ತಿರ್ತಾವ ಮೇಡಮ್. ಬಹುಶಃ ನೀವು ಅಂದಂಗ್ರೆ ಅದು ಮಣ್ಣಿನ ಒಂದು ಅರಿವು
1: ತಡೆ ಹಿಡಿತದೆ. ಹೌದು, ಹೌದು. ಓಕೆ, ಹೀಗೆ ಕರೆ ಮಾಡ್ತಾ ಇರಿ ಬಸವರಾಜರೇ. ನಮಸ್ಕಾರ. ಧನ್ಯವಾದ. ಬನ್ನಿ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
8: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು. ನೀವೆಲ್ಲ ಟ್ಯೂನ್ ಮಾಡಿ 101.8 FM.
6: ಆತ್ಮೀಯರೇ, ಬಿದಿರಿನ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ, ಬಿದಿರು ಅತ್ಯಂತ ಬಲಿಷ್ಠ ಮತ್ತು ಹಗುರವಾಗಿದ್ದು ಮನೆ, ಸೇತುವೆ ಹಾಗೆ ತಾರಸಿ ನಿರ್ಮಾಣಕ್ಕೆ ಇದನ್ನು ಬಳಸಲಾಗ್ತದಂತೆ. ಹಾಗೆಯೇ ಕೆಲವು ಬಗೆಯ ಬಿದಿರಿನ ಚಿಗುರುಗಳನ್ನು ಚೈನಾ ಮತ್ತು ಏಷ್ಯಾದ ಹಲವು ದೇಶಗಳಲ್ಲಿ ಆಹಾರವಾಗಿ ಕೂಡ ಬಳಸ್ತಾರೆ. ನಮ್ಮ ಕರ್ನಾಟಕದಲ್ಲಿಯೇ ಮಲೆನಾಡು ಭಾಗದಲ್ಲಿ ಇದರ ಬಿದಿರಿನ ಚಿಗುರಿನ ಉಪ್ಪಿನಕಾಯನ್ನು ಮಾಡ್ತಾರೆ. ಹಾಗೆಯೇ ಬಿದಿರು ಬೇಗ ಬೆಳೆಯೋದ್ರಿಂದ ಜೈವಿಕ ಇಂಧನ ಮತ್ತು ಇಥನಾಲ್ ತಯಾರಿಕೆಯಲ್ಲೇ ಕೂಡ ಬಳಸಬಹುದು ಅಂತ ಹೇಳ್ತಾರೆ. ಬಿದಿರಿನ ನಾರಿನಿಂದ ಪರಿಸರ ಸ್ನೇಹಿ ಕಾಗದ ಮತ್ತು ಬಟ್ಟೆಗಳನ್ನು ಕೂಡ ತಯಾರಿಸಲಾಗ್ತದೆ. ಬನ್ನಿ ನಮ್ಮ ನೆಕ್ಸ್ಟ್ ಕಾಲರ್. ನಮಸ್ತೆ.
18: ಹಲೋ.
6: ನಮಸ್ತೆ, ಆಕಾಶವಾಣಿ ವಿಜಯಪುರ ಉಲಿನಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ತಮ್ಮ ಹೆಸರು?
18: ಆಕಾಶವಾಣಿ ಕೇಳುಗರಿಗೆ ಎಲ್ಲರಿಗೂ ನಮಸ್ಕಾರಗಳು ಮೇಡಮ್.
6: ತಮಗೂ ನಮಸ್ಕಾರ. ತಮ್ಮ ಹೆಸರನ್ನ ಹೇಳಿ.
18: ನಮ್ಮ ಹೆಸರು ಮಲ್ಲಪ್ಪ ಚಿಕ್ಕಲಿಕೆ ಅಂತ ಹೇಳಿ ಮೇಡಮ್. ತಾಜ್ಪುರದಿಂದ ತಿಕೋಟ ತಾಲೂಕು ವಿಜಯಪುರ ಜಿಲ್ಲೆ ರೀ.
6: ಹಾ ಹೇಳಿ
18: ಮಲ್ಲಪ್ಪ ಚಿಕ್ಕಲಿಕೆ ಅಂತ ಹೇಳಿ ಮೇಡಮ್.
6: ಹಾ ಮಾತಾಡಿ.
18: ಇದು ಇವತ್ತ ಇದು ಅಲ್ರಿ ಮೇಡಮ್, ಬಿದಿರಿನ ಬಗ್ಗೆ ಅಲ್ರಿ ಅದು.
6: ಹಾ ಬಿದಿರು, ಆಮೇಲೆ ಮಕ್ಕಳ ರಾಷ್ಟ್ರೀಯ ಮಕ್ಕಳ ಆರೈಕೆ ದಿನ ಕೂಡ ಇದೆ, ಮಾತಾಡಿ.
18: ರಾಷ್ಟ್ರೀಯ ಮಕ್ಕಳ ಆರೈಕೆ ದಿನ ರೀ.
6: ಬಿದಿರಿನ ಕೂಡ ಬಗ್ಗೆ ಮಾತನಾಡಬಹುದು ತಾವು.
18: ಅಂದ್ರ ಈಗ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕ್ರಿ ಮೇಡಮ್. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ರೀ. ಮತ್ತ ಅವ್ರಿಗೆ ಮಕ್ಕಳಿಗೆ ದುಡಿಲಾಕ ಹಚ್ಚಬಾರ್ದ್ರಿ ಮೇಡಮ್. ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕ್ರಿ ಅವ್ರಿಗೆ. ಅವ್ರಿಗೆ ಶಿಕ್ಷಣ ಕಲಿಸಿದ್ರೆ ಅವ್ರು ಮುಂದ್ ಬರ್ತಾರೆ ಮೇಡಮ್. ಈಗ ಆಸ್ತಿನ ಆಸ್ತಿ ಮಕ್ಕಳಿಗೆ ಬಾಡಬೇಡ, ಮಕ್ಕಳನ್ನ ಆಸ್ತಿಗಳನ್ನಾಗಿ ಮಾಡ್ಬೇಕ್ರಿ ಮೇಡಮ್.
6: ಖಂಡಿತ
18: ಹೌದಲ್ರಿ ಮೇಡಮ್.
6: ಹೌದು ಹೌದು,
18: ಶಿಕ್ಷಣ ಕಲಿಸ್ಬೇಕ್ರಿ. ವಿದ್ಯೆ ಬಾಳಿನ ಬೆಳಕೊಂಡಾರ್ರಿ. ಈ ಹುಡುಗರು ಸಾಧಿ ಕಲ್ತ್ರ ಮುಂದ ಇವತ್ತಿನ ಮಕ್ಕಳು ನಾಳೆ ಮುಂದಿನ
6: ಪ್ರಜೆಗಳು
18: ಮೇಡಮ್. ಹಾ ರೀ, ಏನನ್ರಿ ಗೌರ್ಮೆಂಟ್ ಏನೈತ್ರಿ, ಎಲ್ಲ ಮಕ್ಕಳಿಗೆ ಬಾಳ ಸವಲತ್ತು ಐತ್ರಿ ಮೇಡಮ್. ಈಗ ಅವಾಗ ಸಾಧಿ ಕಲಿಬೇಕಾದ್ರೆ ಬಾಳ ಕಷ್ಟ ಐತ್ರಿ. ಹೌದಲ್ರಿ ಮೇಡಮ್.
6: ಹೌದು ಹೌದು, ಮಾತಾಡಿ.
18: ಈಗೆಲ್ಲಂತೆ ಅನುಕೂಲ ಐತ್ರಿ ಮೇಡಮ್. ಈಗ ಏನ ಏನ್ ತ್ರಾಸ ಏನಿಲ್ಲ ಮೇಡಮ್. ಈಗ ಅನಾಥ ಮಕ್ಳು ಇರ್ತಾರಲ್ರಿ, ಅವ್ರಿಗೆಲ್ಲ ಗೌರ್ಮೆಂಟ್ ಎಲ್ಲ ಸವಲತ್ತು ಅದಾವ್ರಿ ಮೇಡಮ್. ಅವ್ರ ಸಾಲಿ ಕಲಿಸ್ಬೇಕ್ರಿ, ಅವ್ರಿಗೆ ಮುಂದ್ ಬರ್ಸ್ಬೇಕ್ರಿ. ಮತ್ತೆ ಕೆಲವೊಂದ್ ಹುಡುಗ ಸಾಲಿ ಕಲೀಲಿಲ್ಲ ಅಂದ್ರೆ ಮುಂದ ಏನೂ ಪ್ರಯೋಜನ ಇಲ್ರಿ ಮೇಡಮ್.
6: ಹೌದು,
18: ಸುಮ್ ನಮಗ್ ಓದಾಕ ಬರ್ಯಾಕರ ಶಿಕ್ಷಣ ಬೇಕ್ರಿ.
6: ಬೇಕೇ ಬೇಕು.
18: ಹಾ ಬೇಕೇ ಬೇಕ್ರಿ. ಇವ್ ನಾವ್ ಬರೀ ಸಾಲಿ ಕಲ್ತಿಲ್ಲಪ್ಪ, ನಾವ್ ಬರೀ ಹೆಬ್ಬಟ್ನವ್ರ ಅಂದ್ರೆ ಏನು ಇದೆ ನಡೀದಲ್ರಿ ಮೇಡಮ್ ಈಗಿನ ಕಾಲದಾಗ್ರಿ.
6: ಹೌದು ಹೌದು,
18: ಅವ್ರ ಏನೈತ್ರಿ ತಮ್ಮ ಕಾಲ ಮ್ಯಾಗ ತಾವ್ ನಿಂದಿರ್ಬೇಕಂದ್ರೆ ಸ್ವಂತ ಏನೈತ್ರಿ ಸುಮ್ ಏಳನೇ ಮುಗಿಬೇಕ್ರಿ. ಅವ್ರಿಗೆ ಓದಾಕ ಬರ್ಯಾಕ ಬರ್ಬೇಕ್ರಿ. ಹೌದ್ರಿ ಮೇಡಮ್.
6: ಕಣ್ಣ
18: ಅವ್ರ ಓದಾಕ ಬರ್ಯಾಕ ಬಂದ್ರ ಅವ್ರ ಎಲ್ಲಾದ್ರೂ ಬದುಕಬಹುದ್ರಿ.
6: ಬದುಕಬಹುದು. ಹೌದು ಹೌದು.
18: ಮತ್ ಸಾಲಿ ಕಲಿಸ್ಬೇಕ್ರಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ಬೇಕ್ರಿ. ಮತ್ತೆ ಕೆಲವೊಂದು ಹುಡುಗರು ಸಾಲಿ ಕಲಿಯಂಗಿಲ್ಲ, ಅವು ದಾಸನಾಗಿ ಬಿಡ್ತಾರ ಚಟಗಳಿಗೆಲ್ಲ. ಹಾ
6: ರೀ,
18: ಸಾಲಿ ಕಲಿಸಿದ್ರೆ ಅವ್ ಮುಂದ್ ಬರ್ತಾರ ಮಕ್ಕಳ. ಇವು ಬಿದ್ರ ಗಡ್ಡೆ ಏನ್ ಇರ್ತಾವಲ್ರಿ ಮೇಡಮ್, ಅದರಿಂದ ಮನಿಗಳ ಮನಿಗಳು ಯೂಸ್ ಮಾಡ್ತಾರಿ, ಸೇತುವೆಗಳು ಯೂಸ್ ಮಾಡ್ತಾರ್ರಿ. ಮತ್ತ ಎಲ್ಲದಕ್ಕೂ ಯೂಸ್ ಮಾಡ್ತಾರಿ. ಕೆಲವೊಂದ ಈಗ ಶಿವದಲ್ಲಿ ಮೇಡಮ್ ಬೆದರ ಅನ್ನೋದು ನೋಡಿಲ್ರಿ ಈಗಿನ ಜನ ಯಾರು ಇವತ್ತು
6: ಇಲ್ಲ ಮಾಡ್ತಾ ಇದಾರೆ. ಮಲ್ಲಪ್ಪ ಅವರೇ, ಈಗೆಲ್ಲ ಇದೆಲ್ಲ ಕರಕುಶಲ ವಸ್ತುಗಳನ್ನೆಲ್ಲ ಮಾಡ್ತಾರಲ್ಲ, ಬುಟ್ಟಿ ಆಮೇಲೆ ಶೋ ಪೀಸ್ ಅನ್ನೆಲ್ಲ ಮಾಡ್ತಾರಲ್ಲ.
18: ಇದು ಮಾಡ್ತಾರೆ, ದುರುಡಿ ಮಾಡ್ತಾರೆ ಮೇಡಮ್. ದುರುಡಿ.
6: ಹಾ ಹೌದು ಹೌದು.
18: ದುರುಡಿ ಬರ್ತಾವ್ರಿ,
6: ಶೇರ್ ಮಾಡ್ತಾರೆ, ಸೋಫಾ ಸೆಟ್ ಮಾಡ್ತಾರೆ.
18: ಸೋಫಾ ಸೆಟ್ ಮರಾರಿ. ಈಗ ಇದ್ರಾಗ ಮಾಡಿರ್ತಾರ ನೋಡ್ರಿ ಮೇಡಮ್, ಕೃಷಿ ಮೇಳ ಅಂತ ಇರ್ತದಲ್ರಿ ಮೇಡಮ್.

0: ಅಲ್ಲಿ ಎಲ್ಲಾ ಮನೆ ಬಳಕೆ ಸಾಮಾನುಗಳು ಏನ್ ಇರ್ತಾವಲ್ರಿ ಎಲ್ಲಾನು ತಯಾರ ಮಾಡ್ಕೊಂಡ್ ಬಂದಿರ್ತಾರ್ರಿ ಅಲ್ಲಿ ಎಲ್ಲಾರು ಹೆಣ್ಣು ಮಕ್ಳು ಮಾರಕ್ರಿ. ಮತ್ತ ಈಗ ಅವು ಇದು ತಯಾರ ಮಾಡ್ತಾರ್ರಿ ಏನ್ರಿ, ರೊಟ್ಟಿ ಹಾಕ್ತಾರಲ್ರಿ ಬುಟ್ಟಿ ದುರುಡಿರಿ, ಮತ್ತ ಮರ ತಯಾರ ಮಾಡ್ತಾರ್ರಿ, ಕೆಲವೊಂದ್ ಎಲ್ಲಾನು ತಯಾರ ಹಾಕವ್ರಿ ಮೇಡಮ್. ಅದ್ರಿಂದ ಈಗಿನ ಮಂದಿಗೆ ಬಿದ್ರಂದ್ರ ಗೊತ್ತಿಲ್ರಿ ಮೇಡಮ್ ಹೆಚ್ಚಾನೆಚ್ಚ.
1: ಧನ್ಯವಾದ ಮಲ್ಲಪ್ಪ ಅವ್ರೆ, ಮತ್ತೆ ಕೇಳುಗರು ಕೂಡ ಕರೆ ಮಾಡುವವರು ಕೂಡ ಮಾಡ್ತಾ ಇರ್ತಾರೆ. ಧನ್ಯವಾದ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ. ಆಕಾಶವಾಣಿ ವಿಜಯಪುರ, ನಮಸ್ತೆ. ನಮಸ್ತೆ, ಮಾತಾಡಿ
2: ಮೇಡಮ್. ಮಕ್ಕಳ ಆರೈಕೆ ಅಂದ್ರೆ ಚಿಕ್ಕ ಮಕ್ಕಳದ್ದು ಮನೆಯಲ್ಲೇ ಮಾಡ್ಬೇಕು ಮೇಡಮ್. ತಾಯಿಯೇ ಮೊದಲು ಗುರು, ಮನೆಯೇ ಪಾಠಶಾಲೆ ಮೇಡಮ್. ಅಕ್ಷರ ಅಭ್ಯಾಸ ಆಗ್ಬೇಕು ಮೇಡಮ್, ಅಕ್ಷರ ಅಭ್ಯಾಸ ಆಗ್ಬೇಕು. ಆಮೇಲೆ ಮನೆಯಲ್ಲೇ ಮಹಾಪುರುಷ ಕಥೆಗಳನ್ನು, ಧಾರ್ಮಿಕ ವಿಧಿವಿಧಾನಗಳನ್ನು ಮಕ್ಕಳಿಗೆ ಹೇಳ್ಕೊತ ಹೋಗ್ಬೇಕು ಮೇಡಮ್.
1: ಹಲೋ, ಮಾತಾಡಿ ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ.
2: ಅವ್ರಿಗೆ ಮತ್ತೆ ಟಿವಿ ಮೊಬೈಲ್ ಇಂದ ದೂರ ಇಡ್ಬೇಕು ಮೇಡಮ್. ಯಾಕಂದ್ರೆ ಆದಷ್ಟು ಏನು ಮೇಡಮ್, ಅವ್ರಿಗೆ ಒಳ್ಳೆಯದ ಮಹಾಪುರುಷ ಧೈರ್ಯದ ಕಥೆಗಳನ್ನು ಹೇಳಿ ಅವ್ರನ್ನ ಒಂದು ದಾರಿಗೆ ತರ್ಬೇಕು ಮೇಡಮ್. ಅಂದ್ರೆ ದೊಡ್ಡವರಾದ್ರೆ ಉತ್ತಮ ನಾಗರಿಕರಾಗ್ತಾರೆ ಮೇಡಮ್ ಅವ್ರು.
1: ಹೌದು,
2: ಇಲ್ಲ ಅಥವಾ ಸಮಾಜದಲ್ಲಿ ಯಾಕಂದ್ರೆ ಬಹಳಷ್ಟು ಒಳ್ಳೇದಿದೆ ಕೆಟ್ಟದ್ದು ಇದೆ, ಎರಡನ್ನೂ ನೋಡಿ ನಾ ಯಾವ್ದನ್ನು ಕೊಡ್ಬೇಕನ್ನು ತೀರ್ಮಾನಿಸಿ ನಾವು ಮುಂದೆ ಮಾಡ್ಬೇಕು ಅವ್ರಿಗೆ ಮೇಡಮ್.
1: ಖಂಡಿತ.
2: ಆಮೇಲೆ ಮೇಡಮ್, ಬಿದಿರಿಂದು ಮೇಡಮ್ ಸಾಮಾನ್ಯವಾಗಿ ಏನಾಗ್ತದೆ ಈಗ ಮೇಡಮ್, ಬಿದಿರಿನ ಬಳಕೆ ಕಮ್ಮಿ ಆಗಿದೆ ಮೇಡಮ್. ಈಗ ಈಗ ಏನ ಮೇಡಮ್, ಮನೆಯಲ್ಲಿ ಹಂದ್ರ ಹಾಕ್ತಾರ ಮೇಡಮ್, ಹಂದ್ರ ಹಾಕಿ ಬಿದಿರು ಯೂಸ್ ಮಾಡ್ತಾರ ಮೇಡಮ್. ಹಂದ್ರಕ್ಕಿರ್ತಾರ ಮೇಡಮ್, ಮದುವೆ ಸಂದರ್ಭದಲ್ಲಿ ಹಂದ್ರ ಹಾಕ್ತಾರ ಮೇಡಮ್.
1: ಹೌದು ಹೌದು, ಈಗೆಲ್ಲ ತೆಂಗಿನ ಗರಿಗಳನ್ನು ಉಪಯೋಗ ಮಾಡ್ತಾರೆ,
2: ಕರಕುಶಲ ವಸ್ತುಗಳು ಬಿದಿರು ಯೂಸ್ ಮಾಡ್ತಾರ ಮೇಡಮ್. ಆಮೇಲೆ ಇನ್ನಿತರ ವಸ್ತುಗಳು ಮನೆಯಲ್ಲಿ ಅಥವಾ ಹೊಲದಲ್ಲಿ ಶೆಡ್ ಹಾಕಿ ಬಿದಿರನ್ನ ಯೂಸ್ ಮಾಡ್ತಾರೆ. ಅದು ಸ್ವಲ್ಪ ಏನು ಮೇಡಮ್, ಫಳ್ಳ ಇದ್ರು ಬಿಗಿ ಹಿಡಿತದೆ ಮೇಡಮ್ ಅದು.
1: ಹೌದು,
2: ಇದರಿಂದ ಅದು ಒಳ್ಳೆ ಉಪಯೋಗ ಬರುತ್ತೆ ಮೇಡಮ್.
1: ಹೌದು
2: ಮೇಡಮ್, ಮೊನ್ನೆ ಸೆಜ್ಜರಡಿ ಚೌಕಕ್ಕೆ ಒಳಗೆ ಗಣಪತಿ ಬಗ್ಗೆ ಬಹಳ ಮಹತ್ವ ಹೇಳಿದ್ರು ಮೇಡಮ್. ಗಣಪತಿ
1: ಹಲೋ ಹಲೋ, ಕರೆ ಕಟ್ ಆಯ್ತು. ಬನ್ನಿ, ಒಂದು ಗೀತೆಯನ್ನ ಕೇಳ್ಕೊಂಡ್ ಬರೋಣ.

ಈಗ ಕೇಳ್ತಾ ಇದ್ದೀರಿ ಶಿಶುನಾಳ ಶರೀಫರ ಒಂದು ತತ್ವ ಪದವನ್ನು. ಹಾಡಿದ್ದಾರೆ ಶ್ರೀ ಸಿ ಅಶ್ವಥ್ ಅವರು. ದುಡ್ಡು ಕೆಟ್ಟದ್ದು ನೋಡೋಣ.

0: ಆಕಾಶವಾಣಿ ವಿಜಯಪುರ.
1: ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
1: ನಮ್ಮ ಹೆಸರು ಮುದುಕಪ್ಪ ಅಂತ ಮೇಡಮ್.
0: ಮುದುಕಪ್ಪರು, ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ಬೋಣಾಪುರ ಮಾತಾಡೋದು ಮೇಡಮ್.
0: ಎಲ್ಲಿ?
1: ಬೋಣಾಪುರ ಮೇಡಮ್.
0: ಕೇಳಿಸ್ತಾ ಇಲ್ಲ.
1: ಬೋಣಾಪುರ ಮೇಡಮ್.
0: ಡೋಣಾಪುರ?
1: ಬೋಣಾಪುರ ಮೇಡಮ್.
0: ಸರಿಯಾಗಿ ಕೇಳಿಸ್ತಾ ಇಲ್ಲ ಮುದುಕಪ್ಪರೆ.
1: ಬೋಣಾಪುರ ಮೇಡಮ್. ಬೋಣಾಪುರ.
0: ಬೋಣಾಪುರ. ಓಕೆ. ಮಾತಾಡಿ.
1: ಏನು ಮೇಡಮ್, ಬಿದಿರು ಬಗ್ಗೆ ಎಷ್ಟು ಹೇಳಿದ್ರು ತಿಳಿಯಲಿ ಮೇಡಮ್. ಎಲ್ಲ ತರ ವಸ್ತು ಹಾಕೋ ಮೇಡಮ್ ಅದರಲ್ಲಿ. ಎಲ್ಲ ತರ ವಸ್ತು ಅಂದ್ರೆ ಎಲ್ಲ ಈ ಜಾತಿ ಎಲ್ಲ ತೆರಕ ಮೇಡಮ್ ಅದರಲ್ಲಿ ದೇವರದ್ದು. ಮತ್ತೆ ಎಲ್ಲ ಈ ಮರ ಅದ ಮರ ತಯಾರು ಮಾಡ್ತಾರೀ. ಅದೊಂದು ಏನಂದ್ರೆ ನಮ್ ಕಡೆ ಜಾಸ್ತಿ ಬೆಳೆಯಂಗಿಲ್ಲ ಮೇಡಮ್. ಅದು
0: ಬಿದಿರು ಜಾಸ್ತಿ ಬೆಳೆಯಲ್ಲ.
1: ಆ ಕಡೆ ಕಾರವಾರ ಯಲ್ಲಾಪುರ ದಾಂಡೇಲಿ ಅಕ್ಕ ಬರ್ತದೆ ಮೇಡಮ್. ಆ ಕಡೆ ಹೆಚ್ಚು ಬೆಳಿತಾರೆ ಮೇಡಮ್. ಅದು
0: ಕಡಿಮೆ. ಓಕೆ.
1: ಈಗ ಹುಡುಗರು ನೋಡಿಲ್ಲ ಮೇಡಮ್ ಬಿದಿರಿನ ಗಿಡ ಅಂತದ್ದು ಅಲ್ಲಿ ಎಷ್ಟು ಬೆಳೀತಾ ಅನ್ನೋದು ಗೊತ್ತಿಲ್ಲ ಸರ್.
0: ಆದ್ರೆ ಈಗ ಬೆಳೀತಾ ಇದಾರೆ, ಎಲ್ಲ ಕಡೆನು ಬೆಳೀತಾ ಇದಾರೆ. ಇದನ್ನ
1: ಅಂದ್ರೆ ಕಡಿಮೆ ಮೇಡಮ್ ನಮಗೆ ಬೆಲೆ
0: ಕಡಿಮೆ ಅಂತೀರಿ. ಓಕೆ.
1: ಅವನು ಮೇಡಮ್.
0: ಓಕೆ.
1: ಅವ್ರ ಬಿದಿರಿಂದು ಬಹಳ ಉತ್ಪನ್ನ ಆಗಿದೆ ಮೇಡಮ್. ಸಲುವಾಗಿ ಈ ಕಾರ್ಪೇಟ್ ವಸ್ತುಗಳೆಲ್ಲ ತಯಾರು ಆಗ್ತಲ್ರಿ ಮೇಡಮ್ ಸರ್.
0: ಹೌದು ಹೌದು.
1: ಹೂವಿಂದು ಬುಟ್ಟಿ ಹಿಡ್ಕೊಂಡು ದೊಡ್ಡ ದೊಡ್ಡ ವಸ್ತುಗಳು ತಯಾರಾಗ್ತವೆ ಮೇಡಮ್.
0: ಹೌದು. ಬಟ್ಟೆ ಕೂಡ ತಯಾರಿಸ್ತಾರಂತೆ ಬಿದಿರಿಂದ.
1: ಬಟ್ಟೆ
0: ಆಮೇಲೆ ಇದು ಬಿದಿರು ಹೆಚ್ಚಿನ ಪ್ರಮಾಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ತದಂತೆ. ಹಾಗೇನೆ ಇದು ಪರಿಸರಕ್ಕೆ ಕೂಡ ತುಂಬಾ ಉತ್ತಮ ಅಂತ ಇದು ಬಿದಿರು. ಹೌದು. ಓಕೆ, ಧನ್ಯವಾದ ಮುದುಕಪ್ಪ ಅವರೇ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ಹಲೋ ಮೇಡಮ್.
0: ಹಾ ಹೇಳಿ. ಆ ಹಾಡು ನಮ್ಮಲ್ಲಿ ಲಭ್ಯ ಇಲ್ಲ. ನಾನು ನೋಡಿದೆ ಮುದುಕಪ್ಪರೆ, ಲಭ್ಯ ಇಲ್ಲ. ಸೊ ಹಾಗಾಗಿ ಪ್ರಸಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೋಡೋಣ ಮುಂದಿನ ದಿನಮಾನಗಳಲ್ಲಿ. ಓಕೆ, ಧನ್ಯವಾದ. ನಮಸ್ತೆ. ಹಲೋ
2: ಹಲೋ ಮೇಡಮ್, ನಮಸ್ತೆ.
0: ತಮ್ಮ ಹೆಸರು?
2: ನನ್ನ ಹೆಸರು ಅನುರಾಧ, ವಿಜಯಪುರದಿಂದ.
0: ಅನುರಾಧ, ಏನ್ ಮಾಡ್ಕೊಂಡಿರೋದು?
2: ಸೆಕೆಂಡ್ ಪಿ ಯು ಸಿ ಮ್ಯಾಮ್.

0: ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದೀರಿ, ಯಾವುದು
1: ಹೌದು ಮೇಡಮ್.
0: ಕಾಂಬಿನೇಷನ್
1: ವಾಟ್ ಮ್ಯಾಮ್?
0: ಕಾಂಬಿನೇಷನ್ ಏನು, ಆರ್ಟ್ಸ್ ಅಥವಾ ಕಾಮರ್ಸ್ ಯಾವುದು ಅಂತ?
1: ಆರ್ಟ್ಸ್. ಆರ್ಟ್ಸ್ ಮ್ಯಾಮ್.
0: ಆರ್ಟ್ಸ್, ಓಕೆ. ಮುಂದೆ ಏನಾಗಬೇಕು ಅಂತ ಅನುರಾಧ ಅವರು?
1: ನಾನು ವಕೀಲ ಆಗ್ಬೇಕಂತ ಮಾಡಿದ್ದೀನಿ.
0: ಓಕೆ, ಆಲ್ ದಿ ಬೆಸ್ಟ್, ಮಾತಾಡಿ.
1: ಥ್ಯಾಂಕ್ ಯು ಮ್ಯಾಮ್.
0: ಹೇಳಿ.
1: ಇವತ್ತಿನ ಮಕ್ಕಳಲ್ಲಿ ಮೇಡಮ್ ರೀ,
0: ರಾಷ್ಟ್ರೀಯ ಮಕ್ಕಳ ಆರೈಕೆ ದಿನ ಇವತ್ತು.
1: ಹೌದ್ರಿ ಮೇಡಮ್ ರೀ, ಇವತ್ತು ಮಕ್ಕಳಲ್ಲಿ ಮಂಡ್ ಧೈರ್ಯ ಅನ್ನೋದು ಕಲಿಸ್ಬೇಕ್ರಿ ಮೇಡಮ್ ರೀ.
0: ಹೇಳಿ, ಏನಂದ್ರಿ?
1: ಮಂಡ್ ಧೈರ್ಯ ಇರ್ಬೇಕ್ರಿ, ಮಂಡ್ ಧೈರ್ಯ ಇರ್ಬೇಕ್ರಿ ಯಾವಾಗ್ಲೂ. ಅವರ ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಬೇಕ್ರಿ.
0: ಓಕೆ.
1: ಅವರಿಗೆ ಪದ್ಧತಿ, ಸಂಸ್ಕೃತಿ, ಸಂಸ್ಕಾರವನ್ನು ಕಲಿಸ್ಬೇಕ್ರಿ. ಮತ್ತೆ ಮಾತು ಚೆನ್ನಾಗಿ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡುದು ಮಾತಾಡುದು ಕಲಿಸ್ಬೇಕ್ರಿ.
0: ಖಂಡಿತ.
1: ಮಕ್ಕಳಿಂದ ಮೊಬೈಲ್ ಇಂದ ಟಿವಿ ಇಂದ ದೂರ ಇಡಬೇಕು.
0: ದೂರ ಇಡಬೇಕು, ಹೌದು.
1: ಅವರಿಗೆ ಮಹಾಭಾರತ, ರಾಮಾಯಣ ಮತ್ತೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಕತೆ ಹೇಳ್ಬೇಕ್ರಿ. ಈಗಿನ ಮಕ್ಕಳು ಬರೀ ಸೋಶಿಯಲ್ ಮೀಡಿಯಾ ಕಾಣ್ಕೊಂಡ್ ಬಿಟ್ಟಾರಿ.
0: ಹೌದು ಹೌದು.
1: ಅವರು ನಾವ್ ಎದಕ್ ಶಾಲೆ ನಾವ್ ಶಾಲೆಗೆ ಎದಕ್ ಹೋಗ್ತಿದ್ವಿ ಅನ್ನದೇ ಅವ್ರಿಗೆ ಗೊತ್ತಾಗತ್ತಿಲ್ರಿ. ಮತ್ತ ಬಿದಿರು ನಮಗ್ ಬಾಳ ಅವಶ್ಯಕತೆ ರೀ, ಮತ್ತ ಅದ್ರದಿಂದ ಬಾಳ ಯೂಸ್ ಐತ್ರಿ. ಮನೆಯಲ್ಲಿ ಅದ್ರದಿಂದ ಏನೋ ರೊಟ್ಟಿ ಹಾಕ್ಬೇಕಂದ್ರೆ ಅದ್ರದೇ ಬುಟ್ಟಿ ಇದ್ರಿ ನಮ್ಮ ಮನ್ಯಾಗ.
0: ಕರೆಕ್ಟ್, ಹೌದು,
1: ಮರಾನು ಅದ್ರದೇ ಇದ್ರಿ.
0: ಹೌದು ಹೌದು.
1: ಮತ್ತಿವಾಗ ನಾವು ಡೆತ್ ಆಗಿರ್ತಾರಲ್ರಿ, ಅವ್ರಿಗೆ ಹೆಗಲ್ ಮ್ಯಾಲ ಹೊರತಾಕಿ ಅದ ಬಡಗಿ ಇದ್ರಿ.
0: ಹೌದು ಹೌದು. ಓಕೆ ಮಾ ಅನುರಾಧ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.
0: ನಮಸ್ತೆ, ಆಕಾಶವಾಣಿ ವಿಜಯಪುರ.
2: ಮೇಡಮ್,
0: ನಿಮ್ದು ರೇಡಿಯೋ ವಾಲ್ಯೂಮ್ ಎಲ್ಲ ತುಂಬಾ ಮ್ಯೂಟ್ ಮಾಡ್ಬಿಡಿ, ಜೀರೋ ಲೆವೆಲ್ಗೆ ಇಟ್ಬಿಡಿ. ನನ್ನ ಧ್ವನಿ ನನಗೆ ಕೇಳಿಸ್ತಾ ಇದೆ. ಬಾಹುಬಲಿ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು?
2: ಜಮಖಂಡಿ ತಾಲೂಕು, ಅಲಗೂರು.
0: ಅಲಗೂರು, ಜಮಖಂಡಿ ತಾಲೂಕು. ಮಾತಾಡಿ.
2: ಬಿದಿರೆ. ನಮ್ಮಲ್ಲಿ ಬಿದಿರು ಬೆಳೀತಾರೆ ಅಲಗುರಾಗ, ನಮ್ಮ ಹೊಲ್ದಾಗೂ ಐತ್ರಿ. ಉಳಿತು.
0: ಅದ್ರ ಇದು ಏನ್ ಮಾಡ್ತಿದಾರೆ ನಿಮ್ಮ ಊರಲ್ಲಿ? ಬಿದಿರಿಂದ ನಿಮ್ಮ ಊರಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಕೇಳ್ದೆ. ನಿಮ್ಮ ಊರಲ್ಲಿ ಬೆಳೀತಾ ಇದಾರೆ ಅಂತ ಅಂದ್ರಲ್ಲ, ಸೊ ಏನ್ ಮಾಡ್ತಿದಾರೆ ಅಂತ? ಹೇಳಿ.
2: ಕಡೆದ ಮಾರ್ತಾರೆ.
0: ಮಾರ್ತಾರೆ. ಓಕೆ. ಬೇರೆ ಕಡೆ ಕಳಿಸ್ತಾರೆ. ತುಂಬಾ ಬೇಗ ಬೆಳೆಯುತ್ತೆ ಬಾಹುಬಲಿಯವರೇ ಇದು ಬಿದಿರು. ತುಂಬಾ ಎತ್ತರವಾಗಿ ಹೋಗುತ್ತೆ ಹಾಗೇನೆ ಇದು. ಓಕೆ. ಹೀಗೆ ಕರೆ ಮಾಡ್ತಾ ಇರಿ ಬಾಹುಬಲಿಯವರೇ. ನಮಸ್ತೆ.
2: ನಮಸ್ತೆ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 083352.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ಸ್ಕೂಟರ್ ಸವಾರ ರಮೇಶ. ಆಕಾಶವಾಣಿ ವಿಜಯಪುರ.
1: ನಮಸ್ಕಾರ ಮೇಡಮ್.
0: ನಮಸ್ತೆ ರೋಹನ್. ಹೌದಾ?
1: ಹೌದು ಮೇಡಮ್. ಹೌದು ಹೌದು ಮೇಡಮ್,
0: ಮಾತಾಡಿ.
1: ಇವತ್ತು ಅಂತ ಬಿದಿರಿನ ದಿನ ಮೇಡಮ್, ಇವತ್ತು
0: ಸೆಪ್ಟೆಂಬರ್ 18ರಂದು ಆಕ್ಚುಲಿ ಅದು. ಅದ್ರ ಬಗ್ಗೆ ಇವತ್ತು ಮಾತನಾಡ್ತಾ ಇದೀವಿ ನಾವು. ಹಾಗೇನೆ ಇವತ್ತು ರಾಷ್ಟ್ರೀಯ ಮಕ್ಕಳ ಆರೈಕೆ ದಿನ ಇವತ್ತು.
1: ಹೌದು ಮೇಡಮ್, ಯಾಕಂದ್ರೆ ಮಕ್ಕಳ ಆರೈಕೆ ಅಂತ ಅಂದ್ರೆ ಇವಾಗ ಬಹಳಷ್ಟು ಚಾಲೆಂಜಸ್ ಇದೆ, ಇವತ್ತಿನ ಬಹಳಷ್ಟು ಸವಾಲುಗಳಿದೆ.
0: ಹೌದು,
1: ಪೋಷಕರ ಮುಂದೆ.
0: ಹೌದು,
1: ಮತ್ತೆ ಶಿಕ್ಷಕರ ಮುಂದೆ. ಯಾಕಂದ್ರೆ ಇವಾಗ ಕೃತಕ ಬಗ್ಗೆ ಮತ್ತೆ ಯುಗ ಆಗಿರೋದ್ರಿಂದ ಬಹಳಷ್ಟು ಸವಾಲುಗಳಿದೆ. ಅದ ಮಕ್ಕಳನ್ನ ಮೊಬೈಲ್ ಬಿಟ್ಟು ಅವರನ್ನ ಪುಸ್ತಕದ ಹತ್ರ ಹಿಡ್ಕೊಂಡು ಕೂರಿಸೋದು ಬಹಳ
0: ತುಂಬಾ. ಹೌದು, ಖಂಡಿತ ಖಂಡಿತ, ನೀವು ಹೇಳಿದ ಮಾತು ಸತ್ಯ. ಪುಸ್ತಕ ಇಟ್ಕೊಂಡು ಕೂಡಿಸೋದೇ ಒಂದ್ ದೊಡ್ಡ ಸವಾಲ್ ಆಗಿದೆ ಈಗ.
1: ದೊಡ್ಡ ಸವಾಲ್ ಆಗಿದೆ ಅದನ್ನ. ಯಾಕಂದ್ರೆ ಇವಾಗಿನ ಪೋಷಕರು ಅವರು ಪುಸ್ತಕ ಹಿಡಿದ್ರೆ ಮಕ್ಕಳು ಹಿಡಿತಾರೆ ಮೇಡಮ್, ಅವರು ಮೊಬೈಲ್ ಹಿಡಿದ್ರೆ
0: ಮಕ್ಕಳು
1: ಮೊಬೈಲ್ ಹಿಡಿತಾರೆ. ಹಾಗಿರೋದ್ರಿಂದ ಬಹಳಷ್ಟು ಬದಲಾವಣೆಗಳು ಮಕ್ಕಳ ಮನಸ್ಥಿತಿಯಲ್ಲಿ ಆಗ್ತಾ ಇದೆ ಇವಾಗ. ಮತ್ತೆ ಮಕ್ಕಳ ಮಾನಸಿಕತೆ ಬಗ್ಗೆ ಪೋಷಕರು ಹೆಚ್ಚು ವಿಚಾರ ಮಾಡ್ಬೇಕು, ಗಮನ ಕೊಡ್ಬೇಕು. ಯಾಕಂದ್ರೆ ಈಗಿನ ಪೋಷಕರಿಗೆ ಅಂದ್ರೆ SSLC PUC ಬೋರ್ಡ್ ಎಕ್ಸಾಮ್ ಇದ್ದಾಗ ಮಾತ್ರ ಸ್ವಲ್ಪ ಜಾಸ್ತಿ ಕೇರ್ ತಗೋತಾರೆ. ಅವರ ಒಟ್ಟಾರೆ ಬೆಳವಣಿಗೆ ಮೇಲೆ ಅವರು ಸ್ವಲ್ಪ ಕೇರ್ ತಗೊಂಡ್ರೆ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ದೊಡ್ಡ ಹೆಜ್ಜೆ ಆಗತ್ತೆ ಮೇಡಮ್. ಇಷ್ಟ ಮೇಡಮ್ ನನ್ನ ಮಾತು.
0: ಓಕೆ, ಧನ್ಯವಾದ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ಓಕೆ ಮೇಡಮ್, ಓಕೆ.
0: ಆಕಾಶವಾಣಿ ವಿಜಯ ಬೇರ. ಹಲೋ
2: ಹಲೋ,
0: ನನ್ನ ಧ್ವನಿ ನನಗೆ ಕೇಳಿಸ್ತಾ ಇದೆ ರೀ.
2: ಹಲೋ ಮೇಡಮ್,
0: ನಮಸ್ತೆ, ಮಾತಾಡಿ. ತಮ್ಮ ಹೆಸರು
2: ಹೇಳಿ.

0: ಹಾಂ ಮ್ಯಾಮ್.
1: ತಮ್ಮ ಹೆಸರನ್ನು ಹೇಳಿ.
0: ಹನುಮಂತ ಬಡಿಗೇರ್.
1: ಹನುಮಂತ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು?
0: ಕಾರವಾರದಿಂದ.
1: ಸಾರವಾಡದಿಂದ. ಓಕೆ, ಮಾತಾಡಿ.
0: ಏನದರ ಬಗ್ಗೆ ಮಾಡಿ?
1: ಇವತ್ತು ರಾಷ್ಟ್ರೀಯ ಮಕ್ಕಳ ಆರೈಕೆ ದಿನ, ಹಾಗೆಯೇ ಬಿದಿರಿನ ಬಗ್ಗೆಯೂ ಕೂಡ ಮಾತನಾಡ್ತಾ ಇದ್ದೀವಿ.
0: ಏನಂದ್ರೆ ಮೇಡಮ್, ಮಕ್ಕಳಿಗೆ ಸರಿಯಾಗಿ ಅವ್ರನ್ನ ಬಹಳ ಸಮಯಪೂರ್ವಕವಾಗಿ ನೋಡ್ಕೋಬೇಕು ನೀವು. ಮನೆಯಲ್ಲಿ ನೀರಾಗಲಿ ಅವ್ರಿಗೆ ಏನು ರೀತಿಯಲ್ಲ ಮೇಡಮ್, ಅಂತ ನೀರು ತಿನ್ಬೇಕು ಎತ್ತಿರ್ತೀವಿ ಅಂತ ಭಾಳ ಲಕ್ಷ ವಹಿಸ್ಬೇಕು. ಅವ್ರ ಯಾವತ್ತು ಕಣ್ಣು ಕಣ್ಣಿಟ್ಟು ನೋಡ್ಬೇಕು ಅವರು ದೊಡ್ಡವ್ರ ಪ್ರಕಾರ. ಮೇನ್ ಆಗಿ ಮೊಬೈಲ್ ಇಂದ ಮೇನ್ ಈ ಮೊಬೈಲ್ ಏನು ಮಾಡ್ತೀವಿ, ಹೆಣ್ಮಕ್ಳು ಕೈ ಹಾಕಾಟ ಏನು ಕೆಲಸ ಮಾಡೋ ಕುಂದ್ರತ ಏನ್ ಮಾಡ್ತಾನೋ ಗೊತ್ತಾಗಲ್ಲ.
1: ಗೊತ್ತಾ?
0: ಭಾಳ ಲಕ್ಷ ವಹಿಸ್ಬೇಕು. ಎಷ್ಟು ಹೊಡೆದ್ರು ನೀರು ತಾಕಿಯಾಗ ಅಲ್ಲಿ ಎಲ್ಲ ಬಿದ್ದು ಮಾಡ್ತಾರೆ. ಅದ್ರ ಸಮಯದಲ್ಲಿ ನೀರಿನ ಹಾಕಿ ಮುಚ್ಚಿಡ್ಬೇಕು, ಬಕೆಟ್ ನೀರು ಹಾಕಿಡಬಾರ್ದು. ಭಾಳ ಲಕ್ಷ ವಹಿಸ್ಬೇಕು ಅದ್ರ ಬಗ್ಗೆ. ಭಾಳ ಕೇಳಿ
1: ಸರಿ. ಓಕೆ ಹನುಮಂತವ್ರೆ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.

0: ఇక్కడ బాగా చేసుకుంటుంది. ఎక్కడ నీరు తాకాలి పెద్ద మాట్లాడుతుంది, అది సమద్ర నీరు నాకు ముచ్చట పెట్టి నీరు అక్కడ వాళ్ళు బాగా
1: చేసుకుంటుంది.
0: అదర్ బగ్గే బాగా చేసుకుంటాను.
1: ಸರಿ, ಓಕೆ ಹನುಮಂತ ಅವರೇ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ. ಆಕಾಶವಾಣಿ ವಿಜಯಪುರ ಉಲಿನಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ತಮ್ಮ ಹೆಸರು?
2: ನಮಸ್ಕಾರ.
1: ನಮಸ್ತೆ ನಮಸ್ತೆ, ತಮ್ಮ ಹೆಸರು?
2: ನಮ್ಮ ಹೆಸರು ಸೌನಹಳ್ಳಿಯಿಂದ ಅಪ್ಪು ಕುಲಕರ್ಣಿ ಮಾತಾಡಿದ್ರಿ.
1: ಮಾತಾಡಿ ಕುಲಕರ್ಣಿ ಅವರೇ.
2: ಹುಟ್ಟಿದ ಹಬ್ಬ ಮಾಡಿದ್ರಿ ಗಣೇಶ ಇದ್ರದ್ರಿ?
1: ಆಕಾಶವಾಣಿ ಹುಟ್ಟುಹಬ್ಬ ಮಾಡಿದ್ವಲ್ಲ. ಹೇಳಿ,
2: ಎಷ್ಟನೇ ವರ್ಷದ ಇದು?
1: ಇಪ್ಪತ್ತೊಂಬತ್ತನೇ ವರ್ಷ.
2: ಇಪ್ಪತ್ತೊಂಬತ್ತನೇ ವರ್ಷ. ಮತ್ತೇನ ಕಾರ್ಯಕ್ರಮ ಏನ್ ಚೇಂಜ್ ಮಾಡಿದ್ರೆ ಮತ್ತೆ ಹೊಸ ಹಾಕಿ ಹಾಕಿರೇನ್ರಿ?
1: ಹೊಸದು ಬರೋದಿದೆ, ಕಾಯ್ರಿ ನೋಡೋಣ.
2: ಅದಕ್ಕೆ
1: ಹೊಸ ಇಲ್ಲ ಬರೋದಿದೆ. ಸರ್ ಕೂಡ ಮಾತಾಡಿದ್ದಾರೆ, ಕಾಯ್ದು ನೋಡಿ ಕುಲಕರ್ಣಿ ಅವರೇ. ಮಾತಾಡಿ.
2: ಅದು ಎಲ್ಲರಿಗೆ ಶುಭಾಶಯಗಳು.
1: ಧನ್ಯವಾದ ಧನ್ಯವಾದ ಧನ್ಯವಾದ. ಇವತ್ತು ಮಕ್ಕಳ ರಾಷ್ಟ್ರೀಯ ಮಕ್ಕಳ ಆರೈಕೆ ದಿನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೇನೆ ಬಿದಿರಿನ ಬಗ್ಗೆ ಕೂಡ ಮಾತನಾಡ್ತಾ ಇದ್ದೀವಿ. ತಾವು ಕೂಡ ತಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು.
2: ಮಕ್ಕಳನ್ನ ಸರಳತೆಯಿಂದ ನೋಡ್ಕೊಬೇಕ್ರಿ, ಆರೋಗ್ಯದಿಂದ ನೋಡ್ಬೇಕ್ರಿ. ಮತ್ತ ಎಲ್ಲಾ ಕಡೆ ಇದು ಮಾಡಿ ಅವ್ರನ್ನ ಸಾಧಿಗೆ ಇದಕ್ಕ ಹಾಕಿ ಇದು ಮಾಡ್ಬೇಕ್ರಿ. ಮತ್ತ ಏನು ಅವ್ರ ಮೊಬೈಲ್ ಏನು ಬಹಳ ಕೊಡಬಾರ್ದ್ರಿ?
1: ಹೌದು.
2: ಮೊಬೈಲ್ ಟಿವಿ ಪರೀಕ್ಷೆ ಸನ್ನಿಗ್ ಬಂದ್ರು ಅಂದ್ರೆ ಆ ಮೊಬೈಲ್ ಇದೆಲ್ಲ ಕೊಡಬಾರ್ದ್ರಿ ಕೈಯಾಗ. ಅದೇ ನೋಡ್ಕೊತ ಕೂತ್ ಬಿಡ್ತಾರ್ರಿ ಈಗ.
1: ಹೌದು.
2: ಆ ಮೊಬೈಲ್ ನೋಡಿದ್ವಿ, ಟಿವಿ ನೋಡಿದ್ವಿ ಅಂತ ಅನ್ಕೊಂಡಿನಿ. ಆ ಗೇಮ್ ಒಂದು ಆಡ್ತಾರ್ರಿ. ಏನ್ ಮಾಡ್ಬೇಕು ಶಾಲೆ ಇದನ್ನೇ ಇರುದಿಲ್ರಿ ಅವ್ರು. ಒಬ್ಬೊಬ್ರು ಎಂತರು ಮೊಬೈಲ್ ಹಿಡ್ಕೊಂಡು ಕೂತ್ರ ಅಂದ್ರೆ ಆಯ್ತ್ರಿ ಅದು.
1: ಅದೇ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಕುಲಕರ್ಣಿ ಅವರೇ.
2: ಏನ್ ಬರೀ ಮೊಬೈಲ್ ದಾಗೆ ಇರ್ತಾರಿ ಅನ್ಕೊಂಡಿ. ಒಂದ್ ಏನ್ ಹಚ್ಕೊಟ್ ಕೂತಾರಿ ಇದಕ್ಕಂದ್ರೆ ಆ ಟಿವಿ ಟಿವಿದಾಗ ಚಿಂತು ಹಚ್ತಾರಿ.
1: ಹೌದು,
2: ಅದು ನೋಡ್ಕೊಂಡು ಕೂತಾರಿ.
1: ಹೌದು ಹೌದು ಹೌದು,
2: ಅದು ನೋಡ್ಕೊಂಡು ಕೂತಾರಿ. ಅವ್ರಿಗೆ ಮಕ್ಕಳಿಗೆಲ್ಲ ಮೊದಲ ಇದು ಮಾಡ್ಬೇಕ್ರಿ. ನಮಸ್ಕಾರ.
1: ನಮಸ್ತೆ. ಬನ್ನಿ ಒಂದು ಗೀತೆಯನ್ನ ಕೇಳ್ಕೊಂಡ್ ಬರೋಣ.

0: ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು ಕೇಳ್ತಾ ಇದ್ದೀರಿ. ಉಲಿ ನಲಿ ನೇರ ಫೋನಿನ ಕಾರ್ಯಕ್ರಮವನ್ನು ಈಗಾಗಿದೆ. ನಮ್ಮ ಸ್ಟುಡಿಯೋದ ಸಮಯ 5:53:56. ನಮಸ್ತೆ, ಆಕಾಶವಾಣಿ ವಿಜಯಪುರ ಹೇಳಿ.
1: ಹಲೋ
0: ಹೇಳಿ.
1: ಭೀಮರಾವ್
0: ಪವಾರ್ ಅವರು ಎಲ್ಲಿಂದ?
1: ವಿಜಯಪುರದಿಂದ ಮೇಡಮ್.
0: ಬಿಜಾಪುರದಿಂದ. ಓಕೆ, ಮಾತಾಡಿ. ಇವತ್ತು ರಾಷ್ಟ್ರೀಯ ಮಕ್ಕಳ ಆರೈಕೆ ದಿನ ಇದೆ, ಹಾಗೇನೆ ಬಿದಿರಿನ ಬಗ್ಗೆ ಕೂಡ ಮಾತನಾಡ್ತಾ ಇದ್ದೀವಿ.
1: ಹುಡುಗರು ಮೊಬೈಲ್ ಸಣ್ಣ ಸಣ್ಣ ಹುಡುಗರು ಕೈಲಿ ನೋಡ್ತಿರ್ತೀವಿ, ಅಲ್ಲಿ ಮೊಬೈಲ್ ನೋಡುತ್ತಾರೆ, ಆದ್ರೆ ಕಣ್ಣು ಸೇರ್ತಾ ಇತ್ತು ಅಲ್ಲಿ ಮೇಡಮ್ ಮೊಬೈಲ್. ಮತ್ತೇನಂತ ಮೇಡಮ್?
0: ಇವತ್ತು ಬಿದಿರಿನ ದಿನ, ಬಿದಿರಿನ ಬಗ್ಗೆ ಮಾತನಾಡ್ತಾ ಇದ್ವಿ. ಮೊನ್ನೆ 18 ವಿಶ್ವ ಬಿದಿರು ದಿನ ಇತ್ತು, ಸೊ ಇವತ್ತು ಬಿದಿರಿನ ದಿನ, ಬಿದಿರಿನ ಬಗ್ಗೆ ಮಾತನಾಡ್ತಾ ಇದ್ವಿ. ಓಕೆ, ಧನ್ಯವಾದ ಭೀಮರಾವ್ ಪವಾರ್ ಅವರೇ. ಹೀಗೆ ಮಾತನಾಡ್ತಾ ಇರಿ. ನಮಸ್ತೆ.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಇಷ್ಟೊತ್ತು ಲೀನಲ್ಲಿ ನೇರ ಫೋನಿನ ಕಾರ್ಯಕ್ರಮ ಆಲಿಸಿದಿರಿ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂಥವರು ಸುಧೀಂದ್ರ ರಾಘವೇಂದ್ರ ಜಗತಿಯವರು ವಿಜಯಪುರದಿಂದ, ಬಾಬುರಾವ್ ಕುಲಕರ್ಣಿಯವರು, ಹಾಗೆಯೇ ಸುರ್ಗಿಹಳ್ಳಿಯಿಂದ ಬಸವರಾಜ್ ಅವರು, ತಾಜ್ಪುರದಿಂದ ಮಲ್ಲಪ್ಪ ಚಿಕ್ಕಲಕಿಯವರು, ವಿಜಯಪುರದಿಂದ ಪ್ರಮೋದ್ ಕುಲಕರ್ಣಿಯವರು, ರೋಹನ್ ಅವರು, ಹಾಗೆಯೇ ಭೀಮರಾವ್ ಪವಾರ್ ಅವರು ಕೂಡ ಕರೆ ಮಾಡಿದರು. ಬುರುಣಾಪುರದಿಂದ ಮೋದಕಪ್ಪ ಅವರು, ವಿಜಯಪುರದಿಂದ ಅನುರಾಧ ಅವರು, ಜಮಖಂಡಿ ತಾಲೂಕು ಅಲಗೂರಿಂದ ಬಾಹುಬಲಿಯವರು, ಹಾಗೆಯೇ ಸಾರವಾಡದಿಂದ ಹನುಮಂತ ಅವರು, ಸವಣಿಹಳ್ಳಿಯಿಂದ ಅಪ್ಪು ಕುಲಕರ್ಣಿಯವರು ಕರೆ ಮಾಡಿದರು. ಎಲ್ಲರಿಗೂ ಕೂಡ ಧನ್ಯವಾದಗಳು.

ನಾನು ಇಷ್ಟೊತ್ತು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೆ ಸಂತೋಷಿ ಶಶಿಧರ್ ಕುಸೂರ್. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ರಮೇಶ್ ಮುಗುದುಂ ಹಾಗೂ ಗುಂಡು ಕರಾಂಡೆ ಇವರು.

0: ಆಕಾಶವಾಣಿ ವಿಜಯಪುರ, ಸಮಯ 6 ಗಂಟೆ.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನ್ಯುಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
0: ಈಗ ಕೇಳಿ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ ಜೊತೆಗೆ ನೀತಿ ಕಥೆಯನ್ನ ಆಲಿಸಲಿದ್ದೀರಿ. 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಜನಪದ ನಾಟಕವನ್ನ ಕೇಳಲಿದ್ದೀರಿ. 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ, ಶೇಕ್ಸ್ಪಿಯರ್ನ ನಿಗೂಢ ಲೋಕ, ಮನುಷ್ಯ ಸ್ವಭಾವದ ಮಹಾ ಒಗಟುಗಳು. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಈ ರಾತ್ರಿ 8 ಗಂಟೆಗೆ ಯುವವಾಣಿ 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ಈ ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಬಿತ್ತರಗೊಳ್ಳುವವು. ಈ ರಾತ್ರಿ 9:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪುತ್ತೂರು ನರಸಿಂಹ ನಾಯಕ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 9:30 ರಾಷ್ಟ್ರೀಯ ನಾಟಕ ಹಾಗಾದರೆ, ಲೇಖಕರು ಇಂದ್ರಜೋಶಿ, ಕನ್ನಡಕ್ಕೆ ಅಚ್ಯುತ, ಸಂಕೇತಿ ನಿರ್ಮಾಣ ಕೆಎಲ್ ರಾಜೇಶ್ವರಿ. 10:00 ರವಿವಾಸರೆಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಆಲಿಸಲಿದ್ದೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ನಾಳಿನ ಪ್ರಸಾರ ಕಾರ್ಯದಲ್ಲಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30

0: ಕೆ ಚಿಂತನ ವಿಶ್ವೇಶ್ವರ ಗಾಯತ್ರಿ ಅವರಿಂದ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:35 ರೈತರಿಗೆ ಸಲಹೆ, 6:40 ಜಾನಪದ ಸಂಗೀತ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ ನಮ್ಮ ನಿಲಯದಿಂದ. 7:15 ಭಾವಗೀತೆಗಳು, 8:35 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ನಾಳೆ ಬೆಳಿಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 9:10 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಆಲಿಸಲಿದ್ದೀರಿ. 9:45 ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರ, ತದನಂತರದಲ್ಲಿ ವಿಶೇಷ ಮಿಶ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಇನ್ನು ನಾಳೆ ಬೆಳಿಗ್ಗೆ 10:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಲಿದ್ದೀರಿ. 12:05 ವನಿತಾ ವಿಹಾರದಲ್ಲಿ ಧಾರವಾಡದ ಯೋಗ ಮಿತ್ರ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ಮಾಲಾ ಸಂಬ್ರಾಣಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಅಲ್ಮೈಮರ್ಸ್ ದಿನದ ಅಂಗವಾಗಿ ಅಲ್ಮೈಮರ್ಸ್ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಕ್ಲಿಯರ್ ಮೆಡಿ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಸಹನಾ ಅವರೊಂದಿಗೆ ಮಾತುಕತೆ, ಹಾಗೂ ಸ್ಲೀಪ್ ಅಪ್ನಿಯ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮಣಿಪಾಲ್ ಆಸ್ಪತ್ರೆ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ದತ್ತಾತ್ರಿ ಅವರೊಂದಿಗೆ ಮಾತುಕತೆಯನ್ನ ಆಲಿಸಲಿದ್ದೀರಿ. ಇವರೊಂದಿಗೆ ತೇಜಸ್ವಿನಿ ಗಿರೀಶ್. 14:30 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:00 ಸವಿಗಾನ ಮಧುರ ಗೀತೆಗಳ ಗಾಯನ ಕೇಳಲಿದ್ದೀರಿ. 6:00 ನಿಲಯದಿಂದ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ, 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ ಜೊತೆಗೆ ನೀತಿ ಕಥೆಯನ್ನ ಆಲಿಸಲಿದ್ದೀರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾ ಪತ್ರ. 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯ ಕುರಿತು ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ದೇವಲಾಪುರ ಗ್ರಾಮದ ಜೇನು ಕೃಷಿಕರು ಹಾಗೂ ಜೇನು ಸಂರಕ್ಷಕರಾದ ಶಿವಯೋಗಿ ಮುರುಗಯ್ಯ ಹಿರೇಮಠ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಲಿದ್ದಾರೆ ಶ್ರೀಧರಾಯ್ ಎನ್ಎಸ್ ಸಾಳುಂಕೆ. ತದನಂತರದಲ್ಲಿ ಜಾನಪದ ಗೀತೆಗಳನ್ನು ಆಲಿಸಲಿದ್ದೀರಿ. 7:45 ವಿಧಾನಮಂಡಲದಲ್ಲಿ ಇಂದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ಮೆಲೋಡಿ ಟೈಮ್ ಬೆಂಗಳೂರು ಕೇಂದ್ರದಿಂದ. ಸಮಯ 6:05. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ನಿಶಿತ್ ಕುಮಾರ್. President Draupadi Murmu has said the increasing frequency of natural disasters in recent times stresses the urgent need for strong climate action to mitigate the impacts of climate change. The President was addressing the valedictory session of the Conference on the Future of Environment and Climate Dynamics in New Delhi this evening. She called for stronger cooperation among stakeholders at the local, regional and global levels to address the challenges posed by climate change.
2: हाल के समय में हुई अनेक प्राकृतिक आपदाओं ने यह स्पष्ट किया है कि क्लाइमेट इम्पैक्ट को कम करने के लिए सशक्त क्लाइमेट एक्शन करना आवश्यक है. विश्व का वैज्ञानिक समुदाय चेतावनी दे रहे हैं कि क्लाइमेट रिस्क बहुत गंभीर हो चुका है. इनकी यथासंभव रोकथाम और सामना करने के लिए स्थानीय, क्षेत्रीय और वैश्विक सभी स्तर पर स्टेक होल्डर्स के बीच सक्रिय सहयोग की सुदृढ़ आवश्यकता है.
1: President Murmu said farm ponds can help local communities in water-stressed regions. On the first day of the conference yesterday, Prime Minister Narendra Modi addressed the gathering. The Indian Air Force and the Japan Air Self-Defense Force are conducting bilateral air exercise Veer Guardian 2026 in Jodhpur to bolster defense collaboration. The four-day exercise, which will conclude on Tuesday, involves a diverse mix of Indian Air Force frontline combat aircraft, including the indigenous light combat aircraft Tejas, Su-30 MKI and Rafale, while Japan is participating with F-2A fighter aircraft. Japanese Air Self-Defense Force Chief of Staff General Takehiro Morita flew a Tejas jet with a pilot, while Air Chief Marshal AP Singh flew solo on the Tejas jet as part of their sorties under the Indo-Japan bilateral air exercise. Talking to media in Jodhpur during an ongoing bilateral air exercise, Air Chief Marshal Singh said Japanese fighter aircraft operating from Indian soil

0: The first time marks a major milestone in defense cooperation between India and Japan. Union Minister of State for Defense Sanjay Seth today witnessed an air show by the Indian Air Force's Surya Kiran aerobatic team at Meerut in Uttar Pradesh. The defense minister said the two-day air show began yesterday, drawing more than 1 lakh spectators, including students, NCC cadets and NSS volunteers. Speaking to media, Mr. Seth described the performance as a remarkable demonstration of discipline, precision, teamwork and professionalism, reflecting the capabilities of the Indian Air Force. The Rashtriya Sankalp Samaroh is being organized across the country to strengthen the fight against drug abuse among young people under the Nasha Mukt Yuva Abhiyan or Drug Free India campaign. The Ministry of Youth Affairs and Sports said the campaign is witnessing active mobilization of young people, with the program is held at 1,067 locations across the country. Under the 100 weeks Nasha Mukt Yuva Abhiyan, aimed at building a drug-free youth community for a developed India. In Punjab, the third phase of the BJP's Nasha Mukt Yatras was launched today from the Siddiqui border in Fazilka by Union Law and Justice Minister Arjun Ram Meghwal. Ukraine launched more than 1,000 drones at Russia overnight, including hundreds targeting Moscow. Mayor of Moscow, Sergei Sobyanin, called it as the largest ever drone attack on the capital, reporting damage to an oil refinery and a residential building. Mr. Sobyanin said two people were killed and 20 injured in the attacks across wider Moscow region. Russia's Ministry of Defense said its forces shot down 1,100 Ukrainian drones across the country. Ukrainian President Volodymyr Zelensky said Kyiv used a range of missiles and drones in the attack. Pakistani authorities today detained Aleema Khan, the sister of jailed former Prime Minister Imran Khan, ahead of a planned protest by his Pakistan Tehreek-e-Insaf PTI party next week. Aleema Khan was detained in Lahore and transferred to Kot Lakhpat Jail. She was campaigning for the release of her 73-year-old brother, who has been incarcerated since 2023. India has made a strong start to its medal campaign at the 2026 Asian Games in Aichi, Nagoya, Japan, with two silver medals coming from shooting on the opening day. Indian shooter Ella Venil Valarivan won silver in the women's 10-meter air rifle individual event earlier. Ella Venil, Sonam Maskar and Vidarsha K. Vinod had won silver in the women's 10-meter air rifle team event, giving India its first medal of the Games. China won gold. Meanwhile, Indian women's cricket team has entered the final of the Asian Games after defeating Bangladesh by 114 runs in the semi-final. Indian men's hockey team opened their Asian campaign with a 13-win win over Indonesia today. And with that, we end this news bulletin.
1: Akashavani. ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:15 ಕನ್ನಡ ರತ್ನ ಭಂಡಾರ. ಆಕಾಶವಾಣಿ ವಿಜಯಪುರ, ಸಮಯ ಸಂಜೆಯ 6:10:30. ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ಆಯ್ತು, ಈಗ ಹುಡುಗರಿಗಂತರು ಬಿಟ್ಟೆ, ಅಲ್ಲಿ ನಮ್ಮ ದೋಸ್ತರು ವಾಕಿಂಗ್ ಮಾಡ್ತಿರ್ತಾರ, ಸ್ವಲ್ಪ ಹೋಗಿ ವಾಕಿಂಗ್ ಮಾಡಮ್ಮ, ಅಲ್ಲಿ ನಮ್ಮ ಹುಡುಗರು ಇರ್ತಾರ. ಏ ಮಂತೇಶ, ಬಂದೇರೋ ನಾನು.
3: ಯಾರು ಬುತ್ತೋನ
2: ಬಾರು, ಏನು ದಿನ ಸಿಗ್ತೀವಿ, ದಿನ ಹುಡುಗರಿಗೆ ಆಟ ಆಡಕ್ಕೆ ಬಿಡಕ್ಕೆ ಬರ್ತೀವಿ.
3: ಏ ನಾನು ಹುಡುಗರು ಬಿಡಕ್ಕೆ ಬಂದೀನಿ, ಈಗ ಬಿಟ್ಟು ಬಂದು ನೋಡು ಒಳಗೆ
2: ನಡಿ. ಮತ್ತೆ ನಿಂದಿರ್ಬೇಕಿಲ್ಲ ಅನ್ ಸಂಬಂಧ.
3: ಏ ಗೊತ್ತಾಗಲಿಲ್ಲ ನನಗೆ.
2: ಹೌದಾ, ಯಾವ ಆಟಕ್ಕೆ ಚಿನ್ನಿ ಹುಡುಗ
3: ಕ್ರಿಕೆಟ್ ಆಡಕ್ಕೆ ಹಚ್ಚಿ ನಮ್ಗೆ.
2: ಹೌದಾ, ನಮ್ಮ ಹುಡುಗ ಶಟ್ಲಕ್ಕಾಗಿ ಹೋಗ್ತದ, ಆದ್ರೆ ಕ್ಲಬ್ ಚಲೋ ಅದ ಬಿಡಪ್ಪ, ಆ ಹುಡುಗರಿಗೆ ಆಟ ಆಡಿಸೋ ಚಲೋ ಕಲಿಸ್ತಾರೆ. ನಡಿ, ಅಲ್ಲಿ ಗಾರ್ಡನ್ದಾಗ ವಾಕಿಂಗ್ ಮಾಡಮ್ಮ. ಯಾರ್ಯಾರು ಮತ್ತೆ ನಮ್ಮ ಅವ್ರು ಸಿಗ್ತಾರೆ ನೋಡಮ್ಮ.
3: ಅವ್ರದ್ದು ಬರೋದು ಲೇಟ್ ಆಕ ಸ್ವಲ್ಪ, ಹಂಗಂದ್ರೆ ನಡಿ ಕುಂದ್ರಮ್ಮ ಬಾರ್ಲಿ ಚಾಗಿ ಕೊಡು ಕುಂದ್ರಮ್ಮ. ಬಾ
4: ಚಿನ್ನೂ. ಏ ಚಿನ್ನೂ, ದೂರ ಹೋಗಬೇಡಮ್ಮ, ಈ ಕಡೆ ಆಡು. ಏನೋ ನೀವು ಈ ಕಡೆ ಬಂದಿರ್ಲ
2: ಹುಡುಗರಿಗೆ ಕ್ಲಬ್ ಬಿಟ್ಟು ಆಟ ಆಡಕ.
4: ಹೌದಾ, ನಾನು ನನ್ನ ಮಗಳ ಕರ್ಕೊಂಡು ಬಂದಿನಿ. ನಾನು ಸ್ವಿಮ್ಮಿಂಗ್ ಮತ್ತೆ ಅದು ಡ್ಯಾನ್ಸ್ ಕ್ಲಾಸ್ ಹಚ್ತೀನ ತಂದ್ಲ, ನನ್ನ ಮನ್ಯಾಗ ಕೂತ್ ಏನ್ ಮಾಡೋದತ್ತ ಕರ್ಕೊಂಡು ಬಂದಿನಿ.
3: ಕ್ರಿಕೆಟ್ ಹಾಕಿನಿ ಇಲ್ಲಿ, ಅದಕ್ಕೆ ಕರ್ಕೊಂಡ್ ಮುತ್ತುನ ಸಿಕ್ಕ ಮಗಳು ಸೆಟ್ಲ್ ಹಾಕಿ ಹಾಕ್ಯಾನಂತಂದ.
4: ಕಾಣ್ದಂಗ ಆಯ್ತು, ಅವನು ಕರ್ಕೊಂಡ್ ಬಂದಂಗ ಕಾಣ್ತಾನ ನೋಡು. ಹೌದಲ್ಲ, ದೂರ ಕಾಣ್ತಾನ.
3: ನಡ್ ನಡ್

0: ಚಾ ಅಲ್ಲಿ ಚಾದ ಅಂಗಡಿ ಇದೆ ಅಲ್ಲೇ ಕುಂತ ನೋಡಿ ನೋಡ್ರಿ ಆ ಕಡೆ
1: ನೋಡ್ರಿ
0: ಹೋಗುವಂತ.
1: ನಡ್ರಿ
0: ಹೇಗೆ
1: ಇಲ್ಲೇ ಕೂತ್ರು ನೋಡು ಸಿದ್ದು. ಏ
0: ಹೋಗ್ಬಿಡಿ,
1: ನಮ್ಗೆ ಬಿಟ್ಟೆ ಚಾ ಕುಡಿಯಕ್ ಬಂದಿರಲ್ಲ.
2: ಏನ್ ಮಾಡೋದಪ್ಪ, ಮತ್ತೆ ಯಾರು ಕಾಣ್ಲಿಲ್ಲ, ನಾ ಒಬ್ಬನೇ ಇದ್ದೆ, ಅದಕ್ಕೆ ಚಾ ಕುಡ್ಲಕ್ ಬಂದೆ ನಾ.
0: ಅದ ಇನ್ನೇ ಭಾರತೀಯ ಅನ್ನಾಕತ್ಲಿ, ಸಿದ್ದು ಬಂದಾನೆಲ್ಲ ಕಣ್ಣಂಗಾತು ಅಂದ
3: ಅಂದಿದ್ದೆ ನೋಡ, ಕರೆನೇ ಆಯ್ತದ.
2: ಏನು ಹಿಂಗ ಎಲ್ಲರೂ ಕೂಡಿರಿ?
1: ಏನಿಲ್ಲ, ನಮ್ಮ ಹುಡುಗಗ ಶಟಲ್ ಕಾಕ್ ಕ್ಲಾಸಿಗೆ ಬಿಟ್ಟಿನೇ, ಅದಕ್ಕೆ ಇಲ್ಲೇ ಬಂದಿದ್ದೆ. ಮತ್ತೆ ಒಂದು ತಾಸು ಇರ್ತದದು, ಸ್ವಲ್ಪ ಇಲ್ಲೇ ಗಾರ್ಡನ್ದಾಗ ವಾಕಿಂಗ್ ಮಾಡಿದ್ರಾಯ್ತು ಅಂತ ಹೊಂಟಿದ್ದೆ. ಅವ ಮಾಂತೇಶ್ ಒಬ್ಬ ಸಿಕ್ಕ,
0: ನಾನು ಹುಡುಗನ ಇಲ್ಲ ಕ್ರಿಕೆಟ್ ಆಡಕ್ ಹಾಕಿನಿ, ಆಟೋತಿ ಬರ್ತೀನಿ ಸಿಕ್ಲು ಆಕಿನ ಮಗಳು.
3: ಮತ್ತೆ ನಂದೇನಪ್ಪ, ನಂದು ಅದೇ ಇಲ್ಲ. ಮತ್ತೆ ಈಗಿನ ಮಕ್ಕಳು ಏನು ಹೊರಗೆ ಆಟ ಆಡಕ್ಕೆ ಹೋಗ್ತಾವ, ಅದಕ್ಕೆ ಡ್ಯಾನ್ಸ್ ಕ್ಲಾಸ್ ಹಚ್ತೀನಂದ ಹಂಗೆ ಒಂದಿಟ್ಟು ಈ ಕಡೆ ಕರ್ಕೊಂಡು ಬಂದೆ. ಇವ್ರು ಭೇಟಿ ಆದರೂ ಚಲೋ ಆಯ್ತಾ, ನಾಲ್ಕು ಮಂದಿ
2: ಕ್ರೀಡೆಗಳೇ ಬೇರೆ ಬೇರೆ ಆಗಿಬಿಟ್ಟಾವ.
1: ಏ ವಿಚಿತ್ರಪ್ಪ,
2: ಸ್ವಿಮ್ಮಿಂಗ್ ಒಂದು ಕ್ರೀಡೆ ಅನ್ನಿಸ್ಕೊಂಡ್ಬಿಟ್ಟೈತಿ,
0: ಇಲ್ಲ
2: ಕಲರ್ ಒಂದು ಕ್ರೀಡೆ ಅನ್ನಿಸ್ಕೊಂಡ್ಬಿಟ್ಟೈತಿ. ಈಗ ನಾವೇನು ಅವಾಗೆಲ್ಲ ಸುಮ್ಮ ಹಂಗೆ ಆಡ್ತಿದ್ವಿ, ಇವೇನು ನೀವೇನು ಬ್ಯಾಡ್ಮಿಂಟನ್ ಅಂತ ಹೇಳ್ತೀರಿ, ಮತ್ತೊಂದು ಡ್ಯಾನ್ಸ್ ಕ್ಲಾಸ್ ಅಂತ ಹೇಳ್ತೀರಿ.
0: ಇಲ್ಲಿ ಸಿದ್ದು ನಮ್ಮ ಹುಡುಗಗೆ ಆಡ ಅಂದ್ರೆ ಒಟ್ಟ ಹೊರಗೆ ಹೋಗೋದಿಲ್ಲ, ಆಡೋದಿಲ್ಲ ಹುಡುಗ, ಭಾಳ ಇದಾಗ್ಬಿಟ್ಟೈತಿ. ಎಷ್ಟು ಹೇಳಿದ್ರೆ
1: ನಾವೇ ಒತ್ತಾಯ ಮಾಡಿ ತಂದು ಹಾಕಿ ಆಟ ಆಡಲ್ಲ, ಮುಗಿಲಿಕ್ಕೆ ಬರೀ ಮೊಬೈಲ್ ಹಿಡ್ಕೊಂಡು ಗೇಮ್
0: ಮೊಬೈಲ್ ಬರೀ ಓದುದು, ಮೊಬೈಲ್ ಓದುದು ಬರೀ ಇದಾಗ ಮಾಡ್ತಾವೆ.
3: ಅಲ್ಲೂ ತಂದೆ ಹಂಗ ಮಕ್ಕಳು, ತಾಯಿ ಹಂಗ ಮಗಳು ಅಂತ ಹೇಳ್ತಾರೆ. ಮತ್ತೆ ನಾವೆಲ್ಲ ಎಷ್ಟು ಆಟ ಆಡಿ
1: ಆಟದಾಗ ಮಾತ್ರ ಸುಳ್ಳಾಗ್ಯದ ನೋಡಬಹುದು.
3: ಅಲ್ಲ ಒಟ್ಟ ಏನು ಅವ ಹವ್ಯಾಸ ಇಲ್ಲ.
0: ಅಲ್ಲ ನೀ ಹೇಳ್ದಂಗ ಆಟದಾಗ ಸುಳ್ಳಾಗೈತಿ, ಹೆಂಗ್ ಆಡ್ತಿದ್ದೆ ನೋಡಿದಿಲ್ಲ ಅವಾಗ.
1: ನಮ್ಮ ಇದ್ರಾಗಂತ್ರು
3: ಅಯ್ಯಪ್ಪ ಹೇಳ್ಬೇಡ, ನೀ ಡುಬ್ಬ ನನಗ ಡುಬ್ಬಿದ್ದೆ ಆಚೆ, ಇದು ಲಗೋರಿ ಆಡಕ್ ಹೋಗಿ ಡುಬ್ಬಿ ಹೊಡೆದಿದ್ರಿ.
1: ಅರಬಿ ಬಾಲ್ ಇನ್ನ ಅದು ಹೊಡೆದಿದ್ದು
3: ಅರಬಿ
1: ಬಾಲ್ ಅದು ಒಳಗ್ ಕಲ್ ಇಡ್ತಿದ್ದೀವಲ್ಲ, ಅದಕ್ಕೆ ಬ್ಯಾನೆ
3: ಇನ್ನ ತನ ಹೇಳಿದಿಲ್ಲ, ಇವತ್ ಹೇಳ್ದಿ ನೋಡೋದನ್ನ.
0: ಏನ್ ಮಾಡ್ತಿದ್ದ ಒಳಗ ಕಲ್ಲಿಡವ ಮ್ಯಾಗ ಮ್ಯಾಗ ಹಾಳಿ ಸುತ್ತವ
3: ನೋಡಲಿ,
0: ಅವ್ ಹಾಳು ಹರಿದ್ ಹರಿದ್ ಲಾಸ್ಟಿಗೆ ಕಲ್ಲು ಬಿಡದ
2: ಬರೇ ಅರಬಿದ್ ಹೋಗದ್ರ ದೂರ ಹೋಗಂಗಿಲ್ಲ ಅಂತ ಹೇಳಿ ಕಲ್ಲ.
3: ಅಲ್ಲ ನಾ ಕೇಳ್ತಿದ್ದೆ ಇಟ್ಟ ಹಾಕಿದ್ರ ಏನ್ ಹಾಕಿರಂದ್ರೆ ಹೇಳಿದಿಲ್ಲ. ಮತ್ತಿನ್ನೊಂದು ಗೊತ್ತೇನ, ಆ ಗಾಲಿ ಆಟ ಆಡ್ತಿದ್ದಿಲ್ಲ, ಗಾಲಿ ಬಾದಾಗಿದ್ ಗಾಲಿಗಳು ಹೊಡ್ಕೋತ ಎಲ್ಲಿ ತನಕ ಹೋತೆ ಗೊತ್ತಿಲ್ಲ.
0: ಹುಡುಗರ ಗಾಡಿ
1: ಗಿಡಮಂಗೆ ಗಿಡಮಂಗೆ ಸಾಲಿ ಹಿಂದಿನ ಮಾಯನ್ ಗಿಡ ಇತ್ತಲ್ಲ ಅಲ್ಲಿ, ಎಂತ ಗಿಡ ಅದು, ಏನ್ ಗಿಡ ಮಂಗ ಆಡದ್ರಾಗ.
0: ಒಂದ್ ದಿನ ಸಿದ್ದಾನ ಹಿಡ್ ಟೊಳ್ಳೆ ಮುರಿದ್ರ ನೋಡಿದಾನೆ,
1: ಜೋತ್ ಬಿದ್ದು ಅದು ಗೆರೆಗ್ ಬೀಳ್ಬೇಕು ಅಂತ ಜಿಗದ್ ಬಿಟ್ಟನ ಟೊಳ್ಳೆ ಸಮೇತ
3: ಬೀಳ್ತಾವ. ನಮ್ನೆಲ್ಲ ಹೊಡ್ಯಾಕ್ ಬಂದವ್ ನಾವೇನ್ ಏರೊಂದಿದ್ವೇನು ಅವನ ಇರಿದ್ದ
1: ಅದಕ್ಕೆ ಮತ್ತ ಅವಂಗ ಆಟಕ್ ಬಿಟ್ಟಿದ್ದು ಸ್ವಲ್ಪ ದಿನ. ನಾವು
2: ಏನ್ ಮಾಡುದು, ಎಲ್ಲ ಟಾಂಕ್ ಬ್ಯಾನ್ ಆಗಿ ದವಾಖಾನೆಗೆ ಹೋಗಿ ತೋರಿಸ್ಕೊಂಬಲ್ಲೋ.
3: ಏನೋ ಹಾ ಬಿದ್ದಿದ್ವು, ಹತ್ತಿಲ್ಲ ನಮಗೆ ನಗುದ ಹತ್ತಿತ್ತು ಬರೇ.
1: ಆದ್ರೆ ಈ ಈಗ ನೋಡು ಗಟ್ಟು ಮುಟ್ಟದನ್ರ ಕಡೆ ಏನ ಬಿದ್ದಿದ್ರಿಂದ ಗಟ್ಟಿ ಆಗ್ಯಾನ.
3: ಮತ್ತ ಅಲ್ಲ ಮತ್ತ ಅದು ಲಗೋರಿ ಆಡು ಮುಂದ ಆ ಇದು ಬಳಚೂರ್ ಆಟ ಆಡ್ತಿದ್ವಿ.
1: ಹಾ ಒಳಗ್ ಮಣ್ಣ ಮುಚ್ಚಿಡ್ತಿದ್ವಲ್ಲ,
3: ಕೈಯಾಗ ಹಿಡ್ಕೊಂಡು ಸುಳ್ ಸುಳ ಹೇಳುದು ಅದನ್ನ. ಮತ್ತ ಇನ್ನೊಂದು ಇದನ್ನ ಆಡ್ತಿದ್ವಿಲ್ಲ, ಏನದು ಬುಗುರಿ.
1: ಹಾ ಬುಗುರಿ ಅಂತರು ಹ್ಯಾಂಗಂದ್ ಹಿಂಗ್ ತಿರುಗಿಸಿ ಕೈ ಮೇಲೆ ಹಾಕುತ್ತ.
3: ನಾನು ಬುಗುರಿ ಏನ ಇಟ್ಟಿನ ಎಲ್ಲ ಅದಕ್ಕೆ ಮಳಿಲೆ ಹೊಡೆದ್ ಹೊಡೆದೆಲ್ಲ ತೂತ್ ಬಿಳಿಸಿನಿ.
0: ಅಲ್ಲ ಮಗಳಿ ತೋರಿಸಿ ಇಲ್ಲಿ ಬುಗುರಿ ಇಟ್ಟಿದ್ ಮತ್ತ
3: ತೋರಿಸಿ ನಾನು. ನಾವೆಲ್ಲ ಸಣ್ಣವ್ರದಂಗ
1: ಇವ್ರು ಕುಂಟೆ ಪಿಲ್ಲೆ ಆಡ್ತಿರಪ್ಪ, ನಮ್ಗೆ ಹೊಟ್ಟೆ ಕರ್ಕೊತಿದ್ದಿಲ್ಲ
3: ನಮ್ಗೆ, ಯಾಕ ನಾವೇ ಕರ್ಕೊಳ್ಳೋನು ಹೆಂಗ್ಸರ್ ಆಟನ್ಯಾಗ.
1: ಅದಕ್ಕೇನಂತ ಹೆಂಗ್ಸರ್ ಗಣಸರ್ತಿರ್ತೀವಿ, ಒಂದು ಕುಂಟೆ ಬಿಲ್ ಆಡ್ತಿದ್ರು ಏನು ಆಡ್ತಿದ್ರು ಏನ್ ಸುದ್ದಿ.
3: ಅಲ್ಲೋ ಕಣ್ಣ ಮುಚ್ಚಿ ಆಡು ಮುಂದೆ ಎರಡ್ ಸತ್ಯ ನೀನೇ ಅವಂಟಾಗಿಲ್ಲ ಹೇಳಿ ನೋಡು ನನ್ನ ಕಡೆ
1: ಸರಿ.
3: ಸಿದ್ದು ಏನ್ ತಡೆ ಓಡ್ತಿದ್ದೇನು, ಈಗ ದಮ್ಮ ಕೂತಾನ ಎಷ್ಟು ಓಡಾಡ್ತಿದ್ದ
1: ಬಾರಿ ಜಿಗರಿದ್ದ
2: ಸಿರ್ಬಡಿಗೆತ್ತೆ ಆಡ್ತಿದ್ದೆವು. ಆಮೇಲೆ ಮತ್ತ ಚಿನ್ನಿದಾಂಡ ಆಡ್ತಿದ್ದೆವು. ಹಿಂಗಾಗಿ ಅವ್ರದಾಗೆಲ್ಲ
0: ಚಿನ್ನಿದಾಂಡ ಕೈ ಎತ್ತಿದ ಕೈ ಸಿದ್ದು
1: ಹೊಡೆದ್ರ ಮಣ್ಣು ಕಣ್ಣೆ ಹೋದಿತ್ತು. ಬಸ್ ಅಂದು ಹೊಡೆದ್ ಚಿನ್ನಿ ಎರಡ್ ಮೂರ್ ಪಲ್ಟಾಸ್ ಹೊಡೆದ್ರ
2: ಅನಿಸ್ತಿದ್ವಿ ನೆನಪೈತನು ಏರ್ಯಪ್ಪ ಜರೆ ಜುಟ್ಟಿ ಮೂರೇ ಮುಟ್ಟಿ.
3: ಅಲ್ಲ ಒಂದ್ ಸತ್ಯ ಸಿದ್ದು ಲಿಂಬೆ ಹಣ್ಣು ಹೋಗ್ಯಾನ, ನನ್ನ ನಿನ್ ಸರ್ದಿ ಬಂದಿತ್ತು ಅವಾಗ, ಅದು ಬಾವೆ ಬಿದ್ದಿದ್ರಿಂದ ಬಾವೆ ಜಿಗ್ದಿದ್ದು ತರಾಕ ಗೊತ್ತಿತ್ತು.
1: ಹೌದ್ ಹೌದು, ಅದು ಭಾರಿ ನಿಂಬೆ ಹಣ್ಣು
0: ನಿಂಬೆ ಖಾಲಿಯಾಗಿದ್ದು
3: ಇರ್ಲಿಲ್ಲ,
1: ಯಾರು ದೂರ ಹೋಗಿತಾರ ಅಂತ ಹೇಳಿ.
3: ಇದು ಆಯ್ತು ಬಿಡಪ್ಪ, ಇದು ಇದು ಬ್ಯಾಸಿಗ್ಯಾಗ ಆಟ ಅದು, ಈಗ ನೀನ್ ಮಳೆಗಾಲದಾಗಿಂದ ಹೇಳಿ ಆಟ. ಅವಾಗ ಏನ್ ಮಾಡ್ತಿದ್ವಿ, ಮನೆ ಕೂತು ಚಕ್ಕ ಆಡ್ತಿದ್ವಿ.
1: ಚೀಟಿ ಬರ್ದವ ರಾಜ ರಾಣಿ
0: ಮನಿಗೆ
1: ಪೊಲೀಸ್
0: ಇವ್ರ ಮನಿಗೆ ಹೊಕ್ಕಿದ್ದೇವ ನಾವು ಸಿದ್ದು, ಇವ್ರ ಮನಿಗೆ ಹೊಕ್ಕಿದ್ದೇವೆ. ಇವ್ರ ಆಯ್ ಬೇಕಿ ಆನಿಕಲ್ ಆಡ್ಬೇಡ ಮಳಿ ಬರ್ದಲ್ಲ ಅಂತಿದ್ಲು.
3: ಬಿಡ್ತಿದ್ದಿಲ್ಕಿ ಒಟ್ಟ ಹೊಲಕ್ ಹೋಗಾನ ಬಿಡ್ತಿದ್ದಿಲ್ಪ, ಒಟ್ಟು ಓಣ್ಯಾನ್ ಮಂದಿನ ಕರ್ಕೊಂಡು ಕೂತ್ ಆಡೇ ಆಡ್ತಿದ್ವಿ. ಮುದುಕರು ಎಲ್ಲಾರು ಆಡ್ತಿದ್ವಿ. ಆಮೇಲೆ ಅದನ್ನ ಸಾಲಾರ್ದ ರಾತ್ರಿ ಚಿಮುಣದಾಗ ಕಳ್ಳ ಪೊಲೀಸ್ ಆಡ್ತಿದ್ವಿ ಸಿದ್ದು ಹೇಳ್ದಂಗ. ಸಿದ್ದು ಎಷ್ಟೊತ್ತಿಗೆ 11 ಹೋಗ್ತಿದ್ದ ಮನೆಗೆ.
1: ಅದು ಅದೇನ್ ಚೀಟಿ ಕಳ್ಳ ಪೊಲೀಸ್ ಇದ್ವಲ್ಲ ರಾಜ ರಾಣಿ ಕಳ್ಳ ಪೊಲೀಸ್, ಕೈ ಬಿಡಿದ್ರ ಬಡದ್ರು ಒಬ್ಬೊಬ್ರು ಕೈ ಕೆಂಪಾತಿದ್ದು.
3: ಇವತ್ತೇನೋ ಕತ್ತಿ ಅದನ್
0: ಕೈ ಬಿಡೋದ್ ಎಪ್ಪತ್ ನೋಡ ಬಸ್ಸಿ ಆಟ ಆಡ್ತಿವಿ ಗೊತ್ತಾನ, ಚಕ್ಕ ಆಡದ್ರತ್ತೆ ಕಾಶಿಂತರ
1: ಹಿಂಗ್ ಬಸ್ಸಿದು ಕೈ ಬಸ್ಸಿದು ಹೊಡಿದು ತಪ್ಸ್ಕೊಳ್ಳೋದು.
3: ಮತ್ ಈಗ ನೋಡ ಅಂತವೆಲ್ಲ ಆಡೇ ಹೊತ್ತೇಳಿ ಯಾವ್ದು ಜಡ್ಡನೂ ಇಲ್ಲ ಹೇಳೋಣ. ಈಗ 34 ಬಿ ಪಿ ಶುಗರ್ ಆಸ್ತಮಾ ಎಲ್ಲ ಬರಾಕ್ತೈತಪ್ಪ.
1: ಮತ್ತೆ
2: ಮತ್ತೆ ಈಗ ಅವಾಗ ಆಟೋ ಆಡೋದ್ರಿಂದ ನಮ್ಗೆ ಇಷ್ಟೆಲ್ಲ ಬಾಂಧವ್ಯ ಬೆಳೆದವು. ಇಷ್ಟು ವಯಸ್ಸಾದ್ರೂ ಕೂಡ ನಮ್ಗೊಂದು ಒಳ್ಳೆ ಬಾಂಧವ್ಯ ಅದು. ಈಗಿನ ಮಕ್ಕಳು ಅವ್ರವ್ರು ಎಲ್ಲರೂ ಸೇರಿದ್ರು ಕ್ಲಾಸ್ಮೇಟ್ ಎಲ್ಲರೂ ಕೂಡ್ ಕೂತ್ರು ಅವ್ರವ್ರ ತಮ್ಮ ತಮ್ಮ ತಲೆ ಡೊಗ್ಗಿಸಿ ಬರೀ ಫೋನ್ ನೋಡ್ಕೋತ್ ಕೂತ್
1: ಬಿಡ್ತಾರೆ. ಮೊಬೈಲ್ ನಾಗ ಆಡ್ತಿರ್ತಾವ ಎಲ್ಲ ಸೇರಿಸಿ
0: ಪಂಚರ್ದಾಗ್ಯಾವ. ಈಗ
3: ಅದು ಬಿಟ್ಟು ಹೊರಗಿನ ಯಾವ ಆಟ ಗೊತ್ತಿಲ್ಲ ನಾವ್ ಹೇಳ್ದಟ್ಟೆ.

0: ಮಾಡೋದು, ಟೀಚರ್ ಏನು ಹೇಳ್ತಾರೆ ಆಟ ಮಾಡೋದು, ಮನ್ಯಾಗ ಏನು ಹೇಳ್ತಾರೆ ಆಟ ಮಾಡೋದು. ನಾವು ಸ್ವಯಂ ನಮ್ಮ ಒಳಗೆ ಉತ್ಪತ್ತಿ ಆಗ್ತಿತ್ತು, ಇಂಥ ಆಟ ಆಡ್ಬೇಕು ಹಿಂಗೆ ತಲೆ ಓಡ್ತಿತ್ತು.
1: ಮನಿ ಏನು ಕಟ್ತಿದ್ವಿ ಉಸುಕ್ನ್ಯಾಗ,
0: ಉಸುಕ್ನ್ಯಾಗ ಮಳಿ ಬರ್ತಾರೆ, ಗುಬ್ಬಿ ಮನಿ ಮಾಡೋದು, ಮಣ್ಣಾಗ ಆಡೋದು, ನೀರಾಗ ಆಡೋದು, ಅವ್ ಕಾ ಇದು ಹಾಳಿದ ಇದನ್ನ ಮಾಡ್ಬಿಡ್ತಿದ್ದಿಲ್ಲ. ಏನ ಗೋಟಿ ತುಂಬ ಮಾಡಿದ್ಯಪ್ಪ ಒಂದಿನ ಬ್ಯಾನತ್ ಬಂದಿದ್ದ
2: ಸಿದ್ದಪ್ಪ, ಒಂದು ಬಾಟ್ಲಿ ತುಂಬಿಟ್ಟಿದ್ದ ಗೋಟಿ
1: ನೋಡಲಿ ಕಂಡಬಿಡಿ ಗೆಲ್ತಿದ್ದೀವ ಬಾ ಗೆಲ್ತಿದ್ದೀವ ಗೋಟಿ.
3: ನಮ್ಮವ್ವ ಬೇಸಿಂತ್ರ ಹೋಗಿಲ್ಲ ಕುರ್ನ,
1: ಏನು ಗುರಿ ಅಂದಿ
0: ಬರ್ತಿತ್ತಲ್ಲ ಅಂತಾವೆಲ್ಲ.
1: ಈ ಮಾಂತೇಶಂದು ಸಿದ್ದುಂದು ಏನ್ ಗುರಿ ಅಂದಿ, ಒಟ್ಟು ಗೋಟಿ ಅವರೇ ಬೆಳ್ಕೊಂಡು ಹೋದ್ರು.
0: ನಾನು ನಾನು ಬಿಡ್ತಿದ್ದಿಲ್ಲ, ಎರಡು ಬುರ್ ತುಡು ಮಾಡಿ ತಗೊಂತಿದ್ದೆ ಹಂಗ.
1: ಮತ್ತ ಅವ್ ಕಡ್ಡಿ ಡಬ್ಬಿ ಇರ್ತಿದ್ವಲ್ಲ ಅವ್ ಹಿಂದಿನವು ಹರಿದು ಚಾಪಾ ಆಡ್ತಿದ್ವಿ,
0: ಚಾಪ ಆಡ್ತಿವಿ.
3: ಮತ್ತೆ ನಾವ್ ಹೊಲ್ದಾಗಿದ್ನಲ್ಲ ಬೋರಂಗಿ ಬರ್ತಿದ್ದು,
0: ಬಾ ಚಂದ ಇರ್ತಿದ್ವು, ಸೇಮ್ ನವಿಲಿನ ಬಣ್ಣ ಇರ್ತಿತ್ತು ಮ್ಯಾಗ.
1: ಎಲ್ಲಿ ಬೋರಂಗಿನೇ ಕಾಣಲ್ಲ ಅದಾವೋ ಇಲ್ಲವೋ,
0: ಅವು ಹಳ್ಳಿ ಒಳಗ ಹೋದ್ರೆ ಸಿಗ್ತಾವ.
3: ಮತ್ತ ಆಲ್ನ ಸಿದ್ದು ತತ್ತಿ ಹಾಕ್ತಾವ, ತತ್ತಿ ಹಾಕ್ತಾವ ನಂಬಿಕೆ ಇತ್ತು ನಮ್ಗ.
0: ಅದಕ್ಕೆ ಕಾಲಿಗೆ ಒಂದು ಹಗ್ಗ ಕಟ್ಕಿಸಿಂದ ಯಾರ ಅಂತಾರ ಅವ್ರ ಮ್ಯಾಗ ಬಿಡುದು.
1: ಹೌದು,
0: ಏನಪ್ಪ ಎಷ್ಟೆಲ್ಲ
3: ನೆನಸ್ಕೊಂಡ್ರಿ, ಎಷ್ಟು ಖುಷಿ ಆಗದಲ್ಲ. ಈಗ ನಮ್ಮ ಮನ್ಯಾಗ ಹುಡುಗರು ಹೇಳ್ತೀನಿ ಹೋಗ್ರಿ ನಾಲ್ಕು ಮಂದಿ ಜೊತೆ ಬೇರೀರಿ ಆಡ್ರಿ ಅಂತೀನಿ, ಒಟ್ಟು ಹೋಗಕ್ ತಯಾರಿಲ್ಲ. ನಿಮ್ಮ ಹುಡುಗರು ಹಂಗ ಮಾಡ್ತಾವನ?
0: ಹಂಗ ಮಾಡ್ತಾವ, ಏನ್ ಮಾಡ್ತಿ ಏನು ಒಟ್ಟ ಮಾತ ಕೇಳುವುದಿಲ್ಲ. ಅವ್ರ ಆಟ ಬೇರೆ, ಪಾಠ ಬೇರೆ, ತಿನಿಸು ಬೇರೆ, ಉಣಸು ಬೇರೆ. ಅದಕ್ಕೆ ನಾ ಕಡೆ ಏನು ಮಾಡಂಗಿಲ್ಪ, ನಾ ಏನಿದ್ರು ಜವಾರಿ ಮಾಡ್ಕೊಂತ ತಿಂತೀನಿ ಮನ್ಯಾಗ.
1: ಚಲೋ ಚಲೋ, ನಮ್ಮ ಮನ್ಯಾಗ ಕೇಳಲ್ಲ. ಅವ್ ಸೇರ್ಸೊಂದು ಆಟ ಆಡ್ತಾವ ಅಂದ್ರು 300 ರೂಪಾಯಿ, ಅದಕ್ಕೆ ಆಟ ಆಡ್ಲಕ್ಕೆ 300 ರೂಪಾಯಿ. ನಮಗ ಆಟ ಆಡಕ್ ಹೋತಿನ ಅಂದ್ರೆ ಬಿಡ್ತಿರ್ಲಿಲ್ಲ
0: ಅಲ್ಲ. ನಾವು ಹುಟ್ಟು ಇಲ್ಲಿ ತನಕ ಬೆಳೆದ್ವಿ ಅಂದ್ರೆ 3000ದಾಗ ನಮ್ದು ಎಜುಕೇಶನ್ ಮುಗಿದೋಗಿತ್ತು.
4: ಸ್ಥಿತಿ ಏನಾಗಿತ್ತು ಅಂದ್ರ, ನಮ್ಮವ್ವ ನಮ್ ಕಿವಿ ಹಿಡ್ಕೊಂಡು ಮನ್ಯಾಗ ಹೇಳ್ಕೊಂಡು ಹೋಗ್ತಿಳು, ನಡಿ ಎಟ್ಟೋ ತನ ಹೋಗಿದ್ ಹೊರಗ ಅಂತೇಳಿ. ಈಗ ಏನಾಗ್ಯದ, ನಾವು ಕಿವಿ ಹಿಡಿದು ಹೊರಗ ದಬ್ಬು
1: ಅಂದ್ರು ಒಳಗ ಓಡ್ ಬರ್ತಾವ, ಮತ್ತೆ ಓಡ್ ಬರೋಣ ಪಟಕ್ ಮೊಬೈಲ್ ಹಿಡ್ಕೋತೋ ಇಲ್ಲ ವಿಡಿಯೋ ಗೇಮ್ ಹಿಡ್ಕೋತ.
0: ಈಗ ನಾವೇ ಅಂತದೆಲ್ಲ ಆಟ ಆಡದವ್ರು, ಈಗ ಅವ್ರು ಹೊರಗ್ ಬಿಡೋಲಗೇವ್ ನಾವೇ. ಯಾಕಂದ್ರ ನಾನಾ ನಮ್ನಿ ಜಡ್ ಬಂದಾವ, ಕಾಯಿಲೆ ಬಂದಾವು, ವಾತಾವರಣ ಸುಮಾರು ಹೊಂಟೈತಿ. ಬಿಡಪ್ಪ ಮಾತಾಡಿ ಬಾಯಿ ಒಣಗ್ತು. ಈಗ ನಾ ಇಷ್ಟ ಆದ್ರೂ ನಾ ಜವಾರಿ ತಿನ್ನೋದು ಬಿಟ್ಟಿಲ್ಲ. ಒಂದು 5 ರೊಟ್ಟಿ ತಗೊಂಡ್ ಬಂದಿದ್ಯ, ಹಸಿ ಮೆಣಸಿಕಾಯಿ ಚಟ್ನಿ ಕುಟ್ಕೊಂಡು ಎಲ್ಲಾರು ಇಲ್ಲೇ ಗಿಡದ ಬಡ್ಡೆ ಕೂತು ಒಂದ್ ರೊಟ್ಟಿ ತಿನ್ನು ನಡ್ರಿ.
1: ನಡ್ರಿಪ್ಪ, ಇನ್ನೊಂದ್ 5 ಬಿಡ್ತದ ನಮ್ಮ ಹುಡುಗರದು ಊಟ
3: ಮಾಡುವಾಗ.
5: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
6: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮುತ್ತುರಾಜ್ ಯಲಗಟ್ಟಿ, ರೇವಣಸಿದ್ದ ಚಾಂದಕವಟೆ, ಮಹಾಂತೇಶ್ ಕೋತಿನ್ ಹಾಗೂ ಭಾರತಿ ಸುನಗಾರ್.
5: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ವಿಜಯಪುರ, ಸಮಯ 6:20. ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
7: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಿಕಾ ನಿಧಿ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ದಿಲ್ಲ್ಯಾಂ ಪರ್ಯಾವರಣ ಸಮ್ಮೇಳನಸ್ಯ ಸಮಾಪನ ಸತ್ರಂ ಅಲಂಕುರ್ವತಿ ರಾಷ್ಟ್ರಪತಿಃ ದ್ರೌಪದೀ ಮುರ್ಮುಃ ಪ್ರಾವೋಚತ್ ಯತ್ ಸದ್ಯೋ ಜಾತಃ ಪ್ರಾಕೃತಿಕ ಆಪದಃ ಸುದೃಢ ಜಲವಾಯು ಕಾರ್ಯಾಚರಣಾಯ ಅಸ್ಮಾನ್ ಪ್ರೇರಯಂತಿ. ದೇಶೇ ಯುವವರ್ಗೇಭ್ಯಃ ಮಾದಕದ್ರವ್ಯ ಮುಕ್ತಯೇ ರಾಷ್ಟ್ರೀಯ ಸಂಕಲ್ಪ ಸಮಾರೋಹಃ ಆಯೋಜ್ಯತೆ. ಸೌದಿ ಅರಬೆ ಹೌಸಿ ಆಕ್ರಮಣೈಃ ಯುದ್ಧ ಸ್ಥಿತಿಃ ಸಂಜಾತಃ. ಅಪಿ ಚ ಕ್ರೀಡಾವಾರ್ತಾಸು ಮಹಿಳಾ ಕ್ರಿಕೆಟ್ ದಲಂ ಬಾಂಗ್ಲಾದೇಶ ದಲಂ ಪರಾಭೂಯ ಏಷ್ಯನ್ ಗೇಮ್ಸ್ ಕ್ರೀಡಾಯಾಃ ಚರಮೇ ಸೋಪಾನೆ ಪ್ರವಿಷ್ಟವತ್. ಅಥ ವಾರ್ತಾಃ ವಿಶದೀಕೃತ್ಯ. ರಾಷ್ಟ್ರಪತಿ ಪದಾಸೀನಾ ದ್ರೌಪದೀ ಮುರ್ಮುಃ ಉಕ್ತವತಿ ಯತ್ ಸದ್ಯ ಏವ ಜಾತೈಃ ಬಹುಭಿಃ ಪ್ರಾಕೃತಿಕ ಆಪದ್ಭಿಃ ಸ್ಪಷ್ಟಂ ಜಾತಂ ಯತ್ ಜಲವಾಯು ಪರಿವರ್ತನಾನಾಂ ಪ್ರಭಾವಾನ್ ನ್ಯೂನೀಕರ್ತುಂ ಸುದೃಢ ಜಲವಾಯು ಕಾರ್ಯಯೋಜನಾ ಆವಶ್ಯಕೀ ವರ್ತತೆ. ನವದಿಲ್ಲ್ಯಾಂ ಅದ್ಯ ಸಾಯಂಕಾಲೇ ಆಯೋಜಿತಸ್ಯ ಪರ್ಯಾವರಣಸ್ಯ ಜಲವಾಯು ಗತಿಶೀಲತಾಯಾಶ್ಚ ಭವಿಷ್ಯಃ ಇತ್ಯಸ್ಯ ಸಮ್ಮೇಳನಸ್ಯ ಸಮಾಪನ ಸತ್ರಂ ಸಂಬೋಧಯಂತೀ ರಾಷ್ಟ್ರಪತಿಃ ಉಕ್ತವತಿ ಯತ್ ವೈಶ್ವಿಕ ವೈಜ್ಞಾನಿಕ ಸಮುದಾಯೇನ ಸಂಚೇತನ ಪ್ರದತ್ತ ಅಸ್ತಿ ಯತ್ ಜಲವಾಯು ಸಂಬದ್ಧಂ ಸಂಕಟಂ ಅಧುನಾ ಅತ್ಯಂತಂ ಗಭೀರಂ ಜಾತಂ. ಸಾ ಸಮಸ್ಯಾಯಾಃ ನಿವಾರಣಾಯ ಸಮಾಧಾನಾಯ ಚ ಸ್ಥಾನೀಯ ಪ್ರಾದೇಶಿಕ ವೈಶ್ವಿಕೇಷು ಸರ್ವೇಷು ಸ್ತರೇಷು ಸಂಬದ್ಧ ಪಕ್ಷಾಣಾಂ ಮಧ್ಯೆ ಸಕ್ರಿಯ ಸಹಕಾರ್ಯಂ ಸುದೃಢೀಕರ್ತುಂ ಬಲಂ ದತ್ತವತಿ.

0: ಆಕಾಶವಾಣಿ ವಿಜಯಪುರ, ಸಮಯ 6:30. ಈಗ ಕೇಳಿ ಕೆಲವು ಪ್ರಕಟಣೆಗಳನ್ನು.
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
17: ಆಕಾಶವಾಣಿ
18: ಆಕಾಶವಾಣಿ
19: ಆಕಾಶವಾಣಿ
20: ಆಕಾಶವಾಣಿ
21: ಆಕಾಶವಾಣಿ
22: ಆಕಾಶವಾಣಿ
23: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು. ನೀವೆಲ್ಲ ಟ್ಯೂನ್ ಮಾಡಿ 101.8 FM.
24: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
25: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
24: ಅನ್ನ ಚೆಲ್ಲಲು ನಿಮಿಷ ಸಾಕು,
25: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
24: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ವ್ಯವಹಣೆ ಇದೆ.
25: ಅನ್ನ ಪರಬ್ರಹ್ಮನ ಸ್ವರೂಪ,
24: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
25: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
24: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
25: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
24: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ಕಡಿಬೇಡೋ ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೇ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ. ತೂ, ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವ್ರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
1: ಗಿಡ ಗಿಡ ಅಲ್ಬೇಡ, ನಾನು ಇಲ್ಲೇ ಒಂದ್ಸತಿ ನೆಡ್ತೀನಿ. ದಿನಾಲು ಅದಕ್ಕೆ ನೀರು ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
0: ಹಸಿರೇ ಉಸಿರು.
2: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.

0: ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.
1: ಜೊತೆಗೆ ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ನ ಇವನ ಪ್ರವೇಶ. ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲು.
2: ಹಲೋ, ಎಲ್ಲಿದ್ಯಪ್ಪ?
1: ತಗೊಂಡ ಬಿಟ್ಟ ಕಾಲನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದನ್ನ ನೋಡ್ಲೇ ಇಲ್ಲ.
3: ಕಥೆ ಮುಗಿಯಿತೆ,
1: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶ್ಗ ಆ ಕಾಲ ಕಡೆದಾತು. ಗಾಡಿ ಓಡಿಸೋವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.

0: ಹೆಚ್ಚಾಗುತ್ತಿದೆ. ಧರೆಗೆ ಬಿಸಿಲು ಒಣಗುತ್ತಿವೆ ಅದೆಷ್ಟೋ ಗಿಡಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು. ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ. ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
1: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕು ನೀರು ಸೇ ಸೊಗಸು.
0: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.

0: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.
1: ಆಕಾಶವಾಣಿ ವಿಜಯಪುರ, ಸಮಯ 6:36. ಇನ್ನು ಸರಿಯಾಗಿ 6:37 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರವನ್ನು ಆಲಿಸಲಿದ್ದೀರಿ.
2: ಮೂರು ಕಾಲೇಜಿನಲ್ಲಿ
3: ಚಿಂತಿಸಬೇಡಿ,
2: ಫೀಸ್ ನೋಡು.

0: ಏನ್ ಸಮಾಚಾರ?
1: ಏನಾಯ್ತು?
2: ಫೀಸ್ ನ ಟೆನ್ಷನ್.
0: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
3: ಆರ್ಬಿಐ ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
6: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
7: Desh ke har gareeb, har vyakti tak poshan pahunchana bhi sarkar ki prathmikta hai.
6: Connect with your nearest Anganwadi today, because hamari Anganwadi hai, hamari zimmedari.
8: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ನಾಳೆಯಿಂದ ಮೂರು ದಿನ ವಿಧಾನಮಂಡಲದ ವಿಶೇಷ ಅಧಿವೇಶನ. ಕಸ್ತೂರಿ ರಂಗನ್ ವರದಿ. ಬರ ಪರಿಸ್ಥಿತಿ ಕುರಿತು ಚರ್ಚೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರದಿಂದ ನೆರವು ಪಡೆಯಲು ದೆಹಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ನಿರ್ಧಾರ. ಡಾ ಜಿ ಪರಮೇಶ್ವರ್. ಆದ್ಯತೆ ಮೇರೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸಲು ರಾಜ್ಯ ಸರ್ಕಾರ ಬದ್ದ. ಸಚಿವ ಚಲುವರಾಯಸ್ವಾಮಿ. ಹಾಗೂ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಹಲವೆಡೆ ಜನಜಾಗೃತಿ ಕಾರ್ಯಕ್ರಮ. ರಾಜ್ಯದಲ್ಲಿ ಉಂಟಾಗಿರುವ ತೀವ್ರ ಬರ ಪರಿಸ್ಥಿತಿ ಹಾಗೂ ವಿವಾದಾತ್ಮಕ ಕಸ್ತೂರಿ ರಂಗನ್ ವರದಿ ಕುರಿತು ಚರ್ಚಿಸಲು ನಾಳೆಯಿಂದ ಮೂರು ದಿನಗಳ ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಶೇಷ ಅಧಿವೇಶನದಲ್ಲಿ ಅರಣ್ಯ ಪ್ರದೇಶದ ಪಕ್ಕದಲ್ಲಿ ವಾಸಿಸುವ ಜನರ ಪರಿಸ್ಥಿತಿ ಬಗ್ಗೆ ಚರ್ಚೆ ನಡೆಸಿ ಅತಿ ಶೀಘ್ರವಾಗಿ ಕೇಂದ್ರಕ್ಕೆ ನಮ್ಮ ಅಭಿಪ್ರಾಯ ತಿಳಿಸಲಾಗುವುದು ಎಂದರು. ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ವೇಳೆ ಕಸ್ತೂರಿ ರಂಗನ್ ವರದಿಯನ್ನು ವಿರೋಧಿಸಲಾಗಿತ್ತು. ಕಳೆದ ಅಧಿವೇಶನದಲ್ಲಿ ಚರ್ಚೆ ನಡೆಸಬೇಕಿತ್ತು. ಆದರೆ ವಿರೋಧ ಪಕ್ಷದ ಶಾಸಕರು ತಮ್ಮ ರಾಜಕಾರಣಕ್ಕಾಗಿ ವಿಧಾನಸಭೆಯ ಸಮಯ ವ್ಯರ್ಥ ಮಾಡಿದ್ದಾರೆ ಎಂದು ಟೀಕಿಸಿದರು. ಹಾಸನ, ಮೈಸೂರು, ಕೊಡಗು, ಚಿಕ್ಕಮಗಳೂರು, ಕಾರವಾರ ಸೇರಿದಂತೆ ಮಲೆನಾಡು ಭಾಗದ ಸಚಿವರು, ಸಂಸದರು ಶಾಸಕರ ಜೊತೆ ಚರ್ಚಿಸಿ ಅವರ ಅಭಿಪ್ರಾಯ ಸಂಗ್ರಹಿಸಿ ಕಸ್ತೂರಿ ರಂಗನ್ ವರದಿಯಿಂದ ಜನರ ಬದುಕಿನ ಮೇಲೆ ಬೀರುವ ಪರಿಣಾಮದ ಬಗ್ಗೆ ಕೇಂದ್ರಕ್ಕೆ ವರದಿ ನೀಡಲಾಗುವುದು ಎಂದರು. ಬರ ಪರಿಹಾರ ಮತ್ತು ರೈತರ ಸಾಲಮನ್ನಾ ವಿಷಯದಲ್ಲಿ ಕೇಂದ್ರ ಸರ್ಕಾರದ ನೆರವು ಪಡೆಯಲು ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ವಪಕ್ಷ ನಿಯೋಗವನ್ನು ದೆಹಲಿಗೆ ಕೊಂಡೊಯ್ಯಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಪರಿಸ್ಥಿತಿ

0: ಮತ್ತು ಮಲೆನಾಡು ಭಾಗದಲ್ಲಿ ಆತಂಕ ಮೂಡಿಸುತ್ತಿರುವ ಕಸ್ತೂರಿ ರಂಗನ್ ವರದಿ ಕುರಿತು ಅಧಿವೇಶನದಲ್ಲಿ ಸಮಗ್ರವಾಗಿ ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು. ನಾಳೆಯಿಂದ ಮೂರು ದಿನ ನಡೆಯಲಿರುವ ವಿಶೇಷ ಅಧಿವೇಶನವನ್ನು ಸುಗಮ ಮತ್ತು ಅರ್ಥಪೂರ್ಣವಾಗಿ ನಡೆಸಲು ಸಹಕರಿಸುವಂತೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ವಿರೋಧ ಪಕ್ಷದ ನಾಯಕರಿಗೆ ಮನವಿ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು ಮತ್ತು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಪತ್ರ ಬರೆದಿರುವ ಸಚಿವರು ಈ ಎರಡು ಸೂಕ್ಷ್ಮ ವಿಷಯಗಳ ಬಗ್ಗೆ ಪಕ್ಷಾತೀತವಾಗಿ ವಾಸ್ತವಾಂಶ, ಅಂಕಿಅಂಶ, ತಜ್ಞರ ಅಭಿಪ್ರಾಯ ಮತ್ತು ಜನರ ಹಿತಾಸಕ್ತಿ ಆಧರಿಸಿ ಚರ್ಚೆ ನಡೆದು ಕೇಂದ್ರಕ್ಕೆ ರಾಜ್ಯದ ನಿಲುವು ತಿಳಿಸುವ ಅಗತ್ಯವಿದೆ ಎಂದಿದ್ದಾರೆ. ಬಹು ನಿರೀಕ್ಷಿತ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಆದ್ಯತೆಯ ಮೇರೆಗೆ ಪೂರ್ಣಗೊಳಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಹಿರಿಯೂರು ತಾಲೂಕಿನ ಆದಿರಾಳು ಗ್ರಾಮದ ಬಳಿ ಭದ್ರಾ ನದಿಗೆ ಬಾಗಿನ ಅರ್ಪಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರುವ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಯೋಜನೆಯ ವ್ಯಾಪ್ತಿಯಲ್ಲಿ 17 ಟಿಎಂಸಿ ನೀರನ್ನು ಲಿಫ್ಟ್ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವರು ಹೇಳಿದರು. ಯೋಜನೆ ಅನುಷ್ಠಾನದಲ್ಲಿ ಆರ್ಥಿಕ ಅಥವಾ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಯಾವುದೇ ತೊಡಕುಗಳು ಎದುರಾದರೂ ಅವುಗಳನ್ನು ಪರಿಹರಿಸಿ 17 ಟಿಎಂಸಿ ನೀರನ್ನು ಲಿಫ್ಟ್ ಮಾಡುವ ಕಾರ್ಯಕ್ರಮವನ್ನು ತಡೆರಹಿತವಾಗಿ ಮುಂದುವರಿಸಲಾಗುವುದು ಎಂದು ಸಚಿವ ಎನ್ ಚಲುವರಾಯಸ್ವಾಮಿ ಸ್ಪಷ್ಟಪಡಿಸಿದರು. ಭದ್ರಾ ಮೇಲ್ದಂಡೆ ಯೋಜನೆಯ ಮೂಲಕ ಬಯಲು ಸೀಮೆ ಭಾಗಕ್ಕೆ ನೀರು ಹರಿಸುವ ರಾಜ್ಯ ಸರ್ಕಾರದ ಸಂಕಲ್ಪ ಸಾಕಾರಗೊಂಡಿದ್ದು, ಇದರ ಸಂಕೇತವಾಗಿ ಇದೇ 24ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಿತ್ರದುರ್ಗಕ್ಕೆ ಆಗಮಿಸಿ ಭದ್ರಾ ಜಲಕ್ಕೆ ಗಂಗಾಪೂಜೆ ನೆರವೇರಿಸಲಿದ್ದಾರೆ ಎಂದರು.
1: 24ನೇ ತಾರೀಕು ಈ ಒಂದು ಬಹುದಿನದ ಕಾರ್ಯಕ್ರಮ, ನಿಜಲಿಂಗಪ್ಪನವರ ಕನಸು, ಎಸ್ಎಂ ಕೃಷ್ಣ ಅವರು ಪ್ರಾರಂಭ ಮಾಡಿದಂತ ಈ ಸರ್ಕಾರ ಬಂದ ಮೇಲೆ 3.5 ವರ್ಷದಲ್ಲಿ ಸಿದ್ದರಾಮಯ್ಯನವರು ನೀರಾವರಿ ಸಚಿವರಾಗಿ ಡಿಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಈ ಜಿಲ್ಲೆಯ ಶಾಸಕ ಇರ್ಬೋದು, ರಜನೀತ್ ಇರ್ಬೋದು, ಎಲ್ಲ ಶಾಸಕರ ಒತ್ತಡದಿಂದ ಬಹಳ ಆದ್ಯತೆ ಮೇಲೆ ಮಾಡಬೇಕು ಅಂತ ಮಾಡಿದ್ದು ಇವತ್ತು ಫಲ ಸಿಕ್ಕಿದೆ. ನೀರಿನ ಬಿಟ್ಟಿದ್ದೀವಿ, ಅದನ್ನು ಅಧಿಕೃತವಾಗಿ ಪೂಜೆ ಸಲ್ಲಿಸಲಿಕ್ಕೋಸ್ಕರ ಮನೆ 24ನೇ ತಾರೀಕು ಮನೆ ಮುಖ್ಯಮಂತ್ರಿಗಳು ಬರ್ತಾ ಇದೆ. ಯಾವುದೇ ಕಾರಣಕ್ಕೆ 17 ಟಿಎಂಸಿ ನೀರನ್ನ ಲಿಫ್ಟ್ ಮಾಡುವಂತದನ್ನ ನಾವು ನಿಧಾನ ಮಾಡಲ್ಲ, ಮೊದಲನೇ ಆದ್ಯತೆ.
0: ಗದಗ ತಾಲೂಕನ್ನು ಬರ ಪೀಡಿತ ತಾಲೂಕು ಎಂದು ಸರ್ಕಾರ ಘೋಷಿಸದಿದ್ದರೆ 10ನೇ ಅಕ್ಟೋಬರ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರೈತರ ಪರ ನಿಲ್ಲುವುದಾಗಿ ಶಾಸಕ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ. ಗದಗ ತಾಲೂಕಿನ ಮುಳಗುಂದದಲ್ಲಿಂದು ರೈತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲೆಯ ಬರಗಾಲದ ಕುರಿತು ಮುಖ್ಯಮಂತ್ರಿಯವರು ಪರಿಶೀಲಿಸಿದ್ದರೂ ಬರಗಾಲ ತಾಲೂಕು ಎಂದು ಘೋಷಿಸುವಲ್ಲಿ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಟೀಕಿಸಿದರು. ಈ ಸಂಬಂಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿರುವ ಾಗಿ ಎಚ್ ಕೆ ಪಾಟೀಲ್ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮತ್ತು ವಿಶೇಷ ಅಭಿಯಾನದ ಅಂಗವಾಗಿ ಇಂದು ಆಯೋಜಿಸಿದ್ದ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವಾಸಂತಿ ಅಮರ್ ಚಾಲನೆ ನೀಡಿದರು. ಬಳಿಕ ಅವರು ಮಾತನಾಡಿ, ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸುವುದು ಮತ್ತು ಪರಿಷ್ಕರಣೆ ಬಗ್ಗೆ ನಿಗದಿತ ನಮೂನೆಗಳನ್ನು ಸಲ್ಲಿಸಿ ಹೆಸರು ಸೇರ್ಪಡೆ ಮಾಡಬಹುದಾಗಿದೆ ಎಂದರು. ಕೋಲಾರದಲ್ಲಿಂದು ಆಯೋಜಿಸಿದ್ದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕರಡು ಪಟ್ಟಿಯಲ್ಲಿ ಅರ್ಹ ಮತದಾರರ ಹೆಸರು ಬಿಟ್ಟು ಹೋಗಿದ್ದಲ್ಲಿ ನಿಗದಿತ ಪ್ರಕ್ರಿಯೆಯಂತೆ ಮರು ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ. 18 ವರ್ಷ ಪೂರ್ಣಗೊಂಡಿರುವ ಯುವಜನರು ಹೊಸ ಮತದಾರರಾಗಿ ನೋಂದಾಯಿಸಿಕೊಳ್ಳುವಂತೆಯೂ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಕೊಡಗು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಎಸ್ಕೆ ಸೋಮಶೇಖರ್ ವಿವಿಧ ಮತಗಟ್ಟೆಗೆ ಭಾನುವಾರ ಭೇಟಿ ನೀಡಿ ಪರಿಶೀಲಿಸಿ ಮಾಹಿತಿ ಪಡೆದರು. ಅಭಿಯಾನಕ್ಕೆ ಜಿಲ್ಲೆಯಲ್ಲಿ ಉತ್ತಮ ಸ್ಪಂದನೆ ದೊರೆತಿದೆ ಎಂದು ಅವರು ತಿಳಿಸಿದರು. ಗದಗದಲ್ಲಿಂದು ಆಯೋಜಿಸಿದ್ದ 9ನೇ ರಾಷ್ಟೀಯ ಪೋಷಣ್

ಮಾಸಾಚರಣೆ ಕಾರ್ಯಕ್ರಮಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ರಾಧಾ ಮಣ್ಣೂರ ಚಾಲನೆ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಜಿಲ್ಲೆಯಾದ್ಯಂತ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಈ ಸಾಲಿನ ಪೋಷಣ್ ಮಾಸಾಚರಣೆಯ ಘೋಷವಾಕ್ಯವಾಗಿದೆ. ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಂಜುಳಾ ಮಾತನಾಡಿ, ಅಂಗನವಾಡಿ ಕೇಂದ್ರಗಳ ಅಭಿವೃದ್ಧಿ ನಿರ್ವಹಣೆ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಇಡೀ ಸಮುದಾಯದ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ನಾಳೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣ ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ನೀಡಿವೆ. ಬಂದ್ಗೆ ರೈತ ಸಂಘಟನೆಗಳು, ರಾಜಕೀಯ ಪಕ್ಷಗಳು, ರೈತ ಮುಖಂಡರು, ಕಾಫಿ ಬೆಳೆಗಾರರ ಸಂಘಟನೆಗಳು ಬೆಂಬಲ ನೀಡಿದ್ದು, ನಾಳೆ ಮುಂಜಾನೆ 6 ರಿಂದ ಸಂಜೆ 6 ಗಂಟೆವರೆಗೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ ಮಾಡಲಾಗುವುದು ಎಂದು ರೈತ ಸಂಘಟನೆಗಳು ತಿಳಿಸಿವೆ. ಅಭಿವೃದ್ಧಿ ಕಾಮಗಾರಿಗಳ ವಿಚಾರದಲ್ಲಿ ಅಧಿಕಾರಿಗಳು ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು ಎಂದು ಕೋಲಾರ ಶಾಸಕ ಡಾ ಕೊತ್ತೂರು ಜಿ ಮಂಜುನಾಥ್ ಹೇಳಿದ್ದಾರೆ. ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಒಳಚರಂಡಿ ಮಾರ್ಗ ಸೇರಿದಂತೆ

ನಾಳೆ ಮುಂಜಾನೆ 6 ರಿಂದ ಸಂಜೆ 6 ಗಂಟೆವರೆಗೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ ಮಾಡಲಾಗುವುದು ಎಂದು ರೈತ ಸಂಘಟನೆಗಳು ತಿಳಿಸಿವೆ. ಅಭಿವೃದ್ದಿ ಕಾಮಗಾರಿಗಳ ವಿಚಾರದಲ್ಲಿ ಅಧಿಕಾರಿಗಳು ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು ಎಂದು ಕೋಲಾರ ಶಾಸಕ ಡಾ ಕೊತ್ತೂರು ಜಿ ಮಂಜುನಾಥ್ ಹೇಳಿದ್ದಾರೆ. ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಒಳಚರಂಡಿ ಮಾರ್ಗ ಸೇರಿದಂತೆ ಯಾವುದೇ ಕಾಮಗಾರಿಗಳ ಅಂದಾಜು ಪಟ್ಟಿ ಮತ್ತು ಪ್ರಗತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಒದಗಿಸಬೇಕು ಎಂದು ಸೂಚಿಸಿದರು. ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಮಾತನಾಡಿ, ಯಾವುದೇ ಕಾಮಗಾರಿ ಪ್ರಾರಂಭಿಸುವ ಮುನ್ನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಉಸ್ತುವಾರಿ ಸಚಿವರ ಗಮನಕ್ಕೆ ತರುವುದು ಕಡ್ಡಾಯ ಎಂದು ಅವರು ಸ್ಪಷ್ಟಪಡಿಸಿದರು. ಸುಪ್ರೀಂಕೋರ್ಟ್ ಹಾಗೂ ಹೈಕೋರ್ಟ್ ಆದೇಶಗಳ ಅನ್ವಯ ಖಾಲಿ ನಿವೇಶನಗಳನ್ನು ಮಾಲೀಕರೇ ಸ್ವತಃ ತ್ವರಿತವಾಗಿ ಸ್ವಚ್ಛಗೊಳಿಸಬೇಕು. ಒಂದು ವೇಳೆ ತಪ್ಪಿದಲ್ಲಿ ನಗರಸಭೆಯಿಂದಲೇ ಆ ಕಾರ್ಯವನ್ನು ನಡೆಸಿ ಅದಕ್ಕೆ ತಗಲುವ ವೆಚ್ಚದ ಜೊತೆಗೆ 2,000 ರಿಂದ 3,000 ರೂಪಾಯಿಗಳವರೆಗೆ ದಂಡ ವಿಧಿಸಲಾಗುವುದು ಎಂದು ಅವರು ಎಚ್ಚರಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಕರಾವಳಿ ಭಾಗದಲ್ಲಿ ದುರ್ಬಲವಾಗಿತ್ತು. ಕೆಲವೆಡೆ ಮಳೆಯಾಗಿದೆ. ಬೆಂಗಳೂರು ಕೆಐಎಎಲ್ ವೀಕ್ಷಣಾಲಯದಲ್ಲಿ 9, ಎಚ್ಎಎಲ್ ವಿಮಾನ ನಿಲ್ದಾಣ ಹೊಸಕೋಟೆಯಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 3 ದಿನಗಳ ಕಾಲ ರಾಜ್ಯಾದ್ಯಂತ ಹವಾಮಾನದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಕೆಲವು ಕಡೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 28 ಹಾಗೂ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ 3 ದಿನ ವಿಧಾನಮಂಡಲದ ವಿಶೇಷ ಅಧಿವೇಶನ. ಕಸ್ತೂರಿ ರಂಗನ್ ವರದಿ. ಬರ ಪರಿಸ್ಥಿತಿ ಕುರಿತು ಚರ್ಚೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರದಿಂದ ನೆರವು ಪಡೆಯಲು ದೆಹಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ನಿರ್ಧಾರ. ಡಾ ಜಿ ಪರಮೇಶ್ವರ್. ಆದ್ಯತೆ ಮೇರೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸಲು ರಾಜ್ಯ ಸರ್ಕಾರ ಬದ್ದ. ಸಚಿವ ಚಲುವರಾಯಸ್ವಾಮಿ. ಹಾಗೂ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಹಲವೆಡೆ ಜನಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಗಂಟೆಗೆ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ವಿಜಯಪುರ, ಸಮಯ ಸಂಜೆಯ 6:51. ಇದೀಗ ನಮ್ಮ ಕಾರ್ಯಕ್ರಮ ಆರಂಭ. ಕೇಳಿ ಕಿಸಾನ್ ವಾಣಿ.
1: ಆಕಾಶವಾಣಿ ವಿಜಯಪುರ

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
6: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಈಗ ಕೇಳಿ ಜಾನಪದ ನಾಟಕ. ಷಣ್ಮುಖಪ್ಪ, ಸಿದ್ದರಾಮಪ್ಪ, ಸೋಮನಾಯಕ್ ಹಾಗೂ ತಂಡದವರಿಂದ ದೊಡ್ಡಾಟ. ಇದರಲ್ಲಿ ಭೀಮವಿಲಾಸ, ವಿರಾಟ ಪರ್ವ ಸನ್ನಿವೇಶವನ್ನ ಆಲಿಸಲಿದ್ದೀರಿ.
9: ಯಾವುದು ಒಂದು ಕಾರ್ಯದಲ್ಲಿ ಬೇಸರಗೊಂಡರೆ, ರಾಣಿ ವಾಸದವಳು ದಾಸಿಯರು ನಿನ್ನನ್ನು ಬೈದರೆ ಹೇಗೆ? ಮಗುವೆ, ಸುದೃಷ್ಣಿ ಅನ್ನ ವಸ್ತ್ರಗಳು ಚೆನ್ನಾಗಿ ಕೊಡದೆ ತನ್ನ ಅಧಿಕಾರದವಳು ತಾನೇ ಸಿಟ್ಟು ಮಾಡಿದಳೆ ಹೇಗೆ? ಮಗುವೆ, ಏನಿರುವುದು ಹೇಳು. ನೀನೇನು ನನಗೆ ಅನ್ನಳಲ್ಲ, ಕೇವಲ ಕಾಶಿ ಭಾಗೀರಥಿ ಜಾನ ವೀರಳೆಂದು ತಿಳಿದಿದ್ದೇನೆ. ಹೇಗಿದ್ದರು ಹೇಳು, ಧೈರ್ಯ ಬತ್ತಾಳು.
10: ತಾತ, ನಿನ್ನ ಬೀಗನಾದ ನೀಚ ಕೀಚಕನು ದುರಾಲೋಚನೆಯ ಕ್ರೂರತರ ಕಾಮಸ್ತ್ರಕ ಒಳಗಾಗಿ ನಾರಿಮಳಿಯೇ ಸುರಿತಕ್ಕೆ ಬರಬೇಕೆಂದು ಪರಿಪರಿಯಿಂದ ಕಾಡಿದನು. ಇಷ್ಟು ತರದಿ ತಾಪಸಿ ನಾರಿಮಳಿಯೇ ಸುರಿತಕ್ಕೆ ಬರಬೇಕೆಂದು ಪರಿಪರಿಯಿಂದ ಕಾಡಿದನು. ಆದರೂ ಸೇರಿಸಿಕೊಂಡು ಸುಮ್ಮನೆ ಇರುವಷ್ಟರಲ್ಲಿ ಸುಧಿಷ್ಣ ಮಹಾರಾಣಿಯವರು ತಮ್ಮ ತಮ್ಮನ ಮೇಗಿನ ಮೋಹದಿಂದ ನಾನು ಒಲ್ಲೆಂದರೂ ಆ ರಾಕ್ಷಸನ ಬಳಿಗೆ ಕಳಿಸಿದರು. ಆ ರಾಕ್ಷಸನು ದಿಗ್ಗನೆ ಎದ್ದು ಬಂದು ಎನ್ನ ಕೈಹಿಡಿದೆ ಜಗ್ಗಿದನು. ಮರ್ಯಾದೆ ಕಳೆದ ಧರಣಿಪತಿ ಮುಂದೇನು ಗತಿ?
11: ಕೇಳು, ಈ ವೃಕ್ಷವು ಬಹುಜನರಿಗೆ ಆಶ್ರಯವಾಗಿರುವುದು, ಇದು ನಿನ್ನ ಕೆಲಸಕ್ಕೆ ಬರುವುದಿಲ್ಲ. ಊರ ಹೊರಗೆ ಒಂದು ಒಣಗದ ಮರ ಬರುವುದು, ಅದನ್ನು ಮುರಿ ಹೋಗು, ಇಲ್ಲಿಂದ ಸಾಕು.
9: ಅಯ್ಯೋ ಶಿವಶಿವ, ಸುಪ್ರಾಯದವಳು ಅಪಾಯಕರಕ್ಕೆ ಉಪಾಯವಿಲ್ಲದ ಹಾಗಾಯಿತು, ಮಾಡತಕ್ಕದ್ದೇನು? ಆ ಬಲಾಢ್ಯ ಕೀಚಕನಿಗೆ ಬುದ್ಧಿ ಹೇಳುವ ತ್ರಾಣವು ಎನ್ನಲ್ಲಿ ಇಲ್ಲ. ತಾಯಿ, ಆ ದೈತ್ಯಾಧಿಪತಿಯಿಂದಲೇ ಎನ್ನ ರಾಜ್ಯ ಕಾರ್ಭಾರವು. ಆ ಧನುಜನು ಕೇಳಿದರೆ ಎನ್ನ ಗತಿಯೇನಾಗುವುದು ತಿಳಿಯದು. ಕಾರಣ ಹೇಗಾದರೂ ಮಾಡಿ ಇರುತ್ತಿದ್ದರೆ ಇರು, ಇಲ್ಲದಿದ್ದರೆ ಮತ್ತೆಲ್ಲಾದರೂ ಹೋಗಿ ಬಾಳು. ಬುದ್ಧಿ ಕಂಕಭಟ್ರೆ, ಈ ಸಣ್ಣ ತಾಂಗಿಳನ್ನು ನೀವೇ ಏನಾದರೂ ಹೇಳಿ ಒಡಂಬಡಿಸಿರಿ, ನಾನು ಹೋಗಿ ಬರುತ್ತೇನೆ.

0: ఏ పంకజ రావ కంస్తు బాలాంకృత సద్ధర్మపతి ముందేలు గతి.
1: అయ్యో హరి హరి మాడలేను. పంచ ప్రాణన సతి ఆవదు హంచిక ద్వారన సంచద వేగతి. ఇన్నెరడు తింగళాదరె అజ్ఞాత వాస ముగియితు. ಅಲ್ಲಿಯವರೆಗೂ ಹೇಗಾದರೂ ಮಾಡಿ ಸುಮ್ಮನೆ ಇರಬೇಕು. ಚಂದ್ರನು ಹೆಚ್ಚಿದರೆ ಸಮುದ್ರವು ಹೆಚ್ಚುವುದೇ ಕುಂದೇ ಕುಂದುವುದಯ್ಯ. ಚಂದ್ರಂಗೆ ರಾಹುಗ್ರಸ್ತವಾದಲ್ಲಿ ಅಂಬುದಿಯು ಬಬ್ಬಿಟ್ಟಿದೆ ಹೇಗೆ? ಸಮುದ್ರವು ಅಗಸ್ತ್ಯ ಮುನಿಯು ಅಪೋಷಣೆಗೈದಲ್ಲಿ ಚಂದ್ರಮನು ಅಡ್ಡ ಬಂದನೆ ಹೇಗೆ? ಕೆಟ್ಟವರಿಗೆ ಕೇಳಿಲ್ಲ ಜಗದ ಭಂಡ ನೀನೇ ಕೂಡಲ ಸಂಗಮನೆಂದು ಅನಾದಿ ಭವಿಷ್ಯೋತ್ತಮನ ನಂದೇಶನ ವಾಕ್ಯ ಇರುವುದು. ಕಮಲಮುಖಿ
0: ಪ್ರಾಣಬಲ್ಲವ,
1: ಕಮಲಮುಖಿ ನಿನಗೆ ಅಪ್ಪತ್ತಡಿಸಿದಲ್ಲಿ ನಾ ಮಾಡುವುದೇನು, ನನಗೆ ಬಂದಲ್ಲಿ ನೀ ಮಾಡುವುದೇನು? ನಿತ್ಯವಾದ ಜಗದಲ್ಲಿ ಧರ್ಮವೇ ಜಯ ಕರ್ಮವೇ ಲಯ.
0: ಅಯ್ಯೋ ಶಿವ ಶಿವ, ಅಯ್ಯೋ ಮೂರು ಲೋಕದ ಗಂಡ ಕಲಿಪಾರ್ತಾ ಇದೇನು ಅನರ್ಥ.
2: ಸುಂದರಿ, ರಂಭೆಯ ಶಾಪದಿಂದ ಹೆಣ್ಣಾಗಿ ಬಳಲುತ್ತಿರುವೆನು. ಈ ಸಮಯದಲ್ಲಿ ನೀನು ನನಗೆ ಮಾಡುವುದೇನು, ನಾನು ನಿನಗೆ ಮಾಡುವುದೇನು?

0: ಹೇಳಲಿ, ಈ ದರಿಯಲ್ಲಿ ಹೆಣ್ಣಾಗಿ ಜನಿಸಿದ್ದು ಹೀನ ತರವಲ್ಲ. ಆ ಪಾಪಿ ಕೀಚಕನು ಇಷ್ಟು ತರದಿ ತಾಪಸಿ ನಾರಿಮಳೆಯೇ ಸುರಿತಕ್ಕೆ ಬರಬೇಕೆಂದು ಪರಿಪರಿಯಿಂದ ಕಾಡಿದನು. ಆದರೂ ಸೇರಿಸಿಕೊಂಡು ಸುಮ್ಮನೆ ಇರುವಷ್ಟರಲ್ಲಿ ಮಾತೋ ಸ್ತ್ರೀ ಸಿದಿಷ್ಣ ಮಹಾರಾಣಿಯವರು ತಮ್ಮ ತಮ್ಮನ ಮೇಗಿನ ಮೊಹದಿಂದ ನಾನು ಅಲ್ಲೆಂದರೂ ಆ ರಾಕ್ಷಸನ ಬಳಿಗೆ ಕಳಿಸಿದರು. ಆ ರಾಕ್ಷಸನು ದಿಗ್ಗನೆ ಎದ್ದು ಬಂದು ಎನ್ನು ಕೈ ಹಿಡಿದು ಜಗ್ಗಿದನು. ಮರ್ಯಾದೆ ಕಳೆದ ಧರಣಿಪತಿ ಮುಂದೇನು ಗತಿ?
1: ಎಂತ ಕರುಣತರ ಕಠೋರ ವಾಕ್ಯಗಳು ಇದೆಯೇ ಎನ್ನ ಕರ್ಣಕ್ಕೆ ತಂದು ಹಾಕಿದಿ. ಆವ ಗುಡ್ಡವನ್ನು ಒಡೆಯಲಿ, ಆವ ಬ್ರಹ್ಮಾಂಡ ಬುಡ ಮೇಲು ಮಾಡಲಿ, ಸದ್ಯಕ್ಕೆ ಭೂಮಿಯನ್ನು ಒದ್ದು ಇಭಾಗ ಮಾಡಲ, ಅಥವಾ ಎನ್ನ ಗಡಿತರವಾದ ಚೊಡಲನ್ನು ಚರ್ರನೆ ಶೇಳಿ ಕರಳು ಚೊಂಡಗಳು ಹೊರಚಲ್ಲಲ. ವಾಹ್ ವಾ ಹೊಟ್ಟಿ ಕೀಚಕ, ನಿನ್ನ ರಟ್ಟಿಯ ಮುರಿದು ಹೊಟ್ಟಿಯ ಮುರಿದು ಗಡಿತ ರಕ್ತ ಆಕಾಶ ಬುಟ್ಟಿಗೆ ಆವಾಗ ಚಲ್ಲಲಿ. ಒಳ್ಳೆಯದು ಕೋಬಲತರ ಸೋಮ ಸಾದೃಶ ಮುಖ ಗಾಮಿನಿ, ಆ ಭಯಂಕರ ಕೈಯಲ್ಲಿ ಸಿಕ್ಕು ನೀನಂತೂ ಉಳಿದು ಬಂದಿ.
0: ಓಡುತ್ತ ಓಡುತ್ತ ಬಂದ ಗಣಪತಿ ಮುಂದೇನು ಗತಿ?
1: ಈ ಘೋರತರವಾದ ದುಃಖವು ಧರ್ಮದನಲ್ಲಿ ಹೇಳಿದೆಯೋ ಇಲ್ಲವೋ?
0: ಹೇಳಿದನು.
1: ಏನಂದನು?
0: ಧರ್ಮರಾಜನು ಎನ್ನ ದುಃಖವು ನೋಡಿ ಸುಮ್ಮನೆ ಕುಳಿತನು. ಅರ್ಜುನ ನಕುಲ ಸಹದೇವರು ನಾಲ್ವರು ಕಣ್ಣೆತ್ತಿ ನೋಡಲಿಲ್ಲ. ಕಡಿಯಲ್ಲಿ ಎನ್ನ ಪಂಚ ಪ್ರಾಣದ ನೆಲೆಯು ನೀನೇ ಎಂದು ಬಂದು ಸುಂದರ ಮೊಹದ್ದಿ ಚಂದಿರ.
1: ಶಪ್ಪಾಶಿ ಕಬ್ಬ ಗ್ರೀವಳೆ, ರಾಜಾಗ್ರಗಣ್ಯನ ಅಗ್ರಜನ ಮಹಗ್ರತರ ಸಮಗ್ರದಪ್ಪಣೆಯಂತೆ ನಡೆಯುತ್ತಿರಲು ದುರಾಗ್ರದೆಯ ದೈತ್ಯಾಗ್ರಹಿಣಿಯನ್ನು ಹೇಗೆ ನಿಗ್ರಹಿಸಲಿ? ಅಣ್ಣನ ಅಪ್ಪಣೆ ಎಂಬ ಘೋರ ಸಮುದ್ರದಲ್ಲಿ ಮುಳುಗಡಗಿಕೊಂಡಿರುವೆನು. ಚಿಕ್ಕವಳೆ, ಎನ್ನಿಂದ ಆಗತಕ್ಕ ಕಾರ್ಯ ದಾವುದು? ಪಂಚ ಪಾಂಡವರಿಗೂ ಸತಿಯಳಲ್ಲದೆ ಎನಗೊಬ್ಬನಿಗೆ ಸತಿಯಳೇ? ಸುಂದರಿ, ಹಿಂದಕ್ಕೆ ಮಂದ ಮದಿಯಾದ ದುಶ್ಯಾಸನನ್ನು ನಿನ್ನ ಸೀರೆ ಸೆಳೆಯುವಾಗ ಆಗಿಂದಾಗ ಕೊಲ್ಲಬೇಕೆಂದರು ಧರ್ಮಜನು, ಸಮಯವಲ್ಲವೆಂದು ಖರ್ಚಿಸಿದನು. ಈಗಲೂ ನಿನ್ನಿನ ದಿವಸ ನೀನು ಮಾಡುವ ರೋದನವನ್ನು ನೋಡಲು, ರಾಜ್ಯಾಲಯದ ಮುಂದಿನ ಮರವನ್ನು ನೋಡಲು ಧರ್ಮಜನು ಕೈಸನ್ನೆಯಿಂದ ಬೇಡೆಂದು ಹೇಳಿದನು. ನನ್ನಲ್ಲಿ ಅಪರಾಧವೇನು? ಇಲ್ಲದಿದ್ದರೆ ಅಣ್ಣನ ಅಪ್ಪಣೆ ಮೀರಿ ಕೆಲಸ ಮಾಡಿದರೆ ಹೆಣ್ಣಿನ ನಿಮಿತ್ತಗಾಗಿ ಅಣ್ಣನ ಅಪ್ಪಣೆ ಮೀರಿದ ನಮ್ಮ ಅಪಕೀರ್ತಿ ಬರುವುದು. ಅವರಿಗಿಲ್ಲದ ಶೌರ್ಯ ನನಗೇ ತಿಕ್ಕೆ ಬೇಕು, ಬೇಕಾದತ್ತ ಹೋಗು.
0: ಅಯ್ಯೋ ಶಿವ,
1: ಹೇ ಹುಚ್ಚ ಸ್ತ್ರೀಯಳೇ, ಅಚ್ಚರವಿಲ್ಲದೆ ಎನ್ನನ್ನು ಗೋಳಾಡಿಸಬೇಡ. ಸ್ತ್ರೀಯಳೇ, ಎದಗೆ ತಕ್ಕೆ ಇಷ್ಟು ನಿಷ್ಠೂರವು? ಅರ್ಜುನ ನಕುಲ ಸಹದೇವ ಧರ್ಮರಾಜ ನಾನು ನನಗೆ ತಿಕ್ಕೆ ಕಾಡುತ್ತಿ.

0: ಹೇ ಭಯಂಕರ ಭೀಮ, ಒಂದು ಹೆಂಗಸಿಗೆ ಒಬ್ಬ ಗಂಡನಿರಬೇಕು. ಒಬ್ಬ ಗಂಡನಿದ್ದರೆ ಇಷ್ಟತ್ತಿಗೆ ವೈರಿಯನ್ನು ಕಡಿದು ಕಡಿದು ತುಂಡ ಮಾಡುತ್ತಿದ್ದನು. ನೀವು ಹುದುವಿನ ಗಂಡರಾಗಿ ಹೆಂಡತಿಯನ್ನು ಪರವಶ ಮಾಡಿದಿರಿ, ಹೊಟ್ಟಿಯ ಕೂಳಿಗಾಗಿ ನೀವೊಬ್ಬರು ಮನುಷ್ಯರಿದಿರಿ. ಗಂಡರಲ್ಲ ನೀವು ಜಗದ ಬಂಡರ ಸರಿ, ಈ ಮಂಡಲದೋಳು ನಿಮ್ಮಂತ ಶಂಡರೆ ನಾನೆಲ್ಲಿಯೂ ಕಾಣಲಿಲ್ಲ.
1: ಭದ್ರಸ್ಥಳ ರೌದ್ರತರ ವಾಕ್ಯಗಳು ಉದ್ರೇಕದಿಂದ ಆಡಿದ್ರು. ಆ ಕ್ಷುದ್ರ ದೈತ್ಯನನ್ನು ಛಿದ್ರಿಸದ ಬಿಟ್ರೆ ರೌದ್ರಾವತಾರ ಭಯಂಕರ ಭೀಮ ನಮ್ಮ ನಾಮಘಾತಕ್ಕೆ ಬಾಳದ ಸೊಡಸೊಡು. ಬೋಹದ ಮಡದಿ ಹೆದರಬೇಡ, ಅಣ್ಣನ ಅಪ್ಪಣೆಯಂ ದಾಟಿದೆ. ಆದದ್ದಾಗಲಿ ಬಂದದ್ದು ಬರಲಿ, ಮತ್ತು 12 ವರ್ಷ ವನವಾಸವಾಗಲಿ. ಆ ಕುಲ್ಲ ರಕ್ಕಸ ನಮ್ ಕೊಲ್ಲಿ ಹುಲ್ಲಿನಂತೆ ಹಾರಿಸಿ ಬಿಡುವೆ. ಆ ಕುಲ್ಲ ದೈತ್ಯನಿಗೆ ಗರಣಿ ಮನೆಯತ್ತಬಾರಂದು ಹೇಳು. ಸಲ್ಲಲಿತ ನಿನ್ನ ವೇಷಯಂ ಧರಿಸಿ ನಾನು ಅಲ್ಲಿಗೆ ಹೋಗುವೆ. ಅಲ್ಲಿಂದ ಪದ್ಮನಾಭನ ದಯವಿದ್ದಂತಾಗಲಿ, ಮತ್ತೇನು ಸೂಚನೆ ಬರಲಿ.
0: ಹೇ ಅಂತಕಾಂತ ಕವತಾರ, ಶ್ರೀಮಂತ ಭೀಮಕಾಂತನೇ, ಎನ್ನಂತರಂಗ ಸಂತೋಷದೋಳು ಶಾಂತಳಾದೆನು. ನಿನ್ನ ಉಪಕಾರವು ಜನ್ಮಾಂತರವರಿಗೆ ಮರೆಯದಂತಾಯಿತು. ಈಗ ತಾವಾಡಿದ ಮಾತು ಸತ್ಯ ಹೋಗಿ ಬರಲಿಯಾ?
1: ಒಡವಿಯಲ್ಲಿ ಅಡಿ ಇಡದಡಿ, ಅಡಿಯಲ್ಲಿ ಅಡಿಯಿಟ್ಟು ನಡೆಯುವ ತರಳಡಿ ಸೋರ್ಮಡಿ. ಕಡು ಮೋಹದ ಮಡದಿಯೇ ಷಡಗರದೆಯನ್ನ ತೊಡೆಯ ಮೇಲೆ ಕೂಡುವ. ಕಮಲಮುಖಿ, ಒಡಲಗಿಚ್ಚು ಹೆಚ್ಚಿಗೆ ಹೇಳತಕ್ಕದ್ದೇನಿದೆ? ಅಡಿಗೆಯ ಮನೆಯಲ್ಲಿ ತುಡುಗಬಡದ ಆಶಿಯರು ನಿನಗಾಡುವ ನುಡಿ ಕೇಳಿ ಎನ್ನ ಒಡಲುಗಾಡುಗಿಚ್ಚು ತಗ್ಗನೆ ಹೇಳುವುದು. ಮಾಡಲೇನು, ಕಾಡುವ ವಿಧಿಗೆ ಬೈದಾಡಿದರೆ ಬರುವುದೇನು? ಸಲ್ಲಲಿತ ಪುಲ್ಲಲೋಚನೆಯ ನಿನ್ನ ಗಲ್ಲ ಕನ್ನಡಿಯ ಮುಖಾವಲೋಕನವ ಬಾಡಿ ಸೊರಗಿದ ಶರೀರದ ದುರಾವಸ್ಥೆಯನ್ನು ನೋಡಿ ದೂರದಿಂದಲೇ ಮೊಮ್ಮರನ್ನೆ ಮರುಗುವೆ. ಮರಿಕೋಗಿಲೇ, ವಿರಾಟನ ಮನೆಯಲ್ಲಿ ನಡೆಯುವುದು ಇನ್ನೆರಡು ತಿಂಗಳು ಸರಿ. ಮತ್ತೆ ಭಗಾಮಿನಿ, ಮಾತುವಂ ಕೊಟ್ಟು ತಪ್ಪಿ ನಡೆಯುವುದು ಎನ್ನಿಂದಾಗದು. ಭೂಮಿ ಮೇಲಕ್ಕೆ ಆಕಾಶ ಕೆಳಕ್ಕೆ ಆದರೂ ಆದಿತ್ತು. ಸುಂದರಿ, ಕೊಟ್ಟ ವಚನ ಎಂದಿಗೂ ತಪ್ಪುವುದಿಲ್ಲ. ಈಗಿಂದೀಗ ಹೋಗು, ಕೈ ಎತ್ತಿ ಹೇಳುವೆ. ದುಷ್ಟಾಲೋಚನೆ ಭ್ರಷ್ಟ ಕೀಚ ಕಾಷ್ಟನ ಸುಟ್ಟು ತಟ್ಟನ ತಲೆ ಒಡೆದು ಆ ರಕ್ಕಸನ ಎದೆಗುಂಡಿಗೆ ಬರೆದು ಹಸಿರಕ್ತ ಮುದ್ರಿತ ತಿಲಕ ನಿನ್ನ ಹಣೆಯಲ್ಲಿಟ್ಟರೆ ತಾತ್ರಿಯೊಳು ಕ್ಷತ್ರಿಯರ ಛತ್ರಪತಿ ಭಯಂಕರ ಭೀಮನೆಂದು ಕರಿ. ಶಾಪಾಶ್ರಮಣಿ, ದಿಗ್ಗನೆ ಹೋಗು, ಸತ್ಯವಾಗಿ ಆ ಕೂಳನಿಗೆ ವಚನವನ್ನು ಕೊಡು.
0: ಆ ಕಾಂತ,

0: ಹೇ ಅನ್ನ ಸೌಭಾಗ್ಯನಿದೆಯೇ, ಬಂದು ಬಹಳ ಹೊತ್ತಾಯ್ತೇನು? ಏಳು ಕಮಲಮುಖಿ, ಇಮಲತರ ಸಮಯೋಚಿತ ಸುಮೂರ್ತ ತತ್ಕಾಲದ ಅಪ್ಪಣಿಗೆ ಒಪ್ಪಿ ಸರಿಯಾಗಿ ಬಂದನಲ್ಲದೆ ತಪ್ಪಾವುದಿಲ್ಲ. ಎನ್ನಲ್ಲಿ ಅಪರಾಧವಿದ್ದರೂ ಕ್ಷಮಿಸು. ಪ್ರದ್ಯುಮ್ನ ಶಾಸ್ತ್ರಾಸ್ತ್ರ ಶಾಸ್ತ್ರ ಕಲೆಗಳ ಸಲ್ಲಲಿತ ವಚನ ರೂಪವಾಗಿ ಹೇಳು. ಗರಡಿ ರಮ್ಯದ ಜ್ವಂಪಿಗೆ ಕಣ್ಣುಗಳು ಜಂಪಿಟ್ಟು ನಿದ್ರಿಸಿವೆ ಏನು? ಏಳು ಪ್ರಿಯೇ, ಎತ್ತರಾಗು, ಮನಸ್ಸು ಮಾಡುವ ಸಮಯವಲ್ಲ. ಮಲ್ಲಿಗೆ ಅಲರ್ಗಳಿ ಮುಡಿದು ತಳರ್ಗೈ ಕೊರಳಿಗಿಟ್ಟು ಸುಖಾಲಿಂಗನ ಕೊಡಲಲ್ಲ ತಾಂಗಳೇ ಕಮಲಗಂಗಳೇ.
1: ಹೇ ಬಡಕೀಚಕ, ಎನ್ನೊಡಲು ತೊಡಕಿ ನಿನ್ನಂತ ಜಡಮತಿಗಳ ಹುಡುಕಾಡಿದರೂ ಸಿಗಲಿಲ್ಲ. ಕಾಡಿಯಲ್ಲಿ ನೀನೊಬ್ಬ ಹೆಬ್ಬಡಿಕ ಹುಡುಗಾಟಕ್ಕೆ ಚದುರ ಬಂದು ಸಿಕ್ಕಿ ಎನ್ನ ತಕ್ಕಿಯೊಳು ಸಿಕ್ಕರೆ ನಿನ್ನ ರತಿ ಸುಖವೂ ತಿಳಿದೀತು. ನಿನ್ನ 300 ಮಂದಿ ಮಡದಿಯರ ಮುಖ ನೋಡದಂತೆ ಮಾಡುವೆನು. ರಕ್ಕಸ,
0: ಅಯ್ಯೋ ಶಿವ ಶಿವ, ಇವಳು ಹೆಣ್ಣಲ್ಲ ಹೆಣ್ಣಲ್ಲ, ಮೃತ್ಯು ದೇವತೆ ಅಂತ ಮಹಾ ಧ್ವನಿಗೊಟ್ಟು ಅಬ್ಬರದಿ ಬಬ್ಬಿಡವಳಲ್ಲ ಇವಳು ಸೇಳೆಯಂದ್ರಿಯಲ್ಲ, ವ್ಯರ್ಥ ಮಾತಲ್ಲ. ಬಂದ ಪ್ರಾರಬ್ಧಕ್ಕೆ ಅಂಜಿದರೆ ಆಗತಕ್ಕದ್ದೇನದೆ? ಹೇ ನಿರ್ಭೀತಿ ಕೋತಿಯೇ, ಮಹಾರ್ಪಡದಿ ಘರ್ಜಿಸುವ ದುರ್ಜನಿ ನಾರು, ಕೋತಿಗಂದು ಹುಲಿಯು ನಾನಲ್ಲ, ಹುಡುಗ ಮೂಳ ತುಡುಗ ನೀನಿದ್ದು ಒಡೆಯದ ಗೆರಡಿ ಮಂದಿರ ಸೇರಿದ ಕೂಡಲೇ ಸದ್ದಕ್ಕೆ ಏಳು. ಆವ ದಿಕ್ಕಿನೋಳು ಸೊಕ್ಕಿದ ಒಕ್ಕಲ ನೀನಾರು, ಥಟ್ಟನೇಳು ನಾಮ ಬೇಳು.
1: ಅರಲಲ್ಲ ಬಂಡ ಹಿಂಡ ದೈತ್ಯರು ತಂಡ ಮಂಡಿತ ಸಾಗರಕ್ಕೆ ಒಡಭಾಗ್ನಿ ನಿನ್ನೇ ಕಂಡ ಪಾಂಡವ ಪಂಡ ಪುತ್ರ ಭಯಂಕರ ಭೀಮ ಖಂಡ ಸಮರದ ತಿಳಿ
0: ಭಾರತ.

ನನ್ನ ಚಲ್ಲಿಗೆ ತಲ್ಲಣಿಸಿ ನಿಲ್ಲದೆ ಪಾತಾಳ ಸೇರಿಕೊಂಡ ಕಳತೆಯೇ ಜೀವದಿಂದ ನೀನೆತ್ತು ಬಾಳುವಿ. ಕ್ಷುದ್ರ, ದ್ರೌಪದಿಗೆ ಉಪದ್ರ ಮಾಡಿದರೆ ನಿನ್ನನ್ನು ಛಿದ್ರಿಸುವರಿಲ್ಲವೇ?

0: ಏ ಹುಚ್ಚ ಮೂಳ, ಗೊತ್ತಿಲ್ಲದ ಕತ್ತಿ ಅಂತ ಯಾತಕ್ಕೆ ಒದರುತ್ತಿ? ತುತ್ತನ್ನವು ಸಿಗದೆ ವಿರಾಟನಲ್ಲಿ ತೊತ್ತಾದ ಕಳತಿಯೇ ನಿನ್ನ ಪೌರುಷ ಎಷ್ಟಂತ ಹೇಳುತ್ತಿ? ಕೌರವರು ನಿನ್ನ ಹೆಡಮುರಿಗೆನೆ ಬಿಗಿದು ನದಿಯ ದಡದಲ್ಲಿ ಇಳಿಬಿಟ್ಟು ಬಂದರೆ ಮಡೆದು ಪಾತಾಳ ಸೇರಿ ಉರಗೊಡೆಯ ನಡೆಬಿಡಿದು ತಿರುಗೋಡಿ ಬಂದರೆ ಹೇಳಿ ಭೀಮ, ನೀನಾವ ದೊಡ್ಡ ನಿಸ್ಸೀಮ.
1: ಕೊಟ್ಟಿ ಕುಲಗೇಡಿ ಪುಣ್ಯದ ಗಟ್ಟಿರಸು ರಾಜ್ಯದ ಪಟ್ಟದರಸ ಒಲಿದು ಬಲಕೊಟ್ಟ ಕಾಲಕ್ಕೆ ಸಿಟ್ಟವನ್ನೇ ಬಿಟ್ಟು ನೆಟ್ಟಿನ ಕೀರ್ತಿ ಪಡೆದರ ದೈತ್ಯ ಕುಲಕ್ಕೆ ಬಟ್ಟ ಬರುವುದೇ ಪಿಶಾಚಿ. ಸುಡು ಸುಡು ನಿನ್ನ ಜಾತಿ. ಬ್ರಹ್ಮ ಸೃಷ್ಟಿಗೆ ಪ್ರತಿ ಸೃಷ್ಟಿ ಮಾಡುವ ಮದಾಂಧ ಸಿಂಧೂರ ಜಲುಂಧರಾದಿಗಳು ಮುಕುಂದ ನಿಮ್ಮಡಿಯದಿಲ್ಲವೇ? ಅಂದಹೀನ ಸುಂದರ ದೃಪದ ನಂದಿನಿಯ ಮೇಲೆ ಕಣ್ಣಿಟ್ಟಿಯ ಭ್ರಷ್ಟ. ನಿನ್ನ ಕಣ್ಣು ಲೋಟಗಳನ್ನು ಬಾಂಬಟ್ಟಿಗೆ ಒಗೆಯಿವೆ. ಬಿಡಿಸಿಕೊಂಬುವ ಧಟ್ಟರಾರು ಸೃಷ್ಟಿಯೋಳು ನಿನ್ನ ದೇಹಕ್ಕೆ ದುರ್ಮರಣವಾಯಿತೆಂದು ತಿಳಿ. ಒಟ್ಟಿಗೆ ರಾತ್ರಿ ಸಾಲದಂತಾಯಿತು. ಯಾವುದಾದ್ರೊಂದು ಜಿದ್ದು ಗೊತ್ತು ಮಾಡು, ಆಮೇಲೆ ಮಹತ್ವವನ್ನು ನೋಡು.
0: ಭಲ ಭಲ ಚಂಡಮೂಳ ಪಂಡು ಸುತರಂದು ಅಂಡರದು ಯಾತಕ್ಕೆ ಹೇಳುತ್ತಿ? ಕುಂತಿ ಎಂಬ ಭಂಡರಂಡಿಯು ಗಂಡನಿಲ್ಲದೆ ಉದ್ದಣ್ಣ ವಾಯುಮಿಂಡ ನಮ ಕೂಡಿ ನಿನ್ನಲ್ಲಿ ಹತ್ತಳು. ಛೀ, ನಿನ್ನಂತ ಕುಲಿಗೇಡಿ ಛಲನನ್ನು ನಾನೆಲ್ಲಿಯೂ ಕಾಣಲಿಲ್ಲ. ರಣ ಹೇಳಿ ಬಡದಾಡಲಿಕ್ಕೆ ಬೇಸತ್ತರೆ ಬಾಟ್ ಬಡದ ಕೆಳ ಹಿಡಿದು ಸಿರದಲ್ಲಿ ಮೂರೇಟು ಗುತ್ತಿವನು. ಕಡಿಯಲ್ಲಿ ನೀನು ಉಳಿದರೆ ಎನ್ನರು ಗೊತ್ತು. ಮೊದಲು ಕೂಡೋರ ದಾರು ಗೊತ್ತು ಮಾಡು ಮಹಾದ್ಭದವ ತೋರು.
1: ಛೀ ಕರ್ಬುರನೆ, ತೋರ್ಬಲದಿ ಮಹರ್ಬಡಿಸಬೇಡ. ಸ್ವಾರ್ಬಾನು ಒಡಭಾಗ್ನಿ ಬೆಚ್ಚನೆ ಬೆವರಿ ಏರಿ ಒಡಲಿಗೆಚ್ಚು ಹೆಚ್ಚಾಗಿರುವುದು. ಮೊದಲು ನಾನು ಗುದ್ದಿದರೆ ಸದ್ದಿಲ್ಲದೆ ಮಾರ್ತಾಂಡಪುರ ಸೇರಿವಿ. ಕಾರಣ ಮೊದಲು ನಾನು ಕೂಡುತ್ತೇನೆ, ಒಳ್ಳೆ ಶಕ್ತಿಯಿಂದ ಗುದ್ದುವಂತವನಾಗು.
0: ಒಳ್ಳೆ ಕೂಡುವಂತವನಾಗು. ಗುದ್ದುತ್ತೇನೆ,
1: ಕೂಡುತ್ತೇನೆ, ಗುದ್ದುವಂತವನಾಗು.
0: ರಜಿತ ಆದ್ರಿ ಎತ್ತುವ ದೋಳಗಳೇ ದುರ್ಗಡದಿ ದಿಕ್ಕಿಯುಜಗ ಸಂಡಿರ ಗಗನ ಮಂಡಲಕ್ಕೆ ಈಡಾಡುವ ಮುಷ್ಟಿಯೇ ಗಟ್ಟಾಗಿ ಕೊಡಿ. ಹಬ್ಬ ದುಸ್ತರ ಸಮಸ್ತ ಸಾಮರ್ಥ್ಯ ತೋರುವ ಬಲಹಸ್ತವೇ ಕೀಲು ತಪ್ಪಿ ಮುರುದಿಯ.
1: ಛೀ ರಕ್ಕಸ, ಮೂರರಲ್ಲಿ ಒಂದಾಯಿತು. ಇನ್ನೆರಡೇಟುಗಳನ್ನು ಗುದ್ದುವಂತವನಾಗು.
0: ಒಳ್ಳೇದು ಗುದ್ದುತ್ತೇನೆ, ಕೂಡುವಂತವನಾಗು.
1: ಒಳ್ಳೇದು ಕೂಡುತ್ತೇನೆ, ಗುದ್ದುವಂತವನಾಗು.
0: ಹೇ ವಾಮಕರವೇ, ಸೋಮ ನಮ್ಮ ಹಿಂಡಿ ಭೂಮಂಡಲಕ್ಕೆ ಒಗೆಯುವ ಸತ್ವ ನಿನ್ನಲ್ಲಿದ್ದು ಈ ಬಿಲ್ಲ ನಮ್ಮ ಕೊಲ್ಲುವುದಾಗ ಹಾದವಿ.
1: ಕ್ಷುದ್ರ ದೈತ್ಯ, ಮೂರರಲ್ಲಿ ಎರಡಾದವು. ಇನ್ನೊಂದೇಟು ಎರಡು ಮುಷ್ಟಿಗಳಿಂದ ಗುದ್ದುವಂತವನಾಗು.
0: ಅಯ್ಯೋ ಶಿವ ಶಿವ, ಗಿರಿಯಲ್ಲಿ ವಜ್ರ ಜಡಿದಂತೆ ಜಡಿದರು ಈ ತುಡುಗದಾಂಡಿಗನು ಸಾಹಿಬಲ್ಲನು. ಒಳ್ಳೆಯದು, ದುರ್ದರವಾಗಿ ತೋರುತ್ತದೆ, ಧೈರ್ಯ ಬಿಡಬಾರದು. ಮುಂಡೇ ಮಗನೇ, ಮುಂದಾಯಿ ಕೂಡ ಎರಡು ಮುಷ್ಟಿಯಿಂದ ಗುದ್ದುತ್ತೇನೆ.
1: ಕೂಡುತ್ತೇನೆ, ಗುದ್ದುವಂತವನಾಗು.
0: ಚಹಪ್ಪ
1: ವಾ ವಾ ಕೀಚಕ, ಹುತ್ತಿನಲ್ಲಿ ಗೊತ್ತಾದ ಅತ್ಯಧಿಕ ಸರ್ಪಕ್ಕೆ ಗರುಡ ಪ್ರಾಪ್ತಿಸಿದಂತಾಯಿತು. ಮುಂಡೇ ಮಗನೇ, ಮುಂದಾಗಿ ಕೂಡು.
0: ಒಳ್ಳೆ ಕೂಡುತ್ತೇನೆ, ಗುದ್ದುವಂತವನಾಗು.
1: ಶ್ರೀ ಜಟ್ಟಿ ಕೂಳ ಜಿಗಜಟ್ಟಿ ದಿಟ್ಟನ ಸಮನೆಂದು ತಿಳಿಯಲಿಲ್ಲ. ದುರ್ಬಲ, ನಿನ್ನನ್ನು ಕೊಲ್ಲುವ ಕಾರ್ಭಾರವಿಟ್ಟಿರುದು. ಮೇಲುಗಟ್ಟಿ ಬರುವರಾರೂ ಇಲ್ಲ. ಇನ್ನಾದರೂ ಎನ್ನು ಕಾಲ್ ಪಿಡಿದು
0: ಏನಂದಿ?
1: ಇನ್ನಾದರೂ ಎನ್ನು ಕಾಲ್ ಪಿಡಿದು ಶರಗೊಡ್ಡಿ ಬೇಡಿಕೋ ಜೀವದಾನ ಬಿಟ್ಟು ಬಿಡುವರು.
0: ಶ್ರೀ ಹುತ್ತಮೂಳ, ಹಿತಾಂತಕರ ನುಡಿಗಳನ್ನು ಯಾತಕ್ಕೆ ಹೇಳುತ್ತಿ? ಚತುರ್ದಶ ಭುವನದೋಳು ವೈರ್ಯ ವಾರ್ದರ್ಶನ ನಡೆಸಿ ಒಡಭಾಗ್ರಿಯೋ ಎನ್ನ ಆಯುಷ್ಯದ ಅಭಿವೃದ್ಧಿಗಾಗಿ ನಿಂದೆ ಕಾಲ್ಪಿಡಿಯೇನೆ? ರಣ ಹೇಳಿ, ನಿನ್ನಿಂದ ಹೊಡೆಯದಾಗದಿದ್ದರೆ ಸದನಕ್ಕೆ ಓಡಿ ಹೋಗು, ಬಿಟ್ಟು ಬಿಡುವೆ.
1: ಒಳ್ಳೆಯದು, ನಿನ್ನ ಪ್ರಾರಬ್ಧಕ್ಕೆ ಮಾಡುವುದೇನು? ನೀಚ ಸುಮ್ಮನೆ ಕೂಡು, ಗುದ್ದುತ್ತೇನೆ.
0: ಒಳ್ಳೆ ಕೂಡುತ್ತೇನೆ, ಗುದ್ದುವಂತವನಾಗು.
1: ಎನ್ನ ಚಟ ಸ್ಫಡಿತ ಹೃದಯ ಕಟಿತ ಕಟ ಕಟನೆ ಜಡಿ ಜಡಿದು ಹೋಗಿ ಸುತ್ತಿ ಹೊತ್ತುರಿದು ದುಳ್ಳಿರಿದು ಬಗಳಕ್ಕೆ ಪಾರಬೇಕು. ಆಲ

tú se la voy a matar. Si André quiere, no voy a matar.

0: ちゃ悪いやろ。
1: ಅಲ್ಲ ನನ್ನನ್ನು ಕೇಳುವಂತಕ್ಕೆ ನೀನು ಯಾರು?
0: ನೋಡಮ್ಮ, ನನಗೆ ಬಂದು ದೋತೆ ದೋತಿಕ ಸ್ತ್ರೀ ಅಂತಾರೆ.
1: ಇರ್ಲಿ ಬಿಡಮ್ಮ, ನಿನಗೆ ಏನ್ ಬೇಕಾಗಿದ?
0: ತಮ್ಮ ಪರಿಚಯ ಬೇಕಾಗಿದ್ರಿ.
1: ಹೀಗ
0: ತಮ್ಮ ಪ್ರಥಮದಲ್ಲಿ ಬಂದು ನಿಮ್ಮ ತಂದೆ ಯಾರು?
1: ನನ್ನ ತಂದೆ ಆದ್ರೆ ಇದ್ದ ನೋಡಮ್ಮ.
0: ತಾಯಿ ಯಾರು?
1: ತಾಯಿ ಯಾರು?
0: ಇನ್ನೊಂದು ನಿನ್ನ ಬಂದು ಬಳಗದ ಹೆಸರೇನು?
1: ಹೀಗ
0: ಇದನ್ನೆಲ್ಲ ಹೇಳ್ಬೇಕಾಗ್ತದೆ.
1: ಹೇಳ್ತಿದ್ದೀನಿ ಕೇಳಮ್ಮ.
0: ಹೇಳಿ.

0: ಗುರುತಾತೇನಮ್ಮ? ಆಗ್ಲಿಲ್ಲ
1: ಆಗ್ಲಿಲ್ಲಮ್ಮ.
0: 56 ದೇಶಗಳಿಗೆ ಅಧಿಪತಿಯಾದಂತ ಸತ್ರಾಜಿತ ರಾಜ್ಯನು ಬಂದು ಎನಗೆ ತಂದೆಯವರಾಗ್ತಾ ಇದ್ದಾರೆ ನೋಡಮ್ಮ. ಸಚಿದೇವಿ ಬಂದು ಎನಗೆ ತಾಯಂದ್ರಾಗ್ತಾ ಇದ್ದಾರೆ.
1: ಇದು ಅಲ್ಲದೆ
0: ವಸುದೇವರು ಬಂದು ಎನಗೆ ಮಾವಂದ್ರಾಗ್ತಾ ಇದ್ದಾರೆ ನೋಡಮ್ಮ.
1: ಮಾವಂದ್ರಾಗ್ತಾ ಇದ್ದಾರೆ.
0: ದೇವಕ್ಕಿ ದೇವಿ ಬಂದು ಅತ್ತೆಯವರಾಗ್ತಾ ಇದ್ದಾರೆ.
1: ಅಮ್ಮ ಇವನ್ನೆಲ್ಲ ಹೆಸರು ನಮಗೆ ಬೇಕಾಗಿಲ್ಲ.
0: ಬೇಕಾಗಿಲ್ಲ
1: ನಮಗೆ. ಬೇಕಾದ ಹೆಸರು ಬೇರೆ ಇದೆ.
0: ಏನಮ್ಮ?
1: ನಮ್ಮ ಪರಮಾತ್ಮನ ಹೆಸರು ಬೇಕಾಗಿದೆ.
0: ಏನಮ್ಮ ಪರಮಾತ್ಮರ ಹೆಸರು ಕೇಳ್ತಿದ್ದೀಯಾ?
1: ಹೌದ್ರಿ.
0: ಸ್ವಲ್ಪ ಪರಮಾತ್ಮರ ಹೆಸರು ಹೇಳ್ಬೇಕಾದ್ರೆ ನಾಚಿಕೆ ಬರ್ತಾ ಇದೆ ಅಂದೆ.
1: ಅಮ್ಮ ನಾಚಿಕೆ ಏನಾದ್ರೂ ಬಿಟ್ಟು ಇವತ್ತಿನ ದಿವಸ ಪರಮಾತ್ಮನ ಹೆಸರನ್ನು ಹೇಳಲಿಕ್ಕೆ ಬೇಕಾಗ್ತದೆ.
0: ಈಗ ಕೇಳಮ್ಮ
1: ಹೇಳಿ.
0: ದ್ವಾರಕಕ್ಕೆ ಅಧಿಪತಿಯಾದಂತವನು
1: ಯಾರಮ್ಮ?
0: ಯಾರು?
1: ಯಾರು?
0: ಶ್ರೀಕೃಷ್ಣ ಪರಮಾತ್ಮರು ಬಂದು ಏನಾಗ್ತಾ ಇದ್ದಾರೆ
1: ಹೇಳಮ್ಮ.
0: ದೂತೆ ಪ್ರೀತಿ ಪುರುಷಂದ್ರ ಆಗ್ತಾ ಇದ್ದಾರೆ ನೋಡಮ್ಮ.
1: ದ್ವಾರಕಕ್ಕೆ ಅಧಿಪತಿಯಾದಂತಹ ಪರಮಾತ್ಮನೇ ಬಂದು ಪತಿ ದೇವ.
0: ಹೌದು.
1: ಸಂತೋಷಮ್ಮ ಇನ್ನ ಮೇಲೆ ತಮ್ಮ ಹೆಸರು ಬೇಕಾಗಿದೆ.
0: ಅಲ್ರಿ ನನ್ನ ಹೆಸರಂದಾಗ ನೆನಪಾತ್ ನೋಡ್ರಿ.
1: ಏನ್ರಿ ಇದು?
0: ಅಲ್ಲ, ಆಯಾವ ಭೀಷ್ಮಕ ರಾಜನ ಪುತ್ರಿ ರುಕ್ಮಿಣಿ ಇದ್ದಾಳಲ್ಲ. ಸರಿ ಸರಿ ಸರಿ, ಸೌಂತಿ ಆಗ್ಬೇಕು ನೋಡಮ್ಮ.
1: ಸೌಂತಿ ಸಣ್ಣಕ್ಕೆಲ್ಲ ಬಾಗಾದಿ ಬಡಿವಲ್ಲ.
0: ಅಲ್ಲ,
1: ಸೌಂತಿ ಅಂದ್ರೆ ಸತ್ಯನ ಸುದ ಎದುರಿಗೆ ಬಂದು.
0: ಹೌದು.
1: ಎಲ್ಲಿ ಇವತ್ತಿನ ತಮ್ಮ ಹೆಸರು ಬೇಕಾಗಿದೆ.
0: ಹೀಗ 56 ದೇಶಗಳಿಗೆ ಅಧಿಪತಿ ಆದಂತ ಸತ್ರಾಜಿತ ರಾಜನ ಮಗಳು ಸತ್ಯಭಾಮ. ಸತ್ಯಭಾಮ ಅಂತಾರೆ ನೋಡಮ್ಮ.
1: ಸತ್ರಾಜಿತ ರಾಜನ ಬಂದು
0: ಎಂತಾತ
1: ಈ ಪ್ರತಿಪಾಲನೆ ಮಾಡುವಂತ ದೊಡ್ಡ ಅರಸ.
0: ದೊಡ್ಡ ಅರಸ
1: ಮಗಳು ತಾವಂದ ಮೇಲೆ
0: ಅಂದ ಮೇಲೆ
1: ಚಾಮರವಿಲ್ಲದೆ
0: ಚಾಮರಗಳು ಇಲ್ಲದೆ ಹೊಗಳುವವರು ಇಲ್ಲದೆ
1: ತಾವು ಇಲ್ಲಿಗೆ ಬರಲಿಕ್ಕೆ ಏನ್ ಕಾರಣದ
0: ಅಮ್ಮ? ಹೇಳಿದ್ದು ಹೇಳಲಾಗದಮ್ಮ, ಹೇಳದೇ ಇದ್ದೀನಿ. ಇರಲಾಗದು. ಹೇಳಮ್ಮ
1: ಏನ್ ಬಂದದ?
0: ಏನ್ ಬಂದದ? ಕಮನ ರೂಪಣ್ಣ ತೋರೆ.

0: ದೂತೆ,
1: ಏನಮ್ಮ?
0: ಪರಮಾತ್ಮರು ಮಂದಿರದಲ್ಲಿ ಇಲ್ಲದೆ 4 ದಿವಸಗಳಾದವು.
1: ಅದಮ್ಮ,
0: ಪರಮಾತ್ಮರ ಸೋದರ್ತಕ್ಕಾಗಿ ಬಂದಿದ್ದೇನೆ, ಸೋದ ಮಾಡಿ ಕೊಟ್ಟೇನಮ್ಮ.
1: ಪರಮಾತ್ಮಂದ್ರೆ ಸಾಮಾನ್ಯ ವ್ಯಕ್ತಿಗಳಲ್ಲ,
0: ಅಲ್ಲ
1: ನಮ್ಮಂತ ಎಕ್ಕಚಿತ್ರ ದೂತಿಗೆ ಶಿಕ್ಷಣ ಇಲ್ಲ. ನಿನ್ನ ಪರಮಾತ್ಮ ನನಗೆ ಸಿಗಬೇಕಾದ್ರೆ.
0: ಆದರೆ
1: ಪರಮಾತ್ಮನ ಅವತಾರಗಳೆಷ್ಟು?
0: ಅವತಾರಗಳೆಷ್ಟು?
1: ಯಾವ ಅವತಾರದಿಂದ ಯಾವ ಸ್ಥಾನದಲ್ಲಿ ಇದ್ದಾನೆ,
0: ಯಾವ ಅವತಾರದಿಂದ ಯಾರನ್ನ ಕಾಪಾಡಿದ್ದಾರೆ
1: ಹೇಳಮ್ಮ, ನಾ ಕರ್ಕೊಂಡು ಬರ್ತಾನೆ.
0: ಹೀಗೆ ಕೇಳಮ್ಮ,

0: ಇದುವರೆಗೆ ಜಾನಪದ ನಾಟಕದಲ್ಲಿ ಸತ್ಯಭಾಮ ಸನ್ನಿವೇಶವನ್ನು ಕೇಳಿದಿರಿ. ಹಾಗೆ ದೊಡ್ಡಾಟದಲ್ಲಿ ಭೀಮವಿಲಾಸ ವಿರಾಟ ಪರ್ವ ಸನ್ನಿವೇಶವನ್ನು ಆಲಿಸಿದಿರಿ.
1: ಕಿಸಾನ್ ವಾಣಿ ಕಾರ್ಯಕ್ರಮ.

0: ಆಕಾಶವಾಣಿ ವಿಜಯಪುರ, ಸಮಯ 7:34. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಹವಾಮಾನ ಬದಲಾವಣೆ ತಡೆಗೆ ಪರಿಣಾಮಕಾರಿ ಕ್ರಮ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ವಿಶ್ವಸಂಸ್ಥೆ ಮಹಾಸಭೆಯ 81ನೇ ಅಧಿವೇಶನ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನೇತೃತ್ವದಲ್ಲಿ ಭಾರತೀಯ ನಿಯೋಗ ಭಾಗಿ. ವೀರ್ ಗಾರ್ಡಿಯನ್ 2026 ಸಮರಾಭ್ಯಾಸ, ತೇಜಸ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ ಭಾರತ ಜಪಾನ್ ವಾಯುಪಡೆ ಮುಖ್ಯಸ್ಥರು. ಹಾಗೂ 20ನೇ ಏಷ್ಯನ್ ಗೇಮ್ಸ್, ಕ್ರಿಕೆಟ್, ಬ್ಯಾಡ್ಮಿಂಟನ್, ಹಾಕಿ ಸೇರಿ ವಿವಿಧ ಸ್ಪರ್ಧೆಗಳಲ್ಲಿ ಭಾರತೀಯ ಆಟಗಾರರಿಂದ ಶುಭಾರಂಭ. ವಾರ್ತೆಗಳ ವಿವರ: ಇತ್ತೀಚಿನ ದಿನಗಳಲ್ಲಿ ಸಂಭವಿಸುತ್ತಿರುವ ಹಲವಾರು ನೈಸರ್ಗಿಕ ವಿಕೋಪಗಳು ಹವಾಮಾನ ಬದಲಾವಣೆಯ ಪ್ರಭಾವವನ್ನು ತಗ್ಗಿಸಲು ದೃಢ ಹವಾಮಾನ ಕ್ರಮಗಳು ಅತ್ಯಗತ್ಯ ಎಂಬುದನ್ನು ಸ್ಪಷ್ಟಪಡಿಸಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಪರಿಸರ ಮತ್ತು ಹವಾಮಾನ ಚಲನಶೀಲತೆಯ ಭವಿಷ್ಯ ಕುರಿತ ಸಮ್ಮೇಳನದ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ಅಪಾಯವು ಅತ್ಯಂತ ಗಂಭೀರವಾಗಿದೆ ಎಂದು ಜಾಗತಿಕ ವೈಜ್ಞಾನಿಕ ಸಮುದಾಯವು ಎಚ್ಚರಿಸುತ್ತಿದೆ ಎಂದರು. ಈ ಸಮಸ್ಯೆಯನ್ನು ತಡೆಗಟ್ಟಲು ಮತ್ತು ಪರಿಹರಿಸಲು ಸ್ಥಳೀಯ, ಪ್ರಾದೇಶಿಕ ಮತ್ತು ಜಾಗತಿಕ ಮಟ್ಟದಲ್ಲಿ ಎಲ್ಲಾ ಪಾಲುದಾರರ ನಡುವೆ ಸಕ್ರಿಯ ಸಹಕಾರವನ್ನು ಬಲಪಡಿಸುವ ಅಗತ್ಯವಿದೆ. ಹವಾಮಾನ ಬದಲಾವಣೆಯು ಮಾನವ ಜೀವನದ ವಿವಿಧ ಹಂತಗಳಲ್ಲಿ ಅಸಮತೋಲನವನ್ನು ಉಂಟುಮಾಡುತ್ತಿದೆ. ಜೈವಿಕ ವೈವಿಧ್ಯತೆಯು ನಷ್ಟ, ನೀರಿನ ಅಭಾವ ಮತ್ತು ಭೂಮಿಯ ಸವೆತ ಈ ಅಸಮತೋಲನಗಳಿಗೆ ಉದಾಹರಣೆಗಳಾಗಿವೆ ಎಂದು ತಿಳಿಸಿದರು. ಪರಿಸರ ಸಂಬಂಧಿತ ಕಾನೂನು ವಿಚಾರಗಳಲ್ಲಿ ರಾಷ್ಟೀಯ ಹಸಿರು ನ್ಯಾಯಾಧಿಕರಣವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅವರು ಹೇಳಿದರು. ಕೇಂದ್ರ ಸಚಿವ ಮನೋಹರ್ ಲಾಲ್, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಬಿವಿ ನಾಗರತ್ನ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆಯ ಮಹಾಸಭೆಯ 81ನೇ ಅಧಿವೇಶನದ ಉನ್ನತ ಮಟ್ಟದ ಸಪ್ತಾಹಕ್ಕೆ ಭಾರತೀಯ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಈ ತಿಂಗಳ 26ರಂದು 81ನೇ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ಉನ್ನತ ಮಟ್ಟದ ಅಧಿವೇಶನವನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಈ ಭೇಟಿಯ ಅವಧಿಯಲ್ಲಿ ವಿವಿಧ ಬಹುಪಕ್ಷೀಯ ಮತ್ತು ದ್ವಿಪಕ್ಷೀಯ ಸಭೆಗಳಲ್ಲೂ ಭಾಗವಹಿಸಲಿದ್ದಾರೆ. ಜೋಧ್ಪುರದ ವಾಯುಪಡೆ ನೆಲೆಯಲ್ಲಿ ನಡೆಯುತ್ತಿರುವ ವೀರ್ ಗಾರ್ಡಿಯನ್ 2026 ಜಂಟಿ ಸಮರಾಭ್ಯಾಸದ ವೇಳೆ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಹಾಗೂ ಜಪಾನ್ ಏರ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ನ ಚೀಫ್ ಆಫ್ ಸ್ಟಾಫ್ ಜನರಲ್

0: ಹೀರೋ ಮೊರಿತಾ ಅವರು ಭಾರತದ ಸ್ವದೇಶಿ ನಿರ್ಮಿತ ತೇಜಸ್ ಯುದ್ದ ವಿಮಾನದಲ್ಲಿ ಜಂಟಿಯಾಗಿ ಹಾರಾಟ ನಡೆಸಿದರು. ಸೆಪ್ಟೆಂಬರ್ 9 ಆರಂಭವಾಗಿರುವ ಈ ದ್ವಿಪಕ್ಷೀಯ ವಾಯು ಸಮರಾಭ್ಯಾಸವು ಅಂತಿಮ ಹಂತದಲ್ಲಿದ್ದು ಇದೇ 22ರವರೆಗೆ ನಡೆಯಲಿದೆ. ಭಾರತದಲ್ಲಿ ನಡೆಯುತ್ತಿರುವ ಜಂಟಿ ತರಬೇತಿ ಅಭ್ಯಾಸದಲ್ಲಿ ಜಪಾನ್ ವಾಯುಪಡೆಯ ಯುದ್ದ ವಿಮಾನಗಳು ಭಾಗವಹಿಸುತ್ತಿರುವುದು ಇದೇ ಮೊದಲ ಬಾರಿಯಾಗಿದ್ದು, ಈ ಅಭ್ಯಾಸದಲ್ಲಿ ಭಾರತದ ತೇಜಸ್, Sukhoi-30, MKI ಹಾಗೂ ರಫೇಲ್ ವಿಮಾನಗಳ ಜೊತೆಗೆ ಜಪಾನ್ನ F-2A ಯುದ್ದ ವಿಮಾನಗಳು ಪಾಲ್ಗೊಂಡಿವೆ. ಭಾರತ ಜಪಾನ್ ಭೇಟಿ ಕಾರ್ಯಕ್ರಮದ ಭಾಗವಾಗಿ ಜಪಾನ್ನ ಮಾಜಿ ಸಚಿವ ತಾರೋ ಕೋನೋ ನೇತೃತ್ವದ ಸಂಸದೀಯ ನಿಯೋಗ ನಗರದ ಪ್ರಮುಖ ತಾಂತ್ರಿಕ ಸಂಸ್ಥೆಗಳಾದ IASC, ಇಸ್ರೋ ಹಾಗೂ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL ಭೇಟಿ ನೀಡಿತು. ಎರಡೂ ದೇಶಗಳ ನಡುವಿನ ಕೃತಕ ಬುದ್ದಿಮತ್ತೆ, ಬಾಹ್ಯಾಕಾಶ, ರಕ್ಷಣೆ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಈ ಭೇಟಿಯ ಮುಖ್ಯ ಉದ್ದೇಶವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಅಪಾರ ಪ್ರಮಾಣದಲ್ಲಿರುವ ಮೀನುಗಾರಿಕೆ ಕ್ಷೇತ್ರದ ಸಾಮರ್ಥ್ಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಸಮಗ್ರ ಮಾರ್ಗಸೂಚಿ ಸಿದ್ದಪಡಿಸಲು ಮೀನುಗಾರಿಕೆ ಇಲಾಖೆಯು ನಾಳೆ ಕೋಲ್ಕತ್ತಾದಲ್ಲಿ ಪರಿಶೀಲನಾ ಸಭೆ ಆಯೋಜಿಸಿದೆ. ಈ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ಕೇಂದ್ರ ಮೀನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದ್ರ ಅಧಿಕಾರಿ ವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಒಂದು ನೋಟ. ಭಾರತೀಯ ತರುಣರನ್ನು ಉದ್ಯೋಗಾಕಾಂಕ್ಷಿಗಳಿಂದ ಉದ್ಯೋಗ ಸೃಷ್ಟಿಕರ್ತರನ್ನಾಗಿ ಮಾಡುವ ಉದ್ದೇಶದೊಂದಿಗೆ 2016 ಚಾಲನೆ ನೀಡಲಾದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯು ದೇಶದ ಉದ್ಯಮಶೀಲತಾ ಕ್ಷೇತ್ರದಲ್ಲಿ ಮಹತ್ತರ ಕ್ರಾಂತಿ ಸೃಷ್ಟಿಸಿದೆ. ಆರಂಭದಲ್ಲಿ ಕೇವಲ 400 ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳ ಸಂಖ್ಯೆಯು March 2026 ವೇಳೆಗೆ DPIIT ಮಾನ್ಯತೆಯುಳ್ಳ 200,000 ಹೆಚ್ಚು ಉದ್ದಿಮೆಗಳಾಗಿ ಬೆಳೆದಿದ್ದು 23,000 ಅಧಿಕ ನೇರ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಈ ಮೂಲಕ ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ವ್ಯವಸ್ಥೆಯಾಗಿ ಹೊರಹೊಮ್ಮಿದೆ. ದೇಶದ ಶಾಲಾ ಹಂತದಲ್ಲೇ ಉದ್ಯಮಶೀಲತೆಯ ಮನೋಭಾವ ಬೆಳೆಸಲು 10,000 ಹೆಚ್ಚು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಸ್ಥಾಪಿಸಲಾಗಿದ್ದು 1.1 crore ಅಧಿಕ ವಿದ್ಯಾರ್ಥಿಗಳು ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಮಹಿಳೆಯರ ಪಾಲುದಾರಿಕೆಯೂ ಹೆಚ್ಚುತ್ತಿದ್ದು 50%, ಅಂದರೆ 100,000 ಅಧಿಕ ನವೋದ್ಯಮಗಳಲ್ಲಿ ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿ ಅಥವಾ ಪಾಲುದಾರರಾಗಿರುವುದು ವಿಶೇಷವಾಗಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ವಿವಿಧ ಸ್ಪರ್ಧೆಗಳಲ್ಲಿ ಉತ್ತಮ ಪ್ರದರ್ಶನ ತೋರುತ್ತಿದ್ದು ಹಲವು ವಿಭಾಗಗಳಲ್ಲಿ ಶುಭಾರಂಭ ಕಂಡಿದ್ದಾರೆ. ಏಷ್ಯನ್ ಗೇಮ್ಸ್ನ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಭಾರತೀಯ ಮಹಿಳಾ ಬ್ಯಾಡ್ಮಿಂಟನ್ ತಂಡ ಶುಭಾರಂಭ ಮಾಡಿದೆ. ಇಂದು ನಡೆದ ಮಹಿಳಾ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಜಕಿಸ್ತಾನ ವಿರುದ್ದ ಭಾರತ 3-0 ಅಂತರದ ಜಯ ದಾಖಲಿಸಿದೆ. ಏಷ್ಯನ್ ಗೇಮ್ಸ್ನ ಹಾಕಿ ಸ್ಪರ್ಧೆಯಲ್ಲಿ ಭಾರತದ ಪುರುಷರ ತಂಡ ಶುಭಾರಂಭ ಕಂಡಿದ್ದು ಕಾಕಾ ಮಿಗಹರದಲ್ಲಿ ನಡೆದ ಎ ಗುಂಪಿನ ಪಂದ್ಯದಲ್ಲಿ ಭಾರತ ಇಂಡೋನೇಷ್ಯಾ ವಿರುದ್ದ 2-1 ಅಂತರದಲ್ಲಿ ಗೆಲುವು ದಾಖಲಿಸಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಮಹಿಳಾ ಕ್ರಿಕೆಟ್ ಸ್ಪರ್ಧೆಯ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು 114 ರನ್ಗಳ ಅಂತರದಿಂದ

0: ಕಡೆಗಣಿಸಿ ಭಾರತ ತಂಡ ಫೈನಲ್ ಪ್ರವೇಶಿಸಿದೆ. ಶಫಾಲಿ ವರ್ಮಾ ಅವರ ಶತಕದ ನೆರವಿನಿಂದ ಭಾರತ ಈ ಭರ್ಜರಿ ಗೆಲುವು ಸಾಧಿಸಿತು. ಕೇವಲ 49 ಎಸೆತಗಳಲ್ಲಿ ತಮ್ಮ ಚೊಚ್ಚಲ ಟಿ20 ಅಂತಾರಾಷ್ಟೀಯ ಶತಕ ಪೂರೈಸಿದ ಶಫಾಲಿ ಏಷ್ಯನ್ ಗೇಮ್ಸ್ ಇತಿಹಾಸದಲ್ಲೇ ಶತಕ ಬಾರಿಸಿದ ಮೊದಲ ಬ್ಯಾಟರ್ ಎಂಬ ಐತಿಹಾಸಿಕ ದಾಖಲೆ ನಿರ್ಮಿಸಿದರು. ಈ ಅತ್ಯುತ್ತಮ ಪ್ರದರ್ಶನದ ನಡುವೆ ಸ್ಮೃತಿ ಮಂಧಾನಾ ಅವರು ನ್ಯೂಜಿಲೆಂಡ್ನ ಸುಜಿ ಬೇಟ್ಸ್ ಅವರ 4,758 ರನ್ಗಳ ದಾಖಲೆಯನ್ನು ಮುರಿದು ಮಹಿಳಾ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ನಲ್ಲಿ ವಿಶ್ವದ ಅತಿ ಹೆಚ್ಚು ರನ್ ಕಲೆ ಹಾಕಿದ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ವೈಯಕ್ತಿಕ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತದ ಎಲಾವೆನಿಲ್ ವಲರಿವನ್ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ರಾಷ್ಟಪತಿ, ವಲರಿವನ್ ಅವರ ಅತ್ಯುತ್ತಮ ಪ್ರದರ್ಶನವು ದೇಶಕ್ಕೆ ಕೀರ್ತಿ ತಂದಿದೆ ಎಂದಿದ್ದು, ಮುಂದಿನ ದಿನಗಳಲ್ಲಿ ಅವರು ಇನ್ನಷ್ಟು ಸಾಧನೆ ಮಾಡಲಿ ಎಂದು ಶುಭ ಹಾರೈಸಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಹಿನ್ನೆಲೆಯಲ್ಲಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ನಗೋಯಾದಲ್ಲಿ ಭೂತಾನ್ ಒಲಿಂಪಿಕ್ ಸಮಿತಿ ಅಧ್ಯಕ್ಷ ರಾಜಕುಮಾರ ಜಿಗ್ಯೆಲ್ ಉಗ್ಯಾನ್ ವಾಂಗ್ಚುಕ್ ಅವರೊಂದಿಗೆ ಉಭಯ ರಾಷ್ಟಗಳ ನಡುವಿನ ಕ್ರೀಡಾ ಸಹಕಾರ ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹವಾಮಾನ ಬದಲಾವಣೆ ತಡೆಗೆ ಪರಿಣಾಮಕಾರಿ ಕ್ರಮ ಅಗತ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಮತ. ವಿಶ್ವಸಂಸ್ಥೆ ಮಹಾಸಭೆಯ 81ನೇ ಅಧಿವೇಶನ, ವಿದೇಶಾಂಗ ಸಚಿವ ಡಾ.ಎಸ್.ಜೈಶಂಕರ್ ನೇತೃತ್ವದಲ್ಲಿ ಭಾರತೀಯ ನಿಯೋಗ ಭಾಗಿ. ವೀರ್ ಗಾರ್ಡಿಯನ್ 2026 ಸಮರಾಭ್ಯಾಸ, ತೇಜಸ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ ಭಾರತ ಜಪಾನ್ ವಾಯುಪಡೆ ಮುಖ್ಯಸ್ಥರು. ಹಾಗೂ 20ನೇ ಏಷ್ಯನ್ ಗೇಮ್ಸ್ ಕ್ರಿಕೆಟ್, ಬ್ಯಾಡ್ಮಿಂಟನ್, ಹಾಕಿ ಸೇರಿ ವಿವಿಧ ಸ್ಪರ್ಧೆಗಳಲ್ಲಿ ಭಾರತೀಯ ಆಟಗಾರರಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೇಳಿ ಶೇಕ್ಸ್ಪಿಯರ್ನ ನಿಗೂಢ ಲೋಕ, ಮನುಷ್ಯ ಸ್ವಭಾವದ ಮಹಾ ಒಗಟುಗಳು, ಗೌತಮ್ ಜ್ಯೋತ್ಸ್ನ ಅವರಿಂದ ಭಾಷಣ.
2: ಶೇಕ್ಸ್ಪಿಯರ್ನನ್ನು ಕೇವಲ ಇಂಗ್ಲಿಷ್ ವಿದ್ಯಾರ್ಥಿಗಳಿಗೆ ಸೀಮಿತಗೊಳಿಸದೆ ಕನ್ನಡದ ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೆ ಇನ್ನಷ್ಟು ಹತ್ತಿರವಾಗಿಸುವುದು. ಮನುಷ್ಯ ಸ್ವಭಾವದ ಈ ನಿಗೂಢ ಲೋಕದ ಅತ್ಯಂತ ಪರಿಪೂರ್ಣ ಪ್ರತಿನಿಧಿ ಎಂದರೆ ಅದು ವಿಲಿಯಂ ಶೇಕ್ಸ್ಪಿಯರ್. ಹೌದು, ಅವನ ಜೀವನ ಒಂದು ಸಾಗರದ ಹಾಗೆ, ಅವನ ಕೃತಿಗಳು ಒಂದು ನಕ್ಷತ್ರ ಪುಂಜದ ಹಾಗೆ. ಕೇವಲ 15 ನಿಮಿಷಗಳಲ್ಲಿ ನಾವು ಅದರ ಒಂದು ಸಣ್ಣ ಕಣವನ್ನೂ ಮುಟ್ಟಲು ಸಾಧ್ಯವಿಲ್ಲ, ಅದು ನನಗೂ ಗೊತ್ತು. ಆದರೆ ಮನುಷ್ಯನ ಮನಸ್ಸಿನ ಅತ್ಯಂತ ಆಳವಾದ, ಅತ್ಯಂತ ನಿಗೂಢವಾದ ಕೆಲವು ಒಗಟುಗಳನ್ನು ಬಿಡಿಸಲು ಪ್ರಯತ್ನಿಸಿದ ಅವನ ಕೆಲ ಶ್ರೇಷ್ಠ ನಾಟಕಗಳ ಜಗತ್ತಿಗೆ ನಿಮ್ಮನ್ನು ಕರೆದುಕೊಂಡು ಹೋಗಲು ಇಷ್ಟಪಡುತ್ತೇನೆ. ಆದರೆ ನಾವು ಶೇಕ್ಸ್ಪಿಯರ್ನ ಆ ನಿಗೂಢ ಜಗತ್ತಿಗೆ ಇಳಿಯುವ ಮುನ್ನ ಇಲ್ಲೊಂದು ಮಜವಾದ, ಬಹಳ ಜನರಿಗೆ ಗೊತ್ತೇ ಇರದ ವಿಷಯವಿದೆ. ಅದೇನೆಂದರೆ, ನಾನು ಮಾಡುತ್ತಿರುವ ಈ ಇಂಗ್ಲಿಷ್ ಸಾಹಿತ್ಯದ ಕೆಲಸ ಇದೆಯಲ್ಲ, ಅಂದರೆ ಕಾಲೇಜಿನಲ್ಲಿ ಕಾದಂಬರಿ ಕವಿತೆಗಳನ್ನು ಪಾಠ ಮಾಡೋದು, ಇದು ಶುರುವಾದದ್ದೇ ಒಂದು ದೊಡ್ಡ ಜಗಳದ ಮೂಲಕ. ಹೌದು, ನಂಬಿದರೆ ನಂಬಿ, ಇವತ್ತು ನಾವೆಲ್ಲರೂ ಇಂಗ್ಲಿಷ್ ಕಲಿಯುತ್ತಾ ಇದ್ದೇವೆ. ಆದರೆ 19ನೇ ಶತಮಾನದಲ್ಲಿ, ಅಂದರೆ ಇಡೀ ಜಗತ್ತು ರೈಲು, ಹಡಗು, ಟೆಲಿಗ್ರಾಫು, ಹೊಸ ಹೊಸ ಮದ್ದುಗಳು, ಹೀಗೆ ನೂರಾರು ವೈಜ್ಞಾನಿಕ ಆವಿಷ್ಕಾರಗಳ ಭರಾಟೆಯಲ್ಲಿದ್ದಾಗ, ಅಯ್ಯೋ ಕತೆ ಕಾದಂಬರಿಗಳನ್ನೆಲ್ಲ ಒಂದು ವಿಷಯ ಅಂತ ಸ್ಕೂಲಲ್ಲಿ ಯಾಕೆ ಕಲಿಸ್ಬೇಕು ಅಂತ ಜನ ನಗುತ್ತಿದ್ದರು. ಅದರಿಂದ ಹೊಟ್ಟೆ ತುಂಬುತ್ತಾ, ಇಂಜಿನಿಯರಿಂಗ್ ಕಲಿ, ಲೆಕ್ಕ ಕಲಿ ಅನ್ನೋದು ಅವರ ವಾದವಾಗಿತ್ತು. ಈ ವಿಷಯದ ಬಗ್ಗೆ ಪೀಟರ್ ಬೇರಿ ಅಂತ ಒಬ್ಬ ದೊಡ್ಡ ವಿಮರ್ಶಕ ತನ್ನ ಬಿಗಿನಿಂಗ್ ಥಿಯರಿ ಪುಸ್ತಕದಲ್ಲಿ ಬಹಳ ಸ್ವಾರಸ್ಯಕರವಾದ ಸಂಗತಿಯನ್ನು ಹೇಳುತ್ತಾನೆ. ಆ ಕಾಲದಲ್ಲಿ ಮ್ಯಾಥ್ಯೂ ಅರ್ನಾಲ್ಡ್ ಅವರಂತಹ ಶ್ರೇಷ್ಠ ಚಿಂತಕರು ಒಂದು ಹೊಸ ವಾದವನ್ನು ಮುಂದಿಟ್ಟರು. ಅವರು ಹೇಳಿದ್ದು, ಹೌದು, ವಿಜ್ಞಾನ ಅದ್ಭುತ, ಅದು ನಮಗೆ ಹೊಸ ಶಕ್ತಿಯನ್ನು ಕೊಡುತ್ತದೆ, ಜಗತ್ತನ್ನೇ ಬದಲಾಯಿಸುವ ತಾಕತ್ತು ಕೊಡುತ್ತೆ, ಆದರೆ ಸಾಹಿತ್ಯ ಆ ಶಕ್ತಿಯನ್ನು ಹೇಗೆ ಬಳಸಬೇಕು ಎನ್ನುವ ಜ್ಞಾನವನ್ನು ಕೊಡುತ್ತದೆ. ನೋಡಿ ಎಷ್ಟು ಮುಖ್ಯವಾದ ಮಾತಿದು. ವಿಜ್ಞಾನ ನಿಮಗೆ 1,000 ಮೈಲಿ ದೂರ ಸಂಪರ್ಕ ಮಾಡೋ ಟೆಕ್ನಾಲಜಿಯನ್ನು ಕೊಡಬಹುದು, ಆದರೆ ಆ ಟೆಕ್ನಾಲಜಿಯನ್ನು ಬಳಸಿ ಇನ್ನೊಬ್ಬ ಮನುಷ್ಯನ ಜೊತೆ ಏನು ಮಾತನಾಡಬೇಕು, ಯಾಕೆ ಮಾತನಾಡಬೇಕು, ಆ ಸಂಬಂಧದ ಬೆಲೆ ಏನು ಎನ್ನುವ ತಿಳುವಳಿಕೆಯನ್ನು ಕೊಡುವುದೇ ಸಾಹಿತ್ಯ. ವಿಜ್ಞಾನವು ನಾಲೆಜ್ ಅಥವಾ ಜ್ಞಾನ ಕೊಟ್ಟರೆ ಸಾಹಿತ್ಯ ವಿಸ್ಡಮ್ ಕೊಡುತ್ತದೆ. ಯಾಕೆಂದರೆ ವಿಸ್ಡಮ್ ಅಥವಾ

ವಿವೇಕ ಇಲ್ಲದಿದ್ದಾಗ ಏನಾಗುತ್ತದೆ ಎನ್ನುವುದಕ್ಕೆ ಇತಿಹಾಸದಲ್ಲಿ ಉದಾಹರಣೆಗಳಿವೆ. ವಿಜ್ಞಾನದ ಅತ್ಯಂತ ದೊಡ್ಡ ಶಕ್ತಿಯಾದ ಅಣುಶಕ್ತಿ, ಅಟಾಮಿಕ್ ಎನರ್ಜಿ, ಮನುಷ್ಯನ ಒಳಿತಿಗೆ ಬಳಕೆಯಾಗುವ ಬದಲು ಬಾಂಬ್ ಆಗಿ ಸ್ಫೋಟಿಸಿ ಇಡೀ ನಾಗರಿಕತೆಯನ್ನೇ ನಾಶ ಮಾಡುವ ಭಯವನ್ನು ಹುಟ್ಟಿಸಿದ್ದು ಇದೇ ವಿವೇಕದ ಕೊರತೆಯಿಂದ. ಇವತ್ತು ನಾವು ಇನ್ನೊಂದು ದೊಡ್ಡ ವೈಜ್ಞಾನಿಕ ವಿಸ್ಮಯದ ಮುಂದೆ ನಿಂತಿದ್ದೇವೆ, ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI. ಇದು ಲೆಕ್ಕಾಚಾರದಲ್ಲಿ ಜ್ಞಾನವನ್ನು ಒಟ್ಟು ಹಾಕುವುದರಲ್ಲಿ ನಮ್ಮ ಮೆದುಳಿಗಿಂತ 100 ಪಟ್ಟು ವೇಗವಾಗಿರಬಹುದು. ಆದರೆ ಕೇವಲ ತರ್ಕ, ಕೇವಲ ಡೇಟಾ ಮಾತ್ರ ಇರುವ ಈ AI ನಾಳೆ ನಮ್ಮ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶುರು ಮಾಡಿದಾಗ ಏನಾಗಬಹುದು? ನಾವು ಮನುಷ್ಯರು ಹೃದಯದಿಂದ ಸಾಹಿತ್ಯವನ್ನು ಓದುವುದನ್ನು, ಬರೆಯುವುದನ್ನು, ಅನುಭವಿಸುವುದನ್ನು ನಿಲ್ಲಿಸಿಬಿಟ್ಟರೆ ನಾವು ಸೃಷ್ಟಿಸುವ AI ಕೂಡ ಹೃದಯ ಇಲ್ಲದ ಯಂತ್ರವಾಗಿಯೇ ಉಳಿಯುತ್ತದೆ. ಆ ಹೃದಯವಿಲ್ಲದ ಕರುಣೆ, ಅನುಕಂಪ, ನೈತಿಕತೆ ಇಲ್ಲದ ಅತಿ ಬುದ್ಧಿವಂತಿಕೆ ಇದೆಯಲ್ಲ, ಅದು ಆ ಬಾಂಬ್ಗಿಂತಲೂ ಅಪಾಯಕಾರಿ. ಜೀವನದ ಅತ್ಯಂತ ನಿರ್ಣಾಯಕವಾದ ಪಾಠಗಳು ಲೆಕ್ಕ ಆರ್ ಮ್ಯಾಥ್ಸ್ ಅಲ್ಲಿ ಇಲ್ಲ, ಅದು ಇರುವುದು ಇಂತಹ ಕಥೆಗಳಲ್ಲಿ. ಅಂತ ಕೆಲವು ಕಥೆಗಳನ್ನು ಬರೆದ

ನಾವು ಸೃಷ್ಟಿಸುವ ಎಐ ಕೂಡ ಹೃದಯ ಇಲ್ಲದ ಯಂತ್ರವಾಗಿಯೇ ಉಳಿಯುತ್ತದೆ. ಆ ಹೃದಯವಿಲ್ಲದ ಕರುಣೆ, ಅನುಕಂಪ, ನೈತಿಕತೆ ಇಲ್ಲದ ಅತಿ ಬುದ್ಧಿವಂತಿಕೆ ಇದೆಯಲ್ಲ, ಅದು ಆ ಬಾಂಬ್ಗಿಂತಲೂ ಅಪಾಯಕಾರಿ. ಜೀವನದ ಅತ್ಯಂತ ನಿರ್ಣಾಯಕವಾದ ಪಾಠಗಳು ಲೆಕ್ಕ ಆರ್ ಮ್ಯಾಥ್ಸ್ ಅಲ್ಲಿ ಇಲ್ಲ, ಅದು ಇರುವುದು ಇಂತಹ ಕತೆಗಳಲ್ಲಿ. ಅಂತ ಕೆಲವು ಕತೆಗಳನ್ನು ಬರೆದ ಶೇಕ್ಸ್ಪಿಯರ್ನ ಬಗ್ಗೆ ನೋಡೋಣ ಬನ್ನಿ. ಈಗ ಶೇಕ್ಸ್ಪಿಯರ್ ಮ್ಯಾಕ್ಬೆತ್ ಬಗ್ಗೆ ಕೆಲ ವಿಚಾರಗಳನ್ನು ಗಮನಿಸೋಣ. ಶೇಕ್ಸ್ಪಿಯರ್ ಈ ನಾಟಕನ ಯಾಕೆ ಬರೆದ? ಈ ನಾಟಕನ ಶೇಕ್ಸ್ಪಿಯರ್ನ ಅತಿ ಕರಾಳ ನಾಟಕ ಅಂತ ಕರೆಯುತ್ತಾರೆ ಯಾಕೆ? ಇದೊಂದು ಭಯಾನಕ, ರಕ್ತ ಸಿಕ್ತ, ನಿಗೂಢತೆಯ ಕತೆ. ಈ ನಾಟಕ ಶುರುವಾಗುವುದೇ ಮೂವರು ಮಾಟಗಾತಿಯರಿಂದ. ಆದರೆ ಇಲ್ಲೊಂದು ವಿಸ್ಮಯಕಾರಿ ಸಂಗತಿ ಇದೆ. ಶೇಕ್ಸ್ಪಿಯರ್ ಸುಮ್ಮನೆ ಯಾಕೆ ಈ ಮಾಟಗಾತಿಯರನ್ನು ತಂದ? ಅವನು ಈ ನಾಟಕ ಬರೆಯುತ್ತಿದ್ದದ್ದು ಒಂದು ನಿರ್ದಿಷ್ಟ ಕಾರಣಕ್ಕಾಗಿ. ಆಗ ತಾನೇ ಇಂಗ್ಲೆಂಡಿನ ಸಿಂಹಾಸನಕ್ಕೆ ಒಬ್ಬ ಹೊಸ ರಾಜ ಬಂದಿದ್ದ. ಅವನ ಹೆಸರು 1ನೇ ಕಿಂಗ್ ಜೇಮ್ಸ್. ಈ ಜೇಮ್ಸ್ ಮೂಲತಃ ಸ್ಕಾಟ್ಲೆಂಡ್ನವನು ಮತ್ತು ಈ ರಾಜನಿಗೆ ಒಂದು ವಿಚಿತ್ರವಾದ, ತೀವ್ರವಾದ ಗೀಳು ಅಥವಾ ಅಬ್ಸೆಷನ್ ಇತ್ತು. ಅದೇ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮಾಟಮಂತ್ರ. ನಂಬಿದರೆ ನಂಬಿ, ಈ ರಾಜ ಡಿಮನಾಲಜಿ ಅಂದರೆ ದೆವ್ವಗಳ ಮತ್ತು ಮಾಟದ ಅಧ್ಯಯನ ಅಂತ ಒಂದು ಪುಸ್ತಕವನ್ನೇ ಬರೆದಿದ್ದ. ಅವನ ಕಾಲದಲ್ಲಿ 100+ ಜನರನ್ನು ಇವಳು ಮಾಟಗಾತಿ ಅಂತ ಹಿಡಿದು ಸುಟ್ಟು ಹಾಕಿದ್ದರು. ಶೇಕ್ಸ್ಪಿಯರ್ನ ಜಾಣತನ ನೋಡಿ. ಅವನು ತನ್ನ ಹೊಸ ರಾಜನನ್ನು ಮೆಚ್ಚಿಸಲು ಏನು ಮಾಡಿದ? 1ನೇದಾಗಿ ಅವನು ಸ್ಕಾಟ್ಲೆಂಡ್ನ ಕಥೆಯನ್ನೇ ಆರಿಸಿಕೊಂಡ, ಏಕೆಂದರೆ ಅದೇ ಕಿಂಗ್ಸ್ ಹೋಮ್ಲ್ಯಾಂಡ್. 2ನೇದಾಗಿ ಕಥೆಯ ಕೇಂದ್ರದಲ್ಲಿ ರಾಜನಿಗೆ ಇಷ್ಟವಾದ ಮಾಟಗಾತಿಯರನ್ನೇ ತಂದು ನಿಲ್ಲಿಸಿದ. ಹಾಗಾಗಿ ಅಂದು ಆ ನಾಟಕ ನೋಡುತ್ತಿದ್ದ ಪ್ರೇಕ್ಷಕರಿಗೆ ಆ ಮಾಟಗಾತಿಯರು ಇವತ್ತು ನಮಗೆ ಹ್ಯಾರಿ ಪಾಟರ್ ತರಹ ಕಲ್ಪನೆ, ಫ್ಯಾಂಟಸಿ ಆಗಿರಲೇ ಇಲ್ಲ. ಅದು ಅವರನ್ನು ಬೆಚ್ಚಿಬೀಳಿಸುವ ವಾಸ್ತವ ಆಗಿತ್ತು. ಅದಕ್ಕಾಗಿಯೇ ಆ ಇಡೀ ನಾಟಕದಲ್ಲಿ ಒಂದು ರೀತಿಯ ಉಸಿರುಗಟ್ಟಿಸುವ ಕರಾಳ ವಾತಾವರಣವಿದೆ. ಆ ಕಾಲವೇ ಅಂದರೆ ಜಕೋಬಿಯನ್ ಏಜ್ ಆಗಿತ್ತು. ಆದರೆ ಈ ನಾಟಕದ ನಿಜವಾದ ವಿಸ್ಮಯ ಆ ಮಾಟಗಾತಿಯರಲ್ಲ, ಅದು ಮ್ಯಾಕ್ಬೆತ್ನ ಮನಸ್ಸು. ನೋಡಿ, ಮ್ಯಾಕ್ಬೆತ್ ಕತೆ ಶುರುವಾದಾಗ ಆತ ಕೆಟ್ಟವನಾಗಿರುವುದಿಲ್ಲ. ಅವನೊಬ್ಬ ಹೀರೋ, ಮಹಾವೀರ. ಆದರೆ ಆ ಮಾಟಗಾತಿಯರು ಅವನ ತಲೆಯಲ್ಲಿ ಒಂದು ಐಡಿಯಾವನ್ನು, ಒಂದು ವೈರಸ್ ಅನ್ನು ಬಿತ್ತುತ್ತಾರೆ. ನೀನು ರಾಜನಾಗುತ್ತೀಯಾ? ಇಲ್ಲಿಂದಲೇ ಅವನ ಮಾನಸಿಕ ಪತನ ಶುರುವಾಗುವುದು. 100+ ವರ್ಷಗಳ ನಂತರ ಬಂದ ಸಿಗ್ಮಂಡ್ ಫ್ರಾಯ್ಡ್ ಮನುಷ್ಯನ ಮನಸ್ಸನ್ನು ವಿಶ್ಲೇಷಿಸಲು ನಮಗೆ ಕೆಲವು ಸಾಧನಗಳನ್ನು ಕೊಟ್ಟ. ಫ್ರಾಯ್ಡ್ನ ಕನ್ನಡಕದಲ್ಲಿ ಮ್ಯಾಕ್ಬೆತ್ನನ್ನು ನೋಡಿದರೆ ಇದೊಂದು ಅತಿಯಾದ ಮಹತ್ವಾಕಾಂಕ್ಷೆ ಅಥವಾ ಆಂಬಿಷನ್. ಒಬ್ಬ ಮನುಷ್ಯನನ್ನು ಹೇಗೆ ತಿಂದು ಹಾಕುತ್ತದೆ ಎನ್ನುವುದರ ಅದ್ಭುತ ಕೇಸ್ ಸ್ಟಡಿ. ಹೀರೋ ಆಗಿದ್ದ ಮ್ಯಾಕ್ಬೆತ್ ಮಹತ್ವಾಕಾಂಕ್ಷೆ ಎಂಬ ಒಂದೇ ಒಂದು ಐಡಿಯಾದಿಂದ ಪ್ರೇರಿತನಾಗಿ ತನ್ನ ಆತ್ಮವನ್ನೇ ಕೊಂದು ಒಬ್ಬ ಶೂನ್ಯ ವ್ಯಕ್ತಿಯಾದ. ಒಬ್ಬ ಹೀರೋ ಆಗಿದ್ದವನು ಮಹತ್ವಾಕಾಂಕ್ಷೆ ಎಂಬ ಒಂದೇ ಒಂದು ಐಡಿಯಾದಿಂದ ಪ್ರೇರಿತನಾಗಿ ತನ್ನ ಆತ್ಮವನ್ನೇ ಕೊಂದು ಒಬ್ಬ ಶೂನ್ಯ ವ್ಯಕ್ತಿಯಾಗುವ ಈ ಮಾನಸಿಕ ಪತನ ಇದೆಯಲ್ಲ, ಇದೇ ಮ್ಯಾಕ್ಬೆತ್ ದುರಂತದ ನಿಜವಾದ ವಿಸ್ಮಯ. ಈಗ ಹ್ಯಾಮ್ಲೆಟ್ನ ಬಗ್ಗೆ ನೋಡೋಣ. ಕತೆ ತುಂಬಾ ಸರಳ. ರಾಜಕುಮಾರನ ತಂದೆಯನ್ನು ಅವನ ಚಿಕ್ಕಪ್ಪನೇ ಕೊಲೆ ಮಾಡಿ ಸಿಂಹಾಸನ ಏರಿ ತಾಯಿಯನ್ನೇ ಮದುವೆಯಾಗಿ ಬಿಡುತ್ತಾನೆ. ತಂದೆಯ ಪ್ರೇತವೇ ಬಂದು ನನಗಾಗಿ ಸೇಡಿ ತೀರಿಸಿಕೋ ಎಂದು ಕೇಳಿಕೊಳ್ಳುತ್ತದೆ. ಹ್ಯಾಮ್ಲೆಟ್ನ ಕೆಲಸ ಏನು? ತಕ್ಷಣ ಹೋಗಿ ಖಡ್ಗ ತೆಗೆದುಕೊಂಡು ಚಿಕ್ಕಪ್ಪನನ್ನು ಇರಿದು ಬಿಡುವುದು. ನಾಟಕ ಅಲ್ಲೇ ಮುಗಿಯಬೇಕು. ಆದರೆ ಅವನು ಅದನ್ನು ಮಾಡುವುದೇ ಇಲ್ಲ. ಮ್ಯಾಕ್ಬೆತ್ನ ಸಮಸ್ಯೆ ಏನೋ ಮಾಡಿದ್ದು, ಡೂಯಿಂಗ್ ಸಮಥಿಂಗ್ ರಾಂಗ್. ಆದರೆ ಹ್ಯಾಮ್ಲೆಟ್ನ ಸಮಸ್ಯೆ ಏನನ್ನೂ ಮಾಡದಿರುವುದು, ಡೂಯಿಂಗ್ ನಥಿಂಗ್ ಅಟ್ ಆಲ್. ಇದು ಮಾನಸಿಕ ನಿಷ್ಕ್ರಿಯತೆಯ, ಸೈಕಾಲಜಿಕಲ್ ಇನ್ಯಾಕ್ಷನ್ ಬಗ್ಗೆ ಶೇಕ್ಸ್ಪಿಯರ್ ನಡೆಸಿದ ಒಂದು ಅದ್ಭುತ ಕೇಸ್ ಸ್ಟಡಿ. ಹ್ಯಾಮ್ಲೆಟ್ನ ಕಥೆಯ ಬಗ್ಗೆ ಆಳವಾಗಿ ಚರ್ಚಿಸಲು ಸಮಯದ ಅಭಾವವಿರುವುದರಿಂದ ನಾವು ಇದರ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತಾಡೋಣ. ಶೇಕ್ಸ್ಪಿಯರ್ ಇಂತಹ ತಲೆ ತಿನ್ನುವ, ಗೊಂದಲದ, ಶೂನ್ಯವಾದದ ನಾಟಕವನ್ನು ಆ ನಿರ್ದಿಷ್ಟ ಸಮಯದಲ್ಲಿ ಯಾಕೆ ಬರೆದ? ಯಾಕೆಂದರೆ ಅವನು ಈ ನಾಟಕ ಬರೆಯುತ್ತಿದ್ದಾಗ ಇಡೀ ಇಂಗ್ಲೆಂಡ್ ದೇಶವೇ ಒಂದು ಹ್ಯಾಮ್ಲೆಟ್ ಸ್ಥಿತಿಯಲ್ಲಿತ್ತು. ಇಡೀ ದೇಶದ ಮುಂದಿದ್ದ ಒಂದೇ ಒಂದು ಪ್ರಶ್ನೆ, ನೆಕ್ಸ್ಟ್ ಯಾರು, ಮುಂದಿನ ರಾಜ ಯಾರು? ನೋಡಿ, ಆ ಸಮಯದಲ್ಲಿ ಇಂಗ್ಲೆಂಡನ್ನು ಆಳುತ್ತಿದ್ದವಳು ಮಹಾರಾಣಿ ಎಲಿಜಬೆತ್. ಅವಳು ವರ್ಜಿನ್ ಕ್ವೀನ್, ಮದುವೆ ಆಗಿರಲಿಲ್ಲ, ಮಕ್ಕಳಿರಲಿಲ್ಲ, ಮತ್ತು ಮುಖ್ಯವಾಗಿ ಅವಳಿಗೆ ವಿಪರೀತ ವಯಸ್ಸಾಗಿತ್ತು. ಅವಳು ಸಾವಿನ ಅಂಚಿನಲ್ಲಿದ್ದಳು. ಯಾರಿಗೆ ಗೊತ್ತು? ರಾಣಿಯಾದರೋ ಆ ವಿಷಯವನ್ನು, ಅಂದರೆ ರಾಜ ಯಾರು ಅನ್ನೋ ವಿಷಯವನ್ನು ಹೇಳುತ್ತಲೇ ಇರಲಿಲ್ಲ. ಇಡೀ ಅರಮನೆಯ ತುಂಬ ಗೂಢಾಚಾರರು, ಪಿಸುಮಾತುಗಳು, ಸಂಚುಕೋರರು. ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಎನ್ನುವ ಸ್ಥಿತಿ. ಇದೇ ವಾತಾವರಣ ತಾನೇ ಹ್ಯಾಮ್ಲೆಟ್ನ ಅರಮನೆಯಲ್ಲೂ ಇರುವುದು. ಇಷ್ಟೇ ಅಲ್ಲ, ಅದೇ ಸಮಯದಲ್ಲಿ ಇಂಗ್ಲೆಂಡ್ನಲ್ಲಿ ಒಬ್ಬ ನಿಜವಾದ ಹ್ಯಾಮ್ಲೆಟ್ ಇದ್ದ. ಅವನ ಹೆಸರು ಅರ್ಲ್ ಆಫ್ ಎಸೆಕ್ಸ್. ಅವನು ರಾಣಿಯ ಪ್ರೀತಿಯ ಸೇನಾಪತಿ, ಜನರ ಕಣ್ಣಿಗೆ ಹೀರೋ. ಆದರೆ ಅವನೊಬ್ಬ ಅತಿ ಬುದ್ಧಿವಂತ, ಅಷ್ಟೇ ಗೊಂದಲದ, ಅಷ್ಟೇ ಮಹತ್ವಾಕಾಂಕ್ಷೆಯ ವ್ಯಕ್ತಿ. ಕೊನೆಗೆ ಅವನು ರಾಣಿಯ ವಿರುದ್ಧವೇ ದಂಗೆ ಎದ್ದು ಸೋತು ಹೋಗಿ ತಲೆ ಕೆಳೆದುಕೊಂಡ. ಆದರೆ ಇವೆಲ್ಲಕ್ಕಿಂತ ಮುಖ್ಯವಾದ ಒಂದು ನಿಗೂಢವಾದ ಒಗಟು ಇಲ್ಲಿದೆ. ಅದೇ ಪ್ರೇತದ, ಗೋಸ್ಟ್ ಒಗಟು. ಇವತ್ತು ನಮಗೆ ಪ್ರೇತ ಅಂದರೆ ಒಂದು ಹಾರರ್ ಕತೆ ಅಷ್ಟೇ. ಆದರೆ ಅಂದಿನ ಇಂಗ್ಲೆಂಡ್ನಲ್ಲಿ ಅದೊಂದು ಧಾರ್ಮಿಕ ಬಿಕ್ಕಟ್ಟು, ರಿಲಿಜಿಯಸ್ ಕ್ರೈಸಿಸ್. ಯಾಕೆಂದರೆ ಇಂಗ್ಲೆಂಡ್ ಆಗಷ್ಟೇ ಕ್ಯಾಥೋಲಿಕ್

ಧರ್ಮದಿಂದ ಪ್ರೊಟೆಸ್ಟೆಂಟ್ ಧರ್ಮಕ್ಕೆ ಬದಲಾಗಿತ್ತು. ಕ್ಯಾಥೋಲಿಕ್ ಧರ್ಮದ ಪ್ರಕಾರ ಪರ್ಗೇಟರಿ ಅಂತ ಒಂದು ಜಾಗ ಇತ್ತು. ಅಲ್ಲಿ ಸತ್ತವರ ಆತ್ಮಗಳು ಶುದ್ಧೀಕರಣಕ್ಕಾಗಿ ಕಾಯುತ್ತಿದ್ದವು. ಹಾಗಾಗಿ ಹ್ಯಾಮ್ಲೆಟ್ನ ತಂದೆಯ ಪ್ರೇತ ಪರ್ಗೇಟರಿಯಿಂದ ಬಂದ ನಿಜವಾದ ಆತ್ಮವಾಗಿರಬಹುದು, ಆದರೆ ಹೊಸ ಪ್ರೊಟೆಸ್ಟೆಂಟ್ ಧರ್ಮದ ಪ್ರಕಾರ ಪರ್ಗೇಟರಿ ಅನ್ನೋ ಜಾಗವೇ ಸುಳ್ಳು, ಸ್ವರ್ಗ ಮತ್ತು ನರಕ ಬಿಟ್ಟರೆ ಬೇರೇನೂ ಇಲ್ಲ. ಹಾಗಾದರೆ ಈ ಪ್ರೇತ ಎಲ್ಲಿಂದ ಬಂತು? ಅದು ತಂದೆಯ ಆತ್ಮವೇ ಅಲ್ಲ, ಅದು ನರಕದಿಂದ ಬಂದ ಸೈತಾನ, ಡೀಮನ್. ಈಗ ಅರ್ಥ ಐತೆ ಹ್ಯಾಮ್ಲೆಟ್ನ ಗೊಂದಲ. ಅವನು ತಂದೆಯ ಪ್ರೇತ ಬಂದು ನನ್ನ ತಮ್ಮ ನನ್ನನ್ನು ಕೊಂದ, ಸೇಡು ತೀರಿಸಿಕೋ ಅಂತ ಹೇಳಿದಾಗ ಅನ್ಕೊಳ್ಳೋದು, ಇದು ನಿಜವಾಗಿ ನನ್ನ ಅಪ್ಪನ ಆತ್ಮವೇ ಅಥವಾ ನನ್ನನ್ನು ಪಾಪದ ಕೂಪಕ್ಕೆ ತಳ್ಳಲು ಬಂದ ಸೈತಾನನು? ಒಂದು ವೇಳೆ ಅದು ಸೈತಾನನಾಗಿದ್ದು ಅದರ ಮಾತು ಕೇಳಿ ಅವನು ರಾಜನನ್ನು ಕೊಂದರೆ ಅವನು ನೇರವಾಗಿ ನರಕಕ್ಕೆ ಹೋಗುತ್ತಾನೆ. ಈ ಒಂದು ಧಾರ್ಮಿಕ ಗೊಂದಲವೇ ಅವನನ್ನು ಮಾಡುವುದೋ ಬೇಡವೋ, ಟು ಬಿ ಆರ್ ನಾಟ್ ಟು ಬಿ ಎಂಬ ನಿಷ್ಕ್ರಿಯತೆಗೆ ತಳ್ಳುತ್ತದೆ. ಮ್ಯಾಕ್ಬೆತ್ ನಾಟಕವನ್ನು ಶೇಕ್ಸ್ಪಿಯರ್ ಬರೆದದ್ದು ಹೊಸ ರಾಜ ಮೊದಲನೇ ಜೇಮ್ಸ್ ನನ್ನು ಮೆಚ್ಚಿಸಲು ಅಂತ ನಾವು ನೋಡಿದ್ವಿ. ಹ್ಯಾಮ್ಲೆಟ್ ಕಥೆನೂ ಸ್ಥೂಲವಾಗಿ ಕೇಳಿದ್ವಿ. ಈಗ ಶೇಕ್ಸ್ಪಿಯರ್ನ ಅದ್ಭುತ ದುರಂತ ನಾಟಕವಾದ ಲಿಯರ್ ಮಹಾಶಯನ ಬಗ್ಗೆ ಕೆಲವು ವಿಶೇಷ ವಿಷಯಗಳನ್ನು ಗಮನಿಸೋಣ. ಲಿಯರ್ ನಾಟಕವನ್ನು ಶೇಕ್ಸ್ಪಿಯರ್ ಬರೆದಿದ್ದು ಇದೇ ರಾಜನಿಗಾಗಿ, ಆದರೆ ಇಲ್ಲಿನ ವಿಸ್ಮಯವೇ ಬೇರೆ. ಒಂದನೇ ಕಿಂಗ್ ಜೇಮ್ಸ್ ಮೂಲತಃ ಸ್ಕಾಟ್ಲೆಂಡ್ನವನು. ಅವನು ಇಂಗ್ಲೆಂಡ್ನ ರಾಜನಾದಾಗ ಅವನ ತಲೆಯಲ್ಲಿ ಒಂದು ದೊಡ್ಡ ಕನಸಿತ್ತು, ಒಂದು ಗೀಳು ಅಬ್ಸೆಷನ್ ಇತ್ತು. ಅದು ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ಅನ್ನು ಒಟ್ಟುಗೂಡಿಸಿ ಗ್ರೇಟ್ ಬ್ರಿಟನ್ ಎಂಬ ಒಂದು ಅಖಂಡ ರಾಜ್ಯವನ್ನು ಸೃಷ್ಟಿಸುವುದು. ಇಡೀ ಪಾರ್ಲಿಮೆಂಟ್ ಅಲ್ಲಿ ಇದೇ ಚರ್ಚೆ ಆಗುತ್ತಿತ್ತು, ರಾಜ್ಯವನ್ನು ಒಗ್ಗೂಡಿಸಬೇಕೆ ಬೇಡವೇ. ಈಗ ಶೇಕ್ಸ್ಪಿಯರ್ನ ಜಾಣತನ ನೋಡಿ. ರಾಜ ಜೇಮ್ಸ್ ಒಗ್ಗೂಡಿಸಬೇಕು ಎನ್ನುತ್ತಿದ್ದಾಗ ಶೇಕ್ಸ್ಪಿಯರ್ ಒಂದು ನಾಟಕ ಬರೆಯುತ್ತಾನೆ. ಈ ನಾಟಕದ ಕಥೆ ಏನು? ಒಬ್ಬ ರಾಜ ತನ್ನ ಅಖಂಡ ರಾಜ್ಯವನ್ನು ವಿಭಜನೆ ಮಾಡಿದ್ದರೆ ಏನಾಗುತ್ತದೆ ಎನ್ನುವುದು. ಕಿಂಗ್ ಲಿಯರ್ ಒಂದು ರಾಜಕೀಯ ಭಯಾನಕ ಕಥೆ. ಇದು ಶೇಕ್ಸ್ಪಿಯರ್ ತನ್ನ ರಾಜನಿಗೆ ಕೊಡುತ್ತಿದ್ದ ಒಂದು ರೀತಿಯ ಎಚ್ಚರಿಕೆ. ಮಹಾರಾಜ, ಒಂದು ರಾಜ್ಯವನ್ನು ಒಡೆಯುವುದು ಇಷ್ಟು ಸುಲಭವಲ್ಲ. ಒಮ್ಮೆ ನೀನು ಅದನ್ನು ವಿಭಜಿಸಿದರೆ ಅದು ಅರಾಜಕತೆಗೆ, ಅಂತರ್ಯುದ್ಧಕ್ಕೆ, ಸಿವಿಲ್ ವಾರ್ ಮತ್ತು ರಕ್ತಪಾತಕ್ಕೆ ಕಾರಣವಾಗುತ್ತದೆ. ಇವೆಲ್ಲಕ್ಕಿಂತ ದೊಡ್ಡ ವಿಸ್ಮಯ ಮತ್ತು ನಿಗೂಢತೆ ಇರುವುದು, ಶೇಕ್ಸ್ಪಿಯರ್ ಕಿಂಗ್ ಲಿಯರ್ ಕಥೆಯನ್ನು ತಾನೇ ಸೃಷ್ಟಿಸಿದಲ್ಲ. ಇದಕ್ಕೂ ಮೊದಲು ಕಿಂಗ್ ಲಯರ್ ಎಂಬ ಒಂದು ಹಳೆಯ ನಾಟಕ ಇಂಗ್ಲೆಂಡಲ್ಲಿ ಬಹಳ ಪ್ರಸಿದ್ಧವಾಗಿತ್ತು, ಆದರೆ ಆ ನಾಟಕ ಸುಖಾಂತ್ಯದಲ್ಲಿ ಕೊನೆಯಾಗುತ್ತದೆ. ಈಗ ಯೋಚಿಸಿ, ಶೇಕ್ಸ್ಪಿಯರ್ನ ಬಳಿ ಒಂದು ರೆಡಿಮೇಡ್ ಹ್ಯಾಪಿ ಎಂಡಿಂಗ್ ಕತೆ ಇತ್ತು, ಆದರೆ ಅವನು ಅದನ್ನು ಬೇಕಂತಲೇ ನಿರ್ದಯವಾಗಿ ಬದಲಿಸಿದ. ಅವನು ಈ ನಾಟಕದ ಮುಖ್ಯ ಪಾತ್ರಧಾರಿ ಕಾರ್ಡಿಲಿಯಾಳ್ ಅನ್ನು ಕೊಂದುಬಿಟ್ಟ. ಯಾಕೆ? ಯಾಕೆಂದರೆ ಶೇಕ್ಸ್ಪಿಯರ್ ಬದುಕುತ್ತಿದ್ದ ಕಾಲ ಎಲಿಜಬೆತ್ ಯುಗ, ಗೋಲ್ಡನ್ ಏಜ್ ಅಂತ್ಯವಾಗುತ್ತಿತ್ತು. ಅದು ಗೊಂದಲದ, ನಿರಾಶಾವಾದದ, ಪೆಸಿಮಿಸಂ ಕಾಲ. ಆ ಕಾಲಕ್ಕೆ ಆ ಹಳೆಯ ಎಲ್ಲವೂ ಕೊನೆಗೆ ಸರಿಹೋಗುತ್ತದೆ, ಶುಭಂ ಎಂಬ ಸುಖಾಂತ್ಯದ ಕತೆ ಒಂದು ಸುಳ್ಳಿನಂತೆ, ಒಂದು ಬೂಟಾಟಿಕೆಯಂತೆ ಕಂಡಿತು. ಶೇಕ್ಸ್ಪಿಯರ್ ಒಂದು ಭಯಾನಕ ಸತ್ಯವನ್ನು ತೋರಿಸಬೇಕಿತ್ತು. ಅದೇ ವಿಸ್ಮಯ. ಕೆಲವೊಮ್ಮೆ ಜೀವನದಲ್ಲಿ ನಾವು ಪಾಠ ಕಲಿತರೂ, ಒಳ್ಳೆಯವರಾದರೂ ಕೊನೆಗೆ ನಮಗೆ ಶಿಕ್ಷೆಯೇ ಕಾದಿರುತ್ತದೆ. ಕೆಲವೊಮ್ಮೆ ಈ ಜಗತ್ತು, ಈ ಪ್ರಕೃತಿ ಯಾವ ಕಾರಣವೂ ಇಲ್ಲದೆ ಅಂಜಸ್ಟ್ ಅಥವಾ ಮುಗ್ಧರನ್ನು ಬಲಿ ತೆಗೆದುಕೊಳ್ಳುತ್ತದೆ. ಒಂದು ಕ್ಷಣ ಯೋಚಿಸಿ. ಲಿಯರ್ ಮಾಡಿದ ತಪ್ಪಿಗೆ ಅವನಿಗೆ ಶಿಕ್ಷೆ ಆಯಿತು, ಅವನು ಪಾಠ ಕಲಿತ. ಆದರೆ ಕಾರ್ಡಿಲಿಯಾ ಏನು ತಪ್ಪು ಮಾಡಿದಳು? ಸಾಯುವ ಶಿಕ್ಷೆ ಅವಳಿಗೆ ಏಕೆ ಬಂತು? ಕೊನೆಯ ದೃಶ್ಯದಲ್ಲಿ ಆ ಮುದುಕ ಲಿಯರ್ ತನ್ನ ಮಗಳ ಹೆಣವನ್ನು ಎತ್ತಿಕೊಂಡು, ಯಾಕೆ ಯಾಕೆ, ನಾಯಿಗೂ ಬದುಕಿದೆ, ಈ ಮಗು ಬದುಕೋಬಾರ್ದಿತ್ತೆ. ವೈ ಶುಡ್ ಅ ಡಾಗ್, ಅ ಹಾರ್ಸ್, ಅ ರ್ಯಾಟ್ ಹ್ಯಾವ್ ಲೈಫ್ ಅಂಡ್ ದೌ ನೋ ಬ್ರೆತ್ ಅಟ್ ಆಲ್ ಎಂದು ಆಕಾಶ ನೋಡಿ ಕೂಗುತ್ತಾನೆ. ಆದರೆ ಆಕಾಶದಿಂದ ಯಾವ ಉತ್ತರವೂ ಬರುವುದಿಲ್ಲ. ಕೆಲವೊಮ್ಮೆ ಜೀವನ ಅಥವಾ ದೇವರು ನಮಗೆ ಪಾಠ ಕಲಿಸಲು ಕಷ್ಟ ಕೊಡುವುದಿಲ್ಲ. ಕೆಲವೊಮ್ಮೆ ಅದು ಯಾವ ಕಾರಣವೂ ಇಲ್ಲದೆ ಅಂಜಸ್ಟ್, ಅತಿಯಾಗಿ, ಟೂ ಮಚ್ ನಮ್ಮನ್ನು ನಾಶ ಮಾಡುತ್ತದೆ. ನಾವು ಬರೀ ಆಟದ ದಾಳಗಳು ಅಷ್ಟೇ ಅಂತ ಶೇಕ್ಸ್ಪಿಯರ್ ಹೇಳುತ್ತಿರಬಹುದು. ನಾವು ಈಗ ಮಾತನಾಡಿದ ಈ ನಾಟಕಗಳನ್ನೆಲ್ಲ ಶೇಕ್ಸ್ಪಿಯರ್ ಯಾವಾಗ ಬರೆದದ್ದು ಗೊತ್ತೇ? ಇವತ್ತಿಗೆ ಸರಿಯಾಗಿ 400 ವರ್ಷಗಳ ಹಿಂದೆ, 17ನೇ ಶತಮಾನದ ಆರಂಭದಲ್ಲಿ. 4 ಶತಮಾನಗಳ ಹಿಂದಿನ ಹಳೆಯ ಇಂಗ್ಲಿಷ್ನಲ್ಲಿ ಬರೆದ ಈ ಕಥೆಗಳು ಇವತ್ತು ನಮಗೆ, ಈ 21ನೇ ಶತಮಾನದ ಕನ್ನಡದ ಕೇಳುಗರಿಗೆ ಯಾಕೆ ಬೇಕು? ಇದೇ ನೋಡಿ ಶೇಕ್ಸ್ಪಿಯರ್ ಎಂಬ ಮಹಾವಿಸ್ಮಯ. ಏಕೆಂದರೆ ಜಗತ್ತು ಬದಲಾಗಿದೆ, ನಮ್ಮ ಟೆಕ್ನಾಲಜಿ ಬದಲಾಗಿದೆ. ನಾವು ಕುದುರೆ ಗಾಡಿಯಿಂದ AI ಜಗತ್ತಿಗೆ ಬಂದಿದ್ದೇವೆ, ಆದರೆ ಒಂದು ಮಾತ್ರ ಬದಲಾಗಲಿಲ್ಲ, ಅದು ನಮ್ಮ ಮನುಷ್ಯನ ಸ್ವಭಾವ. ಇವತ್ತಿಗೂ ಮ್ಯಾಕ್ಬೆತ್ ನಾಟಕದ ವಿಸ್ಮಯ ಮುಗಿದಿಲ್ಲ. ಹ್ಯಾಮ್ಲೆಟ್ನ ವಿಸ್ಮಯ, ಅದು ಇವತ್ತು ಇನ್ನೂ ಹೆಚ್ಚು ಪ್ರಸ್ತುತ. ಇವತ್ತು ನಮ್ಮ ಬಳಿ ಇಂಟರ್ನೆಟ್ ಇದೆ, ನಮ್ಮ ಬಳಿ ಮಾಹಿತಿ, ಇನ್ಫಾರ್ಮೇಶನ್ ಜಾಸ್ತಿ ಆಗಿದೆ, ಆದರೆ ನಿರ್ಧಾರ, ಆಕ್ಷನ್ ತೆಗೆದುಕೊಳ್ಳುವ ಶಕ್ತಿ ಕಮ್ಮಿ ಆಗಿದೆ. ಅತಿಯಾಗಿ ಯೋಚಿಸುತ್ತಾ, ಓವರ್ ಥಿಂಕಿಂಗ್ ಮಾಡುತ್ತಾ, ಒಳ್ಳೆಯ ಸಮಯವನ್ನು ಕಳೆದುಕೊಳ್ಳುವ ನಾವೆಲ್ಲರೂ ಒಂದೊಂದು ರೀತಿಯಲ್ಲಿ ಹ್ಯಾಮ್ಲೆಟ್ಗಳೇ. ಇನ್ನು ಕಿಂಗ್ ಲಿಯರ್ನ ವಿಸ್ಮಯ, ತನ್ನ ಅಹಂನಿಂದಲೇ ಕುಟುಂಬವನ್ನು ಮುರಿದುಕೊಳ್ಳುವ, ಕೊನೆಗೆ ತನ್ನ ಬದುಕೇ ಮೀನಿಂಗ್ಲೆಸ್ ಅಥವಾ ಅರ್ಥವಿಲ್ಲದ್ದು ಎಂದು ಒದ್ದಾಡುವ ಮುದುಕನ ಕತೆ, ಇವತ್ತಿನ ನಮ್ಮ ಒಂಟಿತನದ ಮಾಡರ್ನ್ ಲೋನ್ಲಿನೆಸ್ ಕಥೆಯಂತೆಯೇ ಇಲ್ಲವೇ? ಹಾಗಾಗಿ ಶೇಕ್ಸ್ಪಿಯರ್ ಒಬ್ಬ ಕವಿಯಲ್ಲ, ಅವನು ಮನುಷ್ಯನ ಮನಸ್ಸೆಂಬ ನಿಗೂಢ ಯಂತ್ರವನ್ನು ಬಿಡಿಸಿ ನೋಡಿದ ವಿಜ್ಞಾನಿ. ಶೇಕ್ಸ್ಪಿಯರ್ ಎಂಬುದು ಒಂದು ಮುಗಿದ ಅಧ್ಯಾಯ ಖಂಡಿತ ಅಲ್ಲ, ಅದೊಂದು ತೆರೆದ ಪುಸ್ತಕ. ನಾವು ಅಗೆದಷ್ಟು ನಮ್ಮದೇ ಹೊಸ ಹೊಸ ರಹಸ್ಯಗಳು, ನಮ್ಮದೇ ವಿಸ್ಮಯಗಳು ಅದರಲ್ಲಿ ಸಿಗುತ್ತಲೇ ಇರುತ್ತವೆ. ಇಂತಹ ವಿಸ್ಮಯಗಳಿಗೆ ಭಾಷೆಯ ಗಡಿಯಿಲ್ಲ,

0: ಇದುವರೆಗೆ ಗೌತಮ್ ಜ್ಯೋತ್ಸ್ನಾ ಅವರಿಂದ ಶೇಕ್ಸ್ಪಿಯರ್ನ ನಿಗೂಢ ಲೋಕ, ಮನುಷ್ಯ ಸ್ವಭಾವದ ಮಹಾ ಒಗಟುಗಳು ಭಾಷಣ ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಯಿತು.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಆಕಾಶವಾಣಿ ವಿಜಯಪುರ, ಸಮಯ 8:26. ಇನ್ನು ನಮ್ಮ ನಿಲಯದ ಕಾರ್ಯಕ್ರಮ ಆರಂಭ. ಕೇಳಿ ಯುವವಾಣಿ

0: ಆಕಾಶವಾಣಿ ಯುವ ಸಾಧಕ ಹಾಗೂ ಸೈನಿಕ ಸಂತೋಷ್ ಬಾವಿಕಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಹಾಂತೇಶ್ ಕೋತಿನ್.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಜನ್ಮ ಕೊಟ್ಟ ತಾಯಿಯನ್ನ ಮರಿಬೇಡ, ಬಾಳು ಕೊಟ್ಟ ತಂದೆಯನ್ನ ಮರಿಬೇಡ, ಅನ್ನ ಕೊಟ್ಟ ರೈತನನ್ನೂ ಮರಿಬೇಡ, ನಮ್ಮನ್ನು ಸದಾಕಾಲ ರಕ್ಷಿಸೋ ಆ ಸೈನಿಕನನ್ನ ಎಂದೆಂದೂ ಮರಿಬೇಡ. ಈ ಮಾತಿಗೆ ಸ್ಫೂರ್ತಿ ಅನ್ನುವಂಗ ದೇಶದ ಅರಗಿನ ಮನೆಯನ್ನ ಕಾಪಾಡುತ್ತಿರುವ ಶಕ್ತಿ ಮತ್ತು ಯುಕ್ತಿ ತುಂಬಿರುವ ವೀರ ಯೋಧ, ಪ್ರಸ್ತುತ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಾಗಲಕೋಟೆ ಜಿಲ್ಲೆ ಬಿಳಗಿಯ ಸಂತೋಷ್ ಬಾವಿಕಟ್ಟಿಯವರು ಇವತ್ತಿನ ಕಾರ್ಯಕ್ರಮದೊಳಗದಾರ. ಬನ್ನಿ ಅವರನ್ನ ಮಾತಾಡಿಸೋಣ. ಸರ್ ನಮಸ್ಕಾರ, ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
2: ತುಂಬಾ ಧನ್ಯವಾದ
1: ಸರ್. ಮೊದಲನೇದಾಗಿ ತಮಗೆ ಬಿಗ್ ಸೆಲ್ಯೂಟ್ ಸರ್. ತಾವು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇರೋದು ನಮ್ಮ ಹೆಮ್ಮೆ. ಕಿರುಪರಿಚಯ ನಮ್ಮ ಕೇಳುಗರಿಗೆ ತಾವು.
2: ನನ್ನ ಹೆಸರು ಸಂತೋಷ್ ಬಾವಿಕಟ್ಟಿ ಅಂತೇಳಿ. ನಾನು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಬೀಳಿಗೆಯವನು. ನಾನು ಭಾರತೀಯ ಸೇನೆಯಲ್ಲಿ ಸ್ಟೋರ್ ಕೀಪರ್ ಕ್ಲರ್ಕ್ ಆಗಿ ಸೇವೆ ಸಲ್ಲಿಸುತ್ತಾ ಇದೀಗ 7 ವರ್ಷಗಳು ಕಳೆದಿವೆ.
1: ಇದು ತಮ್ಮ ಬಾಲ್ಯದ ಕನಸಾಗಿತ್ತಾ ಆರ್ಮಿಗೆ ಸೇರ್ಬೇಕನ್ನೋದು?
2: ಇಲ್ಲ ಸರ್, ಬಾಲ್ಯದ ಕನಸಾಗಿರಲಿಲ್ಲ. ನಾನು ಆರ್ಮಿಗೆ ಸೇರಬೇಕು ಅಂತ ಅನ್ಕೊಂಡಿನೂ ಇರಲಿಲ್ಲ. ಕೆಲವೊಂದಿಷ್ಟು ಪರಿಸ್ಥಿತಿಗಳು, ಕೆಲವೊಂದಿಷ್ಟು ಸವಾಲುಗಳು ನನ್ನನ್ನ ಈ ಹಂತಕ್ಕೆ ಕರ್ಕೊಂಡು ಬಂದವು ಸರ್.
1: ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲಿ ಮುಗಿಸಿದ್ರಿ ತಾವು?
2: ಪ್ರಾಥಮಿಕ ಶಿಕ್ಷಣ ನಂದು ಮನೆಯ ಪರಿಸ್ಥಿತಿಗಳ ಒಂದು ಕಾರಣದಿಂದಾಗಿ ಪ್ರಾಥಮಿಕ ಶಿಕ್ಷಣ ಸರಿಯಾಗಿ ಆಗಲಿಲ್ಲ. 3-4 ಕಡೆಗಳಲ್ಲಿ ನಾನು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದೆ. ಅದಾದ ನಂತರ ನನ್ನ ಪ್ರೌಢ ಶಿಕ್ಷಣವನ್ನು ನಾನು ಬೀಳಿಗೆಯಲ್ಲಿ ಶುರು ಮಾಡಿ ಪೂರ್ತಿ ನನ್ನ ಪದವಿ ಮುಗಿಯುವವರೆಗೂ ನಾನು ಬೀಳಿಗೆಯಲ್ಲಿಯೇ ಸ್ಟಡಿ ಮಾಡಿದೆ.
1: ಇದು ಆಸೆ ಚಿಗುರಿದ್ದ ಯಾವಾಗ ತಮಗೆ? ಯಾರಿಂದ ಪ್ರೇರಿತ ಆದ್ರಿ ತಾವು?
2: ಪ್ರೇರೇಪಿತ ಯಾರಿಂದ ಅಂತಂದ್ರೆ, ನಮ್ಮ ಬೀಳಿಗೆಯ ಒಂದು ಗ್ರೌಂಡ್ ಅಲ್ಲಿ ಎಲ್ಲರೂ ರನ್ನಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ತಿದ್ರು. ನಾವು ಅವರೊಟ್ಟಿಗೆ ಕೂಡಿ ಓಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವರಿಗೆ ಮತ್ತು ನನಗೆ ತುಂಬಾ ವ್ಯತ್ಯಾಸ ಇತ್ತು. ಈಗ ನಾನು 2 ರೌಂಡ್ ಓಡೋಕ್ಕಿಂತ ಮುಂಚೆನೆ ಅವ್ರು 4 ರೌಂಡ್ ಕ್ಲೋಸ್ ಮಾಡಿರ್ತಿದ್ರು. ಆ ರೀತಿ ಡಿಫ್ರೆನ್ಸ್ ಇರಬೇಕಾದ್ರೆ ಇಲ್ಲ, ನಾನು ನನ್ನ ಕೈಲೂ ಆಗ್ತತಿ, ಟ್ರೈ ಮಾಡೋಣ ಅಂತೇಳಿ ಶುರು ಮಾಡಿದಂತ ಈ ಕನಸು ಫೈನಲಿ ನನ್ನನ್ನ ಒಬ್ಬ ಸೈನಿಕನನ್ನಾಗಿ ಮಾಡುತ್ತೆ ಸರ್.
1: ಅವತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಓಡಿದ ಆ ಒಂದು ಕನಸು ಹೊತ್ತಿದ್ರಲ್ಲ, ಆ ಕನಸು ಇವತ್ತು ಭಾರತೀಯ ಸೇನೆಗೆ ಆಗುವಂಗ ನಿಮ್ಮ ಕನಸು ಈಡೇರ್ತು ಅಂತ ಹೇಳ್ತೀರಿ?
2: ಹೌದು ಸರ್, ಹೌದು.
1: ಹೇಳ್ರಿ ಸಂತೋಷ್ ಅವರ, ಭಾರತೀಯ ಸೇನೆಗೆ ಸೇರಿ 7 ವರ್ಷ ಆಗ್ತಾವ, ಅಲ್ಲಿ ಒಂದು ಅನುಭವ ನಮ್ಮ ಜೊತೆ.
2: ಭಾರತೀಯ ಸೇನೆ ನಾನು ನಿಜವಾಗ್ಲೂ ಅನ್ಕೊಂಡೇ ಇರಲಿಲ್ಲ, ನಾನು ಸೇನೆಯನ್ನ ಸೇರ್ತೀನಿ, ನಾನೊಬ್ಬ ಸೈನಿಕನಾಗ್ತೀನಿ ಅಂತೇಳಿ. ನಂದೊಂದು ಕನಸಿತ್ತು, ನಾನು ಒಬ್ಬ ಪ್ರಾಧ್ಯಾಪಕನಾಗಬೇಕು ಅಂತೇಳಿ ಕಾಲೇಜಲ್ಲಿ. ಅವಶ್ಯಕತೆ ಅನಿವಾರ್ಯತೆ ನಮಗಿತ್ತು. ಹೀಗಾಗಿ ನಾನು ಯಾವುದೇ ಒಂದು ಪ್ರತಿಯೊಂದು ಜಾಬ್ ಕರೆದ್ರು, ಅದು ಪ್ಯೂನ್ ಆಗಿರಲಿ ಅಥವಾ ಇವತ್ತು ಪೋಸ್ಟ್ ಮ್ಯಾನ್ ಆಗಿರಲಿ, ಯಾವುದೇ ಕರೆದ್ರು ನಾನು ಆ ಜಾಬ್ಗೆ ಅಪ್ಲಿಕೇಶನ್ ಅನ್ನ ಹಾಕ್ತಿದ್ದೆ. ನನ್ನ ಕೈಲಾದ ಮಟ್ಟಿಗೆ ನಾನು ಎಫರ್ಟ್ ಅನ್ನ ಹಾಕ್ತಿದ್ದೆ. ಬಟ್ ಕೋಚಿಂಗ್ ಅನ್ನ ಪಡೆಯುವಷ್ಟು ನಮ್ಮ ಆರ್ಥಿಕ ಪರಿಸ್ಥಿತಿ ನಮ್ಮ ಮನೆ ಸರಿ ಇರಲಿಲ್ಲ. ಹಿಂಗಾಗಿ ಎಲ್ಲಾ ಫ್ರೆಂಡ್ಸ್ ಜೋಡಿ ಕೂಡಿ ನಮ್ಮ ಊರೊಳಗ ಒಂದು ರ್ಯಾಲಿಗೆ ಅಂತ ಹೇಳಿ ಹೊಂಟಿದ್ರು. ಅವಾಗ ಅವ್ರ ಜೊತೆ ನಾನು ಕೂಡ ಹೋದೆ. ಹೋದಾಗ ನಾನು ಫಸ್ಟ್ ಅಟೆಂಡ್ ಮಾಡಿದ್ದು 2013 ಗುಲ್ಬರ್ಗಾದಲ್ಲಿ ನಡೆದಂತ ಸೇನಾ ಭರ್ತಿಯಲ್ಲಿ. ಅಲ್ಲಿ ನಾನು ಎಲ್ಲರೊಂದಿಗೆ ಕೂಡಿ ಫ್ರೆಂಡ್ಸ್ ಕೆಲವೊಂದಿಷ್ಟು ಜನ ನನ್ನನ್ನು ಮೋಟಿವೇಟ್ ಮಾಡಿ ಕರ್ಕೊಂಡು ಹೋಗಿದ್ರು, ಇರಲಿ ನೋಡೋಣ ಬಾ ಏನಾಗುತ್ತೆ ಅಂತೇಳಿ. ನಾನು ಅಲ್ಲಿ ಫಸ್ಟ್ ಕ್ಲರ್ಕ್ಗೆ ಟ್ರೈ ಮಾಡಿದಾಗ ಪ್ರಾಕ್ಟೀಸ್ಗಳನ್ನ ಮಾಡ್ಕೊಂಡು ಹೋಗಿದ್ದೆ. ಅಲ್ಲಿ ಇರುವಂತ ಎಲ್ಲಾ ಪರೀಕ್ಷೆಗಳನ್ನ ಪಾಸ್ ಆದೆ. ಆದ್ರೆ ನಾನು ಕೊನೆಯಲ್ಲಿ ಎದೆ ಸುತ್ತಳತೆಯೊಳಗೆ ನನ್ನನ್ನು ಫೇಲ್ ಮಾಡಿದ್ರು. ಅವಾಗ ಬಹಳ ಫೀಲ್ ಆಯ್ತು, ನೋಡೋಣ ಮತ್ತೆ ಟ್ರೈ ಮಾಡೋಣ ಅಂತೇಳಿ. ನಾನು ವೇಟ್ ಮಾಡ್ತಿರ್ಬೇಕಾದ್ರೆ ಮತ್ತೊಂದು ರ್ಯಾಲಿ ಬಂತು, ಮಂಗಳೂರು ಮೂಡುಬಿದ್ರಿ ಆಳ್ವಾಸ್ ಕಾಲೇಜಿನಲ್ಲಿ ನಡೆದಿತ್ತು. ಆ ರ್ಯಾಲಿಯಲ್ಲಿ ನಾನು ಪೂರ್ವ ತಯಾರಿಯನ್ನು ಮಾಡ್ಕೊಂಡು ಹೋಗಿದ್ದೆ, ಅದರಲ್ಲಿ ನಾನು ಫಿಟ್ ಆದೆ ಸರ್.
1: ನೀವು 8 ಗಂಟೆಗೆ ಕೇಳ್ತೀರಿ ಬೆಳಗ್ಗೆ, ಪ್ರತಿನಿತ್ಯ ಪ್ರಾಕ್ಟೀಸ್ ಯಾವ ತರ ಮಾಡ್ತಿದ್ರಿ ನೀವು?
2: ಇದು ಎಲ್ಲಾ ನನ್ನ ಈಗ ಕೇಳುಗರಿಗೆ ನಾನು ಹೇಳಿಕೆ ಇಷ್ಟಪಡ್ತೀನಿ. ಮುಂಜಾನೆ ಎದ್ದು ಬೇಗ ಏನ್ ಪ್ರಾಕ್ಟೀಸ್ ಮಾಡ್ತೀವಲ್ಲ, ಅದೇ ಒಳ್ಳೆಯ ಸಮಯ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಪಿಯುಸಿ ಮುಗಿದ ನಂತರ ಮುಂಜಾನೆ ಡೈಲಿ 5 ಗಂಟೆಗೆ ಹೇಳ್ತಿದ್ದೆ. 5 ಗಂಟೆಗೆ ಎದ್ದು ಒಂದು 10-15 ನಿಮಿಷ ನಾನು ಫ್ರೆಶ್ ಆಗ್ತೀವಲ್ಲ, ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು 5:30 ಅನ್ನೋ ಅಷ್ಟರಲ್ಲಿ ನಮ್ಮ ಬಿಳಿಗೆಯ ಸಿದ್ದೇಶ್ವರ ಪದವಿ ಪೂರ್ವ ಕಾಲೇಜಿನ ಗ್ರೌಂಡ್ ಒಳಗೆ ಹೋಗಿ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ವಿ. ಇನ್ನೇನು ಸೂರ್ಯ ಹುಡ್ತಾನೆ ಅನ್ನೋ ಅಷ್ಟರಲ್ಲಿ ನಾನು ವಾಪಸ್ ಮನೆಗೆ ಹೋಗ್ಬಿಡ್ತಿದ್ದೆ. ಇದೇ ನನಗೆ ಮುಂದೆ ಒಂದು ಉತ್ತಮ ದಾರಿಯನ್ನ ತೋರಿಸಿಕೊಡ್ತು. ಭಾರತೀಯ ಸೇನೆಗೆ ಸೇರ್ಕೊಳ್ಳಿಕ್ಕೆ ಬಹಳ ಅಂದ್ರೆ ಬಹಳ ಹೆಲ್ಪ್ ಮಾಡ್ತು. ಪ್ರಾಕ್ಟೀಸ್ ಮಾಡೋರಿಗೆ ಬಹಳ ಅಂದ್ರೆ ಬಹಳ ಒಳ್ಳೆಯ ಸಮಯ, ಮುಂಜಾನೆ ಫ್ರೆಶ್ ಏರ್ ಇರೋದ್ರಿಂದಾಗಿ ನಮಗೆ ಒಳ್ಳೆಯ ಒಂದು ಫಲಿತಾಂಶ ಸಿಗುತ್ತೆ. ಅದರಿಂದ
1: ನಿಮಗೆ ಯಾರಾದರೂ ಕೋಚ್ ನೀಡಿದ್ರಲ್ಲಿ ನೀವು ರನ್ನಿಂಗ್ ಅಂತ ಹೋದಾಗ ಬೆಳಗ್ಗೆ?
2: ಹೌದು ಸರ್, ಸಿಆರ್ಪಿಎಫ್ ಅಲ್ಲಿ ಒಬ್ರು ಯೋಧರು, ಅವರು ನಮ್ಮ ಊರಿನಲ್ಲಿ ಒಬ್ಬ, ಅವ್ರಿಗೆ ನಾವೆಲ್ಲ ಅನ್ನ ಅಂತ ಹೇಳಿ ಕರಿತಿದ್ವಿ. ಅವರು ಸಿಆರ್ಪಿಎಫ್ ನಲ್ಲಿ ಸೇವೆ ಸಲ್ಲಿಸುತ್ತಾ ಕನಿಷ್ಠ ಒಂದು 7-8 ವರ್ಷ ಆಗಿತ್ತು. ಹಾಗಾಗ್ಲೇ ಅವರು ನಾವು ಪ್ರಾಕ್ಟೀಸ್ ಅನ್ನ ಮಾಡೋದ್ ನೋಡಿ ಈ ಹುಡುಗರಲ್ಲಿ ಆಸಕ್ತಿ ಇದೆ ಅಂತ ಹೇಳಿ, ಅವ್ರ ಹೆಸರು ಹೇಳಕ್ ಇಷ್ಟಪಡ್ತೀನಿ ನಾನು ಇಲ್ಲಿ, ಯಮನೂರ್ ಅನ್ನ ಅಂತ ಹೇಳಿ. ಅವರು ನಿಜವಾಗ್ಲೂ ಭಾರತೀಯ ಸೇನೆಯಲ್ಲಿ ಯಾವ ರೀತಿಯಾದಂತಹ ಒಂದು ದೈಹಿಕ ಪರೀಕ್ಷೆಗಳನ್ನ ನಮಗೆ ಕೊಡ್ತಾರ ಅಂತೇಳಿ ಅವಾಗಲೇ ನಾವು ಪ್ರಾಕ್ಟೀಸ್ ಮಾಡುವಂತ ಸಮಯದೊಳಗೆ ಹೇಳ್ತಿದ್ರು. ನಮಗೂ ಕೂಡ ಇಂಟ್ರೆಸ್ಟ್ ಇಂದ ಅದನ್ನ ಕೇಳಿ ಅವರು ಹೇಳಿದ್ದನ್ನೆಲ್ಲವನ್ನೂ ಮಾಡ್ತಿದ್ವಿ. ಅದ್ ಮುಂದೆ ನಮಗೆ ತರಬೇತಿಯಲ್ಲೂ ಕೂಡ ಬಹಳ ಹೆಲ್ಪ್ ಆಯ್ತು ಸರ್.
1: ಈಗ ಹೇಳಿದ್ರಿ ಯಮನಪ್ಪನವರು ಹೇಳ್ತಿದ್ರಂತ,
2: ಹೌದು,
1: ಈಗ ತಾವು ಕೂಡ ಭಾರತೀಯ ಸೇನೆಗೆ ಸೇರಿರಿ.
2: ಹೌದು ಸರ್.
1: ಈಗ ನೀವು ಇನ್ನೊಬ್ಬರು ಹೇಳ್ತೀರಿ,
2: ಯಾಕಂದ್ರೆ ನಾವು ಬೆಳೆದು ಬಂದ ದಾರಿಯಲ್ಲಿ ನಾವು ಇಟ್ಟುಕೊಂಡಂತ ಕನಸುಗಳನ್ನ ಎಷ್ಟೋ ಜನ ಯುವಕರು ಇಟ್ಟುಕೊಂಡಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೇಳ್ತಿರ್ತಾರ, ಮಿಲಿಟರಿಗೆ ಹೋದಂತ, ಕೇವಲ ನಾನು ಅಷ್ಟೇ ಅಲ್ಲ, ಮಿಲಿಟರಿಗೆ ಹೋದಂತ ಪ್ರತಿಯೊಬ್ಬರನ್ನು ಕೇಳಿ ಅವರು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಕೇಳ್ತಿರುವಾಗ ಅವರಿಗೆ ಹೇಳಿಕೆ ನನಗೂ ಕೂಡ ಬಹಳ ಅಂದ್ರೆ ಬಹಳ ಹೆಮ್ಮೆ ಅನಿಸ್ತೈತಿ. ನಾನು ಅವರಿಗೆ ಹೇಳ್ತೀನಿ ಸರ್,
1: ಫಸ್ಟ್ ಟೈಮ್ ಭಾರತೀಯ ಸೇನೆಗೆ ಸೇರಿದಾಗ ಖುಷಿ ಹೆಂಗಿತ್ತು?
2: ನನ್ನ ಜೀವನದಲ್ಲಿ ಮರೆಯಲಾದಂತ ಕ್ಷಣ ಇದು. ಮೊಟ್ಟ ಮೊದಲಿಗೆ ನಾನು ಮಿಲಿಟರಿಯಲ್ಲಿ ಭರ್ತಿಯನ್ನ ಹೊಂದಿದ್ದೀನಿ ಸುದ್ದಿಯನ್ನ ನಾನು ಫೋನ್ ಮೂಲಕ ಕೇಳಿದ್ದೆ. ಕೇಳಿದ ತಕ್ಷಣ ನನಗೆ ಬಹಳ ಅಂದ್ರೆ ಬಹಳ ಖುಷಿಯಾಗಿತ್ತು. ಒಂದ್ ಕಡೆ ನನಗೆ ನಂಬಲಿಕ್ಕಾಗ್ಲಿಲ್ಲ ನಿಜವಾಗ್ಲೂ ನಾನು ಭಾರತೀಯ ಸೇನೆಗೆ ಸೇರ್ಕೊಂಡ ಅಂತೇಳಿ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಚೆಸ್ಟ್ ಒಳಗೆ ಫೇಲ್ ಆದಾಗ ಆಗುತ್ತೋ ಇಲ್ಲೋ ಅಂತ ಅನ್ಕೊಂಡು ನಾನು ಮೂಡುಬಿದ್ರಿಲಿ ರ್ಯಾಲಿಯಲ್ಲಿ ಹೋದಾಗ ಫಸ್ಟ್ ಟೈಮ್ ನಾನು ಎಕ್ಸಾಮ್ ಅನ್ನ ಫೇಸ್ ಮಾಡಿದ್ದೆ. ಮೆಡಿಕಲ್ ಫ್ರೆಶ್ ಮೆಡಿಕಲ್ ಆಗಿತ್ತು. ಎಲ್ಲರೂ ಮಾತಾಡೋದು ಏನ್ ಮಾತಾಡ್ತಿದ್ರು ಅಂತಂದ್ರೆ ಊರೊಳಗ ಫಸ್ಟ್ ಟೈಮ್ ಎಕ್ಸಾಮ್ ಫೇಸ್ ಮಾಡಿದವರು ಆದವರು ಬಹಳ ಕಡಿಮೆ. ಅದರಲ್ಲೂ ನಾವು ಈ ಕ್ಲರ್ಕ್ ನೀ ಏನ್ ಟ್ರೈ ಮಾಡಕತ್ತಿಲ್ಲ, ಇದೊಂದ್ ಸ್ವಲ್ಪ ಟಫ್ ಇರ್ತದೆ ಎಕ್ಸಾಮ್ ಆಗೋದು ಡೌಟ್ ಅಂತ ಹೇಳಿ ಅಂತಿದ್ರು. ಫಸ್ಟ್ ಚಾನ್ಸ್ ಅಲ್ಲೇ ನಾನು ಈ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದಾಗ ನನಗೆ ನಿಜವಾಗ್ಲೂ ನಂಬೋಕೆ ಆಗಿರಲಿಲ್ಲ. ನಿಜವಾಗ್ಲೂ ಅವತ್ತು ನಾನು ನನ್ನ ಫ್ಯಾಮಿಲಿಯ ಬಗ್ಗೆ ಆಗಿರಲಿ, ನನ್ನ ಪರಿವಾರದ ಬಗ್ಗೆ ಏನೆಲ್ಲ ಕನಸು ಕಟ್ಕೊಂಡಿದ್ನೋ ಅದು ಸಾಕಾರವಾದಂತ ದಿನ ಅದು. ಆ ದಿನವನ್ನ ನಾನು ಎಂದಿಗೂ ಮರೆಯೋದಿಲ್ಲ. ಅವತ್ತು ನಮ್ಮ ಮನೆಯೊಳಗ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ತಂಗಿ, ನಮ್ಮ ಅಮ್ಮ ಎಲ್ಲರೂ ಅತ್ತಿದ್ವಿ. ಆ ದಿನವನ್ನ ನಾನು ನನ್ನ ಜೀವನದಲ್ಲೇ ಮರೆಯೋದಿಲ್ಲ.
1: ಸಂಭ್ರಮಿಸಿದ್ರಿ ಆ ದಿನವನ್ನ?
2: ಯಸ್ ಸರ್.
1: ಹೇಳ್ರಿ ಸಂತೋಷ್ ಅವರ, ಮನೆಗೆ ಎಷ್ಟು ಜನ ಇದಿರ್ತಾವ?
2: ನಾನು, ನನಗೆ ಇಬ್ರು ತಂಗಿರು, ನಮ್ಮ ಅಪ್ಪಾಜಿ ಅವರು ಈಗ ಇಲ್ಲ ನಮ್ಮ ಜೊತೆ.
1: ತಾಯಿ ಏನ್ ಮಾಡ್ತಾರೆ?
2: ತಾಯಿ ಮನೆಯಲ್ಲೇ ಇರ್ತಾರೆ ಸರ್. ತಂಗಿ ಇಬ್ರು, ಒಬ್ರು ಬಿಕಾಂ ಫೈನಲ್ ಇಯರ್, ಒಬ್ಳು ಫಸ್ಟ್ ಇಯರ್ ಇದ್ದಾರೆ ಸರ್. ಅವ್ರು ಬೆಳಿಗ್ಗೆಲ್ಲೇ ಸ್ಟಡಿ ಮಾಡ್ತಾರೆ,
1: ಬೆಳಿಗ್ಗೆಲ್ಲೇ ಓದ್ಲಿಕ್ಕೆ. ಹೇಳ್ರಿ ಮೊಟ್ಟ ಮೊದಲಾಗಿ ತಾವು ಭರ್ತಿ ಆದ ನಂತರ ಟ್ರೈನಿಂಗ್ ಎಲ್ಲಿ ತಗೊಂಡ್ರಿ, ಹೆಂಗಿತ್ತು ಟ್ರೈನಿಂಗ್ ತಮ್ಮ ಅನುಭವ?
2: ಸರ್, ನಾನು ಎಆರ್ಒ ಮಂಗಳೂರಲ್ಲಿ ಡಾಕ್ಯುಮೆಂಟೇಷನ್ ಪ್ರೊಸೀಜರ್ ಎಲ್ಲ ಮುಗಿಸಿದ ನಂತರ ನಮ್ಗೆ ಹೇಳಿದ್ರು ನೀವು ಭಾರತೀಯ ಸೇನೆಯ ಆರ್ಮಿ ಸರ್ವಿಸ್ ಕೋರ್ ಅಂತೇಳಿ. ಬೆಂಗಳೂರಲ್ಲಿದೆ ಸರ್ ಈ ಟ್ರೈನಿಂಗ್ ಸೆಂಟರ್. ಇಲ್ಲಿ ಹೋದಾಗ ಅಲ್ಲಿ ನೀವು ಟ್ರೈನಿಂಗ್ ಅನ್ನ ಮಾಡಬೇಕು ಅಂತ ನಮಗೆ ಹೇಳಿದ್ರು. ಕರ್ನಾಟಕದಿಂದ ನಾವು 5 ಜನ ಅಲ್ಲಿಗೆ ನಮ್ಮನ್ನ ಕಳಿಸಿದ್ರು. ಅಲ್ಲಿ ಬೆಂಗಳೂರಲ್ಲಿ ನನ್ನ ಟ್ರೈನಿಂಗ್ ಸ್ಟಾರ್ಟ್ ಆಯ್ತು ಸರ್.
1: ಎಷ್ಟು ತಿಂಗಳು ಟ್ರೈನಿಂಗ್ ಕೊಟ್ಟಿರಿ ತಮ್ಗಲ್ಲಿ?
2: 6 ತಿಂಗಳು ಬೇಸಿಕ್ ಟ್ರೈನಿಂಗ್ ಇತ್ತು ಸರ್. 6 ತಿಂಗಳು ಬೇಸಿಕ್ ಟ್ರೈನಿಂಗ್ ಅಲ್ಲಿ ಫಿಸಿಕಲಿಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಅದಾದ ನಂತರ 1 ತಿಂಗಳ ರಜೆ ಕೊಟ್ಟು, 6 ತಿಂಗಳ ನಂತರ 1 ತಿಂಗಳ ರಜೆಯನ್ನು ಕೊಟ್ಟು, ಅದಾದ ನಂತರ 3 ತಿಂಗಳವರೆಗೂ ನಮಗೆ ಟೆಕ್ನಿಕಲ್ ಟ್ರೈನಿಂಗ್ ಅಂತ ಹೇಳಿ ಬರುತ್ತೆ ಸರ್. ಅಂದ್ರೆ ಈಗ ನಾನು GD ಇದ್ದವರು GD ಟ್ರೈನಿಂಗ್ ಅನ್ನ, ಡ್ರೈವರ್ ಇದ್ದವರು ಡ್ರೈವಿಂಗ್ ಅನ್ನ, ವಾಪಸ್ ಟ್ರೇಡ್ ಮನ್ ಇದ್ದವರು ಆಯಾ ಟ್ರೇಡ್ಗಳಿಗೆ ಸಂಬಂಧಿಸಿದ ತರಬೇತಿಯನ್ನ, ಅದೇ ರೀತಿ ನಾನು ಸ್ಟೋರ್ ಕೀಪರ್ ಕ್ಲರ್ಕ್ ಆಗಿರೋದ್ರಿಂದಾಗಿ ಕಂಪ್ಯೂಟರ್ ಹಾಗೂ ನಮಗೆ ಸ್ಟೋರ್ ಬಗೆಗಿನ ಒಂದು ಟ್ರೈನಿಂಗ್ ಅನ್ನ ಅಲ್ಲಿ 3 ತಿಂಗಳವರೆಗೂ ಕೊಟ್ಟರು ಸರ್.
1: ಈ ಸ್ಟೋರ್ ಕೀಪರ್ ಕ್ಲರ್ಕ್ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ?
2: ಸ್ಟೋರ್ ಕೀಪರ್ ಕ್ಲರ್ಕ್ ಸರ್, ಇದು ಭಾರತೀಯ ಸೇನೆಯಲ್ಲಿ ಅದು ಸ್ಟೋರ್ ಕೀಪರ್ ಕ್ಲರ್ಕ್ ಆಗಿ ನಾವು ಸೆಲೆಕ್ಷನ್ ಆದ್ವಿ ಅಂತಂದ್ರೆ, ಭಾರತೀಯ ಸೇನೆಯ ವಿವಿಧ ಇನ್ಫೆಂಟ್ರಿ ಸೈನಿಕರಿಗೆ ಏನೆಲ್ಲ ಬೇಕೋ, ಅವರ ಬಟ್ಟೆ ಬರಿಗಳಾಗಿರಲಿ, ಅವರ

0: ಆಹಾರ ಧಾನ್ಯಗಳಾಗಿರಲಿ, ಅವರ ತರಕಾರಿಗಳಾಗಿರಲಿ, ಎ ಟು ಜಡ್ ಸರ್, ನೀರಿಂದ ಹಿಡ್ಕೊಂಡು ಅವರು ಉಡುವ ಶೂವರೆಗೂ ಏನೆಲ್ಲ ಸಪ್ಲೈ ಮಾಡಬೇಕು ಆ ಕೆಲಸವನ್ನ ಈ ಸ್ಟೋರ್ ಕೀಪರ್ಗಳೇ ತಮ್ಮ ಅಧೀನದಲ್ಲಿ ಮಾಡ್ತಾರೆ ಸರ್. ಅವರಿಗೆ ಆ ಒಂದು ಹಕ್ಕನ್ನು ಕೊಟ್ಟಿರ್ತಾರೆ.
1: ಅಂದ್ರೆ ನಿಮ್ಮ ಜವಾಬ್ದಾರಿ ಬಹಳ ಇದ್ರಿ. ಅಂದ್ರೆ ಭಾರತೀಯ ಸೈನಿಕರಿಗೆ ತಮ್ಮಿಂದ ಹೋಗುವಂತ ಪದಾರ್ಥ ಆಗಿರ್ಬೋದು, ವಸ್ತುಗಳಾಗಿರ್ಬೋದು ನಿಮ್ಮಿಂದಾನೇ ಅನ್ನೋದು.
0: ಹೌದು ಸರ್.
1: ನಿಮ್ಮ ತಾಯಿ ಊರನ್ನ ಬಿಟ್ಟು
0: ಸರ್
1: ಸೇನೆಗೆ ಹೋಗ್ತೀರಿ
0: ಸರ್,
1: ಆ ಒಂದು ಅನುಭವ ಹೆಂಗಿತ್ತು?
0: ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ನಮ್ಮ ವಿಜಯಪುರ ವಾಪಸ್, ಈಗ ನಮ್ಮ ಬಾಗಲಕೋಟೆ, ಗುಲ್ಬರ್ಗಾ, ಬೀದರ್, ಇಲ್ಲಿ ಎಲ್ಲಾ ಯುವಕರು ನಾವು ಅತಿ ಹೆಚ್ಚು ನೌಕರಿ ಮಾಡಬೇಕು ಅಥವಾ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಬೆಂಗಳೂರು ಕಡೆ ಹೋಗ್ತೀವಿ ಸರ್. ಆದರೆ ನಾನು ಫಸ್ಟ್ ಟೈಮ್ ನಾರ್ತ್ ಇಂಡಿಯಾಕ್ ಹೋಗಬೇಕಾದಾಗ ಸೋಲಾಪುರ್ ದಾಟಿ ನಾನು ಯಾವ ಊರನ್ನೂ ನೋಡಿರಲಿಲ್ಲ. ಸೋಲಾಪುರ್ ನಂತರ ವಾಪಸ್ ನಾನು ಮುಂಬೈಗೆ ಹೋಗಿ ಅಲ್ಲಿಂದ ನಾನು ಗುಜರಾತ್ನ ಟ್ರೈನ್ ಹಿಡಿಬೇಕಾಗಿತ್ತು. ಅಲ್ಲಿ ಹೋಗ್ತಿರ್ಬೇಕಾದ್ರೆ ನನಗನಿಸ್ತು ಎಲ್ಲೋ ಒಂದ್ ಕಡೆ ನಾನು ಮನೆಯಿಂದ ಬಹಳ ದೂರ ಹೋಗ್ತಿದ್ದೀನಲ್ಲಪ್ಪ ಅನ್ನುವಂತ ಫೀಲಿಂಗ್ ಇತ್ತು ನನ್ನ ಹತ್ರ. ಆದ್ರೆ ನಾನು ಹೊರಟಿರೋ ಉದ್ದೇಶ ಬಹಳ ದೃಢವಾಗಿರೋದ್ರಿಂದಾಗಿ ನಾನು ಒಂದು ಉತ್ತಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನುವಂತ ಹೆಮ್ಮೆ ನನಗ ಅಲ್ಲಿ ಒಂದು ಎನರ್ಜಿ ಡ್ರಿಂಕ್ ಆಗಿ ಕೆಲಸ ಮಾಡ್ತು ಸರ್. ತಾಯ್ನಾಡನ್ನ ಬಿಟ್ಟು ಅಷ್ಟು ದೂರ ಮೊದಲ ಬಾರಿಗೆ ಹೋಗ್ತಿರ್ಬೇಕಾದ್ರೆ ಎಲ್ಲೋ ಒಂದು ಮದುವೆ ಆದ ನಂತರ ಗಂಡನ ಮನೆಗೆ ಹೋಗುವಾಗಿನ ಹೆಣ್ಣು ಮಗಳ ಒಂದು ಮನೋಭಾವನೆ ನಮ್ಮ ಹತ್ರನೂ ಇರುತ್ತೆ ಸರ್. ಆ ಅನುಭವ ನನಗಾಗ ಬಹಳ ಚಂದ ಆಗಿತ್ತು.
1: ಪ್ರಾಧ್ಯಾಪಕರು ಆಗ್ಬೇಕಂತ ಅನ್ಕೊಂಡ್ರು ತಾವು, ಭಾರತೀಯ ಸೇನೆಯನ್ನು ಸೇರ್ತೀರಿ
0: ಸರ್.
1: ಪ್ರಸ್ತುತವಾಗಿ ಎಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ?
0: ಪ್ರಸ್ತುತವಾಗಿ ನಾನು ಸರ್ ಅರುಣಾಚಲ ಪ್ರದೇಶದ ಟೆಂಗಾ ಅನ್ನುವಂತ ಪ್ರದೇಶದೊಳಗೆ ನಾನು ಈಗ ಕಾರ್ಯದಲ್ಲಿ ಪ್ರವೃತ್ತನಾಗಿದ್ದೇನೆ ಸರ್.
1: ಯುವ ಪ್ರತಿಭೆಗಳಾದ ಭಾರತದಲ್ಲಿ ಸಾಕಷ್ಟು ಸೇನೆಗೆ ಪರಿಶ್ರಮ ಪಡ್ಲಿಕ್ಕೆ
0: ಸರ್,
1: ಅವರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಅವ್ರು ಯಾವ ರೀತಿ ತಯಾರಿ ಆಗಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕೆಳಗರಿಗೆ, ನಮ್ಮ ಯುವ ಮಿತ್ರರಿಗೆ.
0: ಅದು ನನ್ನ ಕನಸು ಸರ್, ನನ್ನ ಗುರಿ ಕೂಡ. ಮುಂಬರುವ ದಿನಗಳಲ್ಲಿ ನಾನು ಇನ್ನೂ ಹೆಚ್ಚು ನಮ್ಮ ಭಾಗದ, ನಮ್ಮ ಕರ್ನಾಟಕದ ಯುವಕರಿಗೆ ನಾನು ಮಾರ್ಗದರ್ಶನವನ್ನು ನೀಡಬೇಕು ಅನ್ನುವಂತ ಒಂದು ಮಹತ್ತರವಾದ ಆಶಯಭಾವನೆಯನ್ನು ಹೊಂದಿದ್ದೀನಿ. ಇತ್ತಿತ್ತಲಾಗಿನ ಪರಿಸ್ಥಿತಿ ಏನಾಗಿದಾವ ಅಂತಂದ್ರೆ, ಈಗ ಮೊದಲೆಲ್ಲ ಮಿಲಿಟರಿ ಅಂತಂದ್ರೆ ಯಾರೂ ಕಳಿಸ್ತಿರ್ಲಿಲ್ಲ. ಆದ್ರೆ ಈಗ ಮಿಲಿಟರಿ ಹೋಗೋದು ಕೂಡ ಒಂದು ಫ್ಯಾಷನ್ ಆಗಿತ್ತು ಸರ್. ಈಗ ಹಿಂಗಿರುವಾಗ ಸಾಕಷ್ಟು ಅಕಾಡೆಮಿಗಳಿದಾವ ಕೋಚಿಂಗ್ ಅನ್ನು ಕೊಡ್ಲಿಕ್ಕೆ, ಸಾಕಷ್ಟು ಮಾರ್ಗದರ್ಶಕರಿದ್ದಾರೆ ಇವತ್ತು ಮಿಲಿಟರಿಯ ಬಗ್ಗೆ, ಟ್ರೈನಿಂಗ್ ಬಗ್ಗೆ ಹೇಳ್ಕೊಡ್ಲಿಕ್ಕೆ. ನಾನು ಎಲ್ಲಾ ಯುವಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈಗಿನ ಒಂದು ಏನು ಈ ಕಾಂಪಿಟೇಷನ್ ಯುಗ ಇದೆಯಲ್ಲ, ಇದರಲ್ಲಿ ನೀವು ಕೂಡ ನೀವು ಭಾಗಿಯಾಗಬೇಕು ಅಂತಂದ್ರೆ, ಈಗ ವಿದೌಟ್ ಕೋಚಿಂಗ್ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಈಗ ಹುಡುಗರಿದ್ದಾರೆ. ಹಂಗಿರುವಾಗ ನಾವು ನಮ್ಮ ಟೈಮಲ್ಲಿ ಸೇರ್ಕೊಳ್ಬೇಕು ಅಂತ ಹೇಳಿ ಪ್ರಾಕ್ಟೀಸ್ ನಡೆಸಿದಂತ ಸಮಯದಲ್ಲಿ ಊರೊಳಗೆ ಯಾರೆಲ್ಲ ತಿಳಿಸಿ ಹೇಳ್ತಾರೋ ಅದಷ್ಟೇ ಫೈನಲ್ ಆಗಿತ್ತು. ಬಟ್ ಈಗ ಹಂಗಲ್ಲ, ಕೋಚಿಂಗ್ ಸೆಂಟರ್ಗಳು ಸಾಕಷ್ಟು ಇದಾವೆ. ಅವುಗಳ ಉಪಯೋಗವನ್ನ ಎಲ್ಲಾ ಯುವಕರು ಪಡ್ಕೊಳ್ಬೇಕು. ಆದ್ರೆ ಯಾವ ಕೋಚಿಂಗ್ ಸೆಂಟರ್ಗೆ ಹೋಗಬೇಕು ಅನ್ನುವಂಥದ್ದನ್ನ ಅವರೇ ಖುದ್ದು ನಿರ್ಣಯವನ್ನ ಮಾಡಬೇಕು. ಯಾಕಂದ್ರೆ ಈಗ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದಾಗ ಎಲ್ಲೋ ಒಂದ್ ಕಡೆ ಕೋಚಿಂಗ್ ಅಕಾಡೆಮಿಗಳು ಕೂಡ ದುಡ್ಡಿಗಾಗಿ ಕೆಲವೊಂದಿಷ್ಟು ತಪ್ಪು ಮಾರ್ಗದರ್ಶನವನ್ನ ಹೇಳ್ತಿದ್ದಾರೆ ಅಂತ ಸಾಕಷ್ಟು ಸಲ ನನಗೂ ಕೂಡ ಭಾಸವಾಗಿದೆ ಸರ್. ಇದು ನಿಮಗೆ ಕಿವಿ ಮಾತು ಹೇಳೋದಿಷ್ಟೇ, ನೀವು ಯಾವುದೇ ಒಂದು ಅಕಾಡೆಮಿಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿಯ ಬಗ್ಗೆ, ಆ ಅಕಾಡೆಮಿಯ ಬಗ್ಗೆ, ಅಲ್ಲಿರುವ ಟೀಚರ್ಸ್ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಂಡು ಆ ನಂತರವೇ ನೀವು ಆ ಅಕಾಡೆಮಿಗಳಿಗೆ ಹೋಗಿ ಒಳ್ಳೆಯ ಕೋಚಿಂಗ್ ಅನ್ನು ಪಡ್ಕೊಡ್ರಿ ಅಂತ ಹೇಳಿ ನಾನು ಮಾರ್ಗದರ್ಶನವನ್ನು ಮಾಡ್ತೀನಿ ಸರ್.
1: ಈಗ ಭಾರತೀಯ ಸೇನೆಗೆ ಸೇರ್ಬೇಕಂತಂದ್ರ ಪ್ರತಿನಿತ್ಯ ಅವರು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಯಾವ ರೀತಿ ಇರ್ತಾವಲ್ಲಿ ರನ್ನಿಂಗ್ ಪ್ರಾಕ್ಟೀಸ್? ರನ್ನಿಂಗ್ ಮಾಡ್ತಿರ್ತಾರೆ ಜಾಸ್ತಿ ಜನ.
0: ಹೌದು ಸರ್.
1: ಈಗ ಭಾರತೀಯ ಸೇನೆ ರ್ಯಾಲಿ ಅಂತಂದ ಏನೇನೆಲ್ಲ ಇರ್ತಾವು?
0: ಹೌದು ಸರ್. ಈಗ ಭಾರತೀಯ ಸೇನೆಗೆ ನಾವು ಸೇರ್ಕೊಳ್ಬೇಕು ಅಂತಂದಾಗ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದ್ದು ರನ್ನಿಂಗ್ ಸರ್. ರನ್ನಿಂಗ್ ಆದ ನಂತರ ಮೆಡಿಕಲ್, ಮೆಡಿಕಲ್ ಆದ ನಂತರ ಎಕ್ಸಾಮ್ ಪ್ರೊಸೀಜರ್ ಗಳು ಇರ್ತಾವ ಸರ್. ಆದ್ರೆ ಈಗ 1,000 ಜನ ರ್ಯಾಲಿಗಳಿಗೆ ಹೋದಾಗ ನಾವು 300 ಗ್ರೂಪ್ ಮಾಡಿ ಅಲ್ಲಿ ರ್ಯಾಲಿಯಲ್ಲಿ ಬಿಡ್ತಾರೆ ಸರ್. ಅದು 300-350 ಆಗ್ಬೋದು, 250 ಆಗ್ಬೋದು ಸರ್. ಅದು ಹಂತ ಹಂತವಾಗಿ ಆಗುತ್ತೆ. ಅದನ್ನ ನಾವು ಇಷ್ಟೇ ಜನರನ್ನ ರನ್ನಿಂಗ್ ಅಲ್ಲಿ ಬಿಡ್ತಾರೆ ಅಂತ ಹೇಳಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ರನ್ನಿಂಗ್ ಮಾಡಿದಾಗ ಮೂಡುಬಿದ್ರಿ ಆಳ್ವಾಸ್ ಕಾಲೇಜಲ್ಲಿ ಭರ್ತಿಯಲ್ಲಿ ಓಡಿದಾಗ 250 ಜನರನ್ನ ಬಿಟ್ಟಿದ್ರು. 250 ಜನರಲ್ಲಿ ಕೇವಲ 40 ಜನರನ್ನ ಅವರು ರನ್ನಿಂಗ್ ಅಲ್ಲಿ ಪಾಸ್ ಮಾಡಿದಾಗ ಇದು ಕಾಂಪಿಟೇಷನ್ ಬಹಳ ಆಗುತ್ತೆ ಸರ್. ಅಲ್ಲಿ ರನ್ನಿಂಗ್ ಮೇನ್ ಆಗುತ್ತೆ, 4 ರೌಂಡ್ ಇರ್ತಾವ. ಆದ್ರೆ 4 ಅಥವಾ 5 ನಿಮಿಷದೊಳಗಾಗಿ ಯಾರೆಲ್ಲ ರನ್ನಿಂಗ್ ಮುಗಿಸ್ತಾರೋ ಅವರು ಆಯ್ಕೆ ಆಗುವಂತ ಚಾನ್ಸಸ್ ಬಹಳ ಇರ್ತಾವ ಸರ್. ಹಿಂಗಾಗಿ ಎಲ್ಲಾ ಯುವಕರು ರನ್ನಿಂಗ್ ಗೆ ಹೆಚ್ಚು ಒತ್ತು ಕೊಟ್ಟು ಉಳಿದ ಎಕ್ಸಸೈಸ್ ಗಳನ್ನ ಮರಿಬಾರ್ದು. ಈಗ ಒಂದು ನಾವು 4 ರೌಂಡ್ ಅಥವಾ 5 ರೌಂಡ್ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಅಂತಂದಾಗ ಅದ್ರ ತಕ್ಕ ನಾವು ಒಂದು 1/2 ಗಂಟೆನಾದ್ರೂ ಎಕ್ಸಸೈಸ್ ಮಾಡ್ಬೇಕು ಸರ್. ಅಂದಾಗ್ಲೇ ನಾವು ಮಾಡಿದಂತ ರನ್ನಿಂಗ್ ನಮ್ಮ ಮೈ ಒಗ್ಗೂಡುತ್ತ ಸರ್.
1: ರನ್ನಿಂಗ್ ಆದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಏನ್ರಿ?
0: ಭರ್ತಿಯಲ್ಲಿ ರನ್ನಿಂಗ್ ಆದ ನಂತರ ಸರ್ ನೆಕ್ಸ್ಟ್ ಪ್ರೊಸೀಜರ್ ನಮ್ಮನ್ನ ಫಸ್ಟ್ ನಂಬರ್ ಹಾಕ್ತಾರೆ ಸರ್, ನಾವು ಯಾವ ಗ್ರೂಪ್ ಅಲ್ಲಿ ರನ್ನಿಂಗ್ ಮಾಡಿದೀವಿ ಅಂತೇಳಿ. ಅದಾದ ನಂತರ ನಮಗೆ ಪ್ಲಬ್ಸ್ ಅಂತ ಇರ್ತಾವ, ವಾಪಸ್ ಒಂದು 9 ಫೀಟ್ ಡಿಚ್ ಅಂತ ಇರ್ತತಿ, ವಾಪಸ್ ಜಿಗ್ ಜಾಗ್ ಬ್ಯಾಲೆನ್ಸಿಂಗ್ ಅಂತ ಇರ್ತದ ಸರ್. ಈ 3 ಟೆಸ್ಟ್ಗಳು ಪಾಸ್ ಆದ ನಂತರ ನಮ್ಮನ್ನ ಹೈಟ್, ವೇಟ್, ವಾಪಸ್ ಚೆಸ್ಟ್ ಚೆಕ್ ಮಾಡ್ತಾರೆ ಸರ್. ಈ ಎಲ್ಲಾ ಪ್ರೊಸೀಜರ್ ಗಳಲ್ಲಿ ನಾವು ಪಾಸ್ ಆದ್ವಿ ಅಂತಂದ್ರೆ ಅಲ್ಲಿ ನಮಗೊಂದು ಲೆಟರ್ ಕೊಟ್ಟು ನಾಳೆ ಮೆಡಿಕಲ್ ಇದೆ, ಮೆಡಿಕಲ್ ಎಕ್ಸಾಮಿನೇಷನ್ ಸಲುವಾಗಿ ಹಾಜರಾಗ್ರಿ ಅಂತ ಹೇಳ್ತಾರೆ ಸರ್. ಅಕಸ್ಮಾತ್ ನಾವು ರನ್ನಿಂಗ್ ಪಾಸ್ ಆಗಿ ನೆಕ್ಸ್ಟ್ ಯಾವುದೇ

0: ಇವೆಂಟ್ ಗಳಲ್ಲಿ ನಾನು ಹೇಳಿದ್ನಲ್ಲ, ಈಗ ಪುಷ್ಅಪ್ಸ್ ಆಗಿರ್ಬೋದು, ಪ್ಲಬ್ಸ್ ಅಂತ ಹೇಳಿ ಕರಿತೀವಿ, ಪ್ಲಬ್ಸ್ ಅಲ್ಲಿ ಆಗಿರ್ಬೋದು, ಡಿಚ್ ಅಲ್ಲಿ ಆಗಿರ್ಬೋದು, 9 ಫೀಟ್ ಡಿಚ್ ಅಂತ ಏನ್ ಕರಿತೀವಿ, ಜಂಪಿಂಗ್ ಅಲ್ಲಿ ಆಗಿರ್ಬೋದು, ಜಿಗ್ಜಾಗ್ ಅಲ್ಲಿ ಆಗಿರ್ಬೋದು, ಹೈಟ್ ವೇಟ್ ಚೆಸ್ಟ್ ಅಲ್ಲಿ ಆಗಿರ್ಬೋದು, ಇದು ಯಾವ್ದ್ರಲ್ಲಿಯೂ ನಾವು ಫೇಲ್ ಆದ್ವಿ ಅಂತಂದ್ರೆ ಆ ರ್ಯಾಲಿ ಅಲ್ಲಿಗೆ ಎಂಡ್ ಆಗುತ್ತೆ ಸರ್. ನಾವು ಮುಂದಿನ ಸಲ ಮತ್ತೆ ರನ್ನಿಂಗ್ ಅನ್ನ ಪಾಸ್ ಮಾಡಿಕೊಂಡು ಈ ಎಲ್ಲ ಪ್ರೊಸೀಜರ್ ಗಳನ್ನ ಕಂಟಿನ್ಯೂ ಮಾಡ್ಬೇಕು ಸರ್. ಅಕಸ್ಮಾತ್ ನಾವು ಅವತ್ತೇ ಪಾಸ್ ಆದ್ವಿ ಅಂತಂದ್ರೆ ನೆಕ್ಸ್ಟ್ ನಮ್ಮನ್ನ ಮೆಡಿಕಲ್ ಎಕ್ಸಾಮ್ ಸಲುವಾಗಿ ಅಲೋ ಮಾಡ್ತಾರೆ ಸರ್.
1: ಅದಾದ ನಂತರ ವೈದ್ಯಕೀಯ ಪರೀಕ್ಷೆ ಅಂತಂದ್ರೆ ವೈದ್ಯಕೀಯ ಪರೀಕ್ಷೆ ಹೆಂಗ್ ನಡೀತದ?
0: ವೈದ್ಯಕೀಯ ಪರೀಕ್ಷೆ ಸರ್, ನಾನ್ ಅನ್ಕೊಂಡಂಗೆ, ನಾನ್ ನೋಡಿದಂಗೆ, ನಮ್ಮ ಭಾರತದೊಳಗ ಎಷ್ಟೆಲ್ಲ ಇವೆಲ್ಲ ಫೋರ್ಸಸ್, ಡಿಫೆನ್ಸ್ ಫೋರ್ಸಸ್ ಇದಾವೋ ಅದರಲ್ಲಿ ಅತಿ ಹೆಚ್ಚು ಕಠಿಣವಾಗಿ ವೈದ್ಯಕೀಯ ಪರೀಕ್ಷೆ ನಡೆಸೋದು ನಮ್ಮ ಭೂಸೇನೆಯ ಭರ್ತಿಗಾಗಿ ಸರ್. ಯಾಕಂದ್ರೆ ಈ ಕಾಲೊಳಗಿನ ಉಗುರು ಹಿಡ್ಕೊಂಡು ತಲೆಯೊಳಗಿನ ಕೂದಲು ತನನು ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ ಸರ್. ಯಾವುದೇ ಭಾಗವನ್ನ ಬಿಡೋದಿಲ್ಲ, ನಮ್ಮ ಶರೀರದ ಎಲ್ಲಾ ಭಾಗಗಳನ್ನ ಚೆಕ್ ಮಾಡ್ತಾರೆ. ಅಂಗಾಂಗ ಏರುಪೇರು ಇದ್ರು ಕೂಡ ಅವರು ಬರೆದು ಕೊಡ್ತಾರೆ ಸರ್, ಇಂತ ಹಾಸ್ಪಿಟಲ್ಗೆ ಹೋಗ್ರಿ ನೀವು ಅಂದ್ರೆ ಮಿಲಿಟರಿ ಹಾಸ್ಪಿಟಲ್ ನಮ್ಮ ಪುಣೆ ಮತ್ತು ವಾಪಸ್ ಬೆಂಗಳೂರಲ್ಲಿ ಕಮಾಂಡ್ ಹಾಸ್ಪಿಟಲ್ ಅಂತಿದಾವ ಸರ್, ಅಲ್ಲಿ ಬರೆದು ಕೊಡ್ತಾರೆ. ಅಲ್ಲಿ ಹೋಗಿ ನಾವು ಮತ್ತೊಮ್ಮೆ ಚೆಕ್ ಮಾಡಿಸ್ಬೇಕು ಸರ್. ಅವಾಗ ಅಲ್ಲಿ ಪಾಸ್ ಆಗುವಂತ ಚಾನ್ಸಸ್ ಇದಾವೆ, 50-50 ಸರ್. ಅಲ್ಲಿ ಏನು ಹೇಳಕ್ಕಾಗಲ್ಲ,
1: ಯಾವುದೇ ಭರವಸೆ
0: ಕೊಡಕ್ಕಾಗಲ್ಲ ಸರ್.
1: ವೈದ್ಯಕೀಯ ಪರೀಕ್ಷೆ ಮುಗಿದ ನಂತರ ಮುಂದಿನ ಪ್ರೊಸೀಜರ್?
0: ವೈದ್ಯಕೀಯ ಪರೀಕ್ಷೆ ಮುಗಿದ ನಂತರ ಸರ್, ಈಗ ನಾನು ಹೇಳಿದಂಗೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಯಾವ್ದಾದ್ರೂ ಒಂದು ನ್ಯೂನ್ಯತೆಗಳು ನಮ್ಮಲ್ಲಿ ಕಂಡು ಬಂದಾಗ ಅವರು 1, 2, 3, 4 ಈ ರೀತಿ ಪಾಯಿಂಟ್ಸ್ ಗಳನ್ನ ಬರೀತಾರೆ. ಈ ಒಂದು ಅಭ್ಯರ್ಥಿಯ ಇಂತ ಒಂದು ಇವನಲ್ಲಿ ನ್ಯೂನ್ಯತೆ ಐತಿ ಅಂತ ಹೇಳಿ. ಅಕಸ್ಮಾತ್ ನನ್ನಲ್ಲಿ ಯಾವುದೇ ನ್ಯೂನ್ಯತೆ ಇರಲಿಲ್ಲ, ನಾನು ಎಲ್ಲಾ ರೀತಿಯಲ್ಲಿಯೂ ಅವ್ರು ಚೆಕ್ ಮಾಡಿದ ರೀತಿಯೊಳಗ ನಾನು ಫಿಟ್ ಆಗಿದ್ನಿ ಅಂತಂದ್ರೆ ನಮಗ ಅಲ್ಲಿ ಫ್ರೆಶ್ ಮೆಡಿಕಲ್ ಅಂತ ಹೇಳಿ ಕರೀತಾರೆ ಸರ್. ಅದಕ್ಕೆ ಆ ಫ್ರೆಶ್ ಮೆಡಿಕಲ್ ಯಾರೆಲ್ಲ ಆಗ್ತತೋ ಯಾರ್ದೆಲ್ಲ ಅವರನ್ನ ಅವರಿಗೆ ಅವತ್ತೇ ಹಾಲ್ ಟಿಕೆಟ್ ಕೊಟ್ಟು ಇಂತ ದಿನ ನಿಮ್ಮ ಎಕ್ಸಾಮಿನೇಷನ್ ಇರುತ್ತೆ, ರಿಟರ್ನ್ ಎಕ್ಸಾಮಿನೇಷನ್, ಅವತ್ತೆ ನೀವು ಬರ್ರಿ ಅಂತ ಹೇಳಿ ಹಾಲ್ ಟಿಕೆಟ್ ಕೊಡ್ತಾರೆ. ಯಾರ್ದು ನ್ಯೂನ್ಯತೆಗಳನ್ನ ಬರೆದಿರ್ತಾರೋ 1-2 ಪಾಯಿಂಟ್ಗಳನ್ನ ಅವರು ಕಮಾಂಡ್ ಹಾಸ್ಪಿಟಲ್ ಅಂತ ಏನ್ ಹೇಳಿದೆ, ಒಂದು ಪುಣೆ ಕೊಟ್ಟಿರ್ತಾರ ಇಲ್ಲ ಬೆಂಗಳೂರು ಕೊಟ್ಟಿರ್ತಾರೆ ಸರ್. ಅಲ್ಲಿ ಹೋಗಿ ನಾವು ವಾಪಸ್ ಚೆಕ್ ಮಾಡಿಸ್ಬೇಕು, ಅಲ್ಲಿ ಫಿಟ್ ಆದ್ರೆ ಅಲ್ಲಿ ಅವರಿಗೆ ಹಾಸ್ಪಿಟಲ್ ಅಲ್ಲಿ ಎಕ್ಸಾಮ್ಗೆ ಹಾಲ್ ಟಿಕೆಟ್ ಅನ್ನ ಕೊಟ್ಟು ಅವರನ್ನ ವಾಪಸ್ ಕಳಿಸ್ತಾರೆ.
1: ಅಂದ್ರೆ ಎಕ್ಸಾಮ್ ಹೊಟ್ಟರಿಗೆ ಒಮ್ಮೆ ನಡೆಸ್ತಾರ ಅಥವಾ ಮತ್ತೆ ಬೇರೆ ಬೇರೆ?
0: ಎಲ್ರಿಗೂ ಸೇಮ್ ಸರ್. ಯಾರೆಲ್ಲ ರೀ ಮೆಡಿಕಲ್ ಹಾಕಿರ್ತಾರೋ ಅಥವಾ ಯಾರ್ದೆಲ್ಲ ಫ್ರೆಶ್ ಮೆಡಿಕಲ್ ಆಗಿರುತ್ತೋ ಪ್ರತಿಯೊಬ್ಬರದು ಒಂದೇ ದಿನ ಎಕ್ಸಾಮ್ ನಡೆಸ್ತಾರೆ ಸರ್. ಅದು ಟ್ರೇಡ್ ವೈಸ್ ಸರ್.
1: ಹೇಳಿದ್ರಿ ಪರೀಕ್ಷೆ ನಡೆಸ್ತಾರಂತ, ಪರೀಕ್ಷೆ ಹೆಂಗಿರ್ತದೆ?
0: ಈಗ ಪರೀಕ್ಷೆ ಅಂತ ಬಂದಾಗ ಈಗ ಈ ರನ್ನಿಂಗ್ ಎಲ್ಲ ಪಾಸ್ ಆದ್ವಿ, ಮೆಡಿಕಲ್ ಪಾಸ್ ಆದ್ವಿ, ನೆಕ್ಸ್ಟ್ ಪ್ರೊಸೀಜರ್ ಸರ್ ಭಾರತೀಯ ಸೇನೆಗೆ ಸೇರ್ಕೊಳ್ಬೇಕು ಅಂತಂದಾಗ ಎಕ್ಸಾಮಿನೇಷನ್ ಅಂತೇಳಿ. ಎಕ್ಸಾಮಿನೇಷನ್ ಅಲ್ಲಿ 50 ಕ್ವಶನ್ ಇರ್ತಾವ ಸರ್. ಈಗ GD ಆಗಿರ್ಬೋದು, ಟ್ರೇಡ್ಮನ್ ಆಗಿರ್ಬೋದು, ವಾಪಸ್ ನಮ್ದು ಕ್ಲರ್ಕ್ ಆಗಿರ್ಬೋದು, 50 ಕ್ವಶನ್ ಇರ್ತಾವ. ಆಯಾ ಟ್ರೇಡ್ಗೆ ಅನುಸಾರವಾಗಿ ಅಂದ್ರೆ ಈಗ GD ಮತ್ತು ಟ್ರೇಡ್ಮನ್ ದವರು 10th ಮೇಲೆ ಹೋಗಿರ್ತಾರೆ ಸರ್. PUC ಮೇಲೆ ಹೋದವರು ಈ ಕ್ಲರ್ಕ್ ಯಾರೆಲ್ಲ ಟ್ರೈ ಮಾಡಿರ್ತಾರೋ ಅವರು. ಇನ್ನೊಂದು ಟೆಕ್ನಿಕಲ್ ಅಂತ ಬರುತ್ತೆ ಸರ್, ಅದು ಟೆಕ್ನಿಕಲ್ ಅಂತಂದಾಗ ಸೈನ್ಸ್ ಬೇಸ್ ಮೇಲೆ ಯಾರೆಲ್ಲ ಹೋಗಿರ್ತಾರೋ. ಈ ಪ್ರತಿಯೊಂದು ಎಕ್ಸಾಮ್ನು ಸರ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಇರುತ್ತೆ ಸರ್. ಈಗ GD ಅಂತ ಬಂದಾಗ ಅಲ್ಲಿ ಹೆಚ್ಚು ಒತ್ತುಗಳನ್ನ ನಾವು ಜನರಲ್ ನಾಲೆಜ್ಗೆ, ಇಂಗ್ಲಿಷ್ಗೆ, ಬೇಸಿಕ್ ಇಂಗ್ಲಿಷ್ಗೆ ಕೊಟ್ರೆ ಈಗ ನಾವು ಈ ಕ್ಲರ್ಕ್ SKT ಅಂತ ಏನ್ ಕರೆದಿವಲ್ಲ ಅದರೊಳಗ ಇಂಗ್ಲಿಷ್ ಗ್ರಾಮರ್ಗೆ ಹೆಚ್ಚು ಒತ್ತು ಕೊಟ್ಟು ಸೈನ್ಸ್ ಅತಿ ಹೆಚ್ಚು ಕ್ವಶನ್ ಗಳನ್ನ ಅದ್ರ ಕೇಳಿರ್ತಾರ, ಸೈನ್ಸ್ ಮೇಲೆ ಕೇಳಿರ್ತಾರ, ಮ್ಯಾಥಮೆಟಿಕ್ಸ್ ಕೇಳಿರ್ತಾರ. ಈಗ ಸೈನ್ಸ್ ಅಂತ ಬಂದಾಗ ಬಯೋಲಜಿ, ಕೆಮಿಸ್ಟ್ರಿ, ಈ ಉಕ್ಕರುಗಳ ಮೇಲೆ ಕ್ವಶನ್ ಗಳನ್ನ ಕೇಳಿರ್ತಾರೆ ಸರ್. 50 ಕ್ವಶನ್ ಗಳಲ್ಲಿ ವಿಂಗಡಣೆ ಮಾಡಿರ್ತಾರೆ, ಇಂತ ಸಬ್ಜೆಕ್ಟ್ ಮೇಲೆ ಇಷ್ಟು ಕ್ವಶನ್ ಬರ್ತವೆ ಅಂತ.
1: ಪ್ರತಿ ವಿಷಯವಾರು ಇಂತಿಷ್ಟು ಪ್ರಶ್ನೆಗಳು
0: ವಿಷಯವಾರು ಸರ್.
1: ಹೇಳಿದ್ರೆ ಪರೀಕ್ಷೆ ಬರಿತೀವಿ ಅಂತ, ಪರೀಕ್ಷೆ ಪ್ರಾದೇಶಿಕ ಭಾಷೆಗಳು ಇರ್ತಾವ ಅಥವಾ ಹಿಂದಿ ಅಥವಾ ಆಂಗ್ಲ ಮಾಧ್ಯಮದಲ್ಲಷ್ಟೇ ಇರ್ತಾವ?
0: ಇಲ್ಲ ಸರ್, ಪ್ರಾದೇಶಿಕ ಭಾಷೆಗೆ ಮಿಲಿಟರಿಲಿ ಯಾವುದೇ ರೀತಿಯ ಮನ್ನಣೆಗಳನ್ನ ಕೊಡೋದಿಲ್ಲ ಸರ್. ಅಲ್ಲಿ ಮೇನ್ ನಮ್ಮ ಆಫೀಸಿಯಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಬಂದಾಗ ನಾವು ಡಾಕ್ಯುಮೆಂಟರಿ ಇಂಗ್ಲಿಷ್ ಅನ್ನ ಬಳಸಿದ್ರೆ ಮಾತನಾಡಲಿಕ್ಕೆ ಹಿಂದಿಯನ್ನ ಬಳಸ್ತೀವಿ. ಹಿಂಗಾಗಿ ಇಂಗ್ಲಿಷ್ ಮತ್ತು ಹಿಂದಿಯನ್ನ ಎರಡೇ ಭಾಷೆಗಳನ್ನ ಅಲೋ ಮಾಡ್ತಾರೆ ಸರ್.
1: ಸುದೀರ್ಘ 7 ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ
0: ಸರ್,
1: ಪ್ರಸ್ತುತ ಮ್ಯಾನ್ಮಾರ್ ಚೀನಾ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವಂತಹ ಅರುಣಾಚಲ ಪ್ರದೇಶದಲ್ಲಿ ತಾವು ಸೇವೆಯನ್ನು ಸಲ್ಲಿಸ್ತೀರಿ?
0: ಹೌದು ಸರ್.
1: ಅಲ್ಲಿಯ ಆಹಾರ ಪದ್ಧತಿಗೆ ಇಲ್ಲಿಯ ಆಹಾರ ಪದ್ಧತಿಗೆ ಏನ್ ವ್ಯತ್ಯಾಸ ಅನಿಸ್ತದೆ?
0: ಹೌದು ಸರ್, ಈಗ ಅರುಣಾಚಲ ಪ್ರದೇಶದಲ್ಲಿನ ಏನ್ ಟೆಂಗಾ ಅಂತ ಹೇಳ್ಕರ್ದೆ ನಾನು, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಅಲ್ಲಿನ ಒಂದು ಟೆಂಪರೇಚರ್ ಅನ್ನ ಅಥವಾ ತಾಪಮಾನವನ್ನ ನಾವು ಚೆಕ್ ಮಾಡಿದಾಗ ನಮ್ಮ ಊರಿಗೂ ಅಲ್ಲಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ನಮ್ಮೂರಲ್ಲಿ ನಾವು 22-24 ಟೆಂಪರೇಚರ್ ಇದ್ದಾಗ ಅಲ್ಲಿ ಟೆಂಗಾ ಅರುಣಾಚಲ ಪ್ರದೇಶದೊಳಗೆ 12-11-10 ಈ ರೀತಿ ಟೆಂಪರೇಚರ್ ಗಳಿರ್ತಾರೆ ಸರ್. ಚಳಿಗಾಲದಲ್ಲಿ ಅಲ್ಲಿಯೂ ಕೂಡ 0-1 ಟೆಂಪರೇಚರ್ ಹೋಗುತ್ತೆ. ನಾನು 0 ಟೆಂಪರೇಚರ್ ವರೆಗೂ ಮೊದಲು ಎಲ್ಲಿ ನೋಡಿರಲಿಲ್ಲ. ಅಲ್ಲಿ 0 ಟೆಂಪರೇಚರ್ ಅನ್ನು ನೋಡಿದಾಗ ಅಲ್ಲಿ 0 ಟೆಂಪರೇಚರ್ ಅಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಆಗುತ್ತೆ ಅನ್ನೋದನ್ನ ಅನುಭವಿಸಿದಾಗ ಒಂದ್ ರೀತಿಯೊಳಗೆ ಹೆಮ್ಮೆನೂ ಇದೆ, ಒಂದ್ ರೀತಿ ಕಷ್ಟನೂ ಆಗಿದೆ.
1: ಅಲ್ಲೇ ಜನರ ವಾತಾವರಣ, ಇಲ್ಲೇ ಜನರ ವಾತಾವರಣ ಬಹಳ ಫರಕ್ ಆಗ್ತಲ್ರಿ?
0: ಬಹಳ ಫರಕ್,
1: ಅದ್ರ ಬಗ್ಗೆ ಹೇಳ್ರಲ್ಲ.
0: ಬಹಳ ಫರಕ್ ಇದೆ ಸರ್. ಅಲ್ಲಿ ಇನ್ನೊಂದು ಏನು ಅಂತಂದ್ರೆ ಭಾರತೀಯ ಸೇನೆ ಸೈನಿಕರು ಯಾವುದೇ ಪ್ರದೇಶದಲ್ಲಿದ್ರೂ ಅಲ್ಲಿನ ಸಾರ್ವಜನಿಕರ ಜೊತೆನೂ ಒಂದ್ ಸ್ವಲ್ಪ ನಾವು ಟಚ್ ಒಳಗಿರ್ತೇವೆ ಸರ್. ಅಂದ್ರೆ ಅವರ ಜೊತೆ ಕೂಡೋದಾಗ್ಲಿ, ಅವ್ರ ಜೊತೆ ಮಾತನಾಡೋದಾಗ್ಲಿ, ಎಷ್ಟು ಕಮ್ಯುನಿಕೇಶನ್ ಇರುತ್ತೆ ಸರ್, ಎಷ್ಟು ಬೇಕೋ ಅಷ್ಟೇ, ಲಿಮಿಟ್ ಒಳಗ ಇತಿಮಿತಿಗಳು ಇರ್ತಾವ. ಆ ಇತಿಮಿತಿಗಳನ್ನ ಮೀರಿ ನಾವು ಕೂಡ ಹೋಗೋ ಹಾಗಿಲ್ಲ, ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ನಾವು ಕೂಡ ಉತ್ತರವನ್ನ ಕೊಡುವ

0: ಕೂಡ್ಲೆ. ಅಲ್ಲಿನ ಜನರನ್ನ ನೋಡಿದಾಗ ಮತ್ತೆ ನಮ್ಮೂರಲ್ಲಿರುವಂತಹ ಜನರನ್ನ ನೋಡಿದಾಗ ಅಲ್ಲೆಲ್ಲ ಗುಡ್ಡಗಾಡು ಪ್ರದೇಶ ಸರ್ ಅದು. ಆ ಗುಡ್ಡಗಳನ್ನ ನಾವು ಹಿಂಗ ತಲೆಯೆತ್ತಿ ನೋಡಿದಾಗ ಪೂರ್ತಿ ಅದರ ಎಂಡ್ ಕಾಣೋದಿಲ್ಲ ಸರ್. ಅಷ್ಟು ಎತ್ತರದ ಗುಡ್ಡ ಬೆಟ್ಟಗಳು, ಅಲ್ಲಿನ ಜನ ಅಷ್ಟು ಟೆಂಪರೇಚರ್ಗಳಲ್ಲಿ ಇಂದಿಗೂ ಕೂಡ ಅಲ್ಲಿಯೇ ತಮ್ಮ ಮೂಲ ನಿವಾಸ ಇಲ್ಲಿತ್ತು, ಅಲ್ಲಿಯೇ ವಾಸ ಮಾಡ್ತಿದ್ದಾರೆ. ನಮಗಿಂತ ಅವರು ಹೆಚ್ಚು ಪರಿಶ್ರಮಿಗಳು ಅಂತ ಹೇಳಿದ್ರು ತಪ್ಪಿಲ್ಲ. ಯಾಕಂದ್ರೆ ಅಲ್ಲಿ ಉಳ್ಳಿಕ್ಕೆ ಸರಿಯಾದ ಭೂಮಿ ಇಲ್ಲ, ಬೆಟ್ಟ ಗುಡ್ಡಗಳಲ್ಲಿಯೇ ಅವರಿಗೆ ಅಲ್ಲಿ ಸೂಕ್ತವಾದಂತಹ ಆಹಾರ ಧಾನ್ಯಗಳನ್ನು ಬೆಳೆಯೋದ್ರ ಮೂಲಕವಾಗಿ ಅಲ್ಲಿಂದಲೇ ಅವರು ಬೇರೆ ಬೇರೆ ಕಡೆಗೆ ತಮ್ಮ ಆಹಾರ ಸಾಮಗ್ರಿಗಳನ್ನು ಕೂಡ ರಫ್ತು ಮಾಡ್ತಾರೆ ಸರ್. ಅಲ್ಲಿಯ ಪರಿಸ್ಥಿತಿಗಳು ಇಲ್ಲಿಯ ಪರಿಸ್ಥಿತಿಗಳು ಅಜಗಜಾಂತರ ವ್ಯತ್ಯಾಸ ಇದೆ ಸರ್.
1: ಸೈನಿಕರಂತಂದ್ರ ಸಾಮಾನ್ಯವಾಗಿ ವರ್ಷದಾಗ ಒಂದ್ ಸರ ಎರಡು ಸರ ಊರಿಗೆ ಬರ್ತಾರ, ಅದ್ರ ಅನುಭವ ತಮಗೆ?
0: ಈಗ ಸೈನಿಕರಿಗೆ 90 ದಿನ ರಜೆ ಏನಿರುತ್ತೋ ಅದು ಆಯಾ ಯೂನಿಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದು ನಮ್ಮ ಸಿಒ ಕಮಾಂಡಿಂಗ್ ಆಫೀಸರ್ ಅಂತ ಏನ್ ಕರಿತೀವಿ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. 90 ದಿನ ನಮ್ಗೆ ಅವ್ರು ಸೂಟಿ ಕೊಡಬಹುದು ಅಥವಾ 1 ತಿಂಗಳು ಅವ್ರು ತಮ್ಮಲ್ಲೇ ಇಟ್ಟುಕೊಂಡು ಕೇವಲ 60 ದಿನ ನಮ್ಗೆ ರಜೆಯನ್ನು ಕೊಡಬಹುದು ಸರ್. ಹಿಂಗಾಗಿ ಮನೆಯಿಂದ ಬಹಳ ದೂರ ಉಳಿತೀವಿ, ಆದ್ರೆ ಬಂದಾಗ 60 ದಿನ ಅಥವಾ 1 ತಿಂಗಳು 40 ದಿನ ಈ ರೀತಿ ರಜೆ ಬಂದಿರ್ತೀವಿ ಸರ್. ಈ ರಜೆ ಬಂದಾಗ ಮನೆಯೊಳಗ ಟೈಮ್ ಹೆಂಗ್ ಹೋಗ್ತೈತಿ ಅನ್ನೋದೇ ಗೊತ್ತಾಗೋದಿಲ್ಲ. ಅಲ್ಲಿದ್ದಾಗ 3 ತಿಂಗಳು ಅಲ್ಲಿ ಹೆಂಗ್ ನಾವು ಕಳಿತೀವಿ ಅನ್ನೋದು ಗೊತ್ತಾಗೋದಿಲ್ಲ ಕೆಲಸದ ಮಧ್ಯೆ.
1: ಅಂದ್ರೆ ಸೇನೆಯಿಂದ ತಮ್ಮ ತಾಯ್ನಾಡಿಗೆ ಬರ್ತೀರಿ, ಇಲ್ಲಿ ಬಂದಂತ ಖುಷಿ ಹೆಂಗಿರ್ತಾವ? ಮತ್ತೆ ಇಲ್ಲಿ ಬಂದಾಗೆಲ್ಲ ಏನ್ ಮಾಡ್ತಿರ್ತಾವ?
0: ನಾನು ಪ್ರತಿ ಸಲ ಊರಿಗೆ ಬರಬೇಕಾದಾಗ ಟ್ರೈನ್ ಒಳಗೆ ಬರಬೇಕಾದಾಗ ಸೋಲಾಪುರದಿಂದ ನಮ್ಮ ವಿಜಯಪುರ ನಡುವೆ ಒಂದು ಕರ್ನಾಟಕ ಬಾರ್ಡರ್ ಬರುತ್ತೆ, ಆ ಒಂದು ಬ್ರಿಡ್ಜ್ ನಂತರ ವೆಲ್ಕಮ್ ಟು ಕರ್ನಾಟಕ ಅಂತ ಹೇಳಿ ಒಂದು ಬೋರ್ಡ್ ಇದೆ, ಕರ್ನಾಟಕಕ್ಕೆ ಹಾರ್ದಿಕ ಸುಸ್ವಾಗತ ಅಂತ ಹೇಳಿ. ಆ ಬೋರ್ಡ್ ಅನ್ನ ನೋಡಿದಾಗ ಏನೋ ಒಂದು ಬಹಳ ಅಂದ್ರೆ ಬಹಳ ಖುಷಿ, ನಾನು ನಮ್ಮ ನಾಡಿಗೆ ಕಾಲಿಟ್ಟನಪ್ಪ. ಎಷ್ಟೋ ಸಲ ನಾನು ಬಸ್ ಅಲ್ಲಿ ಕುಂತಾಗೂ ಸಹ ಆ ಒಂದು ಬೋರ್ಡಿನ ಫೋಟೋನ ಹೊಡ್ಕೊಂಡು ಸಾಕಷ್ಟು ಜನರಿಗೆ ಕಳಿಸಿದೀನಿ, ನಾನು ಮತ್ತೆ ನಮ್ಮ ತಾಯ್ನಾಡಿಗೆ ಬಂದೆ ಅಂತ ಹೇಳಿ. ದೇಶ ಸೇವೆ ಮಾಡಿಕೊಂಡು ತಾಯ್ನಾಡಿಗೆ ಬಂದಾಗ ಆ ಒಂದು ಖುಷಿಯನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ನಾನು ಬೆಳೆದ ಊರು, ನಾನು ಆಡಿದಂತ ಊರಿದು, ನಾನು ಎಲ್ಲೋ ಒಂದ್ ಕಡೆ ಸೇವೆಯನ್ನು ಸಲ್ಲಿಸಿ ಇವತ್ತು ನಾನು ವಾಪಸ್ ಮತ್ತೆ ಮತ್ತೆ ವಾಪಸ್ ಬಂದಾಗ ಬಹಳ ಹೆಮ್ಮೆ ಅನಿಸ್ತತೆ. ಇನ್ನೊಂದು ಏನು ಅಂತಂದ್ರೆ ಪ್ರತಿಯೊಬ್ಬ ಸೈನಿಕನಿಗೂ ಆಗುವ ಅನುಭವಗಳು ಏನು ಅಂತಂದ್ರೆ ಪ್ರತಿ ಸಲ ಊರಿಗೆ ಬಂದಾಗ ನಾನು ಇದೇ ಫಸ್ಟ್ ಟೈಮ್ ಬರಾಕತ್ತೀನೇನೋ ಅನ್ನುವಂಥದ್ದು ಎಲ್ಲರಿಗೂ ಈ ಅನುಭವ ಆಗಿರುತ್ತೆ ಸರ್.
1: ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ವಿಡಿಯೋಗಳು ವೈರಲ್ ಸಿಕ್ಕಾಪಟ್ಟೆ ಆಗಿದ್ವು, ಜೊತೆಗೆ ಸಾಕಷ್ಟು ಹೆಸರನ್ನು ಕೂಡ ಮಾಡ್ಯಾವ, ಅದರ ಕುರಿತು ಏನ್ ಹೇಳ್ತೀರಿ?
0: ಫಸ್ಟ್ ಟೈಮ್ ನನ್ನ ಸರ್ ನಾನು ಟಿಕ್ಟಾಕ್ ಅಲ್ಲಿ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಅಲ್ಲಿಂದ ನನ್ನ ಜರ್ನಿ ಸೋಷಿಯಲ್ ಮೀಡಿಯಾ ಜರ್ನಿ ಸ್ಟಾರ್ಟ್ ಆಯ್ತು. ಟಿಕ್ಟಾಕ್ ಅಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳನ್ನ ಹಾಕೋಕೆ ಸ್ಟಾರ್ಟ್ ಮಾಡಿದಾಗ ಜನರ ಅಭಿಪ್ರಾಯ ಯಾವ ರೀತಿ ಬರುತ್ತೋ ಏನೋ ಅಂತ ಗೊತ್ತಿರಲಿಲ್ಲ. ಏನೋ ಒಂದು ಟೈಮ್ ಪಾಸ್ ಅನ್ನುವಂತ ಕಾರಣಕ್ಕಾಗಿ ನಾನು ವಿಡಿಯೋಗಳನ್ನ ಹಾಕಿದಾಗ ಅದಕ್ಕೆ ಉತ್ತಮ ಪ್ರತಿಕ್ರಿಯೆ ಬಂತು ಸರ್. ಉತ್ತಮ ಪ್ರತಿಕ್ರಿಯೆ ಬಂತು. ಜನ ಅನ್ನೋಕ್ಕಿಂತ ಯುವಕರು, ಅತಿ ಹೆಚ್ಚು ಯುವಕರು ತಮ್ಮ ಪ್ರಶ್ನೆಗಳನ್ನ ಕೇಳಿ ಶುರು ಮಾಡಿದ್ರು. ಆ ಪ್ರಶ್ನೆಗಳನ್ನ ನಾನು ಅವರಿಗೆ ಸಮರ್ಪಕವಾದ ಸರಿಯಾದ ಉತ್ತರಗಳನ್ನ ಹೇಳ್ತಾ ಬಂದಾಗ ಅವರಿಗೂ ಎಲ್ಲೋ ಒಂದ್ ಕಡೆ ಬಹಳಷ್ಟು ಬದಲಾವಣೆಗಳನ್ನ ಕಂಡ್ರು. ಇಷ್ಟು ದಿನ ನಮ್ಗ ಊರೊಳಗಿದ್ದ ಅನ್ನಗಳನ್ನ ನಾವು ಅಷ್ಟೇ ಕೇಳ್ತಿದ್ವಿ, ಆದ್ರೆ ಏನ ಸೋಷಿಯಲ್ ಮೀಡಿಯಾದ ಮುಖಾಂತರ ಹೇಳತನ ಪ್ರತಿಯೊಂದನ್ನು ಹೇಳಿದಾಗ ನಾನು ಕೆಲವೊಂದಿಷ್ಟು ಅಂಶಗಳನ್ನ ಹೇಳಿದ್ದನ್ನ ಅವರು ಅಳವಡಿಸಿಕೊಂಡು ಅದರಿಂದ ಆದ ಫಲಿತಾಂಶಗಳನ್ನ ನನಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಸರ್. ಅಂದ್ರೆ ನಾನು ಈ ರೀತಿ ಮಾಡಬೇಕು, ಈ ರೀತಿ ಮಾಡಿದ್ರೆ ಈ ರೀತಿಯ ರಿಸಲ್ಟ್ ಬರ್ತತಿ ಅಂತಂದಾಗ ಆ ಎಲ್ಲಾ ಯುವಕರು ಆ ರೀತಿ ಮಾಡಿ ನನಗೆ ವಾಪಸ್ ಹೌದನ್ನ ನೀನ್ ಹೇಳಿದ್ ನಮಗೆ ಹೆಲ್ಪ್ ಆಗಾಗತ್ತಿ ಅಂತಂದಾಗ ಅದನ್ನ ನಾನು ಅಲ್ಲಿಂದ ಕಂಟಿನ್ಯೂ ಮಾಡಿದ್ದು ಇವತ್ತು ಇಲ್ಲಿವರೆಗೂ ತಂದು ನಿಲ್ಸಿದ್ದಾರೆ. ಈ ಸೋಷಿಯಲ್ ಮೀಡಿಯಾದಿಂದ ಸಾಕಷ್ಟು ಪ್ರೀತಿಯನ್ನ ಗಳಿಸಿದೀನಿ, ಅದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮಾರ್ಗದರ್ಶನದ ಮೂಲಕ. ಅದಕ್ಕಾಗಿ ನಾನು ಬಹಳ ಅಂದ್ರೆ ಬಹಳ ಹೆಮ್ಮೆ ಪಡ್ತೀನಿ ಸರ್, ಬಹಳ ಖುಷಿ ಪಡ್ತೀನಿ ಸರ್.
1: ಭಾರತೀಯ ಸೇನಾನಿಯಾಗಿ ನಮ್ಮ ಮುಂದೆ ಇವತ್ತ ನಿಮ್ಮೆಲ್ಲ ವಿಡಿಯೋಗಳು, ಅದೆಲ್ಲ ಸ್ಕ್ರಿಪ್ಟ್ ನೀವೇ ಬರ್ದಿರ್ತೀರ?
0: ಹೌದು ಸರ್, ಸಾಕಷ್ಟು ವಿಡಿಯೋಗಳು ಕೆಲವೊಂದಿಷ್ಟನ್ನ ಪುಸ್ತಕದಿಂದ ಓದಿ ಹೇಳಿದ್ದಾದ್ರೆ ಇನ್ನು ಕೆಲವೊಂದಿಷ್ಟು ನನಗಾದ ಅನುಭವವನ್ನೇ ಹೇಳಿರ್ತೀನಿ.
1: ಭಾರತೀಯ ಸೇನೆಯ ಸೇವೆ ಸಲ್ಲಿಸಿ ಏನ್ ಊರಿಗೆ ಬರ್ತಿರಲ್ಲ, ಅವಾಗೆಲ್ಲ ಸಂಭ್ರಮ ಹೆಂಗಿರ್ತದೆ ಮನ್ಯಾಗ? ತಂಗಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಹೇಳಿದ್ರೆ ಕುಟುಂಬದ ಬಗ್ಗೆ
0: ಪ್ರತಿ ಸಲ. ಇನ್ನೊಂದು ಏನು ಅಂತಂದ್ರೆ ನಾನು ಪ್ರತಿ ಸಲ ಬರಬೇಕಾದ್ರೆ ಅವರಿಗೆ ಇಂಥದೇ ದಿನ ಬರ್ತೀನಿ ಅಂತ ಹೇಳಿರೋದಿಲ್ಲ ಸರ್. ಅವರಿಗೆ ಬರೋದೆಲ್ಲ ನನಗೆ ಗೊತ್ತಿರ್ತೈತಿ, ಬಟ್ ಅವರಿಗೆ ನಾನು ಸರ್ಪ್ರೈಸ್ ಕೊಡಬೇಕು. ಅವರನ್ನ ಅಚಾನಕ್ ಆಗಿ ಅವರನ್ನ ನೋಡಿದಾಗ ಅವರು ಒಳಗೆ ಯಾವ ರೀತಿ ಬದಲಾವಣೆಗಳಾಗ್ತಾವ, ಯಾವ ರೀತಿ ಖುಷಿ ಪಡ್ತಾರ ಅನ್ನುವಂಥದ್ದನ್ನ ನೋಡಬೇಕು ಅಂತಂದು ಸಾಕಷ್ಟು ಸಲ ಅವ್ರಿಗೆ ಹೇಳದೆ ಮನೆಗೆ ಬಂದಾಗ ನಮ್ಮ ತಾಯಿ ಆಗಿರ್ಬೋದು, ನಮ್ಮ ತಂಗಿ ಆಗಿರ್ಬೋದು, ಇದುವರೆಗೂ ಅವರು ನನ್ನನ್ನು ನೋಡಿದ ತಕ್ಷಣ ಅವರೇನು ಒಂದು ಆನಂದ ಬಾಷ್ಪವನ್ನು ತಂದ ಕಣ್ಣು ತುಂಬಿ ನನ್ನನ್ನು ಸ್ವಾಗತ ಮಾಡ್ತಾರಲ್ಲ, ಆ ಕ್ಷಣ ಅನುಭವಿಸಾಕ ಬಹಳ ಅಂದ್ರೆ ಬಹಳ ಹೇಳ್ಕೊಳಕ್ ಆಗಂಗಿಲ್ಲರಿ ಸರ್. ಅದ್ರ ಬಗ್ಗೆ ಅದನ್ನ ಅನುಭವಿಸಿದವ್ರಿಗೆ ಅಷ್ಟ ಗೊತ್ತಿರಿ. ಅದು
1: ಖಂಡಿತ ಸಂತೋಷ ಅವರು, ಸಂತೋಷ್ ಭಾವಿಕಟ್ಟಿ ಅವರು ನಮ್ಮ ಜೊತೆ ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದನ್ನು ಮಾಡಿದಾರೆ, ಅವರ ವಿಡಿಯೋಗಳನ್ನ ತಾವೆಲ್ಲ ನೋಡಿರ್ತೀರಿ. ಒಂದು ವಿಡಿಯೋ ತುಣುಕನ್ನ ಈಗ ಸಂತೋಷ್ ಭಾವಿಕಟ್ಟಿ ಅವರು ಹೇಳ್ತಾರ, ಕೇಳೋಣ.
0: ಈ ವಿಡಿಯೋ ತುಣುಕು ಅನ್ನೋದಕ್ಕಿಂತ ನಾನು ಎಲ್ಲಾ ಯುವಕರಿಗೆ ಒಂದು ನನ್ನ ವಿಡಿಯೋಗಳ ಮೂಲಕ ನಾನು ಹೇಳಿದ ರೀತಿಯೊಳಗ ಇವತ್ತು ಕೂಡ ಹೇಳ್ತಿದ್ದೀನಿ, ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಸಾಕಷ್ಟು ಭರವಸೆಗಳನ್ನ ಇಟ್ಕೊಂಡಿದ್ದಾರೆ. ನಿಮ್ಮ ಅಪ್ಪ ಅವ ಬದುಕಬೇಕು ಅಂತ ಅನ್ಕೊಂಡಿದ್ದು ಕೇವಲ ನಿಮ್ಮ ಸಲುವಾಗಿ ಹೊರತು ಅವ್ರ ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಬೇಕು ಅಥವಾ ನನ್ನ ಮಗ ನನ್ನ ಮಗಳು ನನ್ನನ್ನು ಮುಂದೆ ಚಲೋ ತಂಗ್ ನೋಡ್ಕೊಳ್ತಾರ ಅನ್ನುವಂತ ಆಶಾಭಾವನೆಯಿಂದ ಅವ್ರು ನಿಮ್ಮನ್ನಂತರೂ ಬೆಳೆಸಿರೋದಿಲ್ಲ. ನನ್ನ ಮಗ ಅಥವಾ ನನ್ನ ಮಗಳು ಪ್ರತಿಯೊಂದು ವಿಷಯದೊಳಗೂ

0: ಯಾರಿಗೂ ಯಾರ ಮುಂದೆಯೂ ಕೈ ಚಾಚಲಾರದಂಗ ಅವ್ರು ಬದುಕಿದ್ರೆ ಸಾಕು ಅಂತ ಹೇಳಿ ನಮ್ಮ ಮೇಲೆ ಎಷ್ಟೋ ಭವಿಷ್ಯದ ಬಗೆಗೆ ಕನಸುಗಳನ್ನು ಕಟ್ಟಿಕೊಂಡಿರ್ತಾರೆ. ಹಿಂಗಾಗಿ ನಾನು ಪ್ರತಿಯೊಬ್ಬ ತಮ್ಮಗಳಲ್ಲಿ ತಂಗಿಗಳಲ್ಲಿ ಯುವಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಾವು ಜೀವನದೊಳಗ ಯಾರನ್ನೂ ಖುಷಿ ಪಡಿಸಬೇಕಾಗಿಲ್ಲ, ಯಾರನ್ನೂ ಇಂಪ್ರೆಸ್ ಮಾಡಬೇಕಾಗಿಲ್ಲ, ಇನ್ಯಾರ ಸಲುವಾಗಿನೂ ಬದುಕಬೇಕಾಗಿಲ್ಲ. ನಮ್ಮ ಮೇಲೆ ನಾವು ಭರವಸೆಯನ್ನು ಇಟ್ಟುಕೊಂಡು ನಮ್ಮ ತಂದೆ ತಾಯಿಗಳ ಪ್ರೀತಿಯನ್ನು ಗಳಿಸಿಕೊಂಡು ಅವರ ಆಶಾಭಾವನೆಯಂತೆ ನಾವು ನಾಲ್ಕು ಜನ ನಿನ್ ಮಗ ನಿನ್ ಮಗಳ ಇವರು ಅನ್ನೋ ಮಟ್ಟಕ್ಕೆ ಬೆಳಿಬೇಕು. ನಮ್ಮ ತಂದೆ ತಾಯಿಗಳು ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ಏನನ್ನ ಆಸ್ತಿ ಮಾಡಿದಿ ನೀನು ಅಂತ ಹೇಳಿ ಕೇಳಿದಾಗ ನನ್ನ ಹತ್ರ ಯಾವ ಆಸ್ತಿನೂ ಇಲ್ಲಪ್ಪ, ನಾನು ಬೆಳೆಸಿದ ನನ್ನ ಮಗನೇ ನನ್ನ ಆಸ್ತಿ, ನಾನು ಬೆಳೆಸಿದ ನನ್ನ ಮಗಳೇ ನನ್ನ ಆಸ್ತಿ ಅನ್ನೋ ಮಟ್ಟಕ್ಕೆ ನಾವು ಮಕ್ಕಳಾದವರು ಬೆಳೆದಾಗ ಅದೇ ನಾವು ತಂದೆ ತಾಯಿಗಳಿಗೆ ಕೊಡುವಂತ ಕೊಡುಗೆ ಅಂತ ಹೇಳಕ ನಾನು ಇಷ್ಟಪಡ್ತೀನಿ ಸರ್.
1: ತುಂಬಾ ಒಳ್ಳೆಯ ಮಾತನ್ನು ಹೇಳಿದ್ರಿ. ಭಾರತೀಯ ವೀರ ಯೋಧಾಗಿ ನಮ್ಮ ಮುಂದಿದೆ ಇವತ್ತು. ಕೊನೆಯದಾಗಿ ನಮ್ಮ ಯುವಕರಿಗೆ ನಿಮ್ಮಿಂದ ಸಂದೇಶ ಏನು ಮತ್ತು ಅವರಿಗೆ ಯಾವ ರೀತಿ ನೀವು ಸ್ಫೂರ್ತಿ ತುಂಬುತ್ತೀರಿ?
0: ಯುವಕರಿಗೆ ಸಂದೇಶ ಕೊಡೋದಿಷ್ಟೇ ಸರ್. ಯಾವುದೇ ಕಾರಣಕ್ಕೆ ವಿನಾಕಾರಣ ನೀವು ಯಾವ ಕೆಲಸಕ್ಕೆ ನೀವು ನಿಮ್ಮ ಶ್ರಮವನ್ನು ವಹಿಸಬೇಕು, ಟೈಮ್ ಕೊಡಬೇಕು, ಆ ಕೆಲಸಗಳಿಗೆ ಬಿಟ್ಟು ಬೇರೆ ಕಾರ್ಯಗಳಿಗೆ ಕೊಡಕ್ ಹೋಗ್ಬೇಡ್ರಿ. ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳೋದೇ ನಿಮ್ಮ ಮೊದಲ ಗುರಿ ಆಗಬೇಕು. ಒಳ್ಳೆಯ ವ್ಯಕ್ತಿಗಳು ಯಾರಾಗಿದ್ದಾರೋ ಅವರನ್ನ ನಾವು ಮಾರ್ಗದರ್ಶನವನ್ನಾಗಿ, ಅವರ ನಮ್ಮನ್ನ ಆದರ್ಶವನ್ನಾಗಿಟ್ಕೊಂಡು ಎಲ್ಲರೂ ಕೂಡ ಮುನ್ನಡಿಬೇಕು. ದೇಶ ಸೇವೆ ಮಾಡಬೇಕು ಅನ್ನುವಂತ ಕನಸು ಕಟ್ಟಿಕೊಂಡಂತ ಎಷ್ಟೋ ಯುವಕರಿಗೆ ನಾನು ಹೇಳೋದಿಷ್ಟೇ, ದೇಶ ಸೇವೆ ಮಾಡಬೇಕು, ಮಿಲಿಟರಿ ಸೇರ್ಕೊಳ್ಬೇಕು, ನಾನು ಆ ಬಾರ್ಡರ್ ಅಲ್ಲಿ ಯೂನಿಫಾರ್ಮ್ ಹಾಕೊಂಡ ಕೈಯೊಳಗೆ ಗನ್ ಹಿಡ್ಕೊಂಡ ದೇಶ ಕಾಯ್ಬೇಕು ಅಂತೇಳಿ ಎಷ್ಟೋ ಜನ ಕನಸನ್ನ ಕಟ್ಕೊಂಡ್ರಿ. ನೀವು ಅನ್ಕೊಂಡ ಕನಸು ನಿಮ್ಮದು ಆದಷ್ಟು ಬೇಗ ಈಡೇರಲಿ, ಈಡೇರಲಿಲ್ಲ ಅಂತಂದಾಗ ಈ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ಇಂಥ ಯಾವುದೇ ಕೆಲಸಗಳಿಗೆ ನೀವು ಬಲಿಯಾಗಕ್ ಹೋಗ್ಬೇಡ್ರಿ. ಜೀವನದೊಳಗ ನಾವು ಅಂದುಕೊಂಡ ಆಸೆ ಕನಸುಗಳು ಈಡೇರಲಿಲ್ಲ ಅಂತಂದ್ರ ಆ ದೇವರು ನಮಗೆ ಸಾವಿರ ಮಾರ್ಗಗಳನ್ನ ತೋರಿಸಿರ್ತಾನ, ಆದ್ರೆ ಹುಡುಕೊಳ್ಬೇಕಾದಂಥದ್ದು ನಮ್ ಮುಂದಿರುತ್ತೆ. ಹಿಂಗಾಗಿ ಅನ್ಕೊಂಡಿದ್ದಾಗಿಲ್ಲ ಅಂತೇಳಿ ಕೈ ಕಟ್ಕೊಂಡು ಯಾವಾಗೂ ಕುಂದ್ರಕ್ ಹೋಗ್ಬೇಡ್ರಿ. ಸಾಧ್ಯವಾದಷ್ಟು ನೀವು ಪ್ರಯತ್ನವನ್ನ ಮಾಡ್ತೀರಿ, ಅದು ಸಿಕ್ಕೇ ಸಿಗುತ್ತೆ ಒಂದಲ್ಲ ಒಂದು ದಿನ. ಸಿಗ್ಲಿಲ್ಲ ಅಂತಂದ್ರೆ ಪರವಾಗಿಲ್ಲ, ಬದುಕಲಿಕ್ಕೆ ಸಾವಿರ ದಾರಿ ಅನ್ನೋದನ್ನ ನಾನು ಹೇಳ್ತೀನಿ. ಮಾನಸಿಕವಾಗಿ ಕುಗ್ಗೋದನ್ನ ಇನ್ ಮುಂದಾದ್ರೂ ಕೈಬಿಟ್ಟು ನಿಮ್ಮ ತಂದೆ ತಾಯಿಗಳಿಗೋಸ್ಕರ ಬದುಕ್ರಿ.
1: ಕೊನೆಯದಾಗಿ ಸಂತೋಷ್ ಅವರ, ನಿಮ್ಮಿಂದ ಇನ್ನು ಭಾರತೀಯ ಸೇನೆಗೆ ನಾವೇ ಏನೆಲ್ಲ ನಿರೀಕ್ಷೆ ಮಾಡಬಹುದು?
0: ನನ್ನಿಂದ ಭಾರತೀಯ ಸೇನೆಗೆ ಏನೆಲ್ಲ ನಿರೀಕ್ಷೆ ಮಾಡಬಹುದು ಅಂತ ಕೇಳಿದಾಗ ಏನ್ ಹೇಳ್ಬೇಕು ಏನೋ ಗೊತ್ತಿಲ್ಲ. ಆದ್ರೆ ನನ್ನಿಂದ ಇವತ್ತು ನಮ್ಮ ಊರಾಗಿರ್ಬೋದು, ನಮ್ಮ ಮನೆ ಆಗಿರ್ಬೋದು, ಬಹಳ ಅಂದ್ರೆ ಬಹಳ ಹೆಮ್ಮೆ ಪಡುವಂತ ಒಂದು ಅವ್ರು ಹೇಳ್ತಾರ, ನಾವು ನಿನ್ನಿಂದ ನಾನು ಬಹಳ ಹೆಮ್ಮೆ ಪಡ್ತೀವಿ ಅಂತ ಹೇಳಿ, ಅದ್ ನನಗಷ್ಟೇ ಸಾಕು ಸರ್. ಇನ್ ಮುಂದೆ ಕೂಡ ನಾನು ಸಾಕಷ್ಟು ಕನಸುಗಳಿದಾವ ಸರ್. ಇದುವರೆಗೂ ಕೇವಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಹಾಕೋದ್ರ ಮೂಲಕ ನಾನು ಮಾರ್ಗದರ್ಶನವನ್ನ ಮಾಡ್ತಿದ್ದೆ, ಬಟ್ ನಾನು ಗ್ರೌಂಡ್ ಅಲ್ಲಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಗ್ರೌಂಡಿಗೆ ಇಳಿದು ಎಲ್ಲಾ ಜನರನ್ನ ಎಲ್ಲಾ ಯುವಕರನ್ನ ಕೂಡಿಸಿ ಅವರಿಗೆ ತರಬೇತಿ ಮಾರ್ಗದರ್ಶನವನ್ನ ಮಾಡಬೇಕು ಅನ್ನುವಂತ ಒಂದು ದೊಡ್ಡ ಆಸೆ ಇದೆ ಸರ್. ನೋಡೋಣ ಆ ಆಸೆ ಯಾವಾಗ ಈಡೇರುತ್ತೋ ಅಂತೇಳಿ ನಾನು ಕೂಡ ಕಾಯ್ತಿದ್ದೀನಿ, ಅದಕ್ಕೆ ಸರಿಯಾದ ಸಮಯವನ್ನ ಹುಡುಕ್ತಿದ್ದೀನಿ ಸರ್. ಹಂಗ ಆದಾಗ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನವನ್ನ ಮಾಡೋ ಕೆಲಸವನ್ನ ನಾನು ಮಾಡ್ತೀನಿ ಸರ್. ದೇಶದ ಗಡಿಯನ್ನ ಇನ್ನಷ್ಟು ಗಟ್ಟಿಗೊಳಿಸೋಣ,
1: ಆ ಕನಸುಗಳು ಕೂಡ ಈಡೇರಲಿ ಅಂತ ನಾವು ಕೂಡ ಆಶೆ ಮಾಡ್ತೀವಿ
0: ಸರ್.
1: ಇನ್ಯಾರಾದ್ರೂ ನಾವು ಸೈನಿಕರ ಬಗ್ಗೆ ತಿಳ್ಕೋಬೇಕು, ನಿಮ್ ಬಗ್ಗೆ ತಿಳ್ಕೋಬೇಕು, ಜೊತೆಗೆ ತಾವು ಸೇನೆಗೆ ಸೇರುವ ಬಗ್ಗೆ ಆಗಿರಬಹುದು ಅಥವಾ ಇನ್ಯಾವುದೋ ಮಾಹಿತಿಯನ್ನ ನಾನು ಆರ್ಮಿಗೆ ಸೇರ್ಬೇಕನ್ನೋ ಛಲ ಇರುವಂತಹ ಯುವಕರು ನಿಮ್ಮನ್ನ ಸಂಪರ್ಕ ಮಾಡಬೇಕಂದ್ರೆ ತಮ್ಮ ದೂರವಾಣಿ ಸಂಖ್ಯೆ ಹೇಳ್ತೀರಿ?
0: 9945003665.
1: ತರಬೇತಿ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾತಂತಂದ್ರೆ ಸಂತೋಷ್ ಬಾವಿಕಟ್ಟಿ ಅವರನ್ನ ಸಂಪರ್ಕ ಮಾಡಬಹುದು. ಅವ್ರ ದೂರವಾಣಿ ಸಂಖ್ಯೆನ ಇನ್ನೊಮ್ಮೆ ಹೇಳ್ತೀನಿ, 9944506665. ಒಳ್ಳೇದು ಸಂತೋಷ್ ಬಾವಿಕಟ್ಟಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇಶದ ಸೈನಿಕನಾಗಿ ಇವತ್ತು ನಮ್ಮ ಮುಂದೆ ಬಂದು ತರಬೇತಿಯ ಬಗ್ಗೆ ಆಗಿರಬಹುದು ಅಥವಾ ನೀವು ಕಂಡಂತ ಕನಸು ಈಡೇರದ ಬಗ್ಗೆ ಆಗಿರಬಹುದು ಹೇಳಿದ್ರಿ. ಕೇಳುಗರ ಬಳಗದ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದ, ನಮಸ್ಕಾರ.
0: ನನ್ನನ್ನು ಕೂಡ ಇಲ್ಲಿ ಕರೆಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ವಿಜಯಪುರ ಕೇಂದ್ರದವರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.
2: ಇದುವರೆಗೆ ಯುವ ಸಾಧಕ ಹಾಗೂ ಸೈನಿಕ ಸಂತೋಷ್ ಬಾವಿಕಟ್ಟಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಮಾಂತೇಶ್ ಕೋತಿನ್, ನೆರವು ಅನಂತ್ ಪಾಟೀಲ್ ಹಾಗೂ ಸಿದ್ರಾಯ್ ಸಾಲೊಂಕೆ, ಪ್ರಸ್ತುತಿ ಮುತ್ತುರಾಜ್ ಯಲಗಟ್ಟಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಮೂಡಿಬಂದಿತು.

0: ನಗೆ ಬುಗ್ಗೆ ಸುರಿದೋಳೆ.
1: ಆಕಾಶವಾಣಿ ವಿಜಯಪುರ, ಸಮಯ 8:30 ಇನ್ನು ಮುಂದೆ ಕೇಳಿ ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಮೊದಲಿಗೆ ಆಲಿಸಿ ಅನು ಮಲಿಕ್ ಇವರ ಸಂಗೀತ ನಿರ್ದೇಶನದಲ್ಲಿ ಮಜ್ರೋ ಸುಲ್ತಾನ್ಪುರಿ ಇವರ ಸಾಹಿತ್ಯ ರಚನೆಯಲ್ಲಿ ಚಿತ್ರ ಅಕೇಲೆ ಹಮ್ ಅಕೇಲೆ ತುಮ್. ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಆದಿತ್ಯ ನಾರಾಯಣ್.

ಇದುವರೆಗೆ ನರಸಿಂಹನಾಯಕ್ ಅವರ ದನಿಯಲ್ಲಿ ಭಾವಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಮಯ 9:30.
1: ಆಕಾಶವಾಣಿ ರಾಷ್ಟ್ರೀಯ ನಾಟಕ ಹಾಗಾದರೆ. ಲೇಖಕರು ಇಂದ್ರ ಜೋಶಿ, ಕನ್ನಡಕ್ಕೆ ಅಚ್ಯುತ ಸಂಕೇತಿ, ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ರಾಷ್ಟ್ರೀಯ ನಾಟಕ ಹಾಗಾದರೆ.
2: ಬೆಳಗ್ಗಿಂದ ಇಷ್ಟೊಂದು ಬಣ್ಣಗಳನ್ನ ಮುಂದೆ ಹರಡ್ಕೊಂಡು ಕೂತಿದ್ದೀನಿ. ತಲೆ ಒಳಗೆ ಬಹಳಷ್ಟು ಚಿತ್ರಗಳು ತುಂಬಿವೆ, ಆದರೆ ಇದುವರೆಗೂ ಕ್ಯಾನ್ವಾಸ್ ಮೇಲೆ ಒಂದೇ ಒಂದು ರೇಖೆನೂ ಮೂಡಲಿಲ್ಲ. ಯಾರದು, ಯಾರಿರಬಹುದು? ನಾನು ಯಾರಿಗಾದರೂ ಸಮಯ ಕೊಟ್ಟಿದ್ದೆನಾ? ಯಾರು?
3: ನಮಸ್ಕಾರ ಸರ್.
2: ನಮಸ್ಕಾರ. ನೀವು?
3: ಐ ಆಮ್ ಗೌರ ಸರ್. ನೀವು ನನಗೆ ಸಮಯ ಕೊಟ್ಟಿದ್ರಿ ನೆನ್ನೆ ಫೋನ್ನಲ್ಲಿ.
2: ಯೆಸ್, ಪ್ಲೀಸ್ ಕಮ್ ಇನ್, ಕಮ್ ಇನ್.
3: ಹಾಗೆ ನೀವು ಹೇಳಿದ್ರಿ 1 PM ಎಕ್ಸಾಕ್ಟ್, ನೇದರ್ ಎ ಮಿನಿಟ್ ಲೇಟ್ ನಾರ್ ಎ ಮಿನಿಟ್ ಅರ್ಲಿ ಅಂತ.
2: ಅಂಡ್ ಯು ಆರ್ ಪಂಕ್ಚುಯಲ್ ಟು ದ ಮಿನಿಟ್.
3: ಥ್ಯಾಂಕ್ ಯು ಸರ್.
2: ಹೇಳಿ, ವಾಂಟ್ ಸಮಥಿಂಗ್ ಫ್ರಮ್ ಮೀ?
3: ಎಸ್ ಸರ್, ನಾನು ಒಂದು ರಿಸರ್ಚ್ನಲ್ಲಿ ತೊಡಗಿದ್ದೀನಿ, ಮತ್ತು ಅದರ ವಿಷಯ ದಿ ರೋಲ್ ಆಫ್ ಪರ್ಸನಲ್ ರಿಲೇಷನ್ಸ್ ಇನ್ ಪ್ರೊಫೆಷನಲ್ ಸಕ್ಸಸ್.
2: ಓ, ತುಂಬ ಒಳ್ಳೆ ವಿಷಯ. ಬಟ್ ವೇರ್ ಡು ಐ ಫಿಗರ್ ಇನ್ ಇಟ್?
3: ಸರ್, ನೀವು ಒಬ್ಬ ಯಶಸ್ವಿ ಹಾಗೂ ಪ್ರಸಿದ್ಧ ಚಿತ್ರಕಾರರಾಗಿದ್ದೀರಿ.
2: ಸೊ ವಾಟ್?
3: ಹಾಗೆ ನೀವೊಬ್ಬ ಡಿವೋರ್ಸಿ ಸಹ ಆಗಿದ್ದೀರಿ.
2: ಏನಂದ್ರಿ? ರತ್ನ, ನನ್ನ ಮಹತ್ವಾಕಾಂಕ್ಷೆಗಳಿಂದ ನಾನು ದೂರ ಸರಿಬೇಕು ಅಂತ ನೀನ್ ಯಾಕೆ ಬಯಸ್ತಾ ಇದೀಯಾ?
4: ಹಾಗೇನೆ ನಿಮ್ಮ ಮಹತ್ವಾಕಾಂಕ್ಷೆಗಳ ಹವನಕುಂಡದಲ್ಲಿ ನಾನು ನನ್ನ ಆಕಾಂಕ್ಷೆಗಳನ್ನ ಯಾಕೆ ತ್ಯಾಗ ಮಾಡಬೇಕು?
2: ಓ, ನನ್ನ ಭಾವನೆಗಳನ್ನ, ಅಸಹಾಯಕತೆಗಳನ್ನ ನೀನ್ ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ರತ್ನ?
4: ನೀವ್ ಯಾವತ್ತಾದ್ರೂ ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದೀರಾ?
2: ಹಾಗಾದ್ರೆ
3: ಸರ್, ನೀವೊಂದು ಕ್ಷಣ ಎಲ್ಲೋ ಕಳೆದೋಗಿದ್ರಿ ಅನ್ನಿಸ್ತಿದೆ.
2: ಹೌದು, ಕೆಲವು ಕ್ಷಣಗಳು ಹಾಗೆ ಇರುತ್ತವೆ ಮೈ ಡಿಯರ್ ಯಂಗ್ ಲೇಡಿ.
3: ಸರ್, ನೀವು ನಿಮ್ಮ ಹೆಂಡತಿಗೆ ವಿಚ್ಛೇದನ ನೀಡಿದ್ರು ಅಥವಾ ನಿಮ್ಮ ಹೆಂಡತಿಯೇ ನಿಮಗೆ ವಿಚ್ಛೇದನ ನೀಡಿದ್ರು ಅಂತ ತಿಳ್ಕೋಬೇಕಿತ್ತು.
2: ಪರಸ್ಪರ ಒಪ್ಪಿಗೆಯಿಂದಲೇ ವಿಚ್ಛೇದನ ನಡೀತು ಅಂತ ಇಟ್ಕೋ.
3: ಇನ್ನೂ ಒಂದು ಪ್ರಶ್ನೆ ಇದೆ.
2: ಹಾ, ಕೇಳಿ.
3: ನಿಮ್ಮ ಕ್ಷೇತ್ರದಲ್ಲಿ ನೀವು ಎಷ್ಟು ಯಶಸ್ಸು ಪಡೆದಿದ್ದೀರೋ, ನಿಮ್ಮ ಹೆಂಡತಿ ಈಗಲೂ ನಿಮ್ಮ ಜೊತೆಗೆ ಇದ್ದಿದ್ರೆ ಈ ಯಶಸ್ಸು ಕಡಿಮೆ ಆಗಿರ್ತಿತ್ತೋ ಅಥವಾ ಇನ್ನೂ ಹೆಚ್ಚಾಗಿರ್ತಿತ್ತೋ?
2: ಡ್ಯಾಮ್ ಇಟ್, ನೀನು ಬರೀ ಬುದ್ಧಿವಂತೆ ಮಾತ್ರ ಅಲ್ಲ, ಒಬ್ಬ ಮಿಸ್ಚಿವಸ್ ಹುಡುಗಿ ಕೂಡ ಆಗಿದೆಯಾ. ಅಂದಹಾಗೆ ನಿನ್ನ ಹೆಸರು ಗೌರ ಅಂದಿಯಲ್ಲ?
3: ಎಸ್ ಸರ್, ಇದು ನನ್ನ ಪ್ರಶ್ನೆಗೆ ಉತ್ತರ ಅಂತೂ ಅಲ್ಲ.
2: ಇದು ಎಂತ ಹತಾಶ ಪ್ರಶ್ನೆ ಅಂದ್ರೆ, ಇದಕ್ಕೆ ಉತ್ತರನ ಇಂದಿನವರೆಗೂ ನಾನು ಕಂಡ್ಕೊಳಕಾಗಿಲ್ಲ.
3: ಆದ್ರೆ ನೀವು ಪ್ರಯತ್ನ ಅಂತೂ ಮಾಡಿರ್ಲೇಬೇಕು.
2: ನಿಜ ಹೇಳಬೇಕು ಅಂದ್ರೆ ನಾನು ಈ ಮೊದಲು ಹಲವಾರು ಪ್ರಯತ್ನಗಳನ್ನ ಮಾಡಿದ್ದೆ, ಇವತ್ತಿಗೂ ಪ್ರಯತ್ನ ಮಾಡ್ತಾನೇ ಇದ್ದೀನಿ. ಆದ್ರೆ ಪ್ರತಿ ಬಾರಿ ಪ್ರಯತ್ನ ಪಟ್ಟಾಗ್ಲೂ ವಿಫಲತೆ ಕಟ್ಟಿಟ್ಟು ಬುತ್ತಿ.
3: ಸರ್, ನಾನು ನಿಮ್ಮ ಬಗ್ಗೆ ಬಹಳ ಓದಿದ್ದೀನಿ, ಹಾಗಾಗಿ ನೀವು ಎಂದೂ ನಿಮ್ಮ ಜೀವನದ ಯಾವುದೇ ಭಾಗದಲ್ಲೂ ಸೋತಿಲ್ಲ ಅಂತ ನಾನು ಬಲ್ಲೆ.
2: ಓಕೆ, ಬೈ ದ ವೇ, ಹ್ಯಾವ್ ಯು ಬೀನ್ ಅನ್ ಆರ್ಟ್ ಸ್ಟೂಡೆಂಟ್?
3: ಖಂಡಿತ ಇಲ್ಲ, ನಾನು ಯಾವತ್ತೂ ಕಲಾ ವಿದ್ಯಾರ್ಥಿ ಆಗಿರಲಿಲ್ಲ. ಬದಲಾಗಿ ನೀವು ಯಾವ ಕಲೆಯ ಬಗ್ಗೆ ಹೇಳ್ತಾ ಇದ್ದೀರೋ ಅದ್ರ ಬಗ್ಗೆ ನಂಗೊಂದು ರೀತಿಯ ಅಲರ್ಜಿ ಇದೆ.
2: ಓ, ಐ ಸಿ. ಆದರೂ ನೀವು ನಿಮ್ಮ ವಿಷಯಕ್ಕೆ ನನ್ನನ್ನು ಆರಿಸ್ಕೊಂಡಿದ್ದೀರಿ ಮತ್ತೆ ನನ್ನ ಬಗ್ಗೆ ಸಾಕಷ್ಟು ವಿಷಯ ತಿಳ್ಕೊಂಡಿದ್ದೀರಿ.

0: ಸರ್, ನನ್ನ ಸಬ್ಜೆಕ್ಟ್ ಹೇಗಿದೆ ಅಂದ್ರೆ ಅದು ನನ್ನಿಂದ ಸಂಪೂರ್ಣ ಹೋಮ್ವರ್ಕ್ ನ ಅಪೇಕ್ಷೆ ಮಾಡುತ್ತೆ. ಮತ್ತೆ ನಾನು ಅದನ್ನ ಮಾಡಿಕೊಂಡೆ ನನ್ನ ಆಬ್ಜೆಕ್ಟ್ ಬಳಿಗೆ ಬಂದಿದ್ದೀನಿ.
1: ಸರಿ
0: ಸರ್, ನೀವು ಮತ್ತೆ ನಿಮ್ಮ ಹೆಂಡತಿ ಬೇರೆ ಆಗೋದಕ್ಕೆ ಯಾವ್ದಾದ್ರು ಕಾರಣ ಇರಲೇಬೇಕಲ್ವೇ?
1: ಕಾರಣ? ಎಸ್ ಯಂಗ್ ಲೇಡಿ, ಕಾರಣ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ, ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ. ಆ ಹುಲ್ಲು ಹಾಸು ಹೇಗಿದೆ?
0: ತುಂಬಾ ಚೆನ್ನಾಗಿದೆ.
1: ನಿನಗೆ ಈ ಮನೆ ಹೇಗೆ ಅನಿಸ್ತಾ ಇದೆ?
0: ನನಗಿಲ್ಲೇ ಇತ್ತು, ಇಲ್ಲೇ ಸಾಯ್ಬೇಕು ಅನಿಸ್ತಾ ಇದೆ.
1: ಓ, ನೀನು ಕವಿ ಹಾಗೆ ಮಾತಾಡ್ತಾ ಇದೀಯಾ? ಆದರೆ ಮಗಳೇ, ದೊಡ್ಡವ್ರ ಮುಂದೆ ಮಕ್ಕಳು ತಮ್ಮ ಸಾವಿನ ಬಗ್ಗೆ ಮಾತಾಡಬಾರ್ದು. ನೀನು ವಿಚ್ಛೇದನಕ್ಕೆ ಕಾರಣ ತಿಳಿಬೇಕು ಅಂತಿದ್ದೆ.
0: ಹೌದು.
1: ಆ ಕಾರಣ ಇಲ್ಲೇ ಎಲ್ಲೂ ಇದೆ ಮಗಳೇ.
0: ಇಲ್ಲಿ
1: ನನ್ನ ಹೆಂಡತಿ ರತ್ನ, ಅವಳಿಗೆ ಇಲ್ಲಿ ಹೊಂದ್ಕೊಳ್ಳೋಕೆ ಇಷ್ಟ ಇರಲಿಲ್ಲ, ಆದರೆ ನನಗೆ ಇಲ್ಲಿಂದ ಹೋಗೋಕೆ ಇಷ್ಟ ಇರಲಿಲ್ಲ.
0: ಸರ್, ನೀವು ಈಗ ತಾನೇ ಹೇಳಿದ್ರಿ, ನೀವು ಬರೀ ಕಾರಣ ಅಷ್ಟೇ ಹೇಳೋದಿಲ್ಲ, ವಿವರಣೆ ಕೂಡ ಕೊಡ್ತೀನಿ ಅಂತ.
1: ಗೌರ, ನೀನ್ ಈಗಾಗಲೇ ಗಾಯ ಆಗಿರೋ ಜಾಗದ ಮೇಲೆ ಕತ್ತಿ ಇಡ್ತಾ ಇದೀಯಾ?
0: ಗಾಯ ಇನ್ನೂ ನೋಯ್ತಾ ಇದೆಯೇನು?
1: ಹೌದು, ಈ ಗಾಯದಲ್ಲಿರೋ ನರಗಳು ತುಂಬಾ ಸಮಯದಿಂದ ನೋವಿಂದ ಮಿಡಿತಾ ಇವೆ.
0: ಎಷ್ಟು ಸಮಯದಿಂದ?
1: ನಿನ್ನ ವಯಸ್ಸು ಎಷ್ಟಿರ್ಬೋದು?
0: ನನ್ನ ವಯಸ್ಸು
1: ಒಂದು 20 ಅಥವಾ 23 24.
0: ಸರಿ ಸರ್, ನೀವು ಊಹಿಸಿದ್ದು ಸರಿ.
1: ಸುಮಾರು 23 ವರ್ಷಗಳಿಂದ ಈ ಶಾಪಗ್ರಸ್ತ ರಕ್ತನಾಳ ಮಿಡಿತಾ ಇದೆ, ಎಚ್ಚರವಾಗಿದೆ, ನನ್ನನ್ನು ಎಚ್ಚರಗೊಳಿಸ್ತಾ ಇದೆ. ನಾನು ಅದನ್ನ ಎಷ್ಟು ಶಾಂತಗೊಳಿಸೋಕ್ ಪ್ರಯತ್ನ ಮಾಡಿದ್ರು ನನ್ನನ್ನು ಅದು ಅಳೋ ಹಾಗೆ ಮಾಡೋಕ್ ಪ್ರಯತ್ನ ಪಡ್ತಾ ಇದೆ. ಇದು ಇದು 23 ವರ್ಷಗಳಿಂದ ನಡೀತಾ ಇದೆ ಗೌರ, ನಡೀತಾ ಇದೆ.
0: ಸರ್, ನಿಮ್ಗೆ ಅಭ್ಯಂತರ ಇಲ್ದಿದ್ರೆ ಆ ಎದ್ದಿರುವ, ಎಬ್ಬಿಸುತ್ತಿರುವ, ಅಳುವ, ಅಳುವಂತೆ ಮಾಡುವ ಈ ಚಕ್ರ ಹೇಗೆ ಪ್ರಾರಂಭ ಆಯ್ತು ಅಂತ ಹೇಳ್ತೀರಾ?
1: ಮುಖ್ಯವಾದ ಪ್ರಶ್ನೆ ಇದು, ಹೇಗೆ ಪ್ರಾರಂಭ ಆಯ್ತು?
2: ಹಾಗಾದ್ರೆ ನೀನು ನಿರ್ಧಾರ ತಗೊಂಡ್ಬಿಟ್ಟಿದ್ಯಾ?
1: ರತ್ನ, ನನ್ನ ಅಸಹಾಯಕತೆ ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಾನು ಅಲ್ಲಿ ಯಾವತ್ತಿಗೂ ಹೊಂದ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಇನ್ ಯುವರ್ ಓನ್ ಸ್ಕೀಮ್ ಆಫ್ ಥಿಂಗ್ಸ್, ನೆವರ್, ನಾಟ್ ಅಟ್ ಆಲ್.
2: ಯಾಕೆ? ಅಲ್ಲಿ ಜನರು ಪೇಂಟಿಂಗ್ ಮಾಡೋದಿಲ್ವಾ? ಅಲ್ಲಿ ಜಾಹೀರಾತು ಕಂಪನಿಗಳಿಲ್ವಾ? ಆರ್ಟ್ ಗ್ಯಾಲರಿಗಳಿಲ್ವಾ? ಅಲ್ಲಿ ಕಲಾಕೃತಿಗಳ ಪ್ರದರ್ಶನ ಆಗೋದಿಲ್ವಾ? ಅಲ್ಲಿ ಚಿತ್ರಕಾರರು ಅವರ ಸ್ಟುಡಿಯೋಗಳನ್ನ ಸ್ಥಾಪಿಸಿಲ್ವಾ?
1: ಓ, ಅಲ್ಲಿ ಎಲ್ಲಾನು ಇದೆ, ಆದ್ರೆ ನನಗೆ ಇನ್ನೂ ಅಷ್ಟು ಕಮರ್ಷಿಯಲ್ ಆಗೋಕ್ ಸಾಧ್ಯ ಆಗಿಲ್ಲ.
2: ಮತ್ತೆ ನೀನ್ ಯಾವತ್ತೂ ಹಾಗಾಗಕ್ ಸಾಧ್ಯನೇ ಇಲ್ಲ.
1: ಅಂದ್ರೆ ನೀನ್ ಹೇಳೋದೇನು, ಬೇರುಗಳೇ ಇಲ್ದಿರೋ ಆ ಸ್ಥಳಕ್ಕೆ ನನ್ನ ಕರ್ಕೊಂಡು ಹೋಗಿ ಕಟ್ ಹಾಕ್ಬೇಕು ಅಂತ ಬಯಸ್ತಾ ಇದೀಯಾ?
2: ನಿನ್ನ ಬೇರುಗಳು ಇಲ್ಲಿವ್ಯಾ?
1: ತರ್ಕ ಮಾಡಬೇಡ, ನನ್ನ ಬೇರುಗಳು ಬಹುಶಃ ಇಲ್ಲೂ ಇಲ್ದೇ ಇರಬಹುದು.
2: ಹಾಗೇನೆ, ಕಳೆದ 4 ವರ್ಷಗಳಲ್ಲಿ ನೀವು ಈ ಸ್ಥಳದ ಜೊತೆಲಿ, ಈ ಮನೆ ಜೊತೆಲಿ, ಮತ್ತೆ ನನ್ನ ಜೊತೆ ಸಂಪರ್ಕ ಸಾಧಿಸೋಕೆ ಸಾಧ್ಯವಾಯಿತು ಅಂತ ನನಗೆ ಒಂದು ಸಲನೂ ಅನ್ಸೇ ಇಲ್ಲ.
1: ಅಬ್ಬಾ, ಒಂದೇ ಉಸಿರಿಗೆ ನನ್ನ ಮೇಲೆ ಇಷ್ಟೊಂದು ಆರೋಪಗಳು?
2: ಯಾಕಂದ್ರೆ ಇದೆಲ್ಲವೂ ನಿಜ. ಬೆಳಗ್ಗೆ ನೀವು ಕೆಲಸ ಹುಡುಕ್ತಾ ಹೊರಗಡೆ ಅಲ್ದಾಡ್ತಾ ಇರ್ತೀರಿ, ಮತ್ತೆ ಸಂಜೆ ನಿಮ್ಗೆ ಕೆಲಸ ಕೊಡಿಸೋ ಆ ಜನಗಳ ಜೊತೆ ಕಳಿಬೇಕಲ್ಲ. ಇನ್ನು ಕೆಲಸ ನಿಮ್ ಕೈಗೆ ಬಂದಾಗ ಆ ಕೆಲಸ ಮುಗಿಯೋವರೆಗೂ ನೀವು ವಾರಗಟ್ಲೆ ಕಣ್ಮರೆಯಾಗ್ಬಿಡ್ತೀರಿ. Where do I stand in your scheme of things?
1: ಸಾಕು ಸಾಕು ರತ್ನ, ಇದು ತುಂಬಾ ಆಗೋಯ್ತು. ನಾನು ಒಂದೇ ಒಂದು ವಿಷಯ ನಿನಗೆ ಹೇಳ.
2: ನಾನಿಲ್ಲಿರೋವರೆಗೂ ಅದನ್ನ ಕೇಳಲೇಬೇಕಲ್ವಾ?
1: ನಾನು ನನ್ನ ವೃತ್ತಿಗೆ, ನನ್ನ ಪ್ರೊಫೆಷನ್ಗೆ ಬದ್ಧನಾಗಿದ್ದೀನಿ.
2: ಬಹುಶಃ ನೀನ್ ಮರ್ತು ಬಿಟ್ಟಿದ್ದೀಯಾ, ನೀನು ನನ್ನ ಜೀವನದಲ್ಲಿ ಬಂದಾಗ ನಾನು ಸಹ ನನ್ನ ವೃತ್ತಿ ಜೀವನದ ಬಗ್ಗೆ ಎಷ್ಟು ಶ್ರದ್ಧೆ ಹೊಂದಿದ್ದೆ ಗೊತ್ತಾ? ಈ 4 ವರ್ಷಗಳಲ್ಲಿ ನಾನು ಎಷ್ಟು ಹಿಂದೆ ಉಳಿದು ಬಿಟ್ಟಿದ್ದೀನಿ.
1: ಓ, ಅಂದ್ರೆ ಇನ್ ಯುವರ್ ಓನ್ ವರ್ಡ್ಸ್, ಇದೇ 4 ವರ್ಷದಲ್ಲಿ ನಾನು ಮೊದಲು ಎಲ್ಲಿದ್ದೇನೋ ಅಲ್ಲಿಯೇ ಅದೇ ಸ್ಥಳದಲ್ಲಿ ನಿಂತಿದ್ದೀನಿ.
2: ಬಣ್ಣಗಳ, ರೇಖೆಗಳ, ಮತ್ತೆ ಹಣದ ಗ್ರಾಫ್ ನಿಮ್ ಮುಂದೆನೆ ಇದೆ, ಅದನ್ನ ನೀವೇ ನೋಡ್ಕೊಳ್ಳಿ.
1: ಹಾಗಾದ್ರೆ ನೀನು ನನ್ ಜೊತೆ ಅಲ್ಲಿಗೆ ಬರೋಕ್ ಸಿದ್ಧ ಇಲ್ಲ ಅಲ್ಲ?
2: 2 ದಿನಗಳ ಹಿಂದೆ ನಾನೆಲ್ಲಿಂದ ಓಡ್ ಬಂದಿದ್ದೀನೋ

0: ಅಲ್ಲಿಗೆ ನಾನು ನನ್ನ ಸ್ವಂತ ಶಾಶ್ವತ ಸ್ಟುಡಿಯೋನ ಸ್ಥಾಪಿಸೋಕ್ ಬಯಸ್ತಿದ್ದೀನಲ್ಲ ಅಲ್ಲಿಗೆ.
1: ಸ್ಟುಡಿಯೋ?
0: ಹೌದು, ಶಾಶ್ವತವಾಗಿ ಅಲ್ಲೇ ಇರೋಕ್ ಬಯಸ್ತೀನಿ.
1: ಮತ್ತೆ ನೀವು ನನ್ನನ್ನ ಅಲ್ಲಿ ಶಾಶ್ವತವಾಗಿ ಬಂದ್ಸಿಡೋಕ್ ಬಯಸ್ತಿದ್ದೀರಾ? ಅಲ್ಲಿನ ಛಾವಣಿ ಬೆಳಕು ಅಥವಾ ಕತ್ಲೆ ಆಗಿರತ್ತೆ, ಗಾಳಿ ಅಥವಾ ನೀರು ಮಾತ್ರ ಇರತ್ತೆ. ಜೀವನದ ಹೆಸರಿಗೆ ಪಕ್ಷಿಗಳ ಕಲರವ ಮತ್ತೆ ಸಸ್ಯಗಳ ಶಬ್ದ ಮಾತ್ರ ಇರತ್ತೆ.
0: ಅಲ್ಲ, ಇವೆಲ್ಲದರ ನಡುವೆ ನನ್ನ ಸ್ಟುಡಿಯೋ, ನನ್ನ ಬಣ್ಣಗಳು, ನನ್ನ ರೇಖೆಗಳು, ಇವೆಲ್ಲವನ್ನು ಮೀರಿ ನನ್ನ ಕಲ್ಪನೆಗಳು.
1: ನಿನಗೆ ಇದುವರೆಗೂ ಅರ್ಥ ಆಗಿರದೆ ಇರೋ ವಿಷಯ ಏನು ಅಂದ್ರೆ, ನೀನು ಮುಖ್ಯವಾಗಿ ಈಗ ಏನ್ ಮಾಡ್ಬೇಕು, ನೀನ್ ಏನ್ ಆಗ್ಬೇಕು ಅಂತ. ನಿಮ್ಮ ಸ್ಟುಡಿಯೋ ಕಲ್ಪನೆಗಳ ಹೆಸರಲ್ಲಿ ಮದ್ಯದ ಬಾಟ್ಲಿಗಳಿವೆ, ಅಲ್ಲಿ ಕನಸುಗಳ ಹೆಸರಲ್ಲಿ ಸಿಗರೆಟ್ ಬೂದಿಯ ರಾಶಿಗಳಿವೆ. ಇದು ನಿಮ್ಮ ಸ್ಟುಡಿಯೋ ಅಲ್ವಾ?
0: ಓ ಸ್ಟಾಪ್! ನೀನು ನಾಚಿಕೆ ಗೆಡಿನ ವ್ಯಕ್ತಿ ಅಷ್ಟೇ ಅಲ್ಲ, ನೀನು ಕ್ರೂರಿ. ನೀನು ಯಾರನ್ನಾದ್ರೂ ಆತ್ಮಹತ್ಯೆ ಅಂಚಿಗೆ ತಳ್ಳಿಬಿಡಬಹುದು. ಪರ್ವತದ ತುದಿಯಲ್ಲಿ ನಿಂತಿರೋ ಯಾವುದೇ ಒಬ್ಬ ಮಹತ್ವಾಕಾಂಕ್ಷೆಯ ವ್ಯಕ್ತಿಯನ್ನ ನೀನು ನೀನು ಕೆಳಕ್ಕೆ ತಳ್ಳಿಬಿಡಬಹುದು.
1: ಆಮೇಲೆ ಇನ್ನೂ ಸ್ವಲ್ಪ ಏನಾದ್ರೂ ಇದ್ರೆ ಹೇಳಿ.
0: ಈಗ ನೀನು ನಿನ್ನ ಸ್ವಂತ ನಿರ್ಧಾರಗಳನ್ನ ತಗೋಬಹುದು.
1: ನಾನು ನನ್ನ ನಿರ್ಧಾರ ತಗೊಂಡಿದ್ದೀನಿ.
0: ಏನು?
1: ನಾನು ರಂಗಭೂಮಿಯ ಲೋಕದಿಂದ ಬಂದಿದ್ದೀನಿ, ನಾನು ಸಿನಿಮಾ ಪ್ರಪಂಚಕ್ಕೆ ಹೋಗ್ತೇನೆ.
0: ಹಾಗಾದ್ರೆ ಈ ನಿನ್ನ ಮಾತನ್ನ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ.
1: ಹೌದು, ನಮ್ಮ ದಾರಿಗಳು ಬೇರೆ ಬೇರೆ.
0: ನಾನು ರತ್ನ ಜೀವನದ ಹಾದಿಲಿ ಒಟ್ಟಿಗೆ ನಡೆಯೋಕೆ ಸಾಧ್ಯನೇ ಆಗ್ಲಿಲ್ಲ.
2: ಮತ್ತೆ ನೀವು ನಿಮ್ಮದೇ ಮಾರ್ಗನ ಅನುಸರಿಸಿ ಇಲ್ಲಿ ತಲುಪಿದ್ದೀರಿ.
0: ಹೌದು, ಹಾಗೇನೆ ರತ್ನ ಅವಕಾಶಗಳನ್ನ ಹುಡುಕ್ತಾ ತನ್ನದೇ ಆದ ಹಾದಿಯಲ್ಲಿ ಸಾಗ್ಬಿಟ್ಲು. ಆತರ ನೋಕ್ನುಗ್ಗಲು, ತಳ್ಳುವಿಕೆ ಮತ್ತೆ ಕುಶಲತೆಯ ಪ್ರಪಂಚದ ಕಡೆಗೆ, ಯಾವುದನ್ನ ಗ್ಲಾಮರ್ ಪ್ರಪಂಚ ಅಂತ ಕರಿತೀವೋ ಆ ಜಗತ್ತಿನ ಕಡೆಗೆ. ಮಗಳೇ, ಒಂದು ದಿನ ನಾನು ಒಂದು ನಿರ್ಧಾರ ತಗೊಂಡೆ. ನಾನು ನನ್ನನ್ನು ಹೀಗೆ ವ್ಯರ್ಥ ಮಾಡ್ಕೊಳ್ಳೋದಿಲ್ಲ ಮತ್ತು ನನ್ನನ್ನು ಒಂದು ಹಸ್ತಾಕ್ಷರವನ್ನಾಗಿ ಮಾಡ್ಕೋತೇನೆ ಅಂತ.
2: ನೀವು ನಿಮ್ಮ ಛಾಪನ್ನ ಮೂಡಿಸ್ಲಿಕ್ಕೆ ಸಾಧ್ಯವಾದಂತ ಆ ಚಿತ್ರ ಯಾವುದು ಸರ್?
0: ಅದನ್ನ ನೀನ್ ನೋಡೋಕ್ ಬಯಸ್ತೀಯಾ?
2: ಹೌದು ಸರ್, ನಾನು ಅದನ್ನ ನೋಡೋದಕ್ಕೆ ಬಹಳ ದೂರದಿಂದ ಬಂದಿದ್ದೀನಿ.
0: ಓಕೆ, ಹಾಗಾದ್ರೆ ಬಾ ನನ್ ಜೊತೆ ಮುಂಭಾಗದಲ್ಲಿರೋ ನಮ್ ಗ್ಯಾಲರಿಗೆ ಹೋಗೋಣ ಬಾ.
3: ಓ ಮೈ ಗಾಡ್!
0: ಏನಾಯ್ತು
3: ಸರ್? ನಿಮ್ಮ ಎಲ್ಲ ಕಪ್ಪು ಬಿಳುಪು ಹಾಗೂ ವರ್ಣಮಯ ಚಿತ್ರಗಳನ್ನ ನೋಡಿದ್ದೀನಿ.
0: ಓ, ಹಾಗಾದ್ರೆ ವಾಪಸ್ ಹೊರಟೋಗೋಣ.
3: ಅಲ್ಲ, ಇಲ್ಲ ಇಲ್ಲ ಇಲ್ಲ ಇಲ್ಲ ಸರ್, ಅದಲ್ಲ. ಆದ್ರೆ ಇವುಗಳನ್ನ ಈಗ ನೋಡುವಾಗ ನಾನು ಇದನ್ನೆಲ್ಲ ಮೊದಲ ಬಾರಿಗೆ ನೋಡ್ತಿದ್ದೀನೇನೋ ಅಂತ ಭಾಸ ಆಗ್ತಿದೆ ಸರ್. ವಾವ್, ಸಚ್ ಎ ಡೀಪ್ ಇಂಪ್ಯಾಕ್ಟ್.
0: ಗೌರ, ಬೈಲಿ ಬಾ, ಈ ಹುಡುಗಿ ನೋಡು.
3: ನಾನದನ್ನ ಹಲವು ಬಾರಿ ನೋಡಿದ್ದೀನಿ.
0: ಈ ಚಿತ್ರಕೃತಿನೇ ನನ್ನನ್ನು ಮೊದಲ ಬಾರಿಗೆ ಒಬ್ಬ ಚಿತ್ರಕಾರನಿಂದ ಒಬ್ಬ ಚಿತ್ರಕಾರನ ಹಸ್ತಾಕ್ಷರವನ್ನಾಗಿ ಪರಿವರ್ತನೆ ಮಾಡ್ತು.
3: ಡಾಕ್ಟರ್ ಸರ್ಕಾರ್, ಕ್ಷಮಿಸಿ ಸರ್, ಈ ಚಿತ್ರ ನೋಡಿದ್ರೆ ನಾನೇ ಈ 6 ವರ್ಷದ ಹುಡುಗಿ ಅಂತ ಅನ್ನಿಸ್ತಾ ಇದೆ.
0: ಹೀಗೆ ಹೇಳಿದ ಮೊದಲನೇ ಹುಡುಗಿ ಏನ್ ನೀನಲ್ಲ. ನನಗೆ ತುಂಬಾ ಇಂಥ ಪತ್ರಗಳು ಬಂದಿವೆ, ಅದರಲ್ಲಿ ಸಾಮಾನ್ಯವಾಗಿ ಇದನ್ನು ನೋಡಿದವರೆಲ್ಲ ಹಾಗೇ ಹೇಳಿದ್ರು.
3: ಇಷ್ಟೊಂದು ಜೀವ ತುಂಬಿರುವ ತನ್ನ ಕಣ್ಣುಗಳ ಮೂಲಕ ತನ್ನ ಅಂತರಾಳದ ಅದರ ಹಿಂದಿನ ಹೃದಯದ ಯಾತನೆಯ ಕಥೆಯನ್ನು ಹೇಳುವ ಈ ಚಿತ್ರ, ಇದನ್ನ ಕ್ಯಾನ್ವಸ್ ಮೇಲೆ ತರುವಾಗ ನಿಮ್ಮುಂದೆ ಯಾರಾದ್ರೂ ಜೀವಂತ ಮಾಡೆಲ್ ಇದ್ರ, ಅಥವಾ ನೀವು ಇದೇ ರೀತಿಯ ಮುಖವನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ರ?
0: ಇಲ್ಲ, ನನ್ನ ಮುಂದೆ ಯಾವುದೇ ಮುಖ ಇರಲಿಲ್ಲ, ನನ್ನ ಮನಸ್ಸಿನಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಮಾಡೆಲ್ ಕೂಡ ಇರಲಿಲ್ಲ. ನಾನು ಯೋಚಿಸ್ತಾನೇ ಇದ್ದೆ, ಸೃಷ್ಟಿಸ್ತಾನೇ ಇದ್ದೆ. ಅಂಗೈಗಳಿಂದ ಕ್ಯಾನ್ವಾಸ್ ಮೇಲೆ ತುಂಬುಗಲ್ಲದ ಮುಖ, ಸಣ್ಣ ಗುಲಾಬಿ ದಳದಂತಹ 2 ತುಟಿಗಳು. ಓಕೆ, ಹೋಗ್ಲಿ ಬಿಡು, ಲಿವ್ ಇಟ್, ಲಿವ್ ಇಟ್.
3: ಇಲ್ಲ ಸರ್, ಇಲ್ಲ, ಪ್ಲೀಸ್ ಪ್ಲೀಸ್ ಗೋ ಆನ್.
0: ಆ 2 ಕೈಗಳು ಬೇರುಗಳಿಗೆ ನೀರು ತಲುಪದೆ ಒಡಗ್ತಾ ಇರೋ 2 ಗುಲಾಬಿ ದಳಗಳ ಹಾಗೆ, ಅವಳ ಕಣ್ಣುಗಳು ದೂರದ ರಸ್ತೆಯಲ್ಲಿ

0: ಮಾರ್ಗವು ಕಾಯ್ತಾ ಹೆಪ್ಪುಗಟ್ಟಿವೆ, ಅಳತಾ ಅಳತಾ ಒಣಗಿವೆ. ಇದನ್ನೆಲ್ಲ ನೀನು ಗಮನಿಸ್ತಾ ಇದೀಯಾ?
1: ನಾನು ಇದನ್ನ ಹಲವು ಬಾರಿ ನೋಡಿದ್ದೀನಿ, ಈಗಲೂ ಕೂಡ ನಾ ಅದನ್ನೇ ನೋಡ್ತಾ ಇದ್ದೀನಿ.
0: ಅದು ಗೌರ, ಈ ಚಿತ್ರ ಮುಗಿದ ನಂತರ ನಾನು ಅದಕ್ಕೆ ಅಂತಿಮ ಸ್ಪರ್ಶ ನೀಡಿದೆ. ಆದರೆ ಆ ಕೈಯಲ್ಲಿದ್ದ ಬ್ರಷ್ನ ಒಂದು ಶಾಪ ಅಂತ ತಿಳ್ಕೊಂಡು ಕಿಟಕಿಯಿಂದ ಹೊರಗೆ ಎಸ್ತಿಬಿಟ್ಟೆ.
1: ಬ್ರಷ್ ಎಸ್ತೇ ಅಂದ್ರ?
0: ಹೌದು, ನಾನು ತಿಳಿದೇನೋ ಎಂದೂ ನೋಡಿರದ ನನ್ನ ಮಗಳ ಚಿತ್ರನೇ ಬರ್ತಿದ್ದೀನಿ ಅಂತ ಆ ಕ್ಷಣ ನನಗನ್ನಿಸ್ಬಿಡ್ತು. ಅದ್ಯಾವುದೋ ಶರೀರನೋ ಅಥವಾ ದೇವತೆನೋ ಅಥವಾ ನನ್ನ ಆತ್ಮದ ಪ್ರತಿಬಿಂಬನೋ ಅಂತ ನನಗನ್ನಿಸ್ತು. ಇವಳು ನನ್ನ ಮಗಳು, ಮತ್ತೆ ಅವಳಿಲ್ಲಿ ತುಂಬ ಸಮಯದಿಂದ ನನಗಾಗಿ ಅಥವಾ ತನ್ನ ತಾಯಿಗಾಗಿ ಕಾಯ್ತಾ ಸುಸ್ತ ಕೂತ್ಬಿಟ್ಟಿದ್ದಾಳೇನೋ ಅನ್ನಿಸ್ತು.
1: ಯು ಆರ್ ವೆರಿ ರಿಯಲ್, ಜೆನ್ಯೂನ್.
0: ನಿಜ ಹೇಳಬೇಕು ಅಂದ್ರೆ ಗೌರ, ಆ ದಿನ ಮೊದಲ ಬಾರಿ ನನ್ನ ರಕ್ತನಾಳ ಮಿಡಿತು, ತೀವ್ರವಾಗಿ ಮಿಡಿತು. ನೀನು ತಿಳಿದೋ ತಿಳಿದೇನೋ ನಿನ್ನ ಬೆರಳನ್ನ ಇಟ್ಟ ಆ ನೋವಿರೋ ರಕ್ತನಾಳ ಇಂದಿನವರೆಗೂ ಮಿಡಿತಾ ಇದೆ.
1: ನಾನ್ ನಿಮ್ಮ ನೋವನ್ನ ಈ ಭಾವನೆಯನ್ನ ಕೇವಲ ಊಹೆ ಮಾಡ್ತಾ ಇಲ್ಲ ಸರ್, ನಾನು ಅದರ ಅನುಭವವನ್ನ ಪಡೀತಾ ಇದ್ದೀನಿ.
0: ಮಗಳೇ, ಆ ದರಿದ್ರ ಗಾಯ ನನ್ನನ್ನು ಮಲಗೋಕ್ಕೂ ಬಿಡಲಿಲ್ಲ, ಬದುಕೋಕ್ಕೂ ಬಿಡಲಿಲ್ಲ, ಬಹಿರಂಗವಾಗಿ ನಗೋಕ್ಕೂ ಬಿಡಲಿಲ್ಲ ಅಥವಾ ಹೃದಯದಿಂದ ಅಳೋಕ್ಕೂ ಬಿಡಲಿಲ್ಲ. ಹೀಗೆ ಬದುಕು ಮತ್ತೆ ಸಾಯೋದ್ರ ನಡುವೆ ಈ ಜೀವನ ಅಸ್ತಿತ್ವದಲ್ಲಿರುತ್ತೆ ಅಲ್ವಾ?
1: ಹೌದು ಸರ್.
0: ನಾನು ಇದೇ ರೀತಿ ಬರೀ ಉಸಿರಾಡೋ ಜೀವನ ನಡೆಸ್ತಾ ಇದ್ದೆ. ಯಾರಿಗೆ ಶಾಪ ಹಾಕ್ತಿದ್ದೆ, ಏನು ಮಾಡ್ತಿದ್ದೆ, ಯಾವುದೂ ನನಗೆ ತಿಳಿದಿಲ್ಲ.
1: ಆ ಗಾಯದ ಹೆಸರೇನು ಡಾಕ್ಟರ್ ಸರ್ಕಾರ್?
0: ನನ್ನ ದೇಹದ ಈ ಗಾಯದ ಹೆಸರು

0: ಮತ್ತೆ ಎಂದಾದರೂ ಪರಸ್ಪರ ಸಂಪರ್ಕ ಸಾಧಿಸೋ ಬಗ್ಗೆ ಯೋಚನೆ ಮಾಡಲೇ ಇಲ್ವೇ?
1: ಇಲ್ಲ, ನನಗೆ ಸಂಪರ್ಕ ಸಾಧಿಸೋಕೆ ಅವಕಾಶ ಸಿಗಲಿಲ್ಲ. ಸಿಕ್ಕಿದ್ರೂ ನನ್ನ ಮನಸ್ಸಲ್ಲಿ ಹಾಕ್ಕೊಂಡಿದ್ದ ಆ ಗಂಟು ಬಿಚ್ಚೋಕೆ ಸಾಧ್ಯನೇ ಇರಲಿಲ್ಲ ಅಲ್ವಾ?
0: ಹೌದು. ನಾನು ಹೊರಡಕ್ಕೆ ಮೊದಲು ಇನ್ನೊಂದು ಪ್ರಶ್ನೆ.
1: ಇಲ್ಲ ಇಲ್ಲ, ಇನ್ನೂ ಇಲ್ಲ ಗೌರ, ಕಾಫಿ ಇನ್ನೂ ಬಂದಿಲ್ಲ. ಅದನ್ನು ಭೈರವಿ ತರ್ತಾ ಇರಬೇಕು.
0: ಭೈರವಿ ಯಾರು ಡಾಕ್ಟರ್ ಸರ್ಕಾರ್?
1: ನೀನೇನು ಯೋಚನೆ ಮಾಡ್ತಾ ಇದೆಯೋ, ಅವಳು ಅದಲ್ಲ. ಈ ಹಳ್ಳಿಯಲ್ಲಿ ಒಬ್ಬ ಮುದ್ದಾದ ಹುಡುಗಿ ಇದ್ದಾಳೆ. ಅವಳು ನಗರದ ಕಾಲೇಜ್ಗೆ ಓದೋಕೆ ಅಂತ ಬರ್ತಾಳೆ. ಮತ್ತೆ ಅವಳು ಬಂದ ತಕ್ಷಣ ಅವಳು ನನ್ನ ಟೇಪ್ನ ಆನ್ ಮಾಡಿ ಕಾಫಿ ಮಾಡ್ತಾಳೆ.
0: ಹಾಗಾದ್ರೆ?
1: ಹಾಗಾದ್ರೆ ಏನು, ಅವಳು ಕಾಫಿ ತರ್ತಾಳೆ, ತನ್ನ ಗದ್ದಲದ ಮಾತುಗಳಿಂದ ನನಗೆ ಕಚುಗಳು ಹಿಡ್ತಾಳೆ, ನನ್ನ ಜೊತೆ ಕಾಫಿ ಕುಡಿದು ನಂತರ ತನ್ನ ಮನೆಗೆ ಹೊರಟೋಗ್ತಾಳೆ ಅಷ್ಟೇ.
0: ಅಡುಗೆ ಮನೆಯಲ್ಲಿದೆ ಹೇಳಿ, ನಾನೇ ಕಾಫಿ ಮಾಡ್ತೀನಿ.
1: ಓಕೆ.
0: ಸರ್ ನೋಡಿ, ನಾನು ನಿಮ್ಮ ಟೇಪ್ ರೆಕಾರ್ಡ್ ಆನ್ ಮಾಡಿದ್ದೀನಿ.
2: ಜೀವನ ಒಂದು ನಾಟಕ, ಹೂವು ಹಣ್ಣಿನ ಕೂಟಕ.
1: ಜೀವನ. ಈ ಹುಡುಗಿ ಯಾರು ಗೌರ? ಎಲ್ಲಿಂದ ಬಂದಿದ್ದಾಳೆ? ನನಗೆ ಅನ್ನಿಸ್ತಾ ಇದೆ, ಅಬ್ಬಾ, ಇವಳು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೇ ಇರಬೇಕು, ಹಾಗೇನೆ ನಾನು ಉತ್ತರ ಜೊತೆಗೆ ಉತ್ತರ ಕೊಡ್ತಾನೇ ಹೋಗ್ಬೇಕು. ಎಷ್ಟು ಹಿತ ಅನ್ನಿಸ್ತಾ ಇದೆ ಇದು, ತುಂಬ ತುಂಬ ಖುಷಿ ಕೊಡ್ತಾ ಇದೆ. ತನ್ನ ಪ್ರಶ್ನೆಗಳಿಂದಲೇ ಇವಳು ನನ್ನ ಬುದ್ಧಿನ ತಟ್ತಾ ಇದ್ದಾಳೆ, ನನ್ನ ಹೃದಯನ ಮುಟ್ತಾ ಇದ್ದಾಳೆ.
0: ಡಾಕ್ಟರ್ ಸರ್ಕಾರ್, ನಿಮ್ಮ ಕಾಫಿ ಇಲ್ಲಿದೆ, ಹ್ಯಾವ್ ಎ ಲಿಟಲ್ ಟೇಸ್ಟ್.
1: ಓಕೆ.
0: ಅಂದಹಾಗೆ ಸರ್, ಇಲ್ಲಿಯವರೆಗೆ ಯಾವ ವಿಮರ್ಶಕ ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಿದ್ದಾರೆ, ಅವನ ಹೆಸರನ್ನ ನಾನು ತಿಳ್ಕೊಳ್ಬಹುದೇ?
1: ಅವನು ಅಲ್ಲ, ಅವರು. ಯಾಕೆಂದ್ರೆ ವಿಮರ್ಶೆಯ ಕ್ಷೇತ್ರದಲ್ಲಿ ನಾನು ತುಂಬಾ ಗೌರವಿಸುವಂತಹ ಏಕೈಕ ವ್ಯಕ್ತಿ ಆತ, ಬಾಬಾ ಜೋಗ್ಲೇಕರ್ ದ ಗ್ರೇಟ್.

0: ಅವ್ರಿಗೆ ಅಷ್ಟೊಂದು ಗೌರವ ಕೊಡೋದಕ್ಕೆ ಏನಾದರೂ ಕಾರಣ ಇದೆಯೇನು?
1: ಖಂಡಿತ. ಯಾಕೆಂದ್ರೆ ಅವರು ನನ್ನ ವಿಮರ್ಶೆಯನ್ನ ನಾನು ವರ್ಣಚಿತ್ರಗಳನ್ನು ಬರೆಯೋ ಭಾಷೆಯಲ್ಲಿಯೇ ಬರೀತಾರೆ. ಅವರ ವಿಶಿಷ್ಟ ವಿಮರ್ಶಕರ ಭಾಷೆಯಲ್ಲ. ನನ್ನಲ್ಲಿರೋ ಕೊರತೆಯನ್ನ, ಅಭಾವನ ಬಾಬಾ ಜೋಗಲೇಕರ್ ಮಾತ್ರ ಕಂಡುಹಿಡಿಬಲ್ರು.
0: ಹಾಗಾದ್ರೆ ನೀವು ಅವರನ್ನ ಭೇಟಿ ಆಗಿರ್ಲೇಬೇಕು. ಒಂದು ಸಲ ಅಲ್ಲ, ಹಲವು ಸಲ.
1: ನೋ ನೋ ನೋ ನೋ, ಒಮ್ಮೇನೂ ಆಗಿಲ್ಲ. ನಾನು ಬಯಸಿದ್ರೂ ಕೂಡ.
0: ಯಾಕೆ? ಸಮ್ ಸ್ಪೆಷಲ್ ರೀಸನ್?
1: ಹೌದು, ಸ್ಪೆಷಲ್ ರೀಸನ್ನೇ. ನಾನು ಭೇಟಿ ಆಗಲಿಲ್ಲ ಯಾಕೆಂದ್ರೆ ನಾವು ಪರಸ್ಪರ ಭೇಟಿಯಾದರೆ ನನಗೆ ಭಯ ಆಗುತ್ತೆ, ಜೊತೆಗೆ ಚಿಂತೆನೂ ಆಗುತ್ತೆ.
0: ಯಾವುದ್ರ ಬಗ್ಗೆ?
1: ನೋಡು, ನಾವು ಪರಸ್ಪರರ ವ್ಯಕ್ತಿತ್ವದಿಂದ ಪ್ರಭಾವಕ್ಕೊಳಗಾಗಬಾರ್ದು. ಮೈ ಡಿಯರ್ ಗೌರ, ನಾನು ಖಂಡಿತವಾಗಿಯೂ ಅವ್ರನ್ನ ಒಂದ್ಸರಿ ಭೇಟಿ ಮಾಡೇ ಮಾಡ್ತೀನಿ.
0: ಯಾವಾಗ?
1: ಅದಾ ನನ್ನ ಮಾಸ್ಟರ್ ಪೀಸ್ ಸಿದ್ಧವಾದ ದಿನ. ನಾನು ಇಲ್ಲಿವರೆಗೂ ಮಾಡಿರೋ ಎಲ್ಲ ವರ್ಣಚಿತ್ರಗಳು ಖಂಡಿತವಾಗಿಯೂ ಒಂದು

0: ಪರಸ್ಪರರ ವ್ಯಕ್ತಿತ್ವದಿಂದ ಪ್ರಭಾವಕ್ಕೊಳಗಾಗಬಾರ್ದು. ಮೈ ಡಿಯರ್ ಗೌರ, ನಾನು ಖಂಡಿತವಾಗಿ ಅವ್ರನ್ನ ಒಂದ್ಸರಿ ಭೇಟಿ ಮಾಡೇ ಮಾಡ್ತೀನಿ.
1: ಯಾವಾಗ?
0: ಅದಾ ನನ್ನ ಮಾಸ್ಟರ್ ಪೀಸ್ ಸಿದ್ಧವಾದ ದಿನ. ನಾನು ಇಲ್ಲಿವರೆಗೂ ಮಾಡಿರೋ ಎಲ್ಲ ವರ್ಣಚಿತ್ರಗಳು ಖಂಡಿತವಾಗಿಯೂ ಒಂದು ಅದ್ಭುತವಾದ ಸ್ಪರ್ಶನ ಹೊಂದಿವೆ. ಆದರೆ ಅವುಗಳಲ್ಲಿ ಒಂದೇ ಒಂದು ಕೃತಿ ಇದುವರೆಗೂ ಮೇರುಕೃತಿ ಅನ್ನಿಸ್ಕೊಂಡಿಲ್ಲ.
1: ಮತ್ತೆ ನೀವು ಈ ಮೇರುಕೃತಿಯನ್ನು ಯಾವಾಗ ಪ್ರಾರಂಭ ಮಾಡ್ತೀರಿ ಸರ್?
0: ಯಾವಾಗ ಪ್ರಾರಂಭನ? ನೀನು ಬಯಸಿದ್ರೆ ಇವತ್ತಿಂದಾನೆ.
1: ನಾನು ಬಯಸಿದ್ರೆ? ನೀವೇನು ಹೇಳ್ತಾ ಇದ್ದೀರಾ ಡಾಕ್ಟರ್ ಸರ್ಕಾರ್?
0: ಹೌದು, ನೀನು ಬಯಸಿದ್ರೆ ಇವತ್ತಿಂದಲೇ ನಾನು ನನ್ನ ಕೈಯಲ್ಲಿ ಕುಂಚನ ಹಿಡಿದು ನನ್ನ ಅತ್ಯಂತ ದೊಡ್ಡ ಸಾಧನೆ ಅಂತ ಸಾಬೀತುಪಡಿಸೋ ಆ ಮೇರು ಕೃತಿಗಳಿಗೆ ಬಣ್ಣವನ್ನು ಬೆರೆಸಬಲ್ಲೆ. ಆದರೆ ಆದರೆ
1: ಆದರೆ
0: ಹೌದು, ಆದರೆ ಒಂದು ಷರತ್ತಿನ ಮೇಲೆ. ಮತ್ತೆ ನೀನು ಆ ಷರತ್ತನ್ನು ಪೂರೈಸಬಹುದು ಗೌರ.
1: ಎಂತ ಷರತ್ತು?
0: ಆ ಮೇರು ಕೃತಿನ ಪ್ರಾರಂಭ ಮಾಡೋಕ್ಕೆ ಇಲ್ಲಿವರೆಗೂ ನಾನು ನನ್ನ ಜೀವನದ ಪ್ರತಿಯೊಂದು ಷರತ್ತನ್ನು ಪೂರೈಸಿದ್ದೀನಿ. ಆದ್ದರಿಂದ ನಾನು ನನ್ನ ಒಂದೇ ಒಂದು ಷರತ್ತನ್ನು ಜೀವನದಲ್ಲಿ ಇಡೋಕೆ ಸಾಧ್ಯ ಇಲ್ಲ ಅಂತೀಯ ಗೌರ?
1: ನನಗೇನು ಅರ್ಥ ಆಗ್ತಿಲ್ಲ. ನೀವು ಯಾವ ಷರತ್ತನ್ನು ನಾನು ಒಪ್ಕೋಬೇಕು ಅಂತ ಹೇಳ್ತಾ ಇದ್ದೀರಿ?
0: ನಾನು ನಿನ್ನನ್ನು ನನ್ನ ಹತ್ರ
1: ಡಾಕ್ಟರ್ ಸರ್ಕಾರ್,
0: ನಾನು ನಿನ್ನನ್ನು ನನ್ನ ಹತ್ರ ಕರ್ಕೊಂಡು ಬಂದು ಆ ಷರತ್ತನ್ನು ಹೇಳೋಕೆ ಇಷ್ಟಪಡ್ತೇನೆ.
1: ಪ್ಲೀಸ್ ಪ್ಲೀಸ್ ಪ್ಲೀಸ್ ಡಾಕ್ಟರ್ ಸರ್ಕಾರ್.
0: ಹಾಗೇನೆ ಹಾಗೇನೆ ಗೌರ, ನಾನು ನಿನಗೆ ಭರವಸೆನು ಕೊಡ್ತೇನೆ.
1: ಬೇಡ, ನನಗೆ ಯಾವುದೇ ಭರವಸೆಗಳು ಬೇಡ.
0: ಇಲ್ಲ ಇಲ್ಲ, ನಾನು ಅದನ್ನು ಕೊಟ್ಟೇ ಕೊಡ್ತೇನೆ. ಕೇಳು, ನನ್ನ ಈ ಚಿತ್ರಕೃತಿ ನನ್ನ ಅಂತಿಮ ಹಸ್ತಾಕ್ಷರ ಆಗಿರುತ್ತೆ. ಹೇಗೆ ಈ ದುಃಖದ ಮನಸ್ಥಿತಿಯಲ್ಲಿರೋ ಮುಗ್ಧ ಹುಡುಗಿಯ ಚಿತ್ರ ಇದೆಯೋ ಅದೇ ರೀತಿ. ಅಂದ ಹಾಗೆ ನೀನು ನಿನ್ನನ್ನು ನೋಡಿದೀಯಾ?
1: ನೋಡಿ, ನೀವು ಅಲ್ಲೇ ನಿಲ್ಲಿ, ಅಲ್ಲೇ ನಿಂತ್ಕೊಳ್ಳಿ.
0: ಅದರಲ್ಲಿ ಗೌರ ನೀನು ನಿನ್ನನ್ನೇ ಕಂಡುಕೊಳ್ತೀಯಾ. ಎಸ್, ಅಂಡ್ ದಟ್ ವಿಲ್ ಬಿ ಎ ಮಾಸ್ಟರ್ ಪೀಸ್ ಆಫ್ ಮೈ ಲೈಫ್.
1: ನಾನು ಯಾರು ಅಂತ ನಿಮಗೆ ಗೊತ್ತೇ?
0: ನೀನ್ ಯಾರು, ಯಾಕೆ ಬಂದಿದ್ದೀಯಾ, ಎಲ್ಲಿಂದ ಬಂದಿದ್ದೀಯಾ, ಇದ್ಯಾವುದು ನನಗೆ ತಿಳಿದಿಲ್ಲ. ಆದ್ರೆ ನನ್ನ ಜೀವನದ ಮುರಿದ ವಾದ್ಯನ ನುಡಿಸೋಕೆ ನಿನ್ನ ಬೆರಳ ಸ್ಪರ್ಶನ ಇಡೋಕೆ ಬಂದಿದೀಯಲ್ಲ. ಆದರೂ ನನ್ನ ಈ ಕೊನೆಯ ಹಸ್ತಾಕ್ಷರ, ನನ್ನ ಈ ಕೊನೆಯ ಚಿತ್ರ ನಿನ್ನ ಹೆಸರಲ್ಲಿರುತ್ತೆ ಗೌರ, ನಿನ್ನ ಹೆಸರಲ್ಲಿರುತ್ತೆ.
1: ಯಾಕೆ ನನ್ನ ಭುಜಾನ ಈಗ ಅಲ್ಲಾಡಿಸ್ತಾ ಇದ್ದಾರೆ?
0: ಆದ್ರೆ ಅದು ಯಾವ ಶರೀರದ ಮುಖ ಆಗಿರುತ್ತೆ ಅಥವಾ ಯಾವ ಆತ್ಮದ ಪ್ರತಿಬಿಂಬ ಆಗಿರುತ್ತೋ ಅದು ಅದು ನನಗೆ ಗೊತ್ತಿಲ್ಲ.
1: ಡಾಕ್ಟರ್ ಸರ್ಕಾರ್, ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ.
0: ನೀನು ಹೋಗೋಕೆ ಸಾಧ್ಯ ಆಗೋದಿಲ್ಲ. ಎಲ್ಲಿವರೆಗೂ ಅಂದ್ರೆ?
1: ಎಲ್ಲಿವರೆಗೆ?
0: ನಾನು ನನ್ನ ಅಂತಿಮ ಚಿತ್ರ ಪೂರ್ಣ ಮಾಡೋವರೆಗೆ, ಮತ್ತೆ ಅದರ ಒಂದು ಷರತ್ತಿನ ಮೇಲೆ ಪೂರ್ಣ ಮಾಡೋವರೆಗೆ.
1: ಷರತ್ತು?
0: ಹೌದು, ಮುಖ ಅದೇ ಆಗಿರುತ್ತೆ, ಆದರೂ ಹಾಗೆ ಇರೋದಿಲ್ಲ.
1: ಏನಿದು ಈ ವ್ಯಕ್ತಿ ಈ ಸಮಯದಲ್ಲಿ ಎಲ್ಲಿದ್ದಾನೆ? ನನ್ಗೆ ಇಷ್ಟೊಂದು ಹತ್ತಿರದಲ್ಲೋ ಅಥವಾ ನನ್ನಿಂದ ಅಷ್ಟೊಂದು ದೂರದಲ್ಲೋ?
0: ಗೌರ, ನನ್ನ ಈ ಮಾಸ್ಟರ್ ಪೀಸ್ ನಲ್ಲಿ ಹುಡುಗಿ ಕೂದಲು ಬಿರುಗಾಳಿ ಸೃಷ್ಟಿ ಮಾಡಿದ ಹಾಗೆ ಕೆದರಿರೋದಿಲ್ಲ. ಅವಳ ಕೂದಲು ತಾಯಿ ಕೈಗಳಿಂದ ಅಲಂಕರಿಸಲ್ಪಟ್ಟ ಹಾಗಿರುತ್ತೆ. ಅವು ತೃಪ್ತಿಯ ರಸದಿಂದ ತೊಯ್ದು ಹೋಗಿರುತ್ತವೆ ಗೌರ. ನೋಡಿದವರಿಗೆ ಬಾಲ್ಯದ ಸುವಾಸನೆಯನ್ನ ಬೀರ್ತಿರೋ ಹಾಗೆ ಕಾಣುತ್ತೆ. ಬಾಲ್ಯಾನೇ ಹಾಡ್ತಾ ಇರೋದೇನೋ ಅನ್ನೋ ಹಾಗೆ, ಜೀವನಕ್ಕೆ ನಗುನ ಕಲಿಸ್ತಾ ಇದೆಯೇನೋ ಅನ್ನೋ ಹಾಗೆ. ಮತ್ತೆ ಮತ್ತೆ ಆ ಚಿತ್ರ ಎಲ್ಲರ ಜೀವನಕ್ಕೆ ನನ್ನ ಕೊನೆಯ ಗುಡುಗೊರೆಯಾಗಿರುತ್ತೆ. ದ ಲಾಸ್ಟ್ ಗಿಫ್ಟ್.
1: ವಿಶ್ ಯು ದಿ ಬೆಸ್ಟ್ ಆಫ್ ಲಕ್ ಡಾಕ್ಟರ್ ಸರ್ಕಾರ್. ಗುಡ್ ಬೈ, ಗುಡ್ ಬೈ.
0: ಗೌರ ಗೌರ, ಈ ನಿರ್ಮಾಣಕ್ಕಾಗಿ, ಈ ನನ್ನ ಒಂದು ಕನಸನ್ನು ನನಸಾಗಕ್ಕೋಸ್ಕರ ನನ್ನ ಒಂದೇ ಒಂದು ಷರತ್ತನ್ನು ಒಪ್ಕೋ ಗೌರ, ಪ್ಲೀಸ್ ಒಪ್ಕೋ. ಒಂದೇ ಒಂದು ಸಾರಿ ನನ್ನನ್ನು ಅಪ್ಪ ಅಂತ ಕರೆದು ಬಿಡು ಗೌರ. ನನ್ನ ಎಲ್ಲ ಹಸ್ತಾಕ್ಷರಗಳನ್ನು ನಿನ್ನ ಹೆಸರಿಗೆ ಮಾಡಿಬಿಡ್ತೀನಿ ಗೌರ. ಒಂದು ಸಾರಿ ನಿನ್ನ ಬಾಯಿ ಅಂತ ನನ್ನ ಅಪ್ಪ ಅಂತ ಕರಿ ಗೌರ, ಕರಿ ಗೌರ.

0: ನಾನು ಬಂದಿದ್ದೀನಿ ಅಂಕಲ್. ಆದ್ರೆ ನೀವು ನಿಮ್ಮ ಮುಖವನ್ನು ಹೀಗೆ ಯಾಕೆ ಅಂಗೈಯಲ್ಲಿ ಮರೆ ಮಾಡ್ಕೊಂಡಿದ್ದೀರಾ? ಏನಾಯ್ತು ಅಂಕಲ್?
1: ನೀನು ಭೈರವಿ ಅಲ್ಲ, ಅವಳಿದ್ದಾಳೆ ಗೌರ.
0: ಅವಳು ಯಾರಂತ ನನಗೆ ಗೊತ್ತಿಲ್ಲ, ಆದ್ರೆ ಅವಳು ನಿಮಗೆ ಕೊಡಲು ಒಂದು ಪತ್ರ ಕೊಟ್ಟಿದ್ದಾಳೆ.
1: ಪತ್ರನ?
2: ಡಾಕ್ಟರ್ ಸರ್ಕಾರ್ ಹಾಸಿಗೆಯ ಪಕ್ಕದಲ್ಲಿ ಸಾವು ನಿಂತಿರುವುದನ್ನು ನೋಡುತ್ತಾ, ನಾನು ಈ ಪತ್ರವನ್ನು ಬರೆಯುತ್ತಿದ್ದೇನೆ. ನಿಮ್ಮಿಂದ ಬೇರ್ಪಟ್ಟ ನಂತರ ಅವಕಾಶಗಳನ್ನು ಹುಡುಕುತ್ತಾ ರತ್ನ ನನ್ನ ಬಳಿಯೇ ಉಳಿದಿದ್ದಳು. ನಿಮ್ಮಿಂದ ಬೇರ್ಪಟ್ಟಾಗ ಅವಳ ಗರ್ಭದಲ್ಲಿ ಒಂದು ಮಗು ಬೆಳೆಯುತ್ತಾ ಇತ್ತು. ಆ ಮಗುವೇ ಈ ಗೌರ. ನಾನು ಈ ಪತ್ರವನ್ನು ಅವಳ ಕೈಯಲ್ಲಿ ಕಳಿಸ್ತಾ ಇದ್ದೇನೆ. ನಾನು ಅವಳನ್ನು ನಿಮ್ಮ ಸೊತ್ತು ಎಂದು ಪರಿಗಣಿಸಿ ಪಾಲನೆ ಪೋಷಣೆ ಮಾಡಿದ್ದೇನೆ. ಹಾಗೂ ಈಗ ನಾನು ನಿಮ್ಮ ಈ ಸ್ವತ್ತನ್ನು ನಿಮಗೆ ಹಿಂದಿರುಗಿಸ್ತಾ ಇದ್ದೇನೆ. ಇತಿ ನಿಮ್ಮ ಬಾಬಾ ಜೋಗ್ಲೇಕರ್.
3: ಗೌರ, ಗೌರ!
0: ಅಂಕಲ್, ಅವಳು ರೆಸ್ಟ್ ಹೌಸ್ ಕಡೆ ಹೋಗ್ತಿದ್ಲು.
3: ಏನು ರೆಸ್ಟ್ ಹೌಸ? ಇಲ್ಲಪ್ಪ. ಗೌರ ನಿಲ್ಲು, ನೀ ನಿಲ್ತೀಯೋ ಇಲ್ವೋ? ಮಗಳೇ ನಿಲ್ಲು, ನಿಲ್ಲು.
4: ನಾನು ಇಲ್ಲಿ ಉಳಿಯೋದಕ್ಕೆ ಬಂದಿಲ್ಲ ಡಾಕ್ಟರ್ ಸರ್ಕಾರ್.
3: ಏನ್ ಹೇಳ್ತಾ ಇದೀಯ? ಬಾಬಾ ಜೋಗಲೇಕರ್ ಅವರ ಈ ಪತ್ರನ ನನಗೆ ನೀಡಿದ ನಂತರನು ನೀನು ಈ ಪತ್ರನ ಓದಿದೀಯ ತಾನೆ?
4: ಒಂದು ಸಲ ಅಲ್ಲ, ನಾನು ಆ ಪತ್ರನ ಹಲವು ಸಲ ಓದಿದ್ದೀನಿ.
3: ಮತ್ತೆ?
4: ನಾನು ಕೇವಲ ನನ್ನ ಜನ್ಮದಾತನ ನೋಡಕ್ ಮಾತ್ರ ಇಲ್ಲಿಗೆ ಬಂದಿದ್ದೆ.
3: ಗೌರ, ಗೌರ, ನಾನು ನಿನ್ ತಂದೆ.
4: ಇಲ್ಲ, ನೀವು ನನ್ನ ಜನ್ಮದಾತರು. ಹುಟ್ಟಿಸೋರು ಯಾರಾದ್ರೂ ಆಗಿರ್ಬೋದು, ತಂದೆ ಆಗಕ್ ಸಾಧ್ಯ ಇಲ್ಲ. ಪೋಷಕನೇ ತಂದೆ ಆಗಿರ್ತಾನೆ. ನನ್ನ ತಂದೆ ಬಾಬಾ ಜೋಗ್ಲೇಕರ್. ನಾನು ನಿಮಗೆ ಮಗಳ ಪ್ರೀತಿಯನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ, ಹಾಗೆ ನಾನು ತಂದೆ ಪ್ರೀತಿಯನ್ನು ಪಡೆಯೋದಕ್ಕೂ ಸಹ ಸಾಧ್ಯ ಇಲ್ಲ. ನನಗೆ ನೀವು ಈಗ ಮಗಳ ಪ್ರೀತಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಎಲ್ಲ ಎಲ್ಲ ನಾಟಕದ ಹಾಗೆ ಭಾಸ ಆಗುತ್ತೆ.
3: ಹಾಗನ್ನು ಬೇಡ ಪ್ಲೀಸ್, ಹಾಗನ್ನು ಬೇಡ ಗೌರ. ನೀನು ನನ್ನ ಜೊತೆಲಿದ್ರೆ ಅಪ್ಪ ಮಕ್ಕಳ ಸಂಬಂಧ ಬೆಳೆದೇ ಬೆಳೆಯುತ್ತೆ.
4: ಇಲ್ಲ ಇಲ್ಲ ಡಾಕ್ಟರ್ ಸರ್, ಒಂದು ಸಂಬಂಧ ಬೆಳೆದ್ರು ಅದರಲ್ಲಿ ಒಂದು ಗಂಟು ಇದ್ದೇ ಇರುತ್ತೆ. ಅದು ನನ್ನ ತಾಯಿಯ ಗರ್ಭದಲ್ಲಿ ನಾನು ಬೆಳೆಸ್ತಿದ್ದಾಗ ನನ್ನ ಆತ್ಮದಲ್ಲಿ ರೂಪುಗೊಂಡ ಗಂಟು. ನೀವು ಕೂಡ ಆ ಗಂಟು ಹಾಕಿದ ಸಂಬಂಧನ ಒಪ್ಕೊಂಡಿಲ್ಲ, ನಾನು ಸಹ ಅದನ್ನ ಒಪ್ಪೋದಿಲ್ಲ.
5: ಹಾಗಾದರೆ ರಾಷ್ಟ್ರೀಯ ನಾಟಕ ಕೇಳುತ್ತಿದ್ದೀರಿ. ಲೇಖಕರು ಇಂದ್ರ ಜೋಶಿ, ಕನ್ನಡ ಅನುವಾದ ಅಚ್ಯುತ ಸಂಕೇತಿ, ಭಾಗವಹಿಸಿದವರು ಡಾಕ್ಟರ್ ಎಂಎಸ್ ವಿದ್ಯಾ, ಎಎಸ್ ಪ್ರಕಾಶ್, ನಂದನ್ ಕುಮಾರ್ ಎಲ್ವು, ಮಧು ಚೈತ್ರ ಹಾಗೂ ವಿಜಯಲಕ್ಷ್ಮಿ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಹಾಗಾದರೆ ರಾಷ್ಟ್ರೀಯ ನಾಟಕ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.